0: 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ಭಂಡಾರಕರ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರದಲ್ಲಿ ನಾನು ಆರ್ಜಿ ಜ್ಯೋತಿ ನಿಮ್ಮೊಟ್ಟಿಗೆ. ಹೌದು, ಪ್ರಿಯ ಮನಸ್ಸೆ, ಇವತ್ತಿನ ಸಂಚಿಕೆಯಲ್ಲಿ ಕಳೆದ ಸಂಚಿಕೆ ಅದೇ ತಪ್ಪು ಮಾಡಿದವ್ರು ಯಾರವ್ರೆ, ತಪ್ಪು ಮಾಡುತ್ತೋ ತಪ್ಪು ನಲ್ಲಿ ನಮ್ಗೆ ಗೊತ್ತಿತ್ತು, ಹಂಗವ್ರು ಮತ್ತೆ ಮಾಡ್ತಾ ಇರ್ಬೋದು. ಇದ್ರ ಬಗ್ಗೆ ನಮ್ಮ ಸ್ವರ್ಣ ಕುಂದಾಪುರ ಮೇಡಮ್, ನಮ್ಮ ಕುಂದಾಪುರದ ಪ್ರಸಿದ್ಧ ಆಪ್ತ ಸಮಾಲೋಚಕರು ಸ್ವರ್ಣ ಕುಂದಾಪುರ ಅವರು ಹೋದ ಸಂಚಿಕೆಯಲ್ಲಿ ಮಾತಾಡಿದ್ರು. ಅದರಲ್ಲೂ ಮಕ್ಕಳು ತಪ್ಪು ಮಾಡಿದಾಗ ನಮ್ ತಪ್ಪಿಲ್ಲ ಕಂಡ್ರೆ ನಮ್ದೇ ತಪ್ಪು ಇಪ್ಪದು, ಈ ತಪ್ಪನ್ನೆಲ್ಲ ಸರಿ ಮಾಡ್ಕೊಂಡ್ ಹೆಂಗೆ, ತಪ್ಪಂತ ಗೊತ್ತಿದ್ಮೇಲೂ ತಪ್ಪು ಮಾಡದೆ ಇಪ್ಪದು ಹೆಂಗೆ ಇಂಪಾರ್ಟೆಂಟ್ ಮೇಡಮ್, ಅದ್ರ ಬಗ್ಗೆ ಹೇಳಿ.
3: ಖಂಡಿತವಾಗ್ಲು. ಈಗ ತಪ್ಪು ಅಂತ ಗೊತ್ತಿದ್ರು ಯಾಕೆ ತಪ್ಪು ಮಾಡ್ತೇವೆ ಅದ್ರ ಕಾರಣ ನಾವು ತಿಳ್ಕೊಂಡಾಗ ನಾವು ಒಂದು ಇಮಿಡಿಯೇಟ್ ಗ್ರಾಟಿಫಿಕೇಶನ್ ಅಂತ ಹೇಳ್ತೇವೆ, ಅಂದ್ರೆ ತಕ್ಷಣಕ್ಕೆ ಸಿಗುವಂತ ಒಂದು ಖುಷಿ. ಈಗ ಬೆಳಿಗ್ಗೆ ಈಗ ಬೇಗ ಏಳ್ಬೇಕು, ಕಷ್ಟವಾ ಸುಲಭವಾ?
4: ಸುಲಭ. ನಂಗೆ
3: ಎರಡು ಆಯ್ಕೆ ಇರುತ್ತೆ, ಒಂದು ಈಗಲೇ ಸಂತೋಷ ಸಿಗುತ್ತೆ, ಇನ್ನೊಂದು ಸ್ವಲ್ಪ ಲೇಟ್ ಆಗಿ ಸಿಗುತ್ತೆ.

0: ಈಗ ಒಳ್ಳೇದು ಮಾಡಿದಾಗ, ಈಗ ಬೆಳಿಗ್ಗೆ ಬೇಗ ಎದ್ದಾಗ ಈಗಲೇ ಸಂತೋಷ ಸಿಗುದಿಲ್ಲ, ಕಷ್ಟ ಆಗತ್ತೆ ಸ್ವಲ್ಪ, ಆದ್ರೆ ಮುಂದೆ ಹೆಲ್ತ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ?
1: ಕರೆಕ್ಟ್.
0: ಈ ಎರಡು ಏನಿದೆ, ಕೆಲವು ಸಲ ಏನಾಗುತ್ತೆ ಅಂತ ಹೇಳಿದ್ರೆ ಓದೋದು ತುಂಬಾ ಕಷ್ಟ ಅಲ್ವಾ, ರೀಲ್ಸ್ ನೋಡೋದು
1: ತುಂಬಾ ಈಸಿ,
0: ತುಂಬಾ ಈಸಿ, ಎಕ್ಸಸೈಸ್ ಮಾಡೋದು
1: ಕಷ್ಟ
0: ಅಲ್ವಾ, ಬೆಡ್ಡಲ್ಲೇ ಮಲ್ಕೊಂಡಿರೋದು
1: ಆರಾಮ್ ಅನ್ಸುತ್ತೆ
0: ಅಲ್ವಾ, ಶಾಪಿಂಗ್ ಮಾಡೋದಂತ ಹೇಳಿದ್ರೆ
1: ಲಗೇಜ್ ಎಲ್ಲ ಹಿಡ್ಕೊಂಡು ಕಾತಿಲ್ಲ, ದುಡ್ಡು ಯಾರ್ದಾದ್ರೂ ನಾವು ಮಾಡಬಹುದು,
0: ಹಣ ಉಳಿಸೋದಂತ ಹೇಳಿದ್ರೆ
1: ಕಷ್ಟ ಆಗುತ್ತೆ
0: ಅಲ್ವಾ. ಈ ತರ ಎಲ್ಲ ಅಂದ್ರೆ ಯಾವುದೋ ಒಂದು ಕೂಡ್ಲೆ ನಮ್ಗೆ ಅದು ಖುಷಿ ಕೊಡ್ಬೇಕು, ಸುಖ ಕೊಡ್ಬೇಕು, ಅದಕ್ಕೆ ನಾವು ದಾಸರಾಗ್ತಾ ಇದೀವಿ. ಸ್ವಲ್ಪ ಲೇಟ್ ಅಂತ ಹೇಳಿದ್ರೆ ನಮ್ಗೆ ಕಾಯುವಷ್ಟು ವ್ಯವಧಾನ ಇಲ್ಲ ಅಲ್ವಾ. ಅದಕ್ಕೇನೆ ಈಗ ನೋಡಿ, ಮುಂಚೆ ಎಲ್ಲ ಯೂಟ್ಯೂಬ್ ವಿಡಿಯೋಸ್ ಗಳೆಲ್ಲ ಎಷ್ಟು ಲೆಂದಿ ಆಗಿರ್ತಾ ಇದ್ವು,
1: ಹೌದು, ದೊಡ್ಡ ದೊಡ್ಡದು
0: 30 minutes 50 minutes ಹಾಗೆಲ್ಲ, ಒಂದ್ ಕೆಲವೆಲ್ಲ ನಾನ್ ನೋಡಿದ ಮಟ್ಟಿಗೆ 5-6 ಗಂಟೆ ವಿಡಿಯೋಗಳು ಇದೆ. ಈ ಭಗವದ್ಗೀತೆದು ಅದಿದೆಲ್ಲ ನೀವು ನೋಡಿದ್ರೆ ಕೆಲವೆಲ್ಲ 5-6 ಗಂಟೆ ವಿಡಿಯೋಗಳು ಎಲ್ಲ ಇರ್ತಾ ಇತ್ತು. ಈಗ ರೀಲ್ಸ್ ಅಂತ ಮುಂಚೆ 1 minute ಇದು ಇರ್ತಾ ಇತ್ತು, ಈಗ 30 seconds ಇಳಿಸಿದ್ದಾರೆ. ಯಾಕಂದ್ರೆ ಮನುಷ್ಯನಿಗೆ 1 minute ನೋಡುವಷ್ಟು ಪೇಷನ್ಸ್ ಇಲ್ಲ ಈಗ. ಅಂದ್ರೆ ಇಮಿಡಿಯೇಟ್ ಖುಷಿ ಸಿಗ್ಬೇಕು, ಇಮಿಡಿಯೇಟ್ ಆಗಿ ಅದು ಏನಂತ ಹೇಳಿ ಗೊತ್ತಾಗ್ಬೇಕು. ಈಗೆಲ್ಲ ನೀವು ಅರ್ಧ ಕಥೆಯೆಲ್ಲ ಹೇಳಿ, ಇವತ್ತು ಸುಮಾರು ಈ ಹಳೆ ಹೆಂಗಸರುಗಳನ್ನೆಲ್ಲ ಬಿಟ್ರೆ ಧಾರಾವಾಹಿಗಳನ್ನೆಲ್ಲ ಯಾರು ನೋಡ್ತಾರೆ ಹೇಳಿ?
1: ಯಾರು ಕಾಣ್ತಿಲ್ಲ.
0: ಯಾಕೆ ಹೇಳಿ? ಯಾಕಂದ್ರೆ ಮುಂದೆ ಏನಾಗುತ್ತೆ ಅಂತ ಅವ್ರಿಗೆ 1 ವರ್ಷಗಟ್ಟಲೆ ಕಾಯೋದು ಯಾರಿಗೂ ಇಷ್ಟ ಇಲ್ಲ. ಅವರಿಗೆ ಕೂಡ್ಲೇ ಕೂಡ ರೀಲ್ಸ್ ಏನೋ ಅಲ್ಲೇ ಒಂದು ಸ್ಟೋರಿ ಅಲ್ಲೇ ಸ್ಟಾರ್ಟ್ ಆಗಿ ಅಲ್ಲೇ ಎಂಡ್ ಆಗುವಂತದಿದ್ರೆ ಮಾತ್ರ ನೋಡ್ತಾರೆ, ಹೊರತು ನೀವು ಅದನ್ನ ನಾಳೆ ನೋಡಿ ನಾಡ್ದು ನೋಡಿ ಅಂತ ಹೇಳಿದ್ರೆ ಕಾಯುವಷ್ಟು ಪೇಷನ್ಸ್ ಯಾರಿಗೂ ಇಲ್ಲ ಈಗ. ಹಾಗಾಗಿ ಅದೆಲ್ಲ ಅಷ್ಟೆಲ್ಲ ಸಕ್ಸಸ್ ಆಗ್ತಾ ಇಲ್ಲ. ಏನೋ ಇರುತ್ತೆ, ಹೊಡ್ಕೊಳ್ತಾ ಇರುತ್ತೆ, ಇವ್ರು ಹಾಕಿ ಎಲ್ಲೋ ಹೋಗ್ತಿರ್ತಾರೆ, ಅಥವಾ ಏನೂ ಇಲ್ಲ ಸುಮ್ಮನೆ ಮಾಡೋ ಕೆಲಸ ಇಲ್ಲ ಅಂತ ಹೇಳಿ ಕೆಲವರು ಕುತ್ಕೊಂಡು ನೋಡ್ತಿರ್ತಾರೆ. ಬಿಟ್ರೆ ಅದನ್ನ ಇಂಟ್ರೆಸ್ಟ್ ಆಗಿ ತುಂಬಾ ಆಸಕ್ತಿಯಿಂದ ನೋಡುವಂತ ಯುವ ಜನತೆಯಂತೂ ಖಂಡಿತವಾಗ್ಲೂ ಇಲ್ಲ. ಯಾರು
1: ಅವ್ರಿಗೆ ಪುರ್ಸತ್ತೆ,
0: ಅವರಿಗೆ ಆ ಪೇಷನ್ಸ್ ಇಲ್ವೇ ಇಲ್ಲ. ಅವರಿಗೆ ಇಮಿಡಿಯೇಟ್ ಆಗಿ ಒಂದು ಖುಷಿ ಸಿಗಬೇಕು, ಆದ್ರೆ ಮಾತ್ರ ಅದು ನೋಡ್ತಾರೆ. ಇದರಿಂದಾಗಿ ಕೆಲಸಗಳನ್ನೆಲ್ಲ ಮುಂದೂಡುವಂತದ್ದು. ಈಗ ಸಪೋಸ್ ಈಗ ಯಾವ್ದಾದ್ರು ಒಂದು ಈ ಕೆಲಸವನ್ನ ನನ್ಗೊಂದು ಕೆಲಸ ಮಾಡ್ಬೇಕೀಗ, ಅದನ್ನ ನಾನ್ ಹೇಗ್ ಮುಗಿಸೋದು, ಮುಗಿಸ್ಬೇಕಲ್ಲ, ಅದು ಇಷ್ಟು ಯೋಚನೆ ಮಾಡಿ ಮಾಡಿನೇ ಮುಂದೂಡ್ತಾ ಹೋಗ್ತೇವೆ ಹೊರತು ಶುರುವೇ ಮಾಡೋದಿಲ್ಲ. ಹೆಚ್ಚಿನವರಿಗೆ ಅದೊಂದು ಅಭ್ಯಾಸ ಇದೆ, ಏನೋ ಮಾಡ್ಬೇಕು ಆದ್ರೆ ಅದು ಟೈಮ್ ತಗೊಳುತ್ತೆ, ಅದಕ್ಕೆ ಸ್ವಲ್ಪ ಪೇಷನ್ಸ್ ಬೇಕು, ಸ್ವಲ್ಪ ಪುರ್ಸೋತಲ್ಲಿ ಕೂತ್ಕೊಂಡು ಮಾಡ್ಬೇಕು ಅಂತ ಹೇಳಿ ಶುರುವೇ ಮಾಡೋದಿಲ್ಲ, ವರ್ಷಗಟ್ಟಲೆ ಮಾಡೋದಿಲ್ಲ. ಕೆಲವರು ನಾಳೆ ನೋಡುವ, ನಾಡ್ದು ಮಾಡುವ, ಆಚೆ ನಾಡ್ದು ನೋಡುವ, ಅದಕ್ಕೊಂದು ನಾನು ಫ್ರೀ ಆಗಿ ಅದಕ್ಕೆ ಕುತ್ಕೊಂಡು ಯೋಚನೆ ಮಾಡ್ಬೇಕು, ಅಥವಾ ಸ್ಟಾರ್ಟ್ ಮಾಡಿದ್ರೆ ತನ್ನಷ್ಟಕ್ಕೆ ಮುಂದುವರ್ಕೊಂಡು ಹೋಗುತ್ತೆ. ಅದು ನೀವು ಸ್ಟಾರ್ಟ್ ಮಾಡೋದಕ್ಕೆ ಆಲೋಚನೆ ಮಾಡ್ತಾ ಮುಂದೂಡ್ತಾ ಇದ್ರೆ ಅದು ಏನಾಗುತ್ತೆ ಗೊತ್ತಿದೆ, ಅದು ನಮ್ಗೆ ಶುರುವೇ ಮಾಡಕ್ ಆಗಲ್ಲ ಅಂತ ನಮ್ಗೆ ಗೊತ್ತಿರುತ್ತೆ. ನಾನು ಈ ತರ ಯೋಚನೆನೇ ಮಾಡ್ತಾ ಇದ್ರೆ ಆಗತ್ತೆ. ಬಟ್ ಎಲ್ರು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಮೊದಲು ಆ ಕೆಲಸವನ್ನ ಶುರು ಮಾಡ್ಬೇಕು. ಇವತ್ತೊಂದು 5% ಆದ್ರೂ ನಾವು ಮಾಡಿದ್ರೆ, ಶುರು ಮಾಡಿದೀವಲ್ಲ ಅಂತ ಹೇಳಿ ಆದ್ರೂ ನಾವು ಅದನ್ನ ಮುಂದುವರಿಸ್ಕೊಂಡು ಹೋಗ್ತೇವೆ. ಬಟ್ ನಾವು ಏನ್ ಮಾಡ್ತೇವೆ ಗೊತ್ತಿದೆ, ನಾಳೆ ನಾಳೆಗಂತ ಮುಂದೂಡಿದ್ರೆ ಆಗಲ್ಲ ಅಂತ ನಮ್ಗೆ ಖಂಡಿತವಾಗ್ಲೂ ಗೊತ್ತಿರೋದು. ಯಾರ ಹತ್ರ ಬೇಕಾದ್ರೆ ಕೇಳಿ ನೋಡಿ, ಗೊತ್ತಿರುತ್ತೆ ಅವರಿಗೆ ಇದು ಮುಂದೂಡಿದ್ರೆ ಆಗೋದಿಲ್ಲ. ಈಗ ಹೆಚ್ಚಿನವ್ರು ಅದನ್ನ ಹೇಳ್ತಾರೆ ಕೂಡ, ನನ್ಗೆ ಗೊತ್ತಿದೆ ಇವತ್ ನಾನು ಅದನ್ನ ಏನಾದ್ರು ನಾಳೆ ಅಂತ ಹೇಳಿ ಮಾಡಿದ್ರೆ ನನ್ಗೆ ಆಗೋದೇ ಇಲ್ಲ ಮನ್ಸ್, ಅದು ನಾನು ಇವತ್ತೇ ಮಾಡಿದ್ರೆ ನಾನು ಗೆದ್ದೆ. ಆದ್ರೆ ಅಷ್ಟು ಪರ್ಫೆಕ್ಟ್ ಆಗಿ ಗೊತ್ತಿರುವವರು ಕೂಡ ಕೆಲವೊಮ್ಮೆ ಶುರು ಮಾಡೋದಕ್ಕೆ ತುಂಬಾ ಟೈಮ್ ತಗೊಳ್ತಾರೆ, ಮುಂದೂಡ್ತಾನೆ ಹೋಗ್ತಾರೆ. ಕೆಲವರೀಗ ಇವತ್ತೊಂದು ಎರಡು ಎಲ್ಲ ಇವತ್ತೊಂದು ಇಡೀ ಚಾಪ್ಟರ್ ನಾನು ಓದ್ಬೇಕು ಅಂತ ಹೇಳಿ ಮನ್ಸು ಮಾಡ್ತಾರೆ. ಬಟ್ ಇಡೀ ಚಾಪ್ಟರ್ ಓದ್ಬೇಕು ಅಂತ ಒಂದು ಗೋಲ್ ಹಾಕೊಂಡ್ರೆ ಟೈಮ್ ಎಷ್ಟು ಬೇಕಾಗತ್ತೆ? ಅದಿಲ್ಲ. ಈಗ ಏನ್ ಮಾಡ್ತಾರೆ, ಇವಾಗ ಓದಲಿಕ್ಕೆ ಶುರು ಮಾಡೋದಿಲ್ಲ. ಅದ್ರ ಬದಲು ಮೊದಲು ನಾನು ಒಂದೆರಡು ಪೇಜ್ ಇವತ್ತು ಓದ್ತೇನೆ ಅಂತ ಹೇಳಿ ಮಾಡಿದ್ರೆ ಏನಾಗತ್ತೆ? ಓದ್ಲಿಕ್ಕೆ ಕುತ್ಕೊಳ್ತಾರೆ ಅಲ್ವಾ. ಸೊ ನಾವು ಹಾಕೊಳ್ಳುವಂತಹ ಗೋಲ್ ಅನ್ನು ಕೂಡ ತುಂಬಾ ಚಿಕ್ಕ ಚಿಕ್ಕದನ್ನಾಗಿ ಮಾಡಿಕೊಂಡು ಆ ಕೆಲಸವನ್ನ ಮೊದಲು ಶುರು ಮಾಡ್ಬೇಕು. ಸಪೋಸ್ ಈಗ ಒಂದೆರಡು ಪೇಜ್ ಓದ್ತೇನೆ ಅಂತ ಹೇಳಿ ನಾನು ಕೂತ್ಕೊಂಡ್ರೆ ನಾನು 10 pages ಅನ್ನು ಓದ್ಬಹುದು ಅಲ್ವಾ. ಅದೇ ನಾನು 10 pages ಅನ್ನು ಓದ್ಬೇಕು ಅಂತ ಹೇಳಿ ಹತ್ತು ಪೇಜ್ ಅನ್ನು ಓದಕ್ಕೆ ನನ್ಗೆ 1-2 ಗಂಟೆ ಬೇಕು. ಆದ್ರೆ ಈಗ ನನ್ಗೆ ಈಗ 5 ಗಂಟೆಗೆ ನಂಗೆಲ್ಲ ಹೋಗ್ಲಿಕ್ಕಿದೆ, ಅಥವಾ ಯಾರೋ ಬರ್ತಾರೆ, ಇನ್ನೇನೋ ಇದೆ ಕಾರ್ಯಕ್ರಮ, ಈಗ ನಾನು ಓದ್ಲಿಕ್ಕೆ ಕುತ್ಕೊಂಡ್ರೆ ಈ ಚಾಪ್ಟರ್ ಓದ್ಲಿಕ್ಕೆ ಆಗೋದಿಲ್ಲ. ಸೊ ನಾನು ಏನ್ ಮಾಡ್ತೇನೆ, 2 pages ಅನ್ನು ಓದೋದಿಲ್ಲ, ಸುಮ್ಮನೆ ಮತ್ತೊಂದಿಷ್ಟು ಸ್ಕ್ರೋಲ್ ಮಾಡ್ತಾ ಟೈಮ್ ವೇಸ್ಟ್ ಮಾಡ್ತೇನೆ ಅಲ್ವಾ. ಹಾಗಾಗಿ ಯಾವುದೇ ಒಂದು ಉದಾಹರಣೆಗೆ ನಾನು ಹೇಳೋದು, ಯಾವುದೋ ಒಂದು ಆಕ್ಷನ್ ಮೋಟಿವೇಶನ್ಗೋಸ್ಕರ ನಾವು ವೇಟ್ ಮಾಡ್ತಾ ಇರೋದಕ್ಕಿಂತ ಆ ಕೆಲಸವನ್ನ ಇಮಿಡಿಯೇಟ್ ಆಗಿ ನಾವು ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಬೇಕು. ಇದು ಕೂಡ ನಮ್ಮ ಏನು ತಪ್ಪುಗಳನ್ ಅಂತ ಹೇಳಿ ಗೊತ್ತಿದ್ದು ಕೂಡ ಮಾಡದೇ ಇರೋದಕ್ಕೆ ಇದು ಒಂದು ಕಾರಣ ಆಗತ್ತೆ. ನಾವು ಒಂದು ವೇಳೆ ನಮ್ಗೀಗ ಈ ತರ ಶುರು ಮಾಡದೆ ಇದ್ರೆ ಆಗಲ್ಲ, ನನಗಾಗಲ್ಲ, ನನ್ ನಾಳೆಗಂತ ಮುಂದುಡಿದ್ರೆ ನನಗದ್ ಮುಂದ್ ಯಾವತ್ತೂ ಮಾಡ್ಲಿಕ್ಕೆ ಆಗಲ್ಲ ಅಂತ ನಮ್ಗೆ ಗೊತ್ತಿದ್ದು ನಾವು ಮುಂದುಡ್ದೆ ಈಗ್ಲೇ ನಾನು ಶುರು ಮಾಡಿಬಿಟ್ರೆ ಆ ತಪ್ಪುಗಳನ್ನೆಲ್ಲ ಅಲ್ಲೇ ಆಗದಿರೋ ಹಾಗೆ ನಾವು ತಡೆಗಟ್ಬಹುದು. ಇನ್ನೊಂದೇನಂತ ಹೇಳಿದ್ರೆ ಕೋಪ ಬಂದಾಗ ನನಗೆ ಇಂಥ ಕೆಟ್ಟ ಕೆಟ್ಟ ಮಾತುಗಳು ಬರುತ್ತೆ, ನಾನು ಇನ್ನೊಬ್ಬರ ಮನಸ್ಸನ್ನ ನೋಯಿಸಿ ಬಿಡ್ತೀನಿ ಅಂತ ಹೇಳಿ ಗೊತ್ತಿರುತ್ತೆ. ಆದ್ರೂ ಕೂಡ ನೀವು ಹೇಳ್ದಾಗೆ ಮತ್ತೆ ಮತ್ತೆ ಆ ಕೋಪ ಬಂದಾಗ ನಮ್ ಬಾಯಿ ನಮ್ ಕಂಟ್ರೋಲ್ ಅಲ್ಲಿ ಇರುದಿಲ್ಲ, ನಮ್ಮ
1: ಬಾಯಿದೆ ಸಮಸ್ಯೆ ಮರ.
0: ಹೌದು, ಏನ್ ಹೇಳ್ತೇವೆ ಅಂತ ಹೇಳಿ ನಮ್ಗೆ ಗೊತ್ತಿರೋದಿಲ್ಲ. ಬಟ್ ಹೇಳ್ತಾರಲ್ವಾ, ಹೇಳದವ್ರು ಮರ್ತು ಬಿಡ್ತಾರೆ, ಕೇಳದವ್ರು ಮರಿಯಲ್ಲ.
1: ನಿಜ
0: ಅಲ್ವಾ? ಹಾಗಾಗಿ ನಾವು ಹೇಳುವಾಗ ಸ್ವಲ್ಪ ಪಾಸ್ ಮಾಡಿ ಏನ್ ಹೇಳ್ತಾ ಇದ್ದೇನೆ ಅಂತ ಹೇಳೋದಕ್ಕಿಂತ ನನ್ನ ಕೋಪವನ್ನ ಹೇಗ್ ಹೊರಗೆ ಹಾಕ್ಲಿ, ಏನ್ ಹೇಳ್ಬೇಕು ಅಂತ ಹೇಳಿ ಖಂಡಿತವಾಗ್ಲೂ ಯಾರು ಕೂಡ ಯೋಚನೆ ಮಾಡೋದಿಲ್ಲ. ನನ್ನ ಕೋಪವನ್ನು ಹೊರಗೆ ಹಾಕ್ಬೇಕು, ಆ ಸಮಯದಲ್ಲಿ ಅವ್ರೇನೋ ಹೇಳಿದ್ರು ಅದು ನನ್ಗೆ ಕೋಪ ಹುಟ್ಟಿಸ್ತು, ನಾನು ಅದನ್ನ ಹೊರಗೆ ಹಾಕ್ಬೇಕು. ಹೊರಗೆ ಹಾಕೋದು ಹೇಗೆ? ಕಟುವಾದ ಮಾತುಗಳ ಮೂಲಕ, ಹೆಚ್ಚಾಗಿ ಕೂಗುದು, ತುಂಬಾ ಜೋರಾಗಿ ಕಿರ್ಚಾಡೋದು, ಅಥವಾ ಕೆಲವರು ಹೊಡೆಯಬಹುದು, ಕೈ ಎತ್ತಬಹುದು, ಈ ತರ ಎಲ್ಲ ಕೋಪವನ್ನ ಹೊರಗೆ ಹಾಕುವಂಥದ್ದು. ಒಂದ ಮಾತಿನ ವರ್ಬಲ್ ವಯಲೆನ್ಸ್ ಇಲ್ಲ ಫಿಸಿಕಲ್ ವಯಲೆನ್ಸ್ ಅಲ್ಲಿ ಇದ್ ಮಾಡ್ತಾರೆ. ಸೊ ಇದನ್ನು ಕೂಡ ಆ ಕ್ಷಣದಲ್ಲಿ ನಾವು ಕಂಟ್ರೋಲ್ ಮಾಡ್ಕೊಂಡ್ರೆ ನಮ್ಮ ಮನ್ಸನ್ನ, ಇಲ್ಲ ನಾನು ಕೋಪ ಬಂದಾಗ ನನ್ಗೀಗ ಕೋಪ ಬಂದಿದೆ, ನಾನ್ ರಿಯಾಕ್ಷನ್ ಕೊಡೋದಿಲ್ಲ, ನಾನು ಈಗ ಯಾವುದೇ ಮಾತಾಡೋದು ಇಲ್ಲ, ಯಾವುದೇ ಆಕ್ಷನ್ ತಗೊಳ್ಳೋದಿಲ್ಲ ಅಂತ ಹೇಳಿ ಒಂದ 10 ನಿಮಿಷ ನಮ್ಮ ಮನ್ಸನ್ನ ಕಂಟ್ರೋಲ್ ಮಾಡ್ಕೊಂಡ್ರೆ, 10 ನಿಮಿಷನೂ ಬೇಡ ನಿಜ ಹೇಳ್ಬೇಕಂತ ಹೇಳಿದ್ರೆ, 1 ನಿಮಿಷ ನಾವು ಪಾಸ್ ಮಾಡಿದ್ರು ಕೂಡ ಕಾನ್ಸಿಕ್ವೆನ್ಸಸ್ ಬೇರೆನೇ ಇರುತ್ತೆ. ಅದನ್ನ ನಾವು ಅಭ್ಯಾಸ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲ ತುಂಬಾ ಕೋಪ ಬಂದಾಗ ಸುಮ್ನೆ ನೀರು ಕುಡಿಯೋದಕ್ಕೆ ಹೋಗೋದು, ನನ್ಗೆ ತುಂಬಾ ಕೋಪ ಬಂದಾಗ ನನ್ಗೆ ನೀರ್ ಬೇಕು ಅಂತ, ನಾವು ನಮ್ಮ ಮನಸ್ಸನ್ನ ಕಂಡೀಷನ್ ಮಾಡ್ಕೊಳ್ಬೇಕು, ನಮ್ಮ ಮನಸ್ಸನ್ನ ಟ್ರೈನ್ ಮಾಡ್ಬೇಕು. ತುಂಬಾ ಕೋಪ ಬಂದಾಗ ನಾನು ರಿಯಾಕ್ಷನ್ ಕೊಡಬಾರ್ದು, ಇದು ಸಂಬಂಧಗಳನ್ನ ಹಾಳು ಮಾಡತ್ತೆ, ನನ್ನ ಮಾನಸಿಕ ಶಾಂತಿಯನ್ನು ಕೂಡ ಹಾಳು ಮಾಡತ್ತೆ. ಜೊತೆಗೆ ಈಗ ನಾನೊಂದು ಮಾತು ಒಬ್ರಿಗೆ ಹೇಳದೆ ನಾನದನ್ನ ಮರ್ತು ಬಿಡ್ತೇನೆ ಒಂದು ಕ್ಷಣದಲ್ಲಿ, ಬಟ್ ಅವ್ರು ಅದನ್ನ ನೆನ್ಪಿಟ್ಕೊಂಡಿರ್ತಾರೆ, ಆವಾಗ ಏನಾಗುತ್ತೆ, ಆ ಸಂಬಂಧ ತುಂಬಾ ಹಾಳಾಗತ್ತೆ. ಅದು ಮುಂದೆ ನನಗೆ ಪಶ್ಚಾತ್ತಾಪವನ್ನ ತಂದು ಕೊಡುತ್ತೆ, ನಾನು ಹೇಳ್ಬಾರ್ದಿತ್ತು ಹಾಗೆ, ನಾನು ಮಾಡಬಾರ್ದಿತ್ತು ಅಂತ ಹೇಳಿ ನನಗೆ ಅನ್ಸುತ್ತೆ. ಆ ಮುಂದೆ ಪಶ್ಚಾತ್ತಾಪ ಪಡುವ ಬದಲು ಆ ಕ್ಷಣದಲ್ಲಿ ನನಗೆ ತುಂಬಾ ಕೋಪ ಬಂದಿದೆ, ಈಗ ನಾನು ರಿಯಾಕ್ಷನ್ ಕೊಡಬಾರ್ದು, ಸೊ ನಾನೇನ್ ಮಾಡ್ಬೇಕು, ನಾನು ಅಲ್ಲಿಂದ ಎದ್ದು ಹೋಗಿ ಒಂದು ಗ್ಲಾಸ್ ನೀರು ಕುಡಿತೇನೆ, ಅಥವಾ ನಾನು ಇನ್ನೇನೋ ಒಂದು ಬ್ಯಾಕ್ವರ್ಡ್ ನಂಬರ್ ಅನ್ನ ಕೌಂಟ್ ಮಾಡ್ತೇನೆ, ಅಥವಾ ಸ್ವಲ್ಪ ಅಲ್ಲಿಂದ ದೂರ ಹೋಗ್ತೇನೆ, ಆ ಒಂದು ವಾತಾವರಣದಿಂದ ನಾನು ಆ ಕಡೆ ಎದ್ದು ಹೊರಟು ಹೋಗ್ಬಿಡ್ತೇನೆ, ಅದು ತುಂಬಾ ಬೆಸ್ಟ್. ಈ ತರ ಎಲ್ಲ ನಾವು ಮಾಡ್ಕೊಂಡಾಗ ಇನ್ನೂ ಕೆಲವು ಸಲ ನಾವು ಪ್ರಶ್ನೆಯನ್ನ ಕೇಳ್ಕೊಳ್ಬೇಕು, ಈ ಸಮಸ್ಯೆಯನ್ನ ನಾನು ಪರಿಹರಿಸ್ತಾ ಇದ್ದೇನಾ ಅಥವಾ ನನ್ನ ಕೋಪವನ್ನು ಹೊರಗೆ ಹಾಕ್ತಾ ಇದ್ದೇನಾ. ಕೆಲವೊಮ್ಮೆ ಏನೋ ಇತ್ಯರ್ಥ ಮಾಡ್ಬೇಕು ಅಂತ ಕೂತಿರ್ತಾರೆ, ಯಾವುದೋ ಒಂದು ಮೀಟಿಂಗ್ ಇರುತ್ತೆ, ಸುಮ್ನೆ ಒಬ್ರು ಏನೋ ಹೇಳಿದ್ರು ಅಂತ ಹೇಳಿದ ತಕ್ಷಣ ಅದು ಸುಳ್ಳಾಗಿದ್ದಿರಲೂ ಬಹುದು, ಹೇಳಲಿಕ್ಕೆ ಸಾಧ್ಯ ಇಲ್ಲ, ಆವಾಗ ಈ ಎದುರುಗಡೆ ಇರೋರಿಗೆ ತುಂಬಾ ಸಿಟ್ಟು ಬರುತ್ತೆ, ಅದ್ ಹೇಗದು ಸುಳ್ಳು ಇವ್ರು ಈ ತರ ಹೇಳ್ತಾರೆ ಅಂತ ಹೇಳಿ ಆ ಕ್ಷಣದಲ್ಲೂ ಕೂಡ ಇವರು ರಿಯಾಕ್ಷನ್ ಕರೆಕ್ಟ್ ಆಗಿ ಇದ್ದಿರಬಹುದು, ಆದ್ರೂ ಕೂಡ ಕೋಪ ಅನ್ನುವಂಥದ್ದು ಹಲವಾರು ಅನಾಹುತಗಳನ್ನ ಹುಟ್ಟು ಹಾಕತ್ತೆ. ಈಗ ನೀವು ನೋಡಿರ್ಬೋದು, ಯಾವುದೋ ಒಂದು ಸಣ್ಣ ಒಂದು ಸ್ನೇಹಿತರ ಜಗಳ ಕೊಲೆಯಲ್ಲಿ ಅಂತ್ಯ ಆಗೋದು.
1: ಹೌದು
0: ಅಲ್ವಾ? ಯಾಕೆ ಅಂದ್ರೆ ಕೋಪವನ್ನ ಕಂಟ್ರೋಲ್ ಮಾಡ್ಕೊಳ್ದೇ ಇರ್ಬೋದು, ಅವನೇನೋ ಹೇಳದಂತ ಇವನಿಗೆ ಕೋಪ,
1: ಕ್ಷುಲ್ಲಕ.
0: ಬರೀ 5 ರೂಪಾಯಿಗೆಲ್ಲ ಕೊಲೆ ಆಗಿರೋದನ್ನ ನೋಡಿದೀವಿ ನಾವು ಅಲ್ವಾ? ಬರೀ 5 ರೂಪಾಯಿ, 5 ರೂಪಾಯಿ ಚೇಂಜ್ ಕೊಡೋದಿತ್ತಂತೆ. ಈಗ ಎಷ್ಟು, ಒಂದು 15 ಡೇಸ್ ಬ್ಯಾಕ್ ಅನ್ನೋ ನೋಡಿದೆ ನ್ಯೂಸ್ ಅಲ್ಲಿ, 5 ರೂಪಾಯಿ ಚೇಂಜ್ ಕೊಡ್ಬೇಕಿತ್ತಂತೆ. ಆ ಒಂದು ಕಾರಣದಲ್ಲಿ ಸ್ನೇಹಿತರ ನಡುವೆ ಗಲಾಟೆಯಾಗಿ ಚುರಿನೇ ಹಾಕಿಬಿಟ್ರು ಅವನಿಗೆ. ಸೊ ಇದೆಲ್ಲ ಕೋಪವನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳದೆ ಇದ್ದಾಗ, ಒಂದು ಕ್ಷಣ ಅವ್ರು ರಿಯಾಕ್ಟ್ ಮಾಡಿದ್ರು ಅಂತ ಹೇಳಿ ನಾವು ರಿಯಾಕ್ಟ್ ಮಾಡುವ ಬದಲು ನಾನು ಅಲ್ಲಿಂದ ಎದ್ಕೊಂಡು ಹೋಗೋದು, ಅದೇ ಆ ಒಂದು ಸಿಚುವೇಶನ್ ಅಲ್ಲೇ ಆ ಫ್ರೆಂಡ್ಸ್ ಆ ತರ ಇದ್ ಮಾಡಿದಾಗ ಯಾರಿಗೆ ಸಿಟ್ಟು ಬಂತು, ಯಾರು ಚೂರಿ ಹಾಕ್ದ, ಅವನು ಅಲ್ಲಿಂದ ಎದ್ಕೊಂಡು ಹೋಗಿದ್ದಿದ್ರೆ ಒಂದು ಜೀವನ ಉಳಿತಿತ್ತು. ಇವತ್ತು ಅವನಾದ್ರೂ ಸ್ವತಂತ್ರವಾಗಿರ್ಲಿಕ್ಕೆ ಸಾಧ್ಯನಾ? ಅವನು ಜೈಲಲ್ಲಿ ಕೊಳಿತಾನೆ, ಅವನನ್ನು ನಂಬಿಕೊಂಡಿರುವವರ ಲೈಫು ಹಾಳಾಗುತ್ತೆ.
1: ಹೌದು
0: ಅಲ್ವಾ? ಹಾಗಾಗಿ ನಾವು ಕೋಪದ ಕೈಗೆ ನಮ್ಮ ಬುದ್ಧಿಯನ್ನ ಕೊಡುವ ಮೊದಲು ನಾವು ಯೋಚನೆ ಮಾಡಬೇಕು. ತಪ್ಪು ಅಂತ ನಮಗ್ ಗೊತ್ತಿದೆ, ಕೆಲವರಿಗಂತೂ ಖಂಡಿತವಾಗ್ಲೂ ಗೊತ್ತಿರುತ್ತೆ. ನಾನೇ ಎಷ್ಟೋ ಜನರು ಹೇಳೋದನ್ನ ಕೇಳಿದ್ದೇನೆ, ನನ್ನ ಕೋಪ ಬಂದ್ರೆ ನಾನು ಮನುಷ್ಯನೇ ಅಲ್ಲ ಅಂತ ಹೇಳಿದಿರಲ್ವಾ ನೀವು ಕೂಡ? ಎಷ್ಟೋ ಜನ ಹೇಳ್ತಾರೆ ನನ್ನ ಕೋಪ ಬಂದ್ರೆ ನಾನು ಮನುಷ್ಯನೇ ಅಲ್ಲ ಅಂತ, ಗೊತ್ತಿರುತ್ತೆ ಅವರಿಗೆ. ಬಟ್ ಆ ಕೋಪ ಬಂದಾಗ ಅವ್ರು ರಿಯಾಕ್ಟ್ ಮಾಡ್ತಾರೆ, ಆ ಕೋಪವನ್ನು ಕಂಟ್ರೋಲ್ ಮಾಡ್ಕೊಳ್ಳೋದನ್ನ ಕೊನೆಗೂ ಅವ್ರು ಅಭ್ಯಾಸ ಮಾಡ್ಕೊಳ್ಳಲ್ಲ, ಅಭ್ಯಾಸ ಮಾಡ್ಕೊಳ್ಬೇಕು. ತಪ್ಪು ಅಂತ ಹೇಳಿ ಗೊತ್ತಾದಾಗ ನಾವು ಪದೇ ಪದೇ ಅದನ್ನ ಮಾಡುವ ಬದಲು ನಮ್ಮ ಮನಸ್ಸನ್ನ, ನಾನು ಆಗ್ಲೇ ಹೇಳಿದೆ, ಒಂದು ಪದೇ ಪದೇ ನಾವು ಏನ್ ಮಾಡ್ತಾ ಇರ್ತೇವೆ, ರಿಪೀಟೆಡ್ಲಿ ಏನ್ ಮಾಡ್ತೇವೆ, ಅದೇ ನಮ್ಮ ಹ್ಯಾಬಿಟ್ ಆಗತ್ತೆ ಅಂತ. ಸೊ ಈ ಸಲ ಒಂದ್ 4 ಸಲ ನನ್ ಕೋಪ ಬಂದಾಗ ನನ್ ನೀರ್ ಕುಡಿಯೋದು ಅಥವಾ ನಾನು ಎಲ್ಲೋ ಅಲ್ಲಿಂದ ಎದ್ದು ಹೋಗೋದು ಅಂತ ಮಾಡಿದೆ ಅಂತ ಹೇಳಿದ್ರೆ ಅದೇ ನಂದು ಹ್ಯಾಬಿಟ್ ಆಗತ್ತೆ. ಮುಂದೆ ನನಗೆ ಕೋಪ ಬಂದಾಗೆಲ್ಲ ನಾನು ರಿಯಾಕ್ಷನ್ ಮಾಡಲ್ಲ, ಈ ಒಂದ್ ಆಕ್ಷನ್ ಅನ್ನ ಮಾಡ್ತೇನೆ. ಸೊ ಅದನ್ನ ನಾವು ಮಾಡಬೇಕು. ಈಗ ನನಗೆ ಗೊತ್ತಿದೆ ನನ್ನ ಆರೋಗ್ಯ ಹಾಳಾಗ್ತಾ ಇದೆ, ಡಾಕ್ಟರ್ ಹೇಳಿದ್ದಾರೆ ನೀವೊಂದು ಯೋಗ ಮಾಡಿ ಶಾಂತವಾಗಿಟ್ಕೊಳ್ಳಿ ಅಂತ ಹೇಳಿ ನನಗೆ ಹೇಳಿದ್ದಾರೆ. ನನಗೆ ಗೊತ್ತಿದೆ ಮಾಡಬೇಕು, ನನ್ನ ಆರೋಗ್ಯ ಹಾಳಾಗ್ತಾ ಇದೆ, ಆಲ್ರೆಡಿ ಅರ್ಧ ಹಾಳಾಗ್ತಾ ಬಂದಿದೆ, ಇನ್ನು ಮುಂದೆ ಇನ್ನೂ ಹಾಳಾಗಬಾರ್ದು ಅಂತ ಹೇಳಿದ್ರೆ ಡಾಕ್ಟರ್ ನನಗೆ ಯೋಗ ಮಾಡಿ ಹೇಳಿದ್ದಾರೆ ನಿಮ್ಮ ಮನಸ್ಸನ್ನ ಶಾಂತವಾಗಿ ಇಟ್ಕೊಳ್ಳಿ ಅಂತ ಹೇಳಿ ಹೇಳಿದ್ದಾರೆ ಅಂತ ಇಟ್ಕೊಳ್ಳಿ. ಅದು ಗೊತ್ತಿದ್ದು ನಾನು ಪದೇ ಪದೇ ಯೋಗನೂ ಮಾಡೋದಿಲ್ಲ, ನಾನು ಪದೇ ಪದೇ ಜಗಳ ಮಾಡೋದು, ಸಿಟ್ಟು ಮಾಡ್ಕೊಳ್ಳೋದು, ನನ್ನ ಮನಸ್ಸಿನ ಶಾಂತಿಯನ್ನ ನಾನು ಕಳ್ಕೊಳ್ಳೋದು ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಇರೋದಿಲ್ಲ. ಆವಾಗಾದ್ರೂ ನಾನು ಎಚ್ಚೆತ್ತುಕೊಂಡು ನನ್ನ ಮನಸ್ಸನ್ನ ನಾನು ಕಂಟ್ರೋಲ್ ಮಾಡಿ ನನ್ನ ಜೀವನದ ಒಂದು ದಿನಚರಿಯನ್ನ ನಾನು ನನ್ನ ಕಂಟ್ರೋಲಿಗೆ ತಗೊಂಡೆ ಅಂತ ಹೇಳಿ ಆದ್ರೆ ನನ್ನ ಮನಸ್ಸು ಶಾಂತಿಯಲ್ಲಿರತ್ತೆ, ನನ್ನ ಆರೋಗ್ಯವು ಸರಿಯಾಗತ್ತೆ. ಸೊ ಪದೇ ಪದೇ ಕೆಲವು ತಪ್ಪುಗಳು ಆಗತ್ತೆ, ನಿಜ ಗೊತ್ತಿದೆ ನಮ್ಗೆ, ಗೊತ್ತಿದ್ದು ಕೂಡ ಆಗತ್ತೆ ಅಂತ ಹೇಳಿ ಆದಾಗ ನಾವು ಅದನ್ನ ಕಂಟ್ರೋಲ್ ಮಾಡೋದನ್ನ ಕಲಿಯೋದನ್ನ ಅಭ್ಯಾಸ ಮಾಡ್ಕೊಳ್ಬೇಕು. ಇಲ್ಲ ಅಂತ ಹೇಳಿದ್ರೆ ಕೆಲವೊಂದು ತಪ್ಪುಗಳು ಕೆಲವರಿಂದ ಆಗತ್ತೆ, ಗೊತ್ತಿಲ್ಲದೆ ಆದ ತಪ್ಪುಗಳಿಗೆ ನಾವೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾರೋ ಒಬ್ರು ಬಂದು ನಮ್ ಕಣ್ ತೆರೆಸುವವರೆಗೂ ಅದಾಗ್ತಾನೆ ಇರುತ್ತೆ. ಆದ್ರೆ ತುಂಬಾ ಜನ ಇನ್ನೊಬ್ರು ಈ ತಪ್ಪು ಅಂತ ಗೊತ್ತಿಲ್ಲದೆ ಮಾಡ್ತಾರಲ್ಲ ತಪ್ಪು, ಅವರನ್ನ ತಿದ್ದಬಹುದು ನೀವು. ತಪ್ಪು ಅಂತ ಗೊತ್ತಿದ್ದು ಮಾಡ್ತಾರಲ್ಲ ಅವ್ರನ್ನ ತಿದ್ದೋದು ತುಂಬಾ ಕಷ್ಟ, ಅದೊಂದು ಹ್ಯಾಬಿಟ್ ಆಗಿಬಿಟ್ಟಿರುತ್ತೆ ಅವ್ರಿಗೆ. ಕೆಲವೊಮ್ಮೆ ನಮ್ಗೆ ಉಳಿಸ್ಬೇಕು ಅಂತ ಹೇಳಿ ಗೊತ್ತಿರುತ್ತೆ ಹಣವನ್ನ, ನಾಳೆ ನಮ್ದು ಅರ್ನಿಂಗ್ಸ್ ಏನಿದೆ ಅದು ಲಿಮಿಟೆಡ್ ಇದೆ, ಇವತ್ ನಾವು ದುಡ್ದಿದ್ದನ್ನ ಇವತ್ ನಾವು ಖಾಲಿ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಾಳೆ ಏನೋ ಒಂದು ಮನೆಯಲ್ಲಿ ಒಂದು ಎಮರ್ಜೆನ್ಸಿ ಬಂತು, ಯಾರದೋ ಹೆಲ್ತ್ ಅಪ್ಸೆಟ್ ಆಯ್ತು, ಆಪರೇಷನ್ ಆಗಬೇಕು, ಅಥವಾ ಇನ್ನೇನೋ ಒಂದು ಸಡನ್ಲಿ ಒಂದು ಮಗ ಅಥವಾ ಮಗಳು ಯಾವ್ದೋ ಕೋರ್ಸ್ಗೆ ಸೇರ್ಕೋಬೇಕು ಅಂತ ಹೇಳಿದ್ದಾರೆ, ಒಂದು ಒಳ್ಳೆ ಒಂದು ದೊಡ್ಡ ಅಮೌಂಟ್ ಬೇಕಾಗತ್ತೆ, ಅಥವಾ ಇನ್ನೇನೋ ಒಂದು ಎಮರ್ಜೆನ್ಸಿ ಅಂತ ಹೇಳಿ ಬಂದಾಗ ನಮ್ಮ ಹತ್ರ ಹಣವೇ ಇರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ನಾವು ಬೇಕೋ ಬೇಡವೋ ಯೋಚನೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ನೋಡಿ, ಅದಕ್ಕೆ ಈ ಮಾರ್ಕೆಟಿಂಗ್ ಜಾಲ ಎಷ್ಟೊಂದು ಸ್ಟ್ರಾಂಗ್ ಇದೆ ಅಂತ ಹೇಳಿ ಆದ್ರೆ 50% ಆಫರ್ ಅಥವಾ ಹಬ್ಬ ಈಗ ಬಂತು, ನಾಡ್ದೀಗ ಚೌತಿ ಹಬ್ಬ ಬಂತು ಅಂತ ಹೇಳಿದ್ರೆ ಈಗ ಚೌತಿ ಹಬ್ಬದ ಇದು ಆಫರ್ ಅಲ್ಲಿ 50% ಆಫ್, 80% ಆಫ್ ಅಂತ ಹೇಳಿ ಹಾಕ್ತಾರೆ. ಈಗ ನೀವು ಯೋಚನೆ ಮಾಡಿ,

0: ಒಂದು ಏನು ಟೂರ್ ಮಾಡಿ ನಿಮ್ಮ ಮನೆಯ ಒಳಗಡೆ, ಎಲ್ಲ ರೂಮಿನ ಒಳಗಡೆ ನೀವೊಂದ್ಸಲ ನೋಡಿ ಎಲ್ಲ ಏನೇನಿದೆ ಅಂತೇಳಿ. ಎಷ್ಟೋ ವಸ್ತುಗಳು ತೀರಾ ಅಗತ್ಯ ಅಂತ ಹೇಳಿ ನೀವು ತಂದ ವಸ್ತುಗಳನ್ನ ನೀವು ಒಂದೇ ಸಲ ಉಪಯೋಗಿಸಿರ್ಬೋದು, ಅಥವಾ ಒಂದ್ಸಲನೂ ಉಪಯೋಗಿಸ್ದೇನೆ ಅಲ್ಲಿ ಹಾಗೆ ಇಟ್ಟಿರ್ಬೋದು ಅಲ್ವಾ.
1: ಆತರ ಸುಮಾರಿರತ್ತೆ. ಬೇಕು ಬೇಕು ಬೇಕು ಬೇಕು. ಅದು ಈಗಳಂತೂ ಮೊದ್ಲಲ್ಲಾದ್ರೂ ಕಿರಾಣಿ ಅಂಗಡಿ ಇಪ್ಪುದಲ್ಲ, ಹೋಯ್ ನಮ್ಗೆ ಎಂತ ಬೇಕೋ ಅಷ್ಟನ್ನೇ ಒಂದ್ ಚೀಟಿ ಮಾಡ್ಕೊಂಡು ಹೋಯ್ ತಕೋಬತ್ತಿ. ಈಗೆಂತ ಆಯ್ತು, ಎಲ್ಲ ಸೂಪರ್ ಮಾರ್ಕೆಟ್, ಹೈಪರ್ ಮಾರ್ಕೆಟ್, ಆ ಮಾರ್ಕೆಟ್, ಈ ಮಾರ್ಕೆಟ್ ಎಲ್ಲ ಶುರುವಾಗಿ ಒಪ್ಪುದು ಸಕ್ರೆ ಚಾವಡಿ ತಪ್ಪಕ್ಕೆ.
0: ಹೌದು,
1: ಅಲ್ಲಿ ತಕಬಪ್ಪುದು ಅದ್ರ ಬೇಡನ್ ಬಿಟ್ಟು ಉಳಿದೆಲ್ಲ ತಕಬತ್ತ. ಇಲ್ಲಿ ಕಂಡ್ರೆ ಬಿಲ್ ಒಂದು 400 ರೂಪಾಯಿ ಹಿಂಗ ಆಪುದ, 4,000 ರೂಪಾಯಿ ಬಿಲ್ ಮಾಡ್ಕೋಬಾರ್ದು. ಇರ್ಲಿ, ಇದು ಬೇಕು ಹಾಯ್, ಅದು ಬೇಕು ಹಾಯ್, ಅದು ಬೇಕು ಹಾಯ್, ಅದು ತಕಂದು ತುಂಬಕಂ ನಾವೇ ಅಲ್ಲ ಟ್ರಾಲಿಗೆಲ್ಲ ಹಾಕಂದ. ಬಿಲ್ಲೊಂದ್ ಕಡಿ ಕೊಟ್ರು ಸೈ, ಅಷ್ಟೊತ್ತಿಗೆ ಎಲ್ಲ ಬಾಚ್ಕೊ ಹಾಪದೆ. ಕಡಿಕ್ ಆಯ್ತಲ್ಲ, ತೊಂದ ಆಯ್ತಲ್ಲ, ಇರ್ಲಿ ಹೇಗಡಿಕೂ ಖರ್ಚು ಮಾಡ್ತಾ ಇಲ್ಲಿ ಅಂತ ಹೇಳಿ ತಕಾಪದ್. ನಿಜವಾಗ್ಲು
0: ಈ ಮಾರ್ಕೆಟಿಂಗ್ ಇದ್ರೆ ಹಿಂದೆ ಕೂಡ ಸೈಕಾಲಜಿಸ್ಟ್ ಗಳೇ ವರ್ಕ್ ಮಾಡಿರ್ತಾರೆ. ಅಂದ್ರೆ ಮನುಷ್ಯನ ಮನಸ್ಸುಗಳನ್ನ ಅರ್ಥ ಮಾಡಿಕೊಂಡು ಯಾವ ರೀತಿ, ಈಗ ನೀವು ಎಲ್ಲಿಯಾದ್ರೂ ಸೂಪರ್ ಮಾರ್ಕೆಟ್ ಗಳಿಗೆಲ್ಲ ಹೋದಾಗ ಬಿಲ್ಲಿಂಗ್ ಎಲ್ಲಿರತ್ತೆ ಅಲ್ಲೆಲ್ಲ ಚಾಕ್ಲೇಟ್ ಗಳು ಅದಿದೆಲ್ಲ ಇರತ್ತೆ, ನೋಡಿದೀರಾ?
1: ಹೌದೌದು.
0: ಯಾಕಂತ ಹೇಳಿದ್ರೆ ನೀವ್ ಅಲ್ಲಿ ನಿಂತ್ಕೊಂಡಾಗ ನಿಮ್ ಮಕ್ಳನ್ ಕರ್ಕೊಂಡು ಹೋಗಿರ್ತೀರ, ನಿಮ್ ಅವ್ರ ಕಣ್ಮುಂದೆ ಬೀಳೋದು ಯಾವ್ದು?
1: ಚಾಕ್ಲೇಟ್ಸ್.
0: ಸೊ ಕೇಳೇ ಕೇಳ್ತಾರೆ. ಸೊ ಇದೆಲ್ಲ ಸೈಕಾಲಜಿ. ಇದೆಲ್ಲ ನೀವ್ ಅಲ್ಲಿ ಹೋದಾಗ ನಿಮ್ಗೆ ಅವರು 50% ಅಂತ ಹೇಳಿ ಒಂದು ಆಫರ್ ಇದೆ ಅಂತ ಹೇಳಿ ನಿಮ್ ಕಣ್ಣಿಗೆ ಬೀಳೋ ಹಾಗೆ ಒಂದ್ ಬೋರ್ಡ್ ಹಾಕಿರ್ತಾರೆ. ನಿಮ್ಗೆ ಅದು ಆಕ್ಚುಲಿ ಬೇಕಾಗಿರಲ್ಲ, ಬಟ್ ಇವತ್ತೀಗ 50% ಆಫರ್ ಗೆ ಹಾಕಿದಿರಲ್ಲ ತಗೊಳ್ಳೋಣ ಅಂತ ಹೇಳಿ ತಗೊಳ್ತೀರ. ಎಲ್ಲೋ ನಡ್ಕೊಂಡು ಹೀಗೆ ಹೋಗ್ತಾ ಇರ್ತೀರ, ಒಂದ್ ಬಟ್ಟೆ ಅಂಗಡಿ ಕಣ್ಣಿಗೆ ಬೀಳುತ್ತೆ, ಹೊರಗಡೆಯಿಂದ ಒಂದ್ ಸೀರೆನೆ ತಗ್ಸಿದಾರೆ, ನೋಡಿದ ತಕ್ಷಣ ನಿಮ್ಗೆ ತಗೊಳ್ಬೇಕಂತ ಹೇಳಿ ಅನ್ಸುತ್ತೆ. ಆದ್ರೆ ನಾನೊಂದು ಪ್ರಯೋಗವನ್ನ ಮಾಡಿ ನೋಡ್ಲಿಕ್ಕೆ ಹೇಳುದು. ಇವತ್ತು ಪಕ್ಕದ ಮನೆಯವರೊಬ್ರು ಯಾರೋ ಸೀರೆ ತಗೊಂಡು ಬಂದ್ರು ಅಂತ ಇಟ್ಕೊಳ್ಳಿ, ತೋರಿಸಿದ್ರು ನಿಮ್ಗೆ, ಅಥವಾ ಅವ್ರು ಉಟ್ಕೊಂಡಿದ್ರು ಯಾರೋ ನಿಮ್ ಎಲ್ ತಗೊಂಡ್ರಿ ಇದು, ಇದಲ್ ತಗೊಂಡೆ, ವಾವ್ ಸೂಪರ್ ಚೆನ್ನಾಗಿ ಕಾಣತ್ತೆ ಅಂತೇಳಿ ನಿಮ್ಗೆ ಅನಿಸ್ತು, ನಿಮ್ಗೆ ಬೇಕು ಅಂತ ಹೇಳಿ ಅನಿಸ್ತು, ಇವತ್ತೇ ನಾನು ಹೋಗಿ ತಗೊಳ್ಬೇಕು, ಇಲ್ಲಾಂದ್ರೆ ಖಾಲಿ ಆದ್ರೆ ಕಷ್ಟ ಅಲ್ವಾ. ಆತರ ಮಾಡಿ ನೀವು ಹೋದ್ರೆ ಅದನ್ನ ನೀವು ತಗೊಂಡು ಬಂದ್ರಿ ಅಂತ ಇಟ್ಕೊಳ್ಳಿ, ತಗೊಂಡು ಬಂದು ಉಟ್ಕೊಂಡಾಗ ನಿಮಗ್ ಗೊತ್ತಾಗತ್ತೆ ಆ ಕಲರ್ ಅಥವಾ ಆ ಪ್ಯಾಟರ್ನ್ ನಿಮಗ್ ಸೂಟ್ ಆಗಲ್ಲ, ಅವ್ರಿಗ್ ಸೂಟ್ ಆಗ್ತಿತ್ತು.
1: ಕರೆಕ್ಟ್
0: ಅಲ್ವಾ. ಸೊ ನೀವೇನ್ ಮಾಡಿದ್ರಿ, ಒಂದ್ಸಲ ಉಟ್ರಿ ಅಥವಾ ಉಟ್ಟು ಇಲ್ಲ ಜಸ್ಟ್ ಹಿಂಗೆ ಉಟ್ ನೋಡಿದ್ರಿ ಅದನ್ನ ಮೂಲೆಗೆ ಸೇರಿಸಿದ್ರಿ ಅಲ್ವಾ. ಅದ್ರ ಬದಲಿಗೆ ಒಂದು ಕ್ಷಣ, ಇವತ್ತು ಪುರ್ಸೋತಿಲ್ಲ ನಾಳೆ ಹೋಗ್ತೇನೆ ಅಂತ ನೀವು ಒಂದಿನ ಮುಂದ್ ಹಾಕಿದ್ರ ನಿಮ್ಮ ಆಸೆ 50% ಡೌನ್ ಆಗಿರುತ್ತೆ.
1: ಕರೆಕ್ಟ್, ಯೋಚನೆ ಮಾಡೋ ಶುರು ಮಾಡುತ್ತೆ.
0: ಕರೆಕ್ಟ್, ಅದು ನಾಳೆನು ನಿಮ್ಗೆ ಪುರ್ಸೋತ್ ಆಗ್ಲಿಲ್ವ, ನಾಡ್ದು ಅಂತ ಹೇಳಿದಾಗ 100% ಆ ಆಸೆ ಹೊರಟೋಗಿರತ್ತೆ.
1: ಅದು ಅನಿವಾರ್ಯ ಅಲ್ಲ,
0: ಅನಿವಾರ್ಯ ಅಲ್ಲ, ಅಗತ್ಯ. ನಮ್ಮ ಏನು ವಾಂಟ್ಸ್ ಅದೆಲ್ಲ, ನೀಡ್ಸ್ ಅಲ್ಲ ಅಲ್ವಾ. ಅದೆರಡರ ಮಧ್ಯೆ ಇರುವಂತ ಒಂದು ವ್ಯತ್ಯಾಸವನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಈಗ ಕೆಲವರಿಗೆ ಏನಿರುತ್ತೆ ಅಂತ ಹೇಳಿದ್ರೆ, ಆಚೆ ಮನೆಯವರೊಂದು ಸೋಫಾ ಸೆಟ್ ತಗೊಂಡ್ ಬಂದು ಹಾಕಿದ್ದಾರೆ, ನಮಗೂ ಅದು ಬೇಕು ಅಂತ ಹೇಳಿ ಅನ್ಸುತ್ತೆ. ಬಟ್ ನಮ್ಮನೇಲಿ ಅಷ್ಟು ಜಾಗ ಇರಲ್ಲ, ನಾವು ಅದನ್ನ ಯೋಚನೆ ಮಾಡೋದಿಲ್ಲ. ತಂದು ಹಾಕದ್ವಾ, ತಂದಿದ್ದಾರೆ ಅಥವಾ ಅಲ್ಲಿ ಆಫರ್ ಅಲ್ಲಿ ಇದೆ ಏನೋ ಒಂದು ಇದರಲ್ಲಿ ನಾವು ಅದನ್ನ ತಗೊಂಡ್ ಬಂದ್ವಿ ಅಂತ ಇಟ್ಕೊಳ್ಳಿ ಮನೆಗೆ. ನಮ್ ಮನೇಲಿ ಅದು ಸೆಟ್ ಆಗೋದಿಲ್ಲ, ನಾವೇನ್ ಮಾಡ್ತೀವಿ, ಒಂದ್ 4 ದಿನ ಇಡ್ತೀವಿ, ಆಮೇಲೆ ಇದು ಕುತ್ಕೊಳ್ಳಕ್ಕೆ ಕಂಫರ್ಟೇಬಲ್ ಇಲ್ಲ, ಅದು ಅಲ್ಲಿ ಜಾಗ ಇಲ್ಲ, ಅದು ಮುಂಚೆ ಇದ್ದಾಗಿದ್ದಿತ್ತು, ಇದನ್ನ ತೆಗೆದು ಮೂಲೆಗೆ ಹಾಕಿದ್ವಿ. ಅವಶ್ಯಕತೆನೇ ನಮಗ್ ಇರೋದಿಲ್ಲ. ಆದ್ರೂ ಯಾವುದೋ ಒಂದು ಬೇರೆ ಬೇರೆ ಕಾರಣಗಳಿಗೆ ನೋವೆಲ್ಟಿ ಎಲ್ಲರೂ ಇದು ಮಾಡ್ತಾರೆ, ಎಲ್ಲ ಪಾಶ್ ಇದೆ ಅವ್ರು ನಮಗೂ ಹಾಗೆ ಆಗ್ಬೇಕು, ಅವ್ರ ಮನೇಲಿದೆ ನಮಗೂ ಬೇಕು, ಅಥವಾ ಆಫರ್ ಅಲ್ಲಿ ಹಾಕಿದ್ದಾರೆ ನನಗ್ ಬೇಕು, ಮನೆ ಖಾಲಿ ಇದೆ ಜಾಗ ಇದೆ ಅಲ್ಲಿ ಏನಾದ್ರೂ ಫಿಲ್ ಮಾಡ್ಬೇಕು, ಈ ತರದ ಬೇಕಾಗೇ ಇರೋದಿಲ್ಲ. ಆದ್ರೂ ಕೂಡ ಹಣ ಉಳಿಸೋದಿಲ್ಲ ನಾವು. ಈ ತರ ನಾವು ಖರ್ಚು ಮಾಡ್ತಾ ಹೋದಾಗ ಎಮರ್ಜೆನ್ಸಿ ಅಂತ ಹೇಳಿ ಬಂದಾಗ ನಾವು ಯಾರದೋ ಕೈ ಕಾಲು ಹಿಡಿಬೇಕು ಅಥವಾ ಆ ಒಂದು ಅವಕಾಶದಿಂದ ವಂಚಿತರಾಗಿ ಆಗ್ಬೇಕು. ಎಷ್ಟೋ ಜನ ಈಗ ನೀವು ನೋಡಿರ್ಬೋದು, ಒಂದು ತುಂಬಾ ಎಮರ್ಜೆನ್ಸಿ ಬಂದಿದೆ, ಆಪರೇಷನ್ ಆಗ್ಬೇಕು ಅಂತ ಹೇಳಿದ್ರೆ ದುಡ್ಡು ಇರೋದಿಲ್ಲ, ಅವಾಗ ಯಾರ್ಯಾರ ಹತ್ರ ಬೇಡ್ತಾರೆ, ಕೆಲವು ಸಲ ಸಿಗುತ್ತೆ ಕೆಲವು ಸಲ ಸಿಗಲ್ಲ ಅಲ್ವಾ. ಏನೋ ತುಂಬಾ ಕಷ್ಟಪಟ್ಟಿ ಮಾಡ್ಕೊಂಡಿರುವಂತಹ ಯಾವುದೋ ಒಂದು ವಸ್ತುಗಳನ್ನೆಲ್ಲ ನೀವು ಸೆಲ್ ಮಾಡ್ಬೇಕಾದಂತ ಪರಿಸ್ಥಿತಿ ಬರ್ಬೋದು ಅಲ್ವಾ. ಹಾಗಾಗಿ ನಾವು ಒಂದಿಷ್ಟು ಉಳಿತಾಯ ಮಾಡೋದನ್ನ ಕೂಡ ನಿಜವಾಗ್ಲೂ ನನಗ್ ಬೇಕಿತ್ತ ಇದು, ನಿಜವಾಗ್ಲೂ ನನಗ್ ಬೇಕಾ ಇದು, ಇದಿಲ್ಲದೆ ನಾನು ಇರಬಹುದಾ, ಒಂದ್ ಸೀರೆ ನನಗ್ ನೋಡಿ ತುಂಬಾ ಆಸೆ ಆಯ್ತು, ಈ ಸೀರೆ ಒಂದು ನಂದ್ ವಾರ್ಡ್ರೋಬ್ ಅಲ್ಲಿ ಇಲ್ಲ ಅಂತ ಹೇಳಿದ್ರೆ ನನ್ಗೇನ್ ದೊಡ್ಡ ನಷ್ಟ ಆಗತ್ತಾ, ಅಥವಾ ನಾಳೆ ನನ್ಗೆ ಉಟ್ಕೊಂಡು ಹೋಗೋದಕ್ಕೆ ಸೀರೆ ಇಲ್ವಾ. ಈ ತರ ನಾವು ಒಂದು ಸೀರೆ ಅಂತ ನಾನೊಂದು ಎಕ್ಸಾಂಪಲ್ಗೆ ಕೊಟ್ಟಿರೋದು, ಯಾವುದೇ ಒಂದು ವಸ್ತು ಇರ್ಲಿ ಇದು ಇಲ್ಲದೆ ನನ್ಗೆ ಬದುಕೋದಕ್ಕೆ ಸಾಧ್ಯ ಇದೆಯಾ, ಇದೆ ಅಂತ ಹೇಳಿ ಆದ್ರೆ ಅದನ್ನ ನಾವು ಕೈ ಬಿಡೋದೆ ಒಳ್ಳೇದು. ಇಲ್ಲ ತೀರಾ ಈಗ ತುಂಬಾ ಹಸುವಾಗಿದೆ, ಅಕ್ಕಿ ತಗೊಳ್ಳೋದಕ್ಕೆ ನಾವು ಮೀನ ಮೇಷ ಎಣಿಸಿದ್ರೆ ಆಗತ್ತಾ, ಸಾಧ್ಯ ಆಗೋದಿಲ್ಲ. ಆವಾಗ ಅಂತದೆಲ್ಲ ನನ್ಗೆ ಬೇಕೇ ಬೇಕು ಅಂತೇಳಿ. ಮತ್ತೆ ನಮ್ಮನೇಲಿ ಈಗ ಆಲ್ರೆಡಿ ನನ್ಗೆ ಅಲ್ಲಿ ಎಲ್ಲೋ ಹೋದೆ, ಫರ್ನಿಚರ್ ಸೇಲ್ ಹಾಕಿದ್ರು 80%

0: ಆಫ್ ಅಂತ ಹೇಳಿ ಹಾಕಿದ್ರು, ಕೇವಲ 2 ದಿನಗಳು ಮಾತ್ರ ಅಂತ ಹೇಳಿ ಹಾಕಿರ್ತಾರೆ. ಇದು ಕೂಡ ಒಂದು ಸೈಕಲಾಜಿಕಲ್ ಎಫೆಕ್ಟ್. ಆಕ್ಚುಲಿ ಯಾವಾಗ ನಾವು ಅವಸರದಲ್ಲಿ ಡಿಸಿಷನ್ ತಗೊಳ್ತೇವೆ ಅದು ಸರಿಯಾಗಿರೋದಿಲ್ಲ. ಹೆಚ್ಚಿನ ಸಮಯದಲ್ಲಿ ನಮ್ಗೆ ಯೋಚನೆ ಮಾಡೋದಕ್ಕೆ ಟೈಮ್ ಇರೋದಿಲ್ಲ. 2 ದಿನ ಮತ್ತೆ ನಂಗೆ 2 ದಿನ ಬಿಟ್ಟು ಇಲ್ಲಿ ಬರೋದಿಕ್ಕಿಲ್ಲ ನನಗೆ, ಸೊ ಈಗ ಬಂದಿದ್ದೀನಲ್ಲ ಈಗಲೇ ನಾನು ತಗೊಳ್ಬೇಕು. ಅರ್ಜೆಂಟ್ ಅಲ್ಲಿ ಮಾಡಿದಂತಹ ಡಿಸಿಷನ್ಸ್. ಮನೆಗೆ ಬಂದು ನೋಡಿದ್ರೆ ಅದೇ ವಸ್ತು ಸೇಮ್ ನಮ್ಮ ಹತ್ರ ಇರುತ್ತೆ ಇಲ್ಲಿ, ಅವಾಗ ಏನಾಗುತ್ತೆ, ಡಬಲ್ ಆಯ್ತು. ಆವಾಗ ಆ ಹಳೆಯ ಐಟಮ್ ಅನ್ನ ನಾನು, ಅದು ಒಳ್ಳೇದಾಗಿದ್ರೂ ಕೂಡ ಅದನ್ನ ಒಂದೇ ನಾನು ಅದನ್ನ ಅಲ್ಲಿಂದ ವಿಲೇವರಿ ಮಾಡ್ಬೇಕು, ಅರ್ಧ ರೇಟಿಗೆ ಕೊಡ್ಬೇಕು, ಅಥವಾ ತುಂಬಾ ಲಾಸ್ ಮಾಡ್ಕೊಂಡು ಕೊಡ್ಬೇಕು, ಇಲ್ಲ ಫ್ರೀಯಾಗಿ ಕೊಡ್ಬೇಕು, ಇಲ್ಲ ಹಾಳು ಮಾಡ್ಬೇಕು ಅದನ್ನ ಅಲ್ವಾ. ಹಾಗಾಗಿ ಯೋಚನೆ ಮಾಡ್ಬೇಕು. ಕೆಲವೊಂದು ಸಲ ಕೆಲವೊಂದು ನಿರ್ಧಾರಗಳನ್ನ ಅವಸರದಲ್ಲಿ ತಗೊಳ್ಳದೆ ತಡ ಮಾಡೋದೇ ಒಳ್ಳೇದು ಕೆಲವೊಂದು ನಿರ್ಧಾರಗಳು. ಹಾಗಂತ ಹೇಳಿ ಒಳ್ಳೆಯ ನಿರ್ಧಾರಗಳನ್ನ ತಡ ಮಾಡಬಾರ್ದು. ಒಳ್ಳೆಯ ನಿರ್ಧಾರಗಳನ್ನ, ಈಗ ನನ್ಗೆ ಇವತ್ತು ಒಂದು ಚಾಪ್ಟರ್ ಕಂಪ್ಲೀಟ್ ಮಾಡ್ಬೇಕು, ಅದನ್ನ ನಿಧಾನ ಮಾಡಬಾರ್ದು, ಅದನ್ನ ನಾನು ಕೂತ್ಕೊಂಡು ಓದ್ಬೇಕು, ಅಥವಾ ಇವತ್ತು ನಾನು ಯೋಗ ಮಾಡ್ಬೇಕು, ಅಥವಾ ಇವತ್ತು ನಾನು ಫಿಸಿಕಲ್ ಆಕ್ಟಿವಿಟೀಸ್ ಏನಾದ್ರೂ ಒಂದ್ ಮಾಡ್ಬೇಕು, ಇವತ್ತು ನಾನೊಂದು ಏನೋ ಕಲಿಬೇಕು ಹೊಸತನ್ನ, ಅದನ್ನೆಲ್ಲ ಲೇಟ್ ಮಾಡಬಾರ್ದು. ಆದ್ರೆ ಇವತ್ ನಾನು ಏನೋ ಒಂದು ಪರ್ಚೇಸ್ ಮಾಡ್ಬೇಕು, ನನ್ನ ಹತ್ರ ಅದ್ರ ಅವಶ್ಯಕತೆ ಇಲ್ಲ, ಏನೋ ಒಂದೀಗ ಫ್ರೆಂಡ್ಸ್ ಜೊತೆಗೆಲ್ಲ ಪಾರ್ಟಿಗೆ ಹೋಗ್ಬೇಕು, ಅದೇನು ಅಷ್ಟು ಒಳ್ಳೇದಲ್ಲ, ಆದ್ರೂ ಕೂಡ ನಾನು ಆತರ ಇದ್ ಮಾಡೋದು. ಇವತ್ತು ಎಷ್ಟೋ ನಾವು ಕೇಸ್ಗಳನ್ನೆಲ್ಲ ನೋಡಿದಾಗ ತುಂಬಾ ಚಿಕ್ಕ ಚಿಕ್ಕ ವಯಸ್ಸಿನ ಮಕ್ಕಳಲ್ಲಿ ಫಾರಿನ್ ಕಲ್ಚರ್, ಏನು ವಿದೇಶಿ ಇದು ಎಲ್ಲ ಬಂದಿದೆ ಸಂಸ್ಕೃತಿ. ತುಂಬಾ ಚಿಕ್ಕ ಮಕ್ಕಳು ಲಿವಿಂಗ್ ಇನ್ ರಿಲೇಶನ್ಶಿಪ್ ಇರೋದು, ಫಿಸಿಕಲ್ ರಿಲೇಶನ್ಶಿಪ್ಗೆ ಓಪನ್ ಆಗ್ತಾ ಇರೋದು, ಅದರಿಂದ ಸಮಸ್ಯೆಗಳಿಗೆ ಒಳಗಾಗ್ತಾ ಇರೋದು, ಬ್ಲ್ಯಾಕ್ ಮೇಲ್ಗೆ ಒಳಗಾಗ್ತಾ ಇರೋದು. ಜಸ್ಟ್ ಒಂದು ವೀಕ್ ಮುಂಚೆ ಅಷ್ಟೇನೆ ನನ್ಗೊಂದು ಕೇಸ್ ಬಂದಿತ್ತು. ಎಲ್ಲ ಇದ್ ಮಾಡ್ಕೊಂಡು ಅವಳು ಎಷ್ಟು ಹಣವನ್ನ ವರ್ಗಾಯಿಸಿದ್ಲು ಹುಡುಗನಿಗೆ.
1: ನಂಬಿಯ?
0: ಹೌದು, ನಂಬಿ ಅಂತ ಹೇಳಿದ್ರೆ ಅವನ್ ಏನು ವಿಡಿಯೋ ಇವಳದ್ದು ಇಟ್ಕೊಂಡು, ಫೋಟೋಸ್ ಎಲ್ಲ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಿ, ನೀನೀಗ ಹಣ ಹಾಕದೆ ಇದ್ರೆ ನಾನು ಇದನ್ನೆಲ್ಲ ವೈರಲ್ ಮಾಡ್ತೇನೆ, ನಿಮ್ಮ ಮನೆಯವರಿಗೆ ತೋರಿಸ್ತೇನೆ ಅಂತ ಹೇಳಿ ಪ್ರತಿ ಸಲ ಅವಳ ಹತ್ರ 10,000, 15,000, 10,000, 15,000 ಅಂತ ಹೇಳಿ ಲಕ್ಷಗಟ್ಟಲೆ ಅವಳ ಹತ್ರ ಅವನು ಟ್ರಾನ್ಸಾಕ್ಷನ್ ಮಾಡಿಸ್ಕೊಂಡಿದ್ದ. ಸೊ ನಾವು ಯೋಚನೆ ಮಾಡ್ಬೇಕು, ಹೆಣ್ಮಕ್ಳು ಕೂಡ ಈ ತರ ಒಂದು ಹೋಗ್ತಿದ್ದೇನೆ ಅಂತ ಹೇಳಿದ್ರೆ ಇದೆಷ್ಟು ಸೇಫ್. ತಪ್ಪು ಅಂತ ನಮಗ್ ಗೊತ್ತಿರುತ್ತೆ, ಈ ತರ ಮಾಡಿದ್ರೆ ಮುಂದೆ ನನ್ಗೆ ಸಮಸ್ಯೆ ಆಗ್ಬೋದು. ಇವನ್ ಜೊತೆಗೆ ಈಗ ತುಂಬಾ ಚಿಕ್ಕ ಏಜ್ ಅಲ್ಲಿ ಮೆಚ್ಯೂರಿಟಿನೇ ಬಂದಿರೋದಿಲ್ಲ. ನಾನ್ ಹೇಳ್ತೇನೆ, ಒಂದು PUC ಫಸ್ಟ್ ಇಯರ್ ಅಲ್ಲಿ ಇರುವಂತಹ ಮಕ್ಕಳುಗಳಿಗೂ ಕೂಡ ನಿಮ್ ಗೋಲ್ ಏನು ಅಂತ ಹೇಳಿ ಕೇಳಿದಾಗ ಅವ್ರು ಏನಾದ್ರೂ ಹೇಳಿದ್ರು ಅಂದ್ರೆ ನಾವು ಅದನ್ನ ಸೀರಿಯಸ್ ಆಗಿ ತಗೊಳ್ಬೇಕಾಗಿಲ್ಲ. ಯಾಕಂತ ಹೇಳಿದ್ರೆ ಸೆಕೆಂಡ್ ಇಯರ್ ಆದ ಕೂಡಲೇ ಮತ್ತೆ ಗೋಲ್ ಚೇಂಜ್ ಆಗಿರುತ್ತೆ ಅವರದ್ದು.
1: ಕರೆಕ್ಟ್.
0: ಎಷ್ಟೋ ನನ್ಗೆ ಪರಿಚಯ ಇರೋರದ್ದೇ ಉದಾಹರಣೆಗಳಿದೆ. ತುಂಬಾ ಚಿಕ್ಕವನಿಂದ ಇಂಜಿನಿಯರ್ ಆಗ್ಬೇಕು ಇಂಜಿನಿಯರ್ ಆಗ್ಬೇಕು ಅಂತ ಹೇಳಿದ್ರೆ ಇಂಜಿನಿಯರೇ ಆಗಿರಲ್ಲ, ಅಥವಾ ಡಾಕ್ಟರ್ ಆಗ್ಬೇಕು ಆಗ್ಬೇಕು ಅಂತ ಹೇಳಿ ಅದಕ್ಕೋಸ್ಕರ ಎಷ್ಟೊಂದು ಪ್ರಿಪರೇಷನ್ ಎಲ್ಲ ಮಾಡ್ಕೊಂಡು ಡಾಕ್ಟರ್ ಆಗಿರಲ್ಲ. ಲಾಸ್ಟ್ ಮೊಮೆಂಟಿಗೆ ಅಂದ್ರೆ ಇನ್ನೂ ಮೆಚ್ಯೂರಿಟಿ ಬಂದಿಲ್ಲದೆ ಇರೋವಾಗ ತಗೊಳ್ಳುವಂತಹ ಯಾವ ಡಿಸಿಷನ್ಗಳು ಫಾರ್ಮ್ ಆಗಿರೋದಿಲ್ಲ, ಅದು ಚೇಂಜಸ್ ಆಗ್ತಾ ಇರುತ್ತೆ, ಆಲೋಚನೆಗಳು ಬದಲಾವಣೆ ಆಗ್ತಾ ಹೋದ ಹಾಗೆ, ಸಮಾಜದಲ್ಲಿ ಪ್ರಯೋರಿಟಿಗಳು ಚೇಂಜಸ್ ಆಗ್ತಾ ಹೋದ ಹಾಗೆ, ಅಥವಾ ಅಲ್ಲಿ ಇನ್ಫ್ಲೂಯೆನ್ಸ್ ಚೇಂಜ್ ಆಗ್ತಾ ಹೋದ ಹಾಗೆ ಎಲ್ಲದೂ ಕೂಡ ಬದಲಾವಣೆ ಆಗುತ್ತೆ. ಹಾಗಿರೋವಾಗ ಇಮ್ಮೆಚ್ಯೂರ್ ಇರುವಂತಹ ಹುಡುಗ ಅಥವಾ ಹುಡುಗಿಯರು ಒಂದು ರಿಲೇಶನ್ಶಿಪ್ ಅನ್ನ ಅವರು ಶುರು ಮಾಡಿದ್ರು ಅಂತ ಹೇಳಿದ್ರೆ ಕೊನೆವರೆಗೆ ಇರ್ತಾರೆ ಅನ್ನೋದು ಏನ್ ಗ್ಯಾರಂಟಿ? ಆ ಸಂದರ್ಭದಲ್ಲಿ ನಾವು ಯಾವುದೇ ರೀತಿಯಲ್ಲಿ ಮುಂದುವರಿಯುವುದು ತಪ್ಪು ಅಂತ ನಮಗ್ ಗೊತ್ತಿರುತ್ತೆ ಅಲ್ವಾ. ಆ ತಪ್ಪು ಅಂತ ಗೊತ್ತಿದ್ದು ಕೂಡ ಮುಂದುವರೆದಾಗ ಅದರಿಂದ ಆಗುವಂತಹ ಪರಿಣಾಮಗಳು ನಿಜವಾಗ್ಲು, ನಾವು ಆ ತೆಗೆದುಕೊಂಡಂತಹ ಒಂದು ಕ್ಷಣಿಕ ನಿರ್ಧಾರ ಇದೆಯಲ್ಲ, ಅದು ನಮ್ಮ ಇಡೀ ಜೀವನದ ಉದ್ದಕ್ಕೂ ಕೂಡ
1: ಪರಿತಪಿಸುವಂತೆ
0: ಮಾಡುತ್ತೆ. ಇವತ್ತು ಒಂದು ಸಲ ಇಲ್ಲೇ ನಾನು ಬಂದಾಗ್ಲೇ ನೀವು ಒಂದು ಕಾರ್ಯಕ್ರಮ ಡಾಕ್ಟರ್ ಹತ್ರ ಇದು ಮಾಡಿದ್ರಿ, ನೆನಪು ಇದೆ ನನಗೆ ಕೂಡ. ಈಗಿನ ಮಕ್ಕಳಲ್ಲಿ, ಈಗಿನ ಒಂದು ಮದುವೆಯಾದವರಲ್ಲಿ ಎಷ್ಟೊಂದು ಸಮಸ್ಯೆಗಳು ಬರುತ್ತೆ, ಫಿಸಿಕಲ್ ಸಮಸ್ಯೆಗಳು ಯುವಕರಿಗಿರ್ಬೋದು, ತುಂಬಾ ಚಿಕ್ಕ ಪ್ರಾಯದ ಯುವಕರಿಗೆ ತುಂಬಾ ಸಮಸ್ಯೆಗಳು ಈಗ ಅಲ್ವಾ. ಅವರ ಇಂಟಿಮೇಟ್ ಲೈಫ್ ಅಲ್ಲಿ ಎಷ್ಟು ಸಮಸ್ಯೆಗಳು ಬರುತ್ತೆ ಎಲ್ಲ ನಾವು ನೋಡಿದ್ದೇವೆ. ಇದರ ಹಿಂದೆ ಎಲ್ಲಿಯೋ ಒಂದಿಷ್ಟು ಪರ್ಸೆಂಟ್ ಈ ತರದ ಒಂದು ತಪ್ಪುಗಳು ಏನು ಪ್ರೀವಿಯಸ್ ಅವರದ್ದು ಇದರ ಲೈಫ್ ಅಲ್ಲಿ ಆಗಿರುತ್ತೆ, ಅದು ಕೂಡ ಪ್ರಭಾವವನ್ನ ಬೀರುತ್ತೆ. ಉದಾಹರಣೆಗೆ ನನ್ಗೆ ಒಂದು ಕೇಸ್, ಒಂದು 15 ದಿವಸದ ಹಿಂದೆ ಒಂದು ಕೇಸ್ ಬಂದಿತ್ತು. ಅವರು ಗಂಡ ಹೆಂಡತಿ ಇಬ್ರು ಬಂದಿದ್ರು, ಅವನಿಗೆ ಅವಳ ಹತ್ರ ಏನೇ ಇದ್ ಮಾಡಿದ್ರು ಫಿಸಿಕಲ್ ಆಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆ ಅಂತ ಹೇಳಿ ನನ್ನ ಹುಡುಗನ ಜೊತೆಗೆ ಈಗ ಇದು ಮಾತಾಡಿ ನೋಡಿದಾಗ, ಹಿಂದೆ ಮಾಡಿದ ತಪ್ಪುಗಳು ಈಗ ಅವನಿಗೆ ಮದುವೆಯಾಗಿ ಬಂದಂತ ಹುಡುಗಿ ತುಂಬಾ ಒಳ್ಳೆಯವಳು, ಸೊ ಇವನಿಗೆ ಅಪರಾಧಿ ಪ್ರಜ್ಞೆ ಕಾಡ್ತಾ ಇದೆ, ನಾನು ತುಂಬಾ ತಪ್ಪು ಮಾಡಿಬಿಟ್ಟಿದ್ದೀನಿ, ಸೊ ಅವಳ ಹತ್ರ ಹೋಗೋದಕ್ಕಾಗ್ತಾಯಿಲ್ಲ ಅವನಿಗೆ. ಸೊ ಈ ತರದ ಸಮಸ್ಯೆಗಳು ಬರುತ್ತೆ. ಹಾಗಾಗಿ ನಾವು ಏನು ಯೋಚನೆ ಮಾಡಬೇಕು, ತಪ್ಪುಗಳನ್ನು ಮಾಡುವಾಗ ಮುಂದೆ ಇದು ನನ್ನ ಜೀವನದಲ್ಲಿ ಹೌದು ತಪ್ಪುಗಳು ಅಂತ ಗೊತ್ತಿದೆ, ಆದರೆ ನಮ್ಮ ಮನಸ್ಸು ಕಂಟ್ರೋಲ್ ಅಲ್ಲಿ ಇಲ್ಲದೆ ನಾವು ಏನೋ ಒಂದಿಷ್ಟು ತಪ್ಪುಗಳನ್ನು ಮಾಡ್ತೇವೆ. ಆದರೆ ನಮ್ಮ ಈ ಒಂದು ಕ್ಷಣದ ನಿರ್ಧಾರಗಳು, ಅದು ನಮ್ಮ ಕರಿಯರ್ ಬಗ್ಗೆ ನಾವು ತೆಗೆದುಕೊಳ್ಳುವಂತಹ ನಿರ್ಧಾರಗಳಿರ್ಬೋದು, ರಿಲೇಷನ್ಶಿಪ್ಪಲ್ಲಿ ಇದು ಮಾಡುವಂತಹ ನಿರ್ಧಾರಗಳಿರ್ಬೋದು, ಹಣಕಾಸಿನ ವಿಷಯದಲ್ಲಿ ನಾವು ತೆಗೆದುಕೊಳ್ಳುವಂತಹ ನಿರ್ಧಾರಗಳಿರ್ಬೋದು, ಅಥವಾ ನಮ್ಮ ಡೈಲಿ ರುಟೀನ್ನಲ್ಲಿ ನಾವು ಮಾಡುವಂತಹ ಕೆಲವು ತಪ್ಪುಗಳು, ತುಂಬಾ ಮೊಬೈಲ್ ಯೂಸ್ ಮಾಡೋದು, ಸರಿಯಾದ ಸಮಯದಲ್ಲಿ ಊಟ ತಿಂಡಿಯನ್ನು ಮಾಡದೇ ಇರೋದು, ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡೋದಿರ್ಬೋದು, ರಾತ್ರಿ ಲೇಟ್ ವರೆಗೆ ನಾವು ಮೂವೀಸ್ ನೋಡ್ತಾ ಕೂತ್ಕೊಳ್ಳೋದು ಅಥವಾ ಚಾಟ್ ಮಾಡ್ತಾ ಕೂತ್ಕೊಳ್ಳೋದು, ಬೆಳಿಗ್ಗೆ ಲೇಟಾಗಿ ಹೇಳೋದು, ಇವೆಲ್ಲವೂ ಕೂಡ ಲಾಂಗ್ ಟರ್ಮಲ್ಲಿ ನಮ್ಮ ಲೈಫ್ಗೆ ಎಫೆಕ್ಟನ್ನು ಕೊಡುತ್ತೆ. ಹಾಗಾಗಿ ಇಮಿಡಿಯೇಟ್ ಗ್ರಾಟಿಫಿಕೇಶನ್ ಬೇಕು ಅಂತ ಹೇಳಿ ನಾವು ಇದನ್ನ, ಈ ಲಾಂಗ್ ಟರ್ಮ್ ಹ್ಯಾಪಿನೆಸ್ ಅನ್ನ ನಾವು ಇಗ್ನೋರ್ ಮಾಡ್ತಾ ಬಂದ್ರೆ ಲೈಫಲ್ಲಿ ನಾವು ತುಂಬಾ ಬೆಲೆ ತರಬೇಕಾಗತ್ತೆ. ಹಾಗಾಗಿ ತಪ್ಪು ಅಂತ ಹೇಳಿ ಗೊತ್ತಿರುತ್ತೆ, ಗೊತ್ತಿದ್ದು ಕೂಡ ಈಗ ಮಾಡುವ ಬದಲು ನಾವೊಂದು ಅದಕ್ಕೆ ನಮಗೆ ಒಂದು ರಿಸ್ಟ್ರಿಕ್ಷನ್ ಹಾಕೊಳ್ಳೋದು ಒಳ್ಳೇದು. ಈಗ ಫೋನ್ ನನಗೆ ನೋಡ್ತಾ ಇರಬೇಕು ಅನ್ಸುತ್ತೆ, ರಾತ್ರಿ ನಾನು ತುಂಬಾ ಲೇಟ್ ವರೆಗೆ ನಾನು ನೋಡ್ತಾ ಇರ್ತೀನಿ, ಏನೋ ನೋಟಿಫಿಕೇಶನ್ ಬರುತ್ತೆ, ಮೊಬೈಲ್ ಅಲ್ಲೇ ಇರುತ್ತೆ, ನೋಟಿಫಿಕೇಶನ್ ಬಂದ ತಕ್ಷಣ ಏನಾಗುತ್ತೆ, ನಾನು ಆಯ್ತು ಇವತ್ತು ನಾನು ಮೊಬೈಲ್ ಯೂಸ್ ಮಾಡೋದಿಲ್ಲ ಅಂತ ಮೊಬೈಲ್ ಅನ್ನ, ಈಗ ಹೆಚ್ಚಿನವರಿಗೆ ಅಭ್ಯಾಸ ಇದೆ ಮೊಬೈಲ್ ಅನ್ನ ಪಕ್ಕದಲ್ಲೇ ಇಟ್ಕೊಂಡು ಮಲಗೋದು, ಹಾಸಿಗೆಯಲ್ಲೇ ಇಟ್ಕೊಂಡು ತಲೆದಿಂಬಡಿಗೆ ಇಟ್ಕೊಂಡು ಮಲಗುವಂತ, ಅದು ಕೂಡ ತುಂಬಾ ತುಂಬಾ ತಪ್ಪು. ಅದು ರೇಡಿಯೇಷನ್ ಇಂದ ನಮ್ಮ ಮೆದುಳಿಗೆ ನಮ್ಮ ಮಾನಸಿಕ ಇದಕ್ಕೆ ಎಷ್ಟು ಸಮಸ್ಯೆಗಳನ್ನ ಕೊಡುತ್ತೆ. ಅದು ನಾವು ಮುಂಚೆಯಿಂದ ನಮ್ಮ ಮನೆಯಲ್ಲಿ ಮಾಡ್ಕೊಂಡು ಬಂದಿರೋ ಅಭ್ಯಾಸ ಅಂತ ಹೇಳಿದ್ರೆ ಯಾವತ್ತು ಕೂಡ ಬೆಡ್ರೂಮ್ಗೆ ಮೊಬೈಲ್ ಅನ್ನ ತರೋ ಹಾಗಿಲ್ಲ, ನಾವು ಏನೇ ಇದ್ರು ಕೂಡ ಮೊಬೈಲ್ ಅನ್ನ ಆಚೆ ರೂಮಲ್ಲೇ ಇಡೋದೆ ಹೊರತು ಆ ರೂಮಿಗೆ, ಇದು ಕೂಡ ನಾವು ಯಾರೋ ಹೇಳಿದ ಮಾತನ್ನ ಕೇಳಿ ಚೇಂಜಸ್ ಮಾಡ್ಕೊಂಡಿರೋದು. ಅಂದ್ರೆ ಒಳ್ಳೇದಲ್ಲ ಅಂತ ಗೊತ್ತಾದ ಮೇಲೆ, ತಪ್ಪು ಅಂತ ಹೇಳಿ ಗೊತ್ತಾದಾಗ ನಾವು ಅದನ್ನ ತಿದ್ದುಕೊಳ್ಬೇಕು, ಅದ್ರ ಜಾಣತನ. ಸೊ ಈಗ ಏನಾಗುತ್ತೆ, ಒಟ್ಟಿಗೆ ಅಲ್ಲೇ ಇಟ್ಕೊಂಡಿರ್ತಾರೆ, ಆಯ್ತು ಮಲ್ಕೊಳ್ತೇನೆ ಅಂತ ಇನ್ನೇನ್ ನಿದ್ದೆ ಬರ್ತೆ ಅಂತ ಹೇಳುವಾಗ ಅಲ್ಲೊಂದು ನೋಟಿಫಿಕೇಶನ್ ಬರುತ್ತೆ.
1: ನಿಜ,
0: ನೋಟಿಫಿಕೇಶನ್ ಬಂದಾಗ ಇವರಿಗೆ ಕ್ಯೂರಿಯಾಸಿಟಿ ತಡೆಯಕ್ಕಾಗಲ್ಲ, ಯಾರದ್ದು ಬಂದಿದೆ ಅಂತ ಹೇಳಿ. ಆಯ್ತಾ, ಒಂದ್ಸಲ ಈಗ ಹಿಡ್ಕೊಂಡ್ರು ಅಂತ ಹೇಳಿದ ತಕ್ಷಣ ಮತ್ತೊಂದಿಷ್ಟು ನೋಡ್ತಾರೆ, ಬರೀ ಅದನ್ನ ಮಾತ್ರ ನೋಡಲ್ಲ.
1: ನಿಜ
0: ಅಲ್ವಾ? ಅವಾಗ ಏನಾಗುತ್ತೆ, ಮತ್ತೊಂದಿಷ್ಟು ಟೈಮ್ ವೇಸ್ಟ್ ಆಗತ್ತೆ. ಹಾಗಾಗಿ ನಾವು ಪರಿಹಾರ ಅಂತ ಹೇಳಿದ್ರೆ ನಮ್ಮ ಈ ಎನ್ವಿರಾನ್ಮೆಂಟ್ ಅನ್ನು ಕೂಡ ನಾವು ಬದಲಿಸ್ಕೊಳ್ಬೇಕಾಗತ್ತೆ. ಸರಿ, ನನ್ನ ಮೊಬೈಲ್ ಹತ್ರ ಇದ್ರೆ ತಾನೇ ನನ್ಗೆ ಈ ತರದ ಡಿಸ್ಟ್ರಾಕ್ಷನ್ ಆಗೋದು, ನಾನ್ ಪಕ್ಕದ ರೂಮಲ್ಲಿ ಇಟ್ಬಿಟ್ರೆ, ಪಕ್ಕದ ರೂಮಲ್ಲೂ ಇಡ್ತೇನೆ. ಇವಾಗ ಒಂದ್ ಬೆಳಗ್ಗೆವರೆಗೆ ಮೊಬೈಲ್ ಯೂಸ್ ಮಾಡಿಲ್ಲ ಅಂತ ಹೇಳಿದ್ರೆ ಆಗುವಂತ ನಷ್ಟ ಏನು ಇಲ್ಲ ಅಲ್ವಾ? ಹಾಗಾಗಿ ನಾವ್ ಏನ್ ಮಾಡ್ಬೇಕು, ಮೊಬೈಲ್ ಅನ್ನು ಸೈಲೆಂಟ್ಗೆ ಹಾಕಿ ಪಕ್ಕದ ರೂಮಲ್ಲಿ ಇಡ್ಬೇಕು, ಯಾವುದೇ ಡಿಸ್ಟ್ರಾಕ್ಷನ್ ಇಲ್ಲದ ಹಾಗೆ. ಆ ರೀತಿಯಲ್ಲಿ ನಾವು ಅಭ್ಯಾಸ ಮಾಡ್ಕೊಂಡು ಬಂದ್ರೆ ನಮ್ಗದು ಸುಲಭ ಆಗತ್ತೆ. ಇನ್ನು ಕೆಲವು ಸಲ ಕೆಲಸದ ಟೈಮಲ್ಲಿ ವರ್ಕ್ ಪ್ಲೇಸ್ ಅಲ್ಲಿ ಇವತ್ತು ನೀವು ನೋಡಿ, ಅದೊಂದು ಅನ್ನೋಯಿಂಗ್ ಆಕ್ಚುಲಿ. ನೀವು ಕೆಲವು ಬ್ಯಾಂಕ್ಗಳಿಗೆ ಹೋಗ್ಬೋದು, ಕೆಲವು ಯಾವುದೋ ಒಂದು ಎಮರ್ಜೆನ್ಸಿ, ನೀವು ತುಂಬಾ ಅರ್ಜೆಂಟ್ ಅಲ್ಲಿ ಇರ್ತೀರಾ, ನೀವು ತುಂಬಾ ಸ್ಟ್ರೆಸ್ ಅಲ್ಲಿ ಇರ್ತೀರಾ, ಆ ಕೆಲಸ ಮಾಡಿಸ್ಕೋಬೇಕು ಅಂತ ಹೇಳಿದ್ರೆ ಅವ್ರು ಫೋನಲ್ಲಿ ಗಂಟೆಗಟ್ಟಲೆ ಮಾತಾಡ್ತಿರ್ತಾರೆ. ನಿಮ್ಗೆ ಹೇಳೋಕ್ಕೂ ಆಗಲ್ಲ, ಬಿಡೋಕ್ಕೂ ಆಗಲ್ಲ.
1: ಕರೆಕ್ಟ್
0: ಅಲ್ವಾ? ಹೇಳಿದ್ರೆ ಸೀನ್ ಕ್ರಿಯೇಟ್ ಆಗತ್ತೆ. ನೀವೇನೋ ಎಮರ್ಜೆನ್ಸಿಗೆ ಹೋಗಿರ್ತೀರಾ. ಇವತ್ತು ಕೆಲವು ಡಾಕ್ಟರ್ಸ್ಗಳಲ್ಲಿ ಕೂಡ ಕಂಡು ಬರ್ಲಿಕ್ಕೆ ಶುರು ಆಗಿದೆ. ಇವರೇನೋ ಪೇಷಂಟ್ ಅಲ್ಲಿ ಹೋಗಿರ್ತಾರೆ, ಅವರಿಗೊಂದು ಕಾಲ್ ಬರುತ್ತೆ, ಪೇಷಂಟ್ ಎದುರುಗಡೆ ಇದ್ದಾರೆ ಅನ್ನೋದನ್ನೇ ಮರೆತು ಅವರು
1: ಫೋನಲ್ಲಿ
0: ಬಿಸಿ ಇರ್ತಾರೆ. ಸೊ ಏನಾಗತ್ತೆ, ಆ ಪೇಷಂಟ್ಗೆ ತುಂಬಾ ಅರ್ಜೆಂಟ್ ಇರುತ್ತೆ, ಅಥವಾ ಅಲ್ಲಿ ಲೈನ್ ಇರುತ್ತೆ ಹೊರಗಡೆ ಕಾಯ್ತಾ. ಇವರು ಒಂದು ಕನ್ವರ್ಸೇಷನ್ ಒಂದು ಹಾಗಂತ ಹೇಳಿ ಬೇಗ ಇಡೋದು ಇಲ್ಲ ಫೋನು, ಸುಮ್ಮನೆ ಹರಟೆ ಹೊಡಿತಿರ್ತಾರೆ. ಈಗ ಯಾವುದೋ ಒಂದು ಪೋಸ್ಟ್ ಆಫೀಸ್ ಅಲ್ಲಿ ಇರ್ಬೋದು, ಯಾವುದೋ ಒಂದು ಕೆಲಸಗಳು, ನನಗೂ ಇತ್ತೀಚೆಗೆ ಸುಮಾರು ಅನುಭವಕ್ಕೆ ಬಂತು. ಯಾವುದೋ ನಾವು ಎಮರ್ಜೆನ್ಸಿ ಅಂತ ಹೇಳಿ ಅಲ್ಲಿ ಹೋಗಿರ್ತೇವೆ ಎಂಟ್ರಿ ಮಾಡಿಸೋದಕ್ಕೆ, ಅಲ್ಲಿ ಇಲ್ಲಿ ಹೋದಾಗ ಅವ್ರು ಫೋನಲ್ಲಿ ಬ್ಯುಸಿ ಇರ್ತಾರೆ. ಮತ್ತೆ ನೋಡಿದ್ರೆ ಏನೋ ಏನಿಲ್ಲ, ಪದಾರ್ಥ ಮಾಡೋದು ಹೇಗೆ, ಅದು ಮಾಡೋದು ಹೇಗೆ, ನೀನ್ ಅದು ಮಾಡಿದ್ಯಾ, ಅವ್ರು ಬಂದಿದ್ರ, ಇವ್ರು ಬಂದಿದ್ರ, ಇಂಥದ್ದಿರುತ್ತೆ. ನಮಗಷ್ಟೊತ್ತಿಗೆ ಎಷ್ಟು ಸಿಟ್ಟು ಬರ್ತಾ ಇರುತ್ತೆ ಅವ್ರ ಮೇಲೆ, ಇದನ್ನೆಲ್ಲ ಆಮೇಲೆ ಮಾಡ್ಕೊಳ್ಲಿಕ್ ಆಗೋದಿಲ್ವಾ ಅಂತ ಸಿಟ್ಟು ಬರುತ್ತೆ. ಸೊ ಕೆಲಸದ ಸಮಯದಲ್ಲಿ ಆದಷ್ಟು ಈ ತರ ಮೊಬೈಲ್ ಅನ್ನ ಅವಾಯ್ಡ್ ಮಾಡುವಂಥದ್ದು. ಸ್ಟಡಿ ಮಾಡುವಾಗ ಕೆಲವರು ಓದ್ಲಿಕ್ಕೆ ಕುತ್ಕೊಳ್ತಾರೆ, ಮಕ್ಕಳು ಮೊಬೈಲ್ ಅನ್ನ ಹತ್ರ ಇಟ್ಕೊಂಡೇ ಕುತ್ಕೊಳ್ತಾರೆ, ಪದೇ ಪದೇ ನೋಟಿಫಿಕೇಶನ್ ಬಂತ ಅಂತ ಹೇಳಿ ನೋಡುದು. ನೋಟಿಫಿಕೇಶನ್ ಬಂದ್ರೆ ಮತ್ತೆ ಪುಸ್ತಕ ಬದಿಗಿಟ್ಟು ಅಲ್ಲಿ ಹೋಗುದು. ಒಂದು ಸಲ ಓದ್ಲಿಕ್ಕೆ ಕೂತ್ಕೊಂಡ ತಕ್ಷಣ ಕಾನ್ಸಂಟ್ರೇಷನ್ ಬರೋದಿಲ್ಲ. ಅದಲ್ಲೊಂದು ಕನೆಕ್ಷನ್ ಬಿಲ್ಡ್ ಆಗ್ಬೇಕು ನಮಗೂ ಸ್ಟಡೀಸ್ಗೂ ಅಂತ ಹೇಳಿದ್ರೆ ಒಂದು 10-15 minutes ತಗೊಳುತ್ತೆ. ಸೊ ನೀವೊಂದು 10 ನಿಮಿಷ ಇನ್ನೇನು ಕನೆಕ್ಷನ್ ಆಗ್ತಾ ಇದೆ ಅನ್ನೋ ಅಷ್ಟರಲ್ಲಿ ಅಲ್ಲೊಂದು ನೋಟಿಫಿಕೇಶನ್ ಬಂತು, ಮತ್ತಲ್ಲಿ ಹೋಗಿ ಮತ್ತೊಂದು 10 ನಿಮಿಷ ಅಂತೂ ಮೊಬೈಲ್ ಇದಾಗತ್ತೆ. ಅವಾಗ ಏನಾಗುತ್ತೆ, ಮತ್ತೆ ಅದು ಈಚೆ ಬಂದ ಮೇಲೆ ಆ ಸರಿ ಅದು ಕನೆಕ್ಷನ್ ಆಗೋದಕ್ಕೆ ಮತ್ತೊಂದಿಷ್ಟು ಟೈಮ್ ವೇಸ್ಟ್ ಆಗುತ್ತೆ, ತುಂಬಾ ಟೈಮ್ ವೇಸ್ಟ್ ಆಗುತ್ತೆ. ಹಾಗಾಗಿ ಆದಷ್ಟು ಈ ತರ ಡಿಸ್ಟ್ರಾಕ್ಷನ್ ಅನ್ನ ತಪ್ಪು ಅಂತ ಗೊತ್ತಿದ್ದ ಮೇಲೆ ಅದನ್ನ ಅವಾಯ್ಡ್ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಬೇಕು.
2: ಓಕೆ ಮೇಡಮ್. ಸೊ ಇವತ್ತಿನ ಪ್ರಿಯ ಮನಸ್ಸಲ್ಲಿ ತಪ್ಪು ಅಂತ ಗೊತ್ತಿದ್ದು ತಪ್ಪು ಮಾಡದೆ ಇರ್ಬೋದು ಹ್ಯಾಂಗೆ ಅಂಬುದ್ರ ಬಗ್ಗೆ ಮಾತಾಡಿದ್ರು ನಮ್ಮ ಸುವರ್ಣ ಕುಂದಾಪುರ ಅವರು. ಮೇಡಮ್ ಥ್ಯಾಂಕ್ ಯು ಸೋ ಮಚ್.
0: ಥ್ಯಾಂಕ್ ಯು.
2: ಪ್ರಿಯ ಕೇಳಿದ್ರೆ ಮೋಸ್ಟ್ಲಿ ಅವ್ರೇನು ಹೇಳಿದ್ರಲ್ಲ ಅದನ್ನ ನಾವು ನೀವಲ್ಲ ಒಂಚೂರು ನಮ್ಮ ಜೀವನದ್ದೇ ಮಾತಾಡೋದು, ಹಾಗೆ ಒಂಚೂರು ಅಲ್ಲಿ ಅಳವಡಿಸಿಕೊಂಡ್ರೆ ಈ ತರ ತಪ್ಪುಗಳಾಗೋದನ್ನ ನಾವು ಕಡಿಮೆ ಮಾಡ್ಕೊಳ್ಳಕ್ಕ ಮತ್ ಸಿಕ್ತು ಮುಂದಿನ ಸಂಚಿಕೆಯಲ್ಲಿ. ಕೇಂತಾರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಾಂಠಗಳ ಪ್ರಕೃತಿಯ ಸ್ವರ, ಭಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಪ್ರಿಯ ಕೇಳುಗ್ರೆ, ನಮ್ ಕುಂದಾಪುರ ಕನ್ನಡದಲ್ಲಿ ಇನ್ನೊಂದು ಪರಿಪೂರ್ಣ ಭಾವಗೀತೆ ಬಂದಿತ್ತು. ಇದನ್ನ ಬರೆದಿರೋರು ಶಿಕ್ಷಕರಾಗಿರೋ ವಿಜಯ್ ಕುಮಾರ್ ಕುಂಭಾಶಿ ಅವರು, ಇದಕ್ಕೆ ವಾದ್ಯ ಸಂಯೋಜನೆ ಮಾಡಿದವರು ಸಮೀರ್ ರಾವ್ ಅವರು, ಸಂಗೀತ ಮತ್ತು ಗಾಯನದಲ್ಲಿ ರಾಘವೇಂದ್ರ ಬೀಜಾಡಿ ಅವರು. ಈ ಹಾಡು ಕೇಂದ್ಮೇಲೆ ಖಂಡಿತ ನಿಮ್ ಎದೆಯೊಳಗೂ ಒಂದ ಮಲ್ಲಿಗೆ ಬಳ್ಳಿ ಚಿಗ್ರತ್, ಬೇಕಾರ ಕಾಣಿ ಅಲ್ಲಲ್ಲ ಕೇಳಿ.

ರವಿ ಬಸ್ಟೂರ್ ಅವರ ಮ್ಯೂಸಿಕ್ ಕಂಪೋಸಿಷನ್ನಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಮತ್ತು ಸಂಗೀತ ರವೀಂದ್ರನಾಥ್ ಅವರು ಹಾಡಿರೋ ಸಿಂಗಾರ್ ಹೂ.

0: ಅವಳೆ ಜಾಬ್ ಬಿಸಾಕಿ ಕುಂದಾಪುರ ಕನ್ನಡ ಮಾತಾಡಿ.
1: ಮೊದಲ ಕತೆ ಎಂಬ ಕಿರುಚಿತ್ರದ ಉತ್ತಮ್ ಸಾರಂಗ್ ಅವರು ಸಂಗೀತ ನೀಡಿರುವ, ನಮ್ಮ ಕಾಲೇಜಿನ ವಿದ್ಯಾರ್ಥಿ ನಿರಂಜನ್ ಅವರು ಸಾಹಿತ್ಯ ನೀಡಿರುವ, ಉತ್ತಮ್ ಸಾರಂಗ್ ಮತ್ತು ಭವ್ಯಶ್ರೀ ಬಂಡಿಮಠ ಅವರು ಹಾಡಿರುವ ಹಾಡು.

ಕ್ಲೈಮ್ಯಾಕ್ಸ್ ಕಂಡು ಕಣ್ಣಿಗೆ ನೀರು ಬರ್ತಿತ್ತು. ಎತ್ತ ಹೌದು.

0: 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ಪ್ರಿಯ ಕೇಳುಗರೆ, ನೀವು ಕೇಳ್ತಿಪ್ಪದು ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಭಂಡಾರ್ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಜಲಶಕ್ತಿ ಸಚಿವಾಲಯದ ವತಿಯಿಂದ ಹಾಗೂ ಸಮುದಾಯ ರೇಡಿಯೋ ಅಸೋಸಿಯೇಷನ್ ನಿರ್ಮಿಸಿರುವಂತಹ ಕಾರ್ಯಕ್ರಮವೇ ಸ್ವಚ್ಛ ಹಾಗೂ ಸುಜಲ ಗ್ರಾಮದ ಕತೆ ರೇಡಿಯೋ ಜತೆ. ಇದರ ಮೂರನೆಯ ಸಂಚಿಕೆ ಈಗ ಪ್ರಸಾರಗೊಳ್ಳಲಿಕ್ಕಿದೆ. ಹರ್ ಘರ್ ಜಲ್ ಕಾರ್ಯಕ್ರಮದ ಒಂದು ನೋಟ, ಜಲ್ ಜೀವನ್ ಮಿಷನ್ ನಿಂದ ಪ್ರತಿ ಮನೆಗೂ ನೀರು, ತಿಳಿದುಕೊಳ್ಳಿ, ಅಳವಡಿಸಿಕೊಳ್ಳಿ. ಇದನ್ನ ಎಲ್ಲಾ ಸಮುದಾಯಕ್ಕೂ ಸರಳ ಭಾಷೆಯಲ್ಲಿ ತಿಳಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮ ನಮ್ಮ ಸಮುದಾಯ ಬಾನುಲಿಗಳಲ್ಲಿ ಪ್ರಸ್ತುತಗೊಳ್ಳಲಿಕ್ಕಿದೆ. ಇನ್ಯಾಕ್ ತಡ ಮಾಡೋದು, ಕಾರ್ಯಕ್ರಮವನ್ನ ಆರಂಭಿಸೋಣ.

0: ಅಯ್ಯೋ, ಈ ಸ್ವಚ್ಚಿಕ್ಕ ಎಲ್ಲಿಗೆ ಹೋದ್ಲು? ಇಷ್ಟು ತಡವಾಗಿ ಅವಳು ಎಂದೂ ಬಂದಿರಲಿಲ್ಲ. ಇವತ್ತು ಕಾರ್ಯಕ್ರಮನ ನಾನೊಬ್ನೇ ನಡೆಸ್ಕೊಡ್ಬೇಕಾಗುತ್ತೋ ಏನೋ.
1: ತಡಿ ತಡಿ ಸೂಜಲ್, ನಾನು ಬಂದೆ.
0: ಓ, ನೀನ್ ಬಂದ್ಯಾ? ನೀನು ನೀರು ತರಲು ಹೋಗಿರ್ಬೋದು ಅನ್ಕೊಂಡೆ.
1: ನೀರ್ ತರಲು ಹೋಗುದಾ? ಇಲ್ಲ ಇಲ್ಲ ಸೂಜಲ್, ಬಾವಿ ಕೈ ಪಂಪ್ಗಳ ಬಳಿ ಹೋಗಿ ನೀರ್ ತರುವ ಕಾಲ ಈಗ ಹಿಂದಿನ ಮಾತಾಗಿದೆ. ಈಗ ನಮ್ಮ ಮನೆಗಳಲ್ಲಿ ನೀರ್ ಬರ್ತದೆ.
0: ಹೌದು, ನೀನ್ ಹೇಳಿದ್ದು ಸರಿಯಾಗಿದೆ. ಹಿಂದಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಎಷ್ಟೊಂದ್ ದೊಡ್ಡ ವ್ಯತ್ಯಾಸ ಬಂದಿದೆ ಅಲ್ವಾ?
1: ನಮ್ಮ ಊರಿನಲ್ಲಿ ಮಹಿಳೆಯರು, ಹೆಣ್ಣು ಮಕ್ಕಳು ಹಾಗೂ ಇತರರು ತಮ್ಮ ದಿನದ ಉಳಿದ ಕೆಲಸಗಳನ್ನ ಸಮಯಕ್ಕೆ ಸರಿಯಾಗಿ ಮುಗಿಸಿಕೊಳ್ಳಲು ಬೆಳಿಗ್ಗೆ ನೀರು ಸಂಗ್ರಹಿಸುವ ಕೆಲಸದಲ್ಲಿ ತೊಡಗಿಕೊಳ್ತಿದ್ದ ದಿನಗಳು ನನಗೆ ಇನ್ನೂ ನೆನಪಿವೆ.
0: ನೀನ್ ಹೇಳಿದ್ ನಿಜ. ಸಾಕಷ್ಟು ಬಾರಿ ಸಾಕಾಗೋಷ್ಟು ನೀರು ಸಿಗ್ಬೇಕೆಂದು ದಿನಕ್ಕೆ ಎರಡು ಬಾರಿ ಕೂಡ ಹೋಗಿ ನೀರ್ ತರಬೇಕಾಗ್ತಿತ್ತು.
1: ಅಷ್ಟೇ ಅಲ್ಲ, ಹೆಣ್ಮಕ್ಳು ತಮ್ಮ ವಿದ್ಯಾಭ್ಯಾಸವನ್ನ ಬಿಟ್ಟು ನೀರ್ ತರಲು ಹೋಗ್ಬೇಕಾಗ್ತಿತ್ತು. ಅದ್ರ ಜೊತೆಗೆ ಕಲುಷಿತ ನೀರು ಕುಡಿದು ಅನಾರೋಗ್ಯಕ್ಕೆ ಒಳಗಾಗುವುದು ಕೂಡ ಸಾಮಾನ್ಯವಾಗಿತ್ತು.
0: ನೀರೇ ನೀರೇ ನಿನ್ನ ಬಣ್ಣವೇನು,
1: ಯೋಚಿಸ್ತೇನೆ ಯೋಚಿಸ್ತೇನೆ ನಿನ್ನ ದಾರಿ ಏನು.
0: ವಾವ್ ಸ್ವಚ್ಚಿಕ, ಇದು ಹೊಸ ಹಾಡೇ ಆಗ್ಬಿಡ್ತು.
1: ಸೂಜಲ್ ಸರ್, ಹಾಡುವ ಸಮಯ ಮುಗಿಯಿತು, ಬನ್ನಿ ಕಾರ್ಯಕ್ರಮವನ್ನು ಮುಂದುವರಿಸೋಣ.
0: ಓ ಹೌದು ಹೌದು, ನಿಮಗೆಲ್ಲರಿಗೂ ಸೂಜಲ್ನಿಂದ ನಮಸ್ಕಾರಗಳು.
1: ಸ್ವಚ್ಛಿಕ ಕಡೆಯಿಂದಲೂ ನಿಮಗೆಲ್ಲರಿಗೂ ನಮಸ್ಕಾರ.
0: ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಜಲಶಕ್ತಿ ಸಚಿವಾಲಯದ ವತಿಯಿಂದ ನಡೆಸಲಾಗುತ್ತಿರುವ ಹಾಗೂ ಸಮುದಾಯ ರೇಡಿಯೋ ಅಸೋಸಿಯೇಷನ್ ನಿರ್ಮಿಸಿರುವ ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ.
1: ಸ್ವಚ್ಛ ಹಾಗೂ ಜಲ ಸಮೃದ್ಧ ಗ್ರಾಮದ ಕತೆ ರೇಡಿಯೋ ಜೊತೆ. ಸೂಜಲ್, ಜಲಜೀವನ್ ಮಿಷನ್ ನಿಜಕ್ಕೂ ಕಾಲವನ್ನು ಬದಲಾಯಿಸಿದೆ. 2019 ಆರಂಭವಾದ ಜಲ ಜೀವನ್ ಮಿಷನ್ ಹರ್ ಘರ್ ಜಲ್ ಕಾರ್ಯಕ್ರಮದ ಮೂಲಕ ದೇಶದ ಕೋಟ್ಯಾಂತರ ಗ್ರಾಮೀಣ ಕುಟುಂಬಗಳಿಗೆ ನಲ್ಲಿಯ ಮೂಲಕ ನೀರು ಒದಗಿಸಲು ಆರಂಭಿಸಿದೆ.
0: ಹೌದು, ಈಗ ಮಹಿಳೆಯರು, ವಯೋವೃದ್ಧರು ಮತ್ತು ಹೆಣ್ಣು ಮಕ್ಕಳು ನೀರು ತರಲು ಮನೆಯಿಂದ ಹೊರಗೆ ಹೋಗಬೇಕಾದ ಅನಿವಾರ್ಯತೆಯೇ ಇಲ್ಲ.
1: ಆದರೆ ಇದೆಲ್ಲವೂ ಅಷ್ಟು ಸುಲಭವಾಗಿ ಆಗಿಲ್ಲ. ಜಲ ಜೀವನ್ ಮಿಷನ್ ಎಂದರೆ ಕೇವಲ ಪೈಪ್ಲೈನ್ಗಳನ್ನು ಹಾಕುವುದು ಎಂದು ಹಲವರು ಭಾವಿಸುತ್ತಾರೆ. ಆದ್ರೆ ನಿಜ ಹೇಳಬೇಕಂದ್ರೆ ಪ್ರತಿದಿನ ಪ್ರತಿಯೊಂದು ಕುಟುಂಬಕ್ಕೂ ಶುದ್ಧ, ಸುರಕ್ಷಿತ ಮತ್ತು ಸಾಕಷ್ಟು ನೀರನ್ನ ಒದಗಿಸುವ ಬದ್ಧತೆಯೇ ಜಲ ಜೀವನ್ ಮಿಷನ್.
0: ಇಂದು ನಿಮ್ಮ ಮನೆಯ ನಲ್ಲಿಯಲ್ಲಿ ಹರಿಯುತ್ತಿರುವ ನೀರು ತಾನಾಗಿಯೇ ಬಂದಿಲ್ಲ. ಇದರ ಹಿಂದೆ ಇಡೀ ದೇಶದ ಪರಿಶ್ರಮ ಮತ್ತು ಜನರ ಸಹಭಾಗಿತ್ವವಿದೆ. ಈಗ ಜಲಜೀವನ್ ಮಿಷನ್ 2.0 ಅಡಿಯಲ್ಲಿ ಈ ಮಿಷನ್ 2028 ವಿಸ್ತರಿಸಲಾಗಿದೆ. ಪ್ರತಿಯೊಂದು ಮನೆಗೂ ನೀರು ತಲುಪುವುದರ ಜೊತೆಗೆ ಪ್ರತಿಯೊಂದು ಗ್ರಾಮದಲ್ಲೂ ನೀರು ಸರಬರಾಜು ಯೋಜನೆಗಳ ಉತ್ತಮ ನಿರ್ವಹಣೆ, ದುರಸ್ತಿ ಮತ್ತು ನಿರಂತರ ಸೇವೆಯನ್ನು ಖಚಿತಪಡಿಸಿಕೊಳ್ಳುವುದು ಇದರ ಉದ್ದೇಶವಾಗಿದೆ. ನೀವು ಮುಂದೆ ಸಾಗುತ್ತಾ ಹೋದಂತೆ ದಾರಿಗಳು ತಾವಾಗಿಯೇ ತೆರೆದುಕೊಳ್ಳುತ್ತವೆ. ನಿಮ್ಮೊಳಗಿನ ಚೈತನ್ಯವನ್ನು ಎಚ್ಚರಿಸುತ್ತಾ ಹೋದಂತೆ ಪ್ರತಿಯೊಂದು ಕೆಲಸವೂ ಸುಲಭವಾಗುತ್ತಾ ಹೋಗುತ್ತದೆ.
1: ವಾ, ಎಷ್ಟು ಚೆನ್ನಾಗಿ ಹೇಳಿದಿರಿ. ಒಮ್ಮೆ ಕಷ್ಟವೆಂದು ತೋರುತ್ತಿದ್ದ ಪ್ರತಿಯೊಂದು ಕೆಲಸವು ಸಂಪೂರ್ಣ ಸಿದ್ಧತೆಯೊಂದಿಗೆ ಮುಂದೆ ಸಾಗಿದಾಗ ಸುಲಭವಾಗ್ತದೆ. ಜಯವು ಸಿದ್ಧರಾಗಿರುವವರದ್ದೇ. ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಯವರ ಕರೆಯ ಮೇರೆಗೆ ದೇಶವು ಪ್ರತಿಯೊಂದು ಸವಾಲನ್ನ ಎದುರಿಸಿ ಕೆಲಸ ಮಾಡಿದೆ. ಮರುಭೂಮಿಯ ಬಿಸಿಲಿರಲಿ ಅಥವಾ ಬೆಟ್ಟ ಗುಡ್ಡಗಳ ಕಠಿಣ ಪ್ರದೇಶಗಳಿರಲಿ, ಇಂದು ಪ್ರತಿಯೊಂದು ಮನೆಗೂ ಮತ್ತು ಪ್ರತಿಯೊಂದು ವಸತಿಗೂ ನಲ್ಲಿಯ ಮೂಲಕ ನೀರು ಒದಗಿಸುವ ಕೆಲಸ ನಡೆಯುತ್ತಿದೆ.
0: ಏನಾಯ್ತು, ಯಾಕೆ ಹೀಗೆ?
1: ಇದೆಲ್ಲ ಕೇಳಿದ್ಮೇಲೆ ಯಾರ ಕಣ್ಣಲ್ಲಾದ್ರೂ ನೀರು ಬರುತ್ತದೆ. ಈ ಕತೆ ನನ್ನೊಬ್ಬಳ ಕತೆಯಲ್ಲ. ಇಂದು ದೇಶದ ಲಕ್ಷಾಂತರ ಮಹಿಳೆಯರು ಮತ್ತು ಹೆಣ್ಣು ಮಕ್ಕಳ ತಲೆಯ ಮೇಲಿದ್ದ ನೀರು ಹೊರುವ ಹೊರೆಯನ್ನ ಈ ಯೋಜನೆ ಕಡಿಮೆ ಮಾಡಿದೆ. ಸರಿ, ನಲ್ಲಿಯ ಮೂಲಕ ನೀರು ಬಂದ ನಂತರ ನಮ್ಮ ಗ್ರಾಮದಲ್ಲಿ ಇನ್ನೇನು ಬದಲಾವಣೆಗಳಾಗಿವೆ?
0: ಮೊದಲು ನಾನು ಸ್ವಲ್ಪ ನೀರು ಕುಡಿಯುತ್ತೇನೆ, ಆಮೇಲೆ ಹೇಳ್ತೇನೆ. ನೋಡು ಸ್ವಚ್ಛಿಕ, ಇಲ್ಲಿ ಬಂದಿರೋದು ಕೇವಲ ನೀರಲ್ಲ, ಗ್ರಾಮದ ಜನರೂ ಈ ಯೋಜನೆಯಲ್ಲಿ ಭಾಗಿಯಾಗಿದ್ದಾರೆ. ಗ್ರಾಮ ನೀರು ಮತ್ತು ನೈರ್ಮಲ್ಯ ಸಮಿತಿಯ ಮೂಲಕ ಜನರು ಒಟ್ಟಾಗಿ ಯೋಜನೆಯನ್ನು ನಿರ್ವಹಿಸುವ ಕೆಲಸ ಮಾಡುತ್ತಿದ್ದಾರೆ. ನಮ್ಮ ತಾಯಂದಿರು ಮತ್ತು ಸಹೋದರಿಯರು ಮುಂದೆ ಬಂದು ಜವಾಬ್ದಾರಿ ತೆಗೆದುಕೊಳ್ಳುತ್ತಿದ್ದಾರೆ.
1: ಗ್ರಾಮ ನೀರು ಮತ್ತು ನೈರ್ಮಲ್ಯ ಸಮಿತಿ ಅದೇನು? ಅದರ ಬಗ್ಗೆ ಸರಿಯಾಗಿ ವಿವರಿಸಿ.
0: ಬಾ, ಅದನ್ನು ವಿವರಿಸುತ್ತೇನೆ. ಗ್ರಾಮ ನೀರು ಮತ್ತು ನೈರ್ಮಲ್ಯ ಸಮಿತಿ ಅಂದ್ರೆ, ನೀರು ಸಮಿತಿಯ ಮುಖ್ಯ ಕೆಲಸವೆಂದರೆ ಗ್ರಾಮದಲ್ಲಿನ ನೀರು ಸರಬರಾಜು ವ್ಯವಸ್ಥೆ ಸರಿಯಾಗಿ ಕಾರ್ಯನಿರ್ವಹಿಸುವಂತೆ ನೋಡಿಕೊಳ್ಳುವುದು. ನಳ ಜಲಮಿತ್ರ ಅಂದ್ರೆ ಆಪರೇಟರ್ ಇರ್ತಾರೆ, ಅವರ ಸಹಾಯದಿಂದ ಮೋಟಾರ್, ಪೈಪ್ಲೈನ್ಗಳು ಮತ್ತು ನೀರಿನ ಟ್ಯಾಂಕ್ಗಳ ನಿರ್ವಹಣೆ ಮಾಡಲಾಗ್ತದೆ. ಸೋರಿಕೆಗಳಿದ್ರೆ ದುರಸ್ತಿ ಮಾಡಲಾಗ್ತದೆ. ನೀರಿನ ಗುಣಮಟ್ಟವನ್ನು ನಿಯಮಿತವಾಗಿ ಪರೀಕ್ಷಿಸಲಾಗುತ್ತದೆ. ಹೌದು, ನೀರನ್ನು ಬಳಸುವ ಶುಲ್ಕದ ಬಗ್ಗೆಯೂ ಜನರಿಗೆ ಮಾಹಿತಿ ನೀಡುತ್ತಾರೆ.
1: ಅಯ್ಯೋ, ಇವೆಲ್ಲವನ್ನು ಗ್ರಾಮದ ಜನರೇ ಮಾಡಬೇಕಾ?
0: ಇಲ್ಲ ಇಲ್ಲ, ಈ ಎಲ್ಲಾ ಕೆಲಸಗಳನ್ನು ನಿರ್ವಹಿಸಲು ಪಂಚಾಯತ್ ಅವರೊಂದಿಗೆ ಸಹಕರಿಸುತ್ತದೆ. ಇದರ ಜೊತೆಗೆ ಕೆಲವು ಚಟುವಟಿಕೆಗಳಿಗೆ ಸ್ವಸಹಾಯ ಸಂಘಗಳ ಮಹಿಳಾ ಸದಸ್ಯರ ಸಹಾಯವನ್ನು ಪಡೆಯಬಹುದು.
1: ಹಾಗಾದ್ರೆ ಪಂಚಾಯತ್ ಮಟ್ಟದಲ್ಲಿ ಸರ್ಪಂಚ್, ಪ್ರಧಾನ್, ಮುಖ್ಯ ಮತ್ತು ಪಂಚಾಯತ್ ಪ್ರತಿನಿಧಿಗಳ ಜವಾಬ್ದಾರಿಗಳೇನು?
0: ಪಂಚಾಯತ್ ಮಟ್ಟದಲ್ಲಿ ಸರ್ಪಂಚ್ ಮತ್ತು ಪಂಚಾಯತ್ ಪ್ರತಿನಿಧಿಗಳು ನೀರು ಸಮಿತಿಯೊಂದಿಗೆ ಸೇರಿ ಯೋಜನೆಯ ನಿರ್ವಹಣೆಯನ್ನು ನೋಡಿಕೊಳ್ಳುತ್ತಾರೆ. ಇದರಿಂದ ಜನರ ವಿಶ್ವಾಸವನ್ನು ಕಾಪಾಡಿಕೊಳ್ಳಲು ಸಾಧ್ಯವಾಗುತ್ತದೆ.
1: ಓ ಅದ್ಭುತ! ಹಾಗಾದ್ರೆ ಸಮುದಾಯದ ಪಾತ್ರದ ಬಗ್ಗೆಯೂ ಹೇಳಿ ಸುಜಲ್ ಕುಮಾರ್ ಸರ್.
0: ಸ್ವಚ್ಛಿಕ, ಈ ವ್ಯವಸ್ಥೆಯಲ್ಲಿ ಸಮುದಾಯ ಅತ್ಯಂತ ಪ್ರಮುಖ ಕೊಂಡಿಯಾಗಿದೆ. ಜನರ ಸಹಕಾರವಿಲ್ಲದೆ ಯಾವುದೇ ಯೋಜನೆಯನ್ನು ದೀರ್ಘಕಾಲ ಸರಿಯಾಗಿ ನಿರ್ವಹಿಸುವುದು ಮತ್ತು ಸುಸ್ಥಿರವಾಗಿಡುವುದು ತುಂಬಾ ಕಷ್ಟ. ಈ ಯೋಜನೆಯಲ್ಲಿ ಸಮುದಾಯ ಮತ್ತು ಪ್ರತಿಯೊಬ್ಬ ವ್ಯಕ್ತಿಗಳ ಜವಾಬ್ದಾರಿಗಳು ಹೀಗಿವೆ: ನೀರು ಸಮಿತಿ ಮತ್ತು ಪಂಚಾಯತ್ನೊಂದಿಗೆ ಒಟ್ಟಿಗೆ ಕೆಲಸ ಮಾಡುವುದು, ನೀರು ಸರಬರಾಜು ಸೇವೆಯ ಶುಲ್ಕವನ್ನು ಸಮಯಕ್ಕೆ ಸರಿಯಾಗಿ ಪಾವತಿಸುವುದು, ನೀರನ್ನು ವ್ಯರ್ಥ ಮಾಡದೇ ಇರೋದು, ನೀರಿನ ಮೂಲಗಳನ್ನು ರಕ್ಷಿಸೋದು ಮತ್ತು ಅವುಗಳ ಪುನರ್ಭರ್ತಿ ಅಂದ್ರೆ ರೀಚಾರ್ಜ್ ಮಾಡುವ ಕೆಲಸಕ್ಕೆ ಸಹಕರಿಸೋದು, ಸಮಸ್ಯೆ ಅಥವಾ ದೂರುಗಳನ್ನು ಮುಚ್ಚಿಡದೆ ತಕ್ಷಣವೇ ಸಂಬಂಧಪಟ್ಟವರಿಗೆ ತಿಳಿಸೋದು ಮತ್ತು ಸರ್ಕಾರದೊಂದಿಗೆ ಸೇರಿ ಪರಿಹಾರ ಕಂಡುಕೊಳ್ಳೋದು.
1: ಪ್ರತಿಯೊಬ್ಬ ವ್ಯಕ್ತಿಯು ಈ ಯೋಜನೆ ನನ್ನದು ಎಂದು ಭಾವಿಸಿದಾಗ ಮಾತ್ರ ಒಂದು ಯೋಜನೆ ನಿಜವಾದ ಅರ್ಥದಲ್ಲಿ ಸುಸ್ಥಿರವಾಗ್ತದೆ.
0: ಅದಕ್ಕಾಗಿಯೇ ಈಗ ನೀರು ಸರಬರಾಜು, ನೀರಿನ ಗುಣಮಟ್ಟ ಮತ್ತು ನಿರ್ವಹಣೆಯಂತಹ ಯೋಜನೆಗೆ ಸಂಬಂಧಿಸಿದ ಮಾಹಿತಿಯನ್ನ ಸಾರ್ವಜನಿಕವಾಗಿ ಲಭ್ಯವಾಗುವಂತೆ ಮಾಡುವುದಕ್ಕೂ ಒತ್ತು ನೀಡಲಾಗುತ್ತಿದೆ. ಇದರಿಂದ ಪ್ರತಿಯೊಬ್ಬರೂ ಸರಿಯಾದ ಮಾಹಿತಿಯ ಆಧಾರದ ಮೇಲೆ ತಮ್ಮ ಜವಾಬ್ದಾರಿಯನ್ನ ನಿರ್ವಹಿಸಬಹುದು.
1: ಅದು ತುಂಬಾ ಒಳ್ಳೆಯ ವಿಚಾರ. ಆದ್ರೆ ಯೋಜನೆಯಲ್ಲಿ ಕೆಲವು ಸಮಸ್ಯೆಗಳು ಎದುರಾಗಬಹುದು ಅಲ್ವಾ? ಅವುಗಳನ್ನ ಹೇಗೆ ಪರಿಹರಿಸಲಾಗ್ತದೆ?
0: ಅಂತ ಸಂದರ್ಭದಲ್ಲಿ ಗ್ರಾಮಸ್ಥರು ತಮ್ಮ ಸರ್ಪಂಚ್ ಅಥವಾ ನೀರು ಸಮಿತಿಯ ಸದಸ್ಯರಿಗೆ ಮಾಹಿತಿ ಕೊಡಬಹುದು. ವ್ಯವಸ್ಥೆಯನ್ನು ನಿರ್ವಹಿಸಲು ಒಬ್ಬ ಆಪರೇಟರ್ ಕೂಡ ಇರ್ತಾನೆ. ಅವರನ್ನ ನಾವು ನಳಜಲ್ ಮಿತ್ರ ಎಂದು ಕರೆಯುತ್ತೇವೆ. ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಅವರು ಕೂಡ ಪರಿಹರಿಸಬಹುದು. ದೊಡ್ಡ ಸಮಸ್ಯೆಗಳಿದ್ರೆ ಜಿಲ್ಲಾ ಮಟ್ಟದಲ್ಲಿರುವ DTUನ ಸಹಾಯ ಪಡ್ಕೊಳ್ಬಹುದು.
1: ಇದು ತುಂಬಾ ಒಳ್ಳೆಯ ವಿಚಾರ.
0: ಈ ಮಿಷನ್ ಇದುವರೆಗೆ ಎಷ್ಟು ಪ್ರಗತಿ ಸಾಧಿಸಿದೆ ಮತ್ತು JJM 2.0 ನಲ್ಲಿ ವಿಶೇಷವಾದದ್ದೇನು, ಇದರ ಬಗ್ಗೆ ಜಲ್ ಜೀವನ್ ಮಿಷನ್ನ ಮಿಷನ್ ನಿರ್ದೇಶಕರಾದ ಶ್ರೀ ಕಮಲ್ ಕಿಶೋರ್ ಸೋನ್ ಅವರು ನಮಗೆ ತಿಳಿಸಲಿದ್ದಾರೆ. ಬನ್ನಿ, ಅವರ ಮಾತುಗಳನ್ನ ಕೇಳೋಣ.
2: ನಮಸ್ಕಾರ ಸಾಥಿಯೋ, ಮೈ ಕಮಲ್ ಕಿಶೋರ್ ಸೋನ್, ಅಪರ ಸಚಿವ್ ಏವಂ ಮಿಷನ್ ನಿರ್ದೇಶಕ್ ರಾಷ್ಟ್ರೀಯ ಜಲ್ ಜೀವನ್ ಮಿಷನ್. ರೇಡಿಯೋ ಕಾರ್ಯಕ್ರಮ ಸ್ವಚ್ಛ ಸುಜಲ್ ಗಾಂವ್ ಕಿ ಕಹಾನಿ ರೇಡಿಯೋ ಕಿ ಜುಬಾನಿ ಕೆ ಮಾಧ್ಯಮ ಸೆ ಆಪ್ ಸಭಿ ಸೆ ಜುಡ್ ಕರ್ ಮುಜೆ ಬಹುತ್ ಖುಷಿ ಹೋ ರಹಿ ಹೈ. ಚೂಂಕಿ ಆಜ್ ಕಾ ಯಹ ಎಪಿಸೋಡ್ ಜಲ್ ಜೀವನ್ ಮಿಷನ್ ಪರ್ ಕೇಂದ್ರಿತ ಹೈ, ಇಸ್ಲಿಯೆ ಮೈ ಇಸ್ ಕಾರ್ಯಕ್ರಮ ಕೆ ಮಾಧ್ಯಮ ಸೆ ಇಸ್ಕಿ ಕುಛ್ ಮಹತ್ವಪೂರ್ಣ ಬಾತೆ ಆಪ್ ಸಭಿ ಕೆ ಸಾಥ್ ಸಾಝಾ ಕರ್ನಾ ಚಾಹತಾ ಹೂಂ. ಸಾಥಿಯೋ, ಜಲ್ ಜೀವನ್ ಮಿಷನ್ ಕಾ ಮುಖ್ಯ ಉದ್ದೇಶ ಯಹಿ ರಹಾ ಹೈ ಕಿ ಭಾರತ್ ಕೆ ಹರ್ ಗ್ರಾಮೀಣ ಕ್ಷೇತ್ರ ಮೇ ಹರ್ ಘರ್ ತಕ್ ಔರ್ ಗಾಂವ್ ಕೆ ಆಂಗನವಾಡಿ ವ ಸ್ಕೂಲ್ ಜೈಸೆ ಸಂಸ್ಥಾನೋ ತಕ್ ಪೈಪ್ ಲೈನ್ ಕೆ ಮಾಧ್ಯಮ ಸೆ ನಲ್ ಸೆ ಸಾಫ್ ಔರ್ ಸುರಕ್ಷಿತ ಪೀನೆ ಕಾ ಪಾನಿ ಪಹುಂಚೆ. ಪಿಛಲೆ ಕುಛ್ ವರ್ಷೋ ಮೇ ಹಮ್ ಇಸ್ ದಿಶಾ ಮೇ ತೇಜಿ ಸೆ ಆಗೆ ಬಢೆ ಹೈ. ಆಜ್ ಮಿಷನ್ ಉಸ್ ಚರಣ ಮೇ ಪಹುಂಚ ಚುಕಾ ಹೈ ಜಹಾಂ ಕೈ ಗಾಂವೋ ಔರ್ ಪಂಚಾಯತೋ ಮೇ ಯೋಜನಾಯೆ ಪೂರಿ ಹೋ ಚುಕಿ ಹೈ ಔರ್ ಅಬ್ ಉನ್ಕಾ ಸಂಚಾಲನ್ ಔರ್ ರಖ ರಖಾವ್ ಸಬ್ಸೆ ಮಹತ್ವಪೂರ್ಣ ವಿಷಯ ಬನ್ ಗಯಾ ಹೈ. ಇಸೀ ಕ್ರಮ ಮೇ ಮೈ ಆಪ್ ಸಭಿ ಕೋ ಯಹ ಭಿ ಬತಾನಾ ಚಾಹೂಂಗಾ ಕಿ ಜಲ್ ಜೀವನ್ ಮಿಷನ್ ಕಾ ದೂಸರಾ ಚರಣ ಲಾಗೂ ಹೋ ಚುಕಾ ಹೈ ಜಿಸ್ಕೆ ಅಂತರ್ಗತ ಮಿಷನ್ ಕೋ 2028 ತಕ್ ಬಢಾಯಾ ಗಯಾ ಹೈ. ಇಸ್ ನಯೆ ಚರಣ ಮೇ ಜಲ್ ಜೀವನ್ ಮಿಷನ್ ಅಬ್ ನಯೆ ಸುಧಾರೋ ಕೆ ಸಾಥ್ ಸಂಚಾಲಿತ ಹೋ ರಹಾ ಹೈ. ಅಬ್ ಹಮಾರಾ ಧ್ಯಾನ್ ಸಿರ್ಫ ಹರ್ ಘರ್ ತಕ್ ನಲ್ ಸೆ ಜಲ್ ಪಹುಂಚಾನೆ ತಕ್ ಹಿ ಸೀಮಿತ ನಹೀ ಹೈ ಬಲ್ಕಿ ಯಹ ಸುನಿಶ್ಚಿತ ಕರ್ನಾ ಹೈ ಕಿ ಯಹ ಸೇವಾ ನಿಯಮಿತ ಸುರಕ್ಷಿತ ಔರ್ ಲಂಬೆ ಸಮಯ ತಕ್ ಸತತ ರೂಪ ಸೆ ಬನಿ ರಹೆ. ಇಸ್ಕೆ ಲಿಯೆ ಗಾಂವ್ ಕೆ ಲೋಗೋ ಕಿ ಭೂಮಿಕಾ ಕೋ ಔರ್ ಮಜಬೂತ್ ಕಿಯಾ ಜಾ ರಹಾ ಹೈ. ಜಲ್ ಸೇವಾ ಆಕಲನ್ ಕೆ ಮಾಧ್ಯಮ ಸೆ ಗಾಂವ್ ಕೆ ಲೋಗ್ ಖುದ್ ಅಪ್ನಿ ಯೋಜನಾ ಕಿ ಸಮೀಕ್ಷಾ ಕರ್ತೆ ಹೈ ಏವಂ ಪಾನಿ ಕಿ ಉಪಲಬ್ಧತಾ ಗುಣವತ್ತಾ ಔರ್ ಸೇವಾ ಕಿ ಸ್ಥಿತಿ ಕೋ ಸಮಜ್ತೆ ಹೈ. ಇಸ್ಕೆ ಬಾದ್ ಜಿಲ್ಲಾ ಸ್ತರ್ ಕಿ ತಕನೀಕಿ ಟೀಮ್ ಯಾನಿ DTU ಡಿಸ್ಟ್ರಿಕ್ಟ್ ಟೆಕ್ನಿಕಲ್ ಯೂನಿಟ್ ಕಿ ಮದದ್ ಸೆ ಸೇವಾ ಮೇ ಸುಧಾರ್ ಕಿ ಯೋಜನಾ ತಯಾರ್ ಕರ್ತೀ ಹೈ. DTU ಪಂಚಾಯತೋ ಕೋ ರಖ ರಖಾವ್ ಏವಂ ಮರಮ್ಮತ್ ಕೆ ಕಾರ್ಯೋ ಮೇ ಭೀ ಮದದ್ ಕರ್ತಾ ಹೈ. ಸಾಥ್ ಹಿ ಜಲ್ ಜೀವನ್ ಮಿಷನ್ ಕೆ ತಹತ್ जन भागीदारी को बढ़ावा देने हेतु संवाद कार्यक्रम के माध्यम से दो स्तरों पर सीख और अनुभव साझा किए जा रहे हैं। सुजल ग्राम पेयजल संवाद में ग्राम और ग्राम पंचायत अपनी अच्छी पहल और उपलब्धियां राष्ट्रीय स्तर तक साझा करते हैं, जिससे उन्हें पहचान मिलती है, उनके कार्यों को सराहा जाता है और देश के दूसरे गांव भी उनसे सीखते हैं। वहीं डीसी और डीएम पेयजल संवाद एक ऐसा मंच है जहां जिला प्रशासन अपने जिले के सफल उदाहरण और अनुभव साझा करता है, जिससे पेयजल से जुड़े प्रभावी समाधान और श्रेष्ठ कार्य पूरे जिले के साथ साथ अन्य क्षेत्रों तक भी पहुंचते हैं। वहीं डीसी डीएम पेयजल संवाद में जिला प्रशासन अपने जिले के सफल उदाहरण और अनुभव साझा करते हैं, जिससे पेयजल संबंधित जरूरी समाधान और बेहतर कार्यों को पूरे जिले और अन्य स्थानों तक पहुँचाते हैं। दोस्तों, जल जीवन मिशन केवल पाइप और टंकी लगाने की योजना नहीं है, बल्कि यह जन भागीदारी पर आधारित एक जन आंदोलन है। जब गांव खुद अपनी जल व्यवस्था को समझकर संभालता है, तभी यह लंबे समय तक टिकाऊ रहती है। इसलिए जल स्रोतों की सुरक्षा, गुणवत्ता बनाए रखना और समुदाय की भागीदारी इस मिशन के प्रमुख आधार हैं, ताकि पानी आने वाली पीढ़ियों तक सुरक्षित बना रहे।
0: ಸ್ವಚ್ಛಿಕ ಮಿಷನ್ ನಿರ್ದೇಶಕರಾದ ಶ್ರೀ ಕಮಲ್ ಕಿಶೋರ್ ಸೋನ್ ಅವರು ಹೇಳದಂತೆ, ಜಲಜೀವನ್ ಮಿಷನ್ 2.0 ಅಡಿಯಲ್ಲಿ ಹಲವಾರು ಸುಧಾರಣೆಗಳನ್ನು ತರಲಾಗಿದೆ. ಇದರಿಂದ ನೀರು ಸರಬರಾಜು ಸೇವೆಯನ್ನು ನಿಯಮಿತವಾಗಿ, ಸುಸ್ಥಿರವಾಗಿ ಮತ್ತು ಇನ್ನಷ್ಟು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಸಾಧ್ಯವಾಗ್ತಿದೆ. ಒಮ್ಮೆ ಯೋಚಿಸು, ಪ್ರಸ್ತುತ ದೇಶಾದ್ಯಂತ 15 ಕೋಟಿಗೂ ಹೆಚ್ಚು ಕುಟುಂಬಗಳಿಗೆ ನಲ್ಲಿಯ ನೀರು ತಲುಪ್ತಾ ಇದೆ. ದೇಶದ ಪ್ರತಿ

0: ವಿಶೇಷ ಮಾತು ಹೇಳಿದ್ನಾ?
1: ನಿನಗೇನ್ ಹೇಳ್ದೆ?
0: ನಾನೇನ್ ಹೇಳ್ದೆ?
1: ನೀರು ಸ್ವಚ್ಛವಾಗಿರುವಂತೆ ನೋಡ್ಕೊಳ್ಳೋದು ಜನರ ಜವಾಬ್ದಾರಿ ಹೌದು ಅಂತ ಹೇಳ್ದೆ ಅಲ್ವಾ?
0: ಯಾಕೆ ಮತ್ತೆ ಮತ್ತೆ ನಗ್ತಾ ಇದೀಯಾ?
2: ನಿನ್ನ ಮುಗ್ಧತೆ ನೋಡಿ ನಗ್ತಾ ಇದ್ದೀನಿ. ಶುದ್ಧ ನೀರನ್ನು ಗುರುತಿಸೋದು ಹೇಗೆ, ಅದರ ಮಹತ್ವವೇನು ಅಂತ ನಿಮಗ್ ಗೊತ್ತಿದ್ದಿದ್ರೆ ನಾನು ಇಷ್ಟು ಹೊತ್ತಿಗಾಗ್ಲೇ ಈ ಊರನ್ನೇ ಬಿಟ್ಟು ಹೋಗ್ತಿದ್ದೆ. ನಿಮ್ಮನೆಗ್ ನೀರ್ ಬಂದ್ರೆ ಸಾಕು ಎಲ್ಲ ಸರಿ ಹೋಗ್ಬಿಡುತ್ತೆ ಅಂತ ಅಂದ್ಕೊಂಡಿದ್ದೀರಾ? ನೀರು ಕಲುಷಿತವಾದ್ರೆ ಏನಾಗುತ್ತೆ ಗೊತ್ತಾ? ಮೂರ್ಖರೆ, ಅನಾರೋಗ್ಯ, ಆಸ್ಪತ್ರೆ, ಔಷಧಿ, ಇವೆಲ್ಲವೂ ನನ್ನಿಂದಲೇ ಆಗುತ್ತೆ. ನಾನೇ ದೂಷಿಕ, ನೀರು ಮಾಲಿನ್ಯದ ರಾಣಿ.
1: ಓಹೋ, ನೀನು ಮಾಲಿನ್ಯದ ರಾಣಿನಾ? ನಿನ್ನ ಆಡಳಿತ ಕಾಲ ಈಗ ಮುಗೀತು.
0: ಈ ಬಾರಿ ನಿನ್ನಾಟ ನಡೆಯಲು ನಾವು ಬಿಡುವುದೇ ಇಲ್ಲ.
1: ಶುದ್ಧ ನೀರಿನ ಮಹತ್ವವನ್ನ ಜನರಿಗೆ ತಿಳಿಸಬೇಕೆಂದು ನಾವು ನಿರ್ಧಾರ ಮಾಡಿದೀವಿ.
2: ಹಾಗಾದ್ರೆ ಇದುವರೆಗೆ ಜನರ ಮನೆಗಳಿಗೆ ನೀರ್ ಬರ್ತಾ ಇರ್ಲಿಲ್ವಾ? ಈಗ ಅಷ್ಟು ದೊಡ್ಡ ಬದಲಾವಣೆ ಏನಾಗಿದ್ಯಪ್ಪ?
1: ಹೌದಮ್ಮ, ಹೌದು, ಖಂಡಿತವಾಗಿಯೂ ಹಿಂದೆಯೂ ಜನರ ಮನೆಗಳಿಗೆ ನೀರ್ ಬರ್ತಾ ಇತ್ತು. ಆದ್ರೆ ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಪ್ರತಿಯೊಂದು ಕುಡಿಯುವ ನೀರು ಸರಬರಾಜು ಯೋಜನೆಯಲ್ಲೂ ನೀರನ್ನು ಶುದ್ಧೀಕರಿಸಲು ಡಿಸ್ಇನ್ಫೆಕ್ಷನ್ ಘಟಕ ಮತ್ತು ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ಗೆ ವ್ಯವಸ್ಥೆ ಮಾಡಲಾಗ್ತಾ ಇದೆ ಗೊತ್ತಾ? ಕ್ಲೋರಿನೇಷನ್, ಫಿಲ್ಟ್ರೇಷನ್ ಮತ್ತೆ ಇತರ ನೀರು ಶುದ್ಧೀಕರಣ ಪ್ರಕ್ರಿಯೆಗಳಿಂದ ಶುದ್ಧ ಮತ್ತು ಸುರಕ್ಷಿತ ನೀರನ್ನ ಪೂರೈಸ್ತಾ ಇದ್ದೀವಿ ಗೊತ್ತಾ?
2: ಆದ್ರೆ ನಂತರ ನೀರು ಮತ್ತೆ ಕೂಡ ಕಲುಷಿತವಾಗಬಹುದು ಅಲ್ವಾ? ಅದು ಜನರಿಗೆ ಹೇಗೆ ಗೊತ್ತಾಗುತ್ತೆ?
1: ನೀರಿನ ಗುಣಮಟ್ಟ ಪರೀಕ್ಷೆ ಜಲ ಜೀವನ್ ಮಿಷನ್ ನ ಅತ್ಯಂತ ಪ್ರಮುಖ ಭಾಗ ಅಂತ ನಿನಗೆ ಗೊತ್ತಿಲ್ವಾ? ಇದಕ್ಕಾಗಿ ಪ್ರತಿಯೊಂದು ಗ್ರಾಮದಲ್ಲೂ 5 ಮಹಿಳೆಯರು ಹಾಗೂ ಮಹಿಳಾ ಸದಸ್ಯರಿಗೆ ಫೀಲ್ಡ್ ಟೆಸ್ಟಿಂಗ್ ಕಿಟ್ಗಳಾದಂತ FTK ಬಳಸಿ ನೀರಿನ ಗುಣಮಟ್ಟ ಪರೀಕ್ಷಿಸುವ ತರಬೇತಿ ನೀಡಲಾಗ್ತದೆ. ಅಗತ್ಯವಿದ್ದಾಗ ನೀರಿನ ಮಾದರಿಗಳನ್ನ ಪ್ರಯೋಗಾಲಯಗಳಿಗೂ ಕಳಿಸಲಾಗ್ತದೆ. JJM ಈ ಹೊಸ ಹಂತದಲ್ಲಿ ಇಂತಹ ಮಹಿಳಾ ಸದಸ್ಯರ ಗುಂಪುಗಳನ್ನ ಈಗ ಸುಜಲಂ ಶಕ್ತಿ ಎಂದು ಕರೆಯಲಾಗ್ತಾ ಇದೆ.
2: ಮಿಸ್ ಸ್ವಚ್ಛಿಕ ಮತ್ತು ಶ್ರೀ ಸುಜಲ್ ಅವರೇ, ಜನರು ನಿಮ್ಮ ಮಾತಿಗಿಂತ ನನ್ನ ಮಾತನ್ನೇ ಹೆಚ್ಚು ಕೇಳ್ತಾರೆ. ನೀವು ಜನರಿಗೆ ಎಷ್ಟೊಂದು ಕಷ್ಟದ ಕೆಲಸಗಳನ್ನ ಹೇಳ್ತೀರಿ. ಇದನ್ ತೊಳಿರಿ, ಅದನ್ ಬಳಿರಿ, ಅದನ್ ಸ್ವಚ್ಛಗೊಳಿಸಿ, ಹೀಗೆ ಮಾಡಿ, ಹಾಗೆ ಮಾಡಿ. ನಾನೇನ್ ಹೇಳ್ತೀನಿ ಗೊತ್ತಾ? ಬಿಡಿ, ತೆಗ್ದಾಕಿ, ಎಸದ್ ಬಿಡಿ, ಬಿಸಾಡ್ಬಿಡಿ, ಹಾಗೆ ಇರ್ಲಿ, ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಬೇಡಿ.
0: ಓಹೋ, ಆದ್ರೆ ಈಗ ಎಲ್ಲರೂ ನಮ್ಮ ಮಾತನ್ನ ಕೇಳ್ತಾರೆ. ನಮ್ಮ ಪ್ರತಿದಿನದ ಸಣ್ಣ ಪುಟ್ಟ ಅಭ್ಯಾಸಗಳ ಮೂಲಕವೇ ನಮ್ಮ ನೀರಿನ ಮೂಲಗಳನ್ನ ಸ್ವಚ್ಛವಾಗಿಟ್ಕೊಳ್ಬಹುದು ಅಂತ ನಾವು ಜನರಿಗೆ ತಿಳಿಸ್ತಾ ಇದ್ದೇವೆ.
1: ಯಾಕಂದ್ರೆ ಶುದ್ಧ ಕುಡಿಯುವ ನೀರು ನಮ್ಮನ್ನ ರೋಗಗಳಿಂದ ರಕ್ಷಿಸುತ್ತದೆ, ಮಕ್ಕಳನ್ನ ಆರೋಗ್ಯವಂತರಾಗಿ ಮತ್ತು ಸದೃಢವಾಗಿ ಬೆಳೆಸ್ತದೆ, ಜೊತೆಗೆ ಮನೆಯ ಖರ್ಚನ್ನು ಸಹ ಕಡಿಮೆ ಮಾಡುತ್ತೆ. ಒಂದು ಕುಟುಂಬ ಆರೋಗ್ಯವಾಗಿದ್ರೆ ಔಷಧಿ ಮತ್ತು ಚಿಕಿತ್ಸೆಗೆ ಖರ್ಚು ಮಾಡೋ ಹಣ ಉಳಿಯುತ್ತದೆ. ಆ ಹಣವನ್ನ ಮಕ್ಕಳ ಶಿಕ್ಷಣ, ಪೌಷ್ಟಿಕ ಆಹಾರ ಮತ್ತು ಮನೆಯ ಇತರ ಅಗತ್ಯಗಳಿಗೆ ಬಳಸಬಹುದು. ಆದ್ದರಿಂದ ಮಿಸ್ಸೆಸ್ ದೂಷಿಕಾ, ನಿಮ್ಮ ಗಂಟು ಮುಟ್ಟೆ ಕಟ್ಟಿಕೊಂಡು ಹೊರಡೋ ಸಮಯ ಬಂದಿದೆ.
2: ಓಹೋ, ಈ ಜಲ್ ಜೀವನ್ ಮಿಷನ್ ಎಲ್ಲರನ್ನು ಜಾಗೃತಗೊಳಿಸ್ತಾ ಇದೆ. ಪರವಾಗಿಲ್ಲ, ಈಗ ನಾನು ಹೋಗ್ತೀನಿ, ಆದ್ರೆ ಮತ್ತೆ ಖಂಡಿತ ಬರ್ತೀನಿ. ಯಾವ ಗ್ರಾಮದಲ್ಲಿ ಜನರು ನಿರ್ಲಕ್ಷ್ಯ ಮಾಡ್ತಾರೋ ಅಲ್ಲಿಗ್ ನಾನು ಮತ್ತೆ ಮತ್ತೆ ಬರ್ತೀನಿ. ನೋಡ್ತಾ ಇರಿ, ಅವರು ನನಗೆ ಖಂಡಿತ ಅವಕಾಶನ ಕೊಟ್ಟೇ ಕೊಡ್ತಾರೆ.

0: ಹೋಗು ಹೋಗು, ನಿನಗಿನ್ನಿಲ್ಲಿ ಜಾಗನೇ ಇಲ್ಲ.
1: चलो चलो सुने हम रेडियो की सुबानी, सच सुजल गांव की एक अनोखी कहानी।
2: हम पानी बना नहीं सकते, सिर्फ बचा सकते हैं। इसलिए हमारे पास एक ही रास्ता है, पानी चाहिए तो उसे बचाइए, लीकेज रोकें, पानी बचाएं। क्या आप जानते हैं, मामूली लीकेज से ही हर महीने 1000 लीटर पानी बर्बाद हो जाता है। यदि एक नल से हर मिनट 45 बूंद पानी टपकता है तो 3 घंटे में 1 लीटर से ज्यादा पानी बह जाता है। पानी की हर बूंद मायने रखती है। जल बचाएं, भविष्य बनाएं।
3: स्वच्छ सुजल यही है भारत का नारा न्यारा।
4: स्वच्छ सुजल गांव की कहानी रेडियो की जुबानी।
5: सुजल ಜನರು ನಿಜವಾಗಿಯೂ ನಮ್ಮ ಮಾತಿಗಿಂತ ದೋಷಿಗಳ ಮಾತನ್ನ ಹೆಚ್ಚು ಕೇಳ್ತಾರಾ?
0: ಇಲ್ಲ ಸ್ವಚ್ಛಿಕ, ನಮ್ಮ ಸ್ವಲ್ಪ ನಿರ್ಲಕ್ಷ್ಯ ಮತ್ತು ಸೋಮಾರಿತನದಿಂದಲೇ ಕೆಲವೊಮ್ಮೆ ನಮ್ಮ ನೀರಿನ ಮೂಲಗಳು ಕಲುಷಿತವಾಗ್ತವೆ, ಆಗ ದೂಷಿಕ ಗೆಲ್ತಾಳೆ.
5: ಸರಿ, ಜಲಜೀವನ್ ಮಿಷನ್ ಅಡಿಯಲ್ಲಿ ನಿರ್ಮಾಣ ಕಾರ್ಯ ನಡೆಯುವ ಸಂದರ್ಭದಲ್ಲಿ ಸರ್ಕಾರ ಮತ್ತು ಇಲಾಖೆ ಮುಖ್ಯವಾಗಿ ಸಮುದಾಯದ ಸಹಭಾಗಿತ್ವದೊಂದಿಗೆ ಕೆಲಸ ಮಾಡ್ತವೆ ಅಂತ ನೀವು ಹೇಳಿದ್ರಿ. ಆದ್ರೆ ನಿರ್ಮಾಣ ಕಾರ್ಯ ಪೂರ್ಣಗೊಂಡ ನಂತರ ಯೋಜನೆಯನ್ನು ನಿರ್ವಹಿಸುವ ಜವಾಬ್ದಾರಿಯನ್ನ ಗ್ರಾಮದ ಜನರು ಹೇಗೆ ತೆಗೆದುಕೊಳ್ತಾರೆ? ಈ ಯೋಜನೆಯನ್ನು ಸಮುದಾಯ ಮತ್ತು ಪಂಚಾಯತ್ಗೆ ಯಾವಾಗ ಮತ್ತು ಹೇಗೆ ಹಸ್ತಾಂತರಿಸಲಾಗ್ತದೆ?
0: ಇದು ತುಂಬಾ ಮಹತ್ವದ ಪ್ರಶ್ನೆ. ಇಲ್ಲಿ ಕೇಳು, ನಿರ್ಮಾಣ ಕಾರ್ಯ ಪೂರ್ಣಗೊಂಡ ನಂತರ ಯೋಜನೆಯಲ್ಲಿ ಯಾವುದೇ ಕೊರತೆಗಳು ಉಳಿಯದಂತೆ ಕೆಲವು ದಿನಗಳ ಕಾಲ ಅದನ್ನ ಪರೀಕ್ಷಿಸಲು ಟ್ರಯಲ್ ರನ್ ನಡೆಸಲಾಗ್ತದೆ. ಅದನ್ನ ಕಮಿಷನಿಂಗ್ ಅಂತ ಕರೀತಾರೆ. ಎಲ್ಲವೂ ಸರಿಯಾಗಿ ಕಾರ್ಯನಿರ್ವಹಿಸುತ್ತಿದೆ ಅಂತ ಖಚಿತವಾದ ನಂತರನೇ ಗ್ರಾಮ ಮಟ್ಟದ ನೀರು ಸರಬರಾಜು ಯೋಜನೆಯನ್ನ ಪಂಚಾಯತ್ ಮತ್ತು ಸಮುದಾಯಕ್ಕೆ ಹಸ್ತಾಂತರಿಸಲಾಗ್ತದೆ. ಈ ಸಂದರ್ಭದಲ್ಲಿ ಸರ್ಕಾರವು ಸಮುದಾಯದ ಸಹಯೋಗದೊಂದಿಗೆ ಜಲಾರ್ಪಣ್ ದಿವಸ್ ಆಚರಿಸುತ್ತದೆ. ಈ ಟ್ರಯಲ್ ರನ್ ಕನಿಷ್ಠ 15 ದಿನಗಳ ಕಾಲ ನಡೆಯಬೇಕು.
5: ಜಲಾರ್ಪಣ್ ದಿವಸ್, ಎಷ್ಟು ಸುಂದರವಾದ ಹೆಸರು, ಇದರ ಅರ್ಥವೇನು?
0: ಅದರ ಬಗ್ಗೆ ನಮಗೆ ಜಲ್ ಜೀವನ್ ಮಿಷನ್ ನ ಮಿಷನ್ ನಿರ್ದೇಶಕರಾದಂತಹ ಶ್ರೀ ಕಮಲ್ ಕಿಶೋರ್ ಸೋನ್ ಅವರು ತಿಳಿಸ್ತಾರೆ. ಬಾ ಕೇಳೋಣ.
6: ಮೈ ಕಮಲ್ ಕಿಶೋರ್ ಸೋನ್, ಅಪರ ಸಚಿವ ಏವಂ ಮಿಷನ್ ನಿರ್ದೇಶಕ ರಾಷ್ಟ್ರೀಯ ಜಲ್ ಜೀವನ್ ಮಿಷನ್. ಚಲಿಯೆ ಆಜ್ ಕೆ ಇಸ್ ರೇಡಿಯೋ ಕಾರ್ಯಕ್ರಮ ಕೆ ಮಾಧ್ಯಮ ಸೆ ಮೈ ಆಪ್ಕೋ ಬತಾತಾ ಹೂಂ ಕಿ ಜಲ್ ಅರ್ಪಣ ದಿವಸ್ ಕ್ಯಾ ಹೈ. 73ವೇ ಸಂವಿಧಾನ ಸಂಶೋಧನ ಔರ್ ಜನ ಭಾಗೀದಾರಿ ಕಿ ಭಾವನಾ ಕೆ ಅನುರೂಪ ಜಲ್ ಜೀವನ್ ಮಿಷನ್ ಮೇ ಜಬ್ ಕೋಯಿ ಜಲ್ ಆಪೂರ್ತಿ ಯೋಜನಾ ಪೂರಿ ಹೋತಿ ಹೈ ತೋ ಉಸೆ ಸಂಚಾಲನ ಔರ್ ರಖ ರಖಾವ್ ಕೆ ಲಿಯೆ ಗ್ರಾಮ ಪಂಚಾಯತ್ ಔರ್ ಸಮುದಾಯ ಕೋ ಸೌಂಪಾ ಜಾತಾ ಹೈ. ಇಸಿ ಜಿಮ್ಮೇದಾರಿ ಕೋ ಉತ್ಸವ ಕೆ ರೂಪ ಮೇ ಸ್ವೀಕಾರ ಕರ್ನೆ ಕೆ ಲಿಯೆ ಜಲ್ ಅರ್ಪಣ ದಿವಸ್ ಮನಾಯಾ ಜಾತಾ ಹೈ. ದೋಸ್ತೋ, ಜಲ್ ಅರ್ಪಣ ದಿವಸ್ ಉಸ್ ಗಾಂವ್ ಕೆ ಲಿಯೆ ಏಕ್ ಐತಿಹಾಸಿಕ ದಿನ ಹೋತಾ ಹೈ ಜಬ್ ಸರ್ಕಾರ ಔರ್ ವಿಭಾಗ ಜಲ್ ಜೀವನ್ ಮಿಷನ್ ಕೆ ಅಂತರ್ಗತ ಬನಿ ಗ್ರಾಮೀಣ ಪೈಪ್ ಜಲ್ ಆಪೂರ್ತಿ ಯೋಜನಾವೋ ಕೋ ಔಪಚಾರಿಕ ರೂಪ ಸೆ ಗ್ರಾಮ ಪಂಚಾಯತ್ ಏವಂ ಗ್ರಾಮ ಜಲ್ ಏವಂ ಸ್ವಚ್ಛತಾ ಸಮಿತಿ ಔರ್ ಸಮುದಾಯ ಕೋ ಸೌಂಪತೆ ಹೈ. ಇಸ್ ದಿನ ಗಾಂವ್ ಕಾ ಸಮುದಾಯ ಅಪನಿ ಜಲ್ ವ್ಯವಸ್ಥಾ ಕೋ ಗರ್ವ ಜಿಮ್ಮೇದಾರಿ ಔರ್ ಅಪನಾಪನ್ ಕೆ ಸಾಥ್ ಸ್ವೀಕಾರ ಕರ್ತಾ ಹೈ ಔರ್ ಉಸೆ ಸಂಭಾಲನೆ ವ ಸುರಕ್ಷಿತ ರಖನೆ ಕಾ ಸಾಮೂಹಿಕ ಸಂಕಲ್ಪ ಲೇತಾ ಹೈ.
0: ಈಗ ಅರ್ಥವಾಯ್ತ ಸುಚಿಕ, ಜಲಾರ್ಪಣ ದಿವಸ ಅಂದ್ರೆ ಏನು ಅಂತ. ಈ ಮಾಹಿತಿನ ಕೊಟ್ಟದ್ ಯಾರು ಅನ್ಕೊಂಡೆ? ಜಲ್ ಜೀವನ್ ಮಿಷನ್ ನ ಮಿಷನ್ ನಿರ್ದೇಶಕರಾದಂತಹ ಶ್ರೀ ಕಮಲ್ ಕಿಶೋರ್ ಸೋನ್ ರವರು.
5: ಹೌದು, ಖಂಡಿತವಾಗಿಯೂ ಅರ್ಥವಾಯ್ತು. ಈ ದಿನದ ಸಂದೇಶವೇನಂತ ಹೇಳಿದ್ರೆ, ನೀರು ಇನ್ನು ಕೇವಲ ಸರ್ಕಾರದ ಯೋಜನೆ ಅಲ್ಲ, ಇದು ಇಡೀ ಗ್ರಾಮದ ಜವಾಬ್ದಾರಿ. ಇಂದು, ನಾಳೆ ಮತ್ತು ಮುಂದಿನ ಹಲವು ವರ್ಷಗಳವರೆಗೆ ಎಲ್ಲರೂ ಸೇರಿ ಇದರ ಜವಾಬ್ದಾರಿ ತೆಗೆದುಕೊಳ್ಬೇಕು. ಆದ್ರೆ ಹೇಳಿ, ಈ ಯೋಜನೆಯನ್ನು ಗ್ರಾಮಕ್ಕೆ ಹಸ್ತಾಂತರಿಸಲು ಅದು ಸಿದ್ಧವಾಗಿದೆಯೋ ಅಥವಾ ಇಲ್ಲ ಎಂಬುದನ್ನ ಹೇಗೆ ಪರಿಶೀಲಿಸಲಾಗ್ತದೆ? ಏನೆಲ್ಲ ಮಾಡಬೇಕು?
0: ಯೋಜನೆಯನ್ನ ಗ್ರಾಮಕ್ಕೆ ಹಸ್ತಾಂತರಿಸುವ ಮೊದಲು ಕೆಲವು ವಿಷಯಗಳನ್ನ ಪರಿಶೀಲಿಸಲಾಗ್ತದೆ. ನೀರು ಸಮಿತಿ ರಚನೆಯಾಗಿದೆಯೇ ಅಥವಾ ಇಲ್ಲವೋ, ಕೆಲವು ದಿನಗಳ ಕಾಲ ಯೋಜನೆಯನ್ನು ನಡೆಸಿ ಪರೀಕ್ಷಿಸಲಾಗಿದೆಯೇ, ನೀರು ಸುರಕ್ಷಿತವಾಗಿದೆಯೇ ಎಂಬುದನ್ನು ಪರೀಕ್ಷಿಸಲಾಗಿದೆಯೇ, ಇವೆಲ್ಲವನ್ನು ಪರಿಶೀಲಿಸಲಾಗ್ತದೆ. ನಳಜಲ್ ಮಿತ್ರ ಮತ್ತು ನೀರು ಸಮಿತಿಯ ಸದಸ್ಯರಿಗೆ ಅವರ ಜವಾಬ್ದಾರಿಗಳ ಬಗ್ಗೆ ಮಾಹಿತಿ ನೀಡಲಾಗ್ತದೆ. ಸಂಪೂರ್ಣ ವ್ಯವಸ್ಥೆಯ ಕ್ಷೇತ್ರ ಮಟ್ಟದ ಪರಿಶೀಲನೆ ಪೂರ್ಣಗೊಂಡಿರಬೇಕು. ಯೋಜನೆಗೆ ಸಂಬಂಧಿಸಿದ ಎಲ್ಲಾ ಮಾಹಿತಿಯನ್ನ ಗ್ರಾಮದ ಸಾರ್ವಜನಿಕ ಸ್ಥಳದಲ್ಲಿ ಪ್ರದರ್ಶಿಸಬೇಕು. ಗ್ರಾಮಸ್ಥರನ್ನು ವಾಟರ್ ಮೀಟಿಂಗ್ ಮೂಲಕ ಒಟ್ಟುಗೂಡಿಸಬೇಕು. ನೀರಿನ ಮೂಲಗಳನ್ನು ಸ್ವಚ್ಛಗೊಳಿಸಬೇಕು. ಇವೆಲ್ಲವೂ ಪೂರ್ಣಗೊಂಡ ನಂತರವೇ ಯೋಜನೆಯನ್ನು ಗ್ರಾಮಕ್ಕೆ ಹಸ್ತಾಂತರಿಸಲಾಗುತ್ತದೆ.
5: ಓ ಅದ್ಭುತ, ಹಾಗಾದ್ರೆ ಇದನ್ನ ಹೇಗೆ ಆಚರಿಸಬೇಕು?
0: ಇದನ್ನ ಎಲ್ಲರೂ ಸೇರಿ ಒಂದು ಹಬ್ಬದಂತೆ ಆಚರಿಸಬೇಕು. ನಮ್ಮ ಸ್ಥಳೀಯ ಜನಪದ ಸಂಪ್ರದಾಯಗಳಿಗೆ ಅನುಗುಣವಾಗಿ ಆಚರಿಸಬಹುದು. ಸಮುದಾಯದೊಂದಿಗೆ ಸೇರಿ ನೀರಿನ ಮೂಲದಿಂದ ನಲ್ಲಿಯವರೆಗಿನ ಪ್ರಯಾಣ ಅಂದರೆ ಟ್ರಾನ್ಸೆಕ್ಟ್ ವಾಕ್ ಅಥವಾ ಜಲಪ್ರದಕ್ಷಿಣೆಯನ್ನು ಕೈಗೊಳ್ಳಬೇಕು. ಗ್ರಾಮದ ನೀರು ಸರಬರಾಜು ಯೋಜನೆಯ ನಕ್ಷೆ ಮತ್ತು ನೀರಿನ ಗುಣಮಟ್ಟದ ವರದಿಯನ್ನು ಸಾರ್ವಜನಿಕ ಸ್ಥಳದಲ್ಲಿ ಪ್ರದರ್ಶಿಸಬೇಕು. ನೀರು ಸರಬರಾಜು ವ್ಯವಸ್ಥೆಯ ರಚನೆಗಳಿಗೆ ಜಲ ಸಂರಕ್ಷಣಾ ರಕ್ಷಾಧಾರವನ್ನು ಕಟ್ಟಿ ನಮ್ಮ ನೀರು ಸರಬರಾಜು ವ್ಯವಸ್ಥೆ ಮತ್ತು ನೀರಿನ ಮೂಲಗಳನ್ನು ರಕ್ಷಿಸುವ ಸಂಕಲ್ಪ ಮಾಡಬೇಕು. ಇದರ ಜೊತೆಗೆ ನೀರು ಸಂರಕ್ಷಣಾ ಪದ್ಧತಿಗಳನ್ನು ಅಳವಡಿಸಿಕೊಳ್ಳಬೇಕು. ಅದೇ ದಿನ ಯೋಜನೆಗೆ ಸಂಬಂಧಿಸಿದ ಎಲ್ಲಾ ದಾಖಲೆಗಳನ್ನು ಪಂಚಾಯತ್ಗೆ ಹಸ್ತಾಂತರಿಸಬೇಕು. ಇದನ್ನು ನಮ್ಮ ಸ್ಥಳೀಯ ಸಂಸ್ಕೃತಿಗೆ ಅನುಗುಣವಾಗಿ ಆಚರಿಸಬೇಕು ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಈ ದಿನ ಪ್ರತಿಯೊಂದು ಗ್ರಾಮವು ತನ್ನ ಗೌರವಾನ್ವಿತ ಸಂಸದರು, ಸ್ಥಳೀಯ ಸಚಿವರು, ಜನಪ್ರತಿನಿಧಿಗಳು ಹಾಗೂ ಬೇರೆ ಊರುಗಳಲ್ಲಿ ನೆಲೆಸಿರುವ ಗ್ರಾಮದ ಜನರನ್ನು ಆಹ್ವಾನಿಸಬೇಕು. ಇದರ ಜೊತೆಗೆ ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ನಾವು ಈಗ ಜಲೋತ್ಸವವನ್ನು ಆಚರಿಸುತ್ತಿದ್ದೇವೆ.
5: ಜಲೋತ್ಸವ? ಈ ಜಲೋತ್ಸವ ಅಂದ್ರೆ ಏನು?
0: ಇದೊಂದು ಒಳ್ಳೆಯ ಪ್ರಶ್ನೆ. ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಎಲ್ಲರೂ ಇದರ ಭಾಗವಾಗಲು ಸಾಧ್ಯವಾಗುವಂತೆ ಸರ್ಕಾರವು ಜಲೋತ್ಸವವನ್ನು 3 ಹಂತದಲ್ಲಿ ಆಚರಿಸಲು ನಿರ್ಧರಿಸಿದೆ.
5: 3 ಹಂತಗಳ? ಸರಳವಾಗಿ ವಿವರಿಸಿ.
0: ಖಂಡಿತವಾಗಿಯೂ. ಮೊದಲನೆಯದು ರಾಷ್ಟ್ರಮಟ್ಟದ ಜಲ ಮಹೋತ್ಸವ. ಇದನ್ನು ಪ್ರತಿ ವರ್ಷ ಮಾರ್ಚ್ 8 ಅಂತಾರಾಷ್ಟ್ರೀಯ ಮಹಿಳಾ ದಿನದಿಂದ ಮಾರ್ಚ್ 22 ವಿಶ್ವ ಜಲ ದಿನದವರೆಗೂ ಆಚರಿಸಲಾಗುತ್ತದೆ.
5: ಅಂದ್ರೆ ದೇಶಾದ್ಯಂತ ಒಂದೇ ಸಮಯದಲ್ಲಿ ನೀರಿನ ಬಗ್ಗೆ ಜಾಗೃತಿ ಮತ್ತು ಜನರ ಭಾಗವಹಿಸುವಿಕೆಯ ವಾತಾವರಣ ನಿರ್ಮಾಣವಾಗ್ತದ?
0: ಹೌದು, ಸರಿಯಾಗಿ ಹೇಳಿದೆ. ದೇಶಾದ್ಯಂತ ವಿವಿಧ ಕಾರ್ಯಕ್ರಮಗಳು, ಸಂವಾದಗಳು, ಸನ್ಮಾನ ಸಮಾರಂಭಗಳು ಮತ್ತು ಸಮುದಾಯದ ಭಾಗವಹಿಸುವಿಕೆಯ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತದೆ. ಇದರಿಂದ ನೀರಿನ ಬಗ್ಗೆ ಸಾಮೂಹಿಕ ಸಾರ್ವಜನಿಕ ಜಾಗೃತಿ ಮೂಡುತ್ತದೆ.
5: ಹಾಗಾದ್ರೆ ಎರಡನೇ ಹಂತ ಯಾವುದು?
0: ಎರಡನೆಯದು ರಾಜ್ಯ ಮಟ್ಟದ್ದು, ಸ್ಟೇಟ್ ವಾಟರ್ ಫೆಸ್ಟಿವಲ್ ಅಥವಾ ರಿವರ್ ಫೆಸ್ಟಿವಲ್. ಇದರ ಅಡಿಯಲ್ಲಿ ಪ್ರತಿಯೊಂದು ರಾಜ್ಯವು ತನ್ನ ನದಿಗಳು, ನೀರಿನ ಸಂಪ್ರದಾಯಗಳು ಮತ್ತು ಸ್ಥಳೀಯ ಸಂಸ್ಕೃತಿಗೆ ಅನುಗುಣವಾಗಿ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾರೆ.
5: ಅಂದ್ರೆ ಪ್ರತಿಯೊಂದು ರಾಜ್ಯವು ತನ್ನದೇ ಆದ ರೀತಿಯಲ್ಲಿ ತನ್ನದೇ ಆದ ಗುರುತಿನೊಂದಿಗೆ ಜಲ ಉತ್ಸವವನ್ನು ಆಚರಿಸ್ತದ?
0: ಹೌದು, ಕೆಲವು ಕಡೆ ನದಿಗಳ ದಡದಲ್ಲಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗ್ತದೆ, ಇನ್ನು ಕೆಲವು ಕಡೆ ನೀರು ಸಂರಕ್ಷಣಾ ಅಭಿಯಾನಗಳನ್ನು ನಡೆಸಲಾಗ್ತದೆ, ಮತ್ತಿತರ ಕಡೆ ಸ್ಥಳೀಯ ಹಬ್ಬಗಳೊಂದಿಗೆ ಇದನ್ನು ಜೋಡಿಸಲಾಗುತ್ತದೆ.
5: ಹಾಗಾದ್ರೆ ಮೂರನೇ ಹಂತ?
0: ಮೂರನೆಯದು ಮತ್ತು ಅತ್ಯಂತ ಮುಖ್ಯವಾದದ್ದು ಗ್ರಾಮ ಮತ್ತು ಪಂಚಾಯತ್ ಮಟ್ಟದ ಲೋಕ ಜಲ ಉತ್ಸವ.
5: ಇದು ಅತ್ಯಂತ ಮುಖ್ಯವಾದದ್ದು, ಯಾಕಂದ್ರೆ ನಿಜವಾದ ಕೆಲಸ ನಡೆಯುವುದು ನಮ್ಮ ಗ್ರಾಮದಲ್ಲೇ.
0: ಖಂಡಿತವಾಗಿ. ಇಂತಹ ಜಲ ಉತ್ಸವಗಳ ಸಂದರ್ಭದಲ್ಲಿ ವಾಟರ್ ಮೀಟಿಂಗ್ಗಳನ್ನು ಆಯೋಜಿಸಲಾಗುತ್ತದೆ. ಗ್ರಾಮಸ್ಥರೆಲ್ಲರೂ ಒಟ್ಟಾಗಿ ಸೇರಿ ತಮ್ಮ ನೀರು ಸರಬರಾಜು ಯೋಜನೆಯನ್ನು ಪರಿಶೀಲಿಸುತ್ತಾರೆ. ಏನಾದರೂ ಕೊರತೆಗಳಿದ್ದರೆ ಅವುಗಳನ್ನು ಸರಿಪಡಿಸಿ ನೀರು ಸರಬರಾಜು ಸೇವೆಯನ್ನು ಇನ್ನಷ್ಟು ಉತ್ತಮಗೊಳಿಸುತ್ತಾರೆ. ನೀರಿನ ಮೂಲಗಳನ್ನು ಸ್ವಚ್ಛಗೊಳಿಸಲಾಗುತ್ತದೆ. ಯೋಜನೆಯನ್ನು ಸುಸ್ಥಿರವಾಗಿಡಲು ಎಲ್ಲರೂ ಒಟ್ಟಾಗಿ ಸಂಕಲ್ಪ ಮಾಡುತ್ತಾರೆ.
5: ಅಂದರೆ ದೇಶದಿಂದ ಹಿಡಿದು ಗ್ರಾಮದವರೆಗೆ ಪ್ರತಿಯೊಂದು ಹಂತದಲ್ಲೂ ನೀರನ್ನು ಆಚರಣೆ, ಜವಾಬ್ದಾರಿ ಮತ್ತು ಸಮುದಾಯದ ಸಹಭಾಗಿತ್ವದೊಂದಿಗೆ ಜೋಡಿಸಲಾಗಿದೆ.
0: ಖಂಡಿತ. ಜಲೋತ್ಸವ ಎಂದರೆ ಕೇವಲ ಒಂದು ಕಾರ್ಯಕ್ರಮವಲ್ಲ, ಸಮುದಾಯದ ಸಹಭಾಗಿತ್ವದ ಮೂಲಕ ನೀರಿನ ಜವಾಬ್ದಾರಿಯನ್ನು ಸ್ವೀಕರಿಸುವುದು.
5: ಖಂಡಿತ. ಮತ್ತು ಇದೇ ಉದ್ದೇಶದಿಂದ ಜಲ ಅರ್ಪಣ್ ದಿವಸ್ ಸಂದರ್ಭದಲ್ಲಿ ನಾವು ಗೋರಖ್ಪುರದ ಗೌರವಾನ್ವಿತ ಸಂಸದರಾದ ಶ್ರೀ ರವಿಕಿಶನ್ ಹಾಗೂ ರಾಜ್ಗಢದ ಸಂಸದರಾದ ಶ್ರೀ ರೋಡ್ಮಲ್ ನಾಗರ್ ಅವರೊಂದಿಗೆ ಮಾತನಾಡಿದ್ದೇವೆ. ಈ ಉಪಕ್ರಮಗಳ ಬಗ್ಗೆ ಅವರು ಏನ್ ಹೇಳ್ತಾರೆ ಎಂಬುದನ್ನ ಕೇಳೋಣ.
7: ಧನ್ಯವಾದ ಪ್ರಧಾನಮಂತ್ರಿ ಮೋದಿಜಿ, ಧನ್ಯವಾದ ಜಲಶಕ್ತಿ ಮಂತ್ರಾಲಯ ಸಿ ಆರ್ ಪಾಟೀಲ್ ಸಾಹ್, ಧನ್ಯವಾದ ಪೂಜ್ಯ ಯೋಗಿ ಮಹಾರಾಜ್. ಈಗ ಐಸಿ ಸೋಚ ಜಿಯೋ ಮೈ ಇಸ್ ಕಲ್ಪನಾ ಕರ್ ಸಕ್ತ ಹೂಂ ಬಿಕಾಸ್ ಮೈ ವಿಲೇಜ್ ಸೇ ಬಿಲಾಂಗ್ ಕರ್ತಾ ಹೂಂ. ಪಾನಿ ಜೋ ಆನೆ ವಾಲೆ ಸಮಯ ಪೆ ಪ್ರಧಾನಮಂತ್ರಿ ಜೀ ನೆ ಹಮೇಶಾ ಕಹಾ ಕಿ कम होता जाएगा, खत्म होता जाएगा धरती पर। अब उसको बचाना, उसको संजो करके रखना और वहां पर पानी की व्यवस्था, हर घर में नल से जल देने की व्यवस्था, ये बहुत बड़ी सोच थी। ये इम्पॉसिबल जैसा था, इम्पॉसिबल जैसा। लेकिन मैंने इसको पॉसिबल होते हुए अपने 6 संसदीय क्षेत्र में देखा। 2.25 लाख लीटर की टंकी लगी, ऑटो मशीन पर पानी हर घर में आ रहा है। कितनी खुशी थी, ये खुशी का कोई मापदंड नहीं।
8: जल जीवन मिशन का जो काम है और आदरणीय प्रधानमंत्री नरेंद्र मोदी जी का जो संकल्प है, हर घर नल से जल, मैं आदरणीय प्रधानमंत्री जी की बहुत सराहना करता हूं, उन्हें बहुत बहुत धन्यवाद देता हूं। और राजगढ़ जिले में भी 1331 के लगभग गांव ये जल जीवन मिशन के अंतर्गत उन्होंने लिए हैं। ये ठीक है कुछ व्यवधान रहे, उसकी वजह से कुछ लेट लतीफ हुई है, लेकिन बहुत ही प्रशंसनीय है। कुंडीबे गांव में तो 24x7 24 घंटे नल से जल प्रदाय हो रहा है। और वहां की जो पद्धति को हमने देखा और वहां से जो हमने सीख ली वो भी बड़ी अनुकरणीय है। सामान्यतः लोग क्या करते हैं कि नल की टोटी निकाल देते हैं तो पानी व्यर्थ में बहता रहता है, लेकिन कुंडीबे ग्राम पंचायत के लोगों की मैं सराहना करना चाहता हूं, उन्हें धन्यवाद देता हूं। हर नल में उन्होंने टोटी लगा रखी है। और मैं एक दिन गांव में गया, मैंने टोटी चालू कर दी और लोगों की तरफ देखा तो लोग हंसने लगे। मैंने कहा बस मैं यही चाहता था कि टोटी बंद रहनी चाहिए और ये आप अपनी तरफ से हमारे साथ में खड़े हैं। ये बड़ा ही अच्छा एक वातावरण था, बड़ा अच्छा क्षण था। और अच्छा है जल जीवन मिशन के माध्यम से जैसा कुंडीबे हुआ है, जैसे अन्य गांव भी हो और जल्दी से जल्दी आदरणीय प्रधानमंत्री जी का जो सपना है हर घर नल से जल, इसको देने में हम सफल होंगे। जल जीवन मिशन का काम है गांव तक पानी पहुंचाना, लेकिन गांव का वितरण करना है तो ग्राम पंचायत का ही काम है। इसके लिए जन संगठनों को आगे आना पड़ेगा। देखिए जो काम करता है वहां गलतियां होती है, चूक भी होती है, कमियां भी रहती है, लेकिन बहुत अच्छा काम किया है, बहुत अच्छा संकल्प है माननीय प्रधानमंत्री जी का और हम सब आपके साथ हैं। आपको बहुत बहुत धन्यवाद।
9: गोरखपुर के माननीय सांसद श्री रवि किशन जी और राजगढ़ मध्य प्रदेश के सांसद से बात अभी हमने अपने श्रोताओं को सुनवाई, ये तो बहुत अच्छी बात बताई। सुजल ऐसा लगता है जल अर्पण दिवस और जल उत्सव संस्कृति और जिम्मेदारी का संगम है। इसके अलावा आओ अब ये जानते हैं कि जल जीवन मिशन में कौन कौन सी डिजिटल प्रणालियां विकसित की हैं।
10: पंचायत, ग्राम जल एवं स्वच्छता समिति और समुदाय अपनी पेयजल व्यवस्था को बेहतर ढंग से समझ सके एवं चला सके, इसके लिए भारत सरकार ने कुछ महत्वपूर्ण डिजिटल प्रणालियां विकसित की है। उसमें सबसे प्रमुख है पंचायत डैशबोर्ड। पेयजल सेवाओं को बेहतर बनाने के लिए पंचायत डैशबोर्ड बनाया गया है। इसके माध्यम से सरपंच और मुखिया जी योजनाओं की प्रगति, बनी हुई जल संरचनाएं, पानी की गुणवत्ता और प्रशिक्षण गतिविधियों की जानकारी देख सकते हैं और अपनी राय व सुझाव भी दे सकते हैं। दूसरा महत्वपूर्ण डिजिटल पहल है सुजलाम डाटाबेस। इसके माध्यम से हर पाइप पेयजल योजना की जानकारी स्रोत से लेकर नल तक एक ही मंच पर उपलब्ध कराई जा रही है। इसके अंतर्गत प्रत्येक जलापूर्ति योजना और प्रत्येक गांव को एक विशिष्ट पहचान यानी सुजल गांव आईडी प्रदान की जा रही है, जिससे योजना की निगरानी, प्रबंधन और सेवा वितरण को और अधिक पारदर्शी एवं प्रभावी बनाया जा सके। इसके माध्यम से आप अपने गांव की पेयजल योजना की जानकारी जल स्रोत से लेकर नल तक योजना के सभी घटकों को देख पाएंगे। योजना से जुड़ी अन्य आवश्यक जानकारियां भी इसमें उपलब्ध होंगी। तीसरा महत्वपूर्ण पहल है डिसीजन सपोर्ट सिस्टम, जिसे हम निर्णय सहयोग प्रणाली कहते हैं, जिसके बारे में हम सभी जानते हैं कि पानी रहेगा तभी हम उसका उपयोग कर पाएंगे। हर योजना का भविष्य उसके जल स्रोत की सुरक्षा पर निर्भर करता है। यह प्रणाली हमारे परंपरागत स्थानीय ज्ञान, जो सदियों से जल के साथ हमारे अनुभव से विकसित हुआ है, को आधुनिक विज्ञान और तकनीक के साथ जोड़ती है। इस समन्वय से हमें बेहतर निर्णय लेने में सहायता मिलती है, जिससे हम अपने जल स्रोतों को रिचार्ज कर सकते हैं और उन्हें सुरक्षित रख सकते हैं, ताकि आज नल तक पहुंचने वाला पानी कल और आने वाली पीढ़ियों तक भी बना रहे।
5: ಈಗಷ್ಟೇ ಗೋರಖ್ಪುರದ ಗೌರವಾನ್ವಿತ ಸಂಸದರು ಹಾಗೂ ರಾಜಗಢದ ಸಂಸದರೊಂದಿಗೆ ನಡೆದ ಸಂವಾದವನ್ನು ನಮ್ಮ ಶ್ರೋತೃಗಳಿಗಾಗಿ ಪ್ರಸಾರ ಮಾಡಿದೆವು. ಅವರು ಬಹಳ ಒಳ್ಳೆಯ ವಿಚಾರವನ್ನ ಹೇಳಿದ್ದಾರೆ. ಸೂರ್ಜಲ್, ಜಲ್ ಅರ್ಪಣ್ ದಿವಸ್ ಮತ್ತು ಜಲ ಉತ್ಸವಗಳು ಸಂಸ್ಕೃತಿ ಮತ್ತು ಜವಾಬ್ದಾರಿಯ ಸುಂದರ ಸಂಗಮದಂತೆ ಕಾಣುತ್ತಿವೆ. ಇದರ ಜೊತೆಗೆ ಜಲ ಜೀವನ್ ಮಿಷನ್ ಅಡಿಯಲ್ಲಿ ಯಾವೆಲ್ಲ ಡಿಜಿಟಲ್ ವ್ಯವಸ್ಥೆಗಳನ್ನು ಅಭಿವೃದ್ಧಿಪಡಿಸಲಾಗಿದೆ ಎಂಬುದನ್ನ ಈಗ ತಿಳಿದುಕೊಳ್ಳೋಣ.
10: ಪಂಚಾಯತ್, ಗ್ರಾಮ ಜಲ್ ಎವಂ ಸ್ವಚ್ಛತಾ ಸಮಿತಿ ಔರ್ ಸಮುದಾಯ ಅಪನಿ ಪೇಯಜಲ್ ವ್ಯವಸ್ಥಾ ಕೋ ಬೆಹತರ್ ಢಂಗ್ ಸೆ ಸಮಜ್ ಸಕೆ ಎವಂ ಚಲಾ ಸಕೆ ಇಸ್ಕೆ ಲಿಯೆ ಭಾರತ ಸರ್ಕಾರ ನೆ ಕುಚ್ ಮಹತ್ವಪೂರ್ಣ ಡಿಜಿಟಲ್ ಪ್ರಣಾಲಿಯಾ ವಿಕಸಿತ್ ಕಿ ಹೈ. ಉಸ್ಮೆ ಸಬ್ಸೆ ಪ್ರಮುಖ ಹೈ ಪಂಚಾಯತ್ ಡ್ಯಾಶ್ಬೋರ್ಡ್. ಪೇಯಜಲ್ ಸೇವಾಓ ಕೋ ಬೆಹತರ್ ಬನಾನೆ ಕೆ ಲಿಯೆ ಪಂಚಾಯತ್ ಡ್ಯಾಶ್ಬೋರ್ಡ್ ಬನಾಯಾ ಗಯಾ ಹೈ. ಇಸ್ಕೆ ಮಾಧ್ಯಮ ಸೆ ಸರ್ಪಂಚ್ ಔರ್ ಮುಖಿಯಾ ಜಿ ಯೋಜನಾಓ ಕಿ ಪ್ರಗತಿ, ಬನಿ ಹುಯಿ ಜಲ್ ಸಂರಚನಾಯೆ, ಪಾನಿ ಕಿ ಗುಣವತ್ತಾ और प्रशिक्षण गतिविधियों की जानकारी देख सकते हैं और अपनी राय व सुझाव भी दे सकते हैं। दूसरा महत्वपूर्ण डिजिटल पहल है सुजलाम डाटाबेस। इसके माध्यम से हर पाइप पेयजल योजना की जानकारी स्रोत से लेकर नल तक एक ही मंच पर उपलब्ध कराई जा रही है। इसके अंतर्गत प्रत्येक जल आपूर्ति योजना और प्रत्येक गाँव को एक विशिष्ट पहचान यानी सुजल गाँव आईडी प्रदान की जा रही है, जिससे योजना की निगरानी, प्रबंधन और सेवा वितरण को और अधिक पारदर्शी एवं प्रभावी बनाया जा सके। इसके माध्यम से आप अपने गांव की पेयजल योजना की जानकारी जल स्रोत से लेकर नल तक योजना के सभी घटकों को देख पाएंगे। योजना से जुड़ी अन्य आवश्यक जानकारियां भी इसमें उपलब्ध होंगी। तीसरा महत्वपूर्ण पहल है डिसीजन सपोर्ट सिस्टम, जिसे हम निर्णय सहयोग प्रणाली कहते हैं, जिसके बारे में हम सभी जानते हैं कि पानी रहेगा तभी हम उसका उपयोग कर पाएंगे। हर योजना का भविष्य उसके जल स्रोत की सुरक्षा पर निर्भर करता है। यह प्रणाली हमारे परंपरागत स्थानीय ज्ञान, जो सदियों से जल के साथ हमारे अनुभव से विकसित हुआ है, को आधुनिक विज्ञान और तकनीक के साथ जोड़ती है। इस समन्वय से हमें बेहतर निर्णय लेने में सहायता मिलती है, जिससे हम अपने जल स्रोतों को रिचार्ज कर सकते हैं और उन्हें सुरक्षित रख सकते हैं, ताकि आज नल तक पहुंचने वाला पानी कल और आने वाली पीढ़ियों तक भी बना रहे।
11: सिद्धते गट्टी आगिरली, जवाबदारी एल्लरदागिरली,
12: ನಾವು ನೀರನ್ನು ಉಳಿಸುತ್ತೇವೆ, ನಾವು ಯೋಜನೆಯನ್ನು ನಿರ್ವಹಿಸುತ್ತೇವೆ, ನಮ್ಮ ಗ್ರಾಮದ ಜಲ ಭವಿಷ್ಯವನ್ನು ನಾವೇ ನಿರ್ಮಿಸುತ್ತೇವೆ.
13: ನನಗೆ ಈಗ ಅರ್ಥವಾಯಿತು, ನೀರನ್ನು ರಕ್ಷಿಸುವ ಗ್ರಾಮವೇ ಅತ್ಯಂತ ಬಲಿಷ್ಠ ಗ್ರಾಮ ಅಂತ. ಹಾಗಾದ್ರೆ ಇನ್ಮುಂದೆ ನನ್ನ ಕತೆ ಏನು?
10: ಮೈ ಕಮಲ್ ಕಿಶೋರ್ ಸೋನ್, ಅಪರ ಸಚಿವ ಎವಂ ಮಿಷನ್ ನಿರ್ದೇಶಕ, ರಾಷ್ಟ್ರೀಯ ಜಲ್ ಜೀವನ್ ಮಿಷನ್. ಸಾಥಿಯೋ, ಗ್ರಾಮ ಪಂಚಾಯತೋ ಕೋ 16ವೇ ವಿತ್ತ ಆಯೋಗ ಕೆ ತಹತ್ ಮಿಲ್ನೆ ವಾಲೆ ಟೈಡ್ ಗ್ರಾಂಟ್ ಜಲ್ ಎವಂ ಸ್ವಚ್ಛತಾ ಕೆ ಕಾರ್ಯೋ ಕೆ ಲಿಯೆ ನಿರ್ಧಾರಿತ್ ಹೈ. ಇಸ್ ರಾಶಿ ಕಾ ಉಪಯೋಗ गाँव की पेयजल योजनाओं की देखभाल, मरम्मति, जल गुणवत्ता जांच, जल संरक्षण और लोक जल उत्सव, जन जागरूकता कार्यक्रम जैसे गतिविधियों में किया जा सकता है। इससे पेयजल योजनाएं लंबे समय तक सुचारू रूप से चलती रहेंगी और ग्राम पंचायत के सहयोग से लोगों को बेहतर पेयजल सेवा मिलती रहेगी। जैसा कि आप सब जानते हैं, पाइप जल आपूर्ति योजना से मिलने वाला साफ और सुरक्षित पीने का पानी केवल सुविधा नहीं है, बल्कि यह बेहतर स्वास्थ्य की बुनियाद है। इससे डायरिया, पीलिया और अन्य जल जनित बीमारियों में कमी आती है,
6: बच्चों और गर्भवती माताओं का स्वास्थ्य सुधरता है और परिवारों का इलाज पर होने वाला खर्च भी घटता है। स्वस्थ परिवार मतलब कामकाज में कमी नहीं, आमदनी में नुकसान नहीं। इसलिए पाइप नल योजना के माध्यम से मिलने वाला साफ पानी गांव की तरक्की की पहली सीढ़ी है। दोस्तों, चूंकि मानसून अपने चरम पर है और जैसा कि हमारे माननीय प्रधानमंत्री जी हमेशा कहते हैं कि वर्षा जल का एक एक बूंद हमें बचाना चाहिए, मेरा सबसे आग्रह है कि पानी का समझदारी से उपयोग करें और बर्बादी से बचें। साथ ही जल संचय, जन भागीदारी, कैच द रेन अभियान के तहत वर्षा जल संचयन और जल स्रोतों के रिचार्ज की तैयारी करें ताकि हमारे पेयजल स्रोत साल भर टिकाऊ बने रहें। आइए हम सब मिलकर सरकार और समुदाय की साझा जिम्मेदारी निभाएं, अपनी पाइप पेयजल व्यवस्था को दुरुस्त रखें, पारदर्शिता और जवाबदेही बढ़ाएं और यह सुनिश्चित करें कि हर घर तक सुरक्षित और नियमित पानी पहुंचता रहे। आप सभी को बहुत बहुत धन्यवाद। जय हिंद।
0: ಸ್ವಚ್ಛಿಕಾ, ಈ ಸಂಚಿಕೆಯಲ್ಲಿ ನಮ್ಮ ಕೇಳುಗರಿಗೆ ಯಾವ ಪ್ರಶ್ನೆ ಕೇಳ್ತಾ ಇದೀಯಾ?
5: ಜಲ ಅರ್ಪಣ್ ದಿವಸ್ ಎಂದ್ರೇನು? ನಿಮ್ಮ ಗ್ರಾಮದಲ್ಲಿ ಜಲ ಅರ್ಪಣ್ ದಿವಸ್ ಆಚರಿಸ್ತಾರ? ನಿಮ್ಮ ಉತ್ತರವನ್ನ 8073829233 ರೇಡಿಯೋ ಕುಂದಾಪುರದ ಈ ನಂಬರ್ಗೆ ವಾಟ್ಸಪ್ ಮೂಲಕ ಕಳುಹಿಸಿಕೊಡಿ. ಓ ಸುಜಲ್, ಮುಂದಿನ ಸಂಚಿಕೆಯ ಬಗ್ಗೆಯೂ ನಮ್ಮ ಶ್ರೋತೃಗಳಿಗೆ ಸ್ವಲ್ಪ ಹೇಳಿಯಲ್ಲ?
0: ಓ ಹೌದು, ನಾನು ಮರ್ತೇ ಬಿಟ್ಟಿದ್ದೆ. ಸ್ನೇಹಿತರೆ, ಇಲ್ಲಿ ಕೇಳಿ. ಮುಂದಿನ ಸಂಚಿಕೆಯಲ್ಲಿ ದೇಶದ ಪ್ರತಿಯೊಂದು ಗ್ರಾಮವನ್ನು ಸ್ವಚ್ಛವಾಗಿಡಲು ಮತ್ತು ಗ್ರಾಮಗಳನ್ನು ODF ಪ್ಲಸ್ ಮಾಡುವ ನಿಟ್ಟಿನಲ್ಲಿ ಸ್ವಚ್ಛ ಭಾರತ್ ಮಿಷನ್ ಹೇಗೆ ಕಾರ್ಯನಿರ್ವಹಿಸುತ್ತಿದೆ ಹಾಗೂ ಅದರ ಮುಂದಿನ ಕಾರ್ಯತಂತ್ರವೇನು ಎಂಬುದನ್ನ ತಿಳಿದುಕೊಳ್ಳೋಣ.
14: ಹಾಗಾಗಿ ಸ್ನೇಹಿತರೆ, ನಮ್ಮೊಂದಿಗೆ ಇರಿ ಮತ್ತು ಕೇಳುತ್ತಿರಿ ಸ್ವಚ್ಛ ಹಾಗೂ ಸುಜಲ ಗ್ರಾಮದ ಕತೆ ರೇಡಿಯೋ ಜೊತೆ.
5: ಮುಂದಿನ ಸಂಚಿಕೆಯವರೆಗೆ ಎಲ್ಲರಿಗೂ ನಮ್ಮ ಹಾರ್ದಿಕ ನಮಸ್ಕಾರಗಳು.
14: ಸುಜಲ್ ಆಗಿ ನಾನು ವೈಭವ್ ಶೆಟ್ಟಿ,
5: ಸ್ವಚ್ಛಿಕ ಆಗಿ ನಾನು ಸುದೀಕ್ಷಾ.
14: ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM. ಇದು ಬಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್ ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ.
15: ಮಿನಿಸ್ಟ್ರಿ ಆಫ್ ಜಲ್ ಶಕ್ತಿ, ಡಿಪಾರ್ಟ್ಮೆಂಟ್ ಆಫ್ ಡ್ರಿಂಕಿಂಗ್ ವಾಟರ್ ಅಂಡ್ ಸ್ಯಾನಿಟೇಷನ್ ದ್ವಾರಾ ಸಂಚಾಲಿತ, ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ದ್ವಾರಾ ನಿರ್ಮಿತ
16: ಕಾರ್ಯಕ್ರಮ ಸ್ವಚ್ಛ ಸುಜಲ್ ಗಾಂವ್ ಕಿ ಕಹಾನಿ ರೇಡಿಯೋ ಕಿ ಜುಬಾನಿ.

ಭಾವಗೀತೆ ಲೋಕದ ಕಣ್ಣಿಗೆ ರಾಧೆಯೂ ಕೂಡ. ರಚನೆ ಮೈಸೂರು ಅನಂತಸ್ವಾಮಿ, ಹಾಡುವವರು ಮೀನಾ ಕಾರಂತ, ತಬಲ ರಾಮಕೃಷ್ಣ ಭಟ್ ಬಾರ್ಕೂರು, ಹಾರ್ಮೋನಿಯಂ ಮನೋಜ್ ಕಾರಂತ್.

0: 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಭಂಡಾರ್ಕಾರ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ನಾನು ಆರ್ಜೆ ಜ್ಯೋತಿ ನಿಮ್ಮೊಟ್ಟಿಗೆ. ಹೌದು, ಇವತ್ತು ವಿಶ್ವ ಕುಂದಾಪುರ ಕನ್ನಡ ದಿನ. ನಮ್ಮ ಕುಂದಾಪುರ ಕನ್ನಡ ಅಂದ ಕೂಡಲೇ ನಮ್ಮ ಕುಂದಾಪುರಿಗರು ಯಾರೆಲ್ಲ ಯಾರೆಲ್ಲ ನೆನಪಾತ್ರ ಅಂದ್ರೆ, ಈಗಿನಲ್ಲಿ ನಮ್ದು ಡಿಜಿಟಲ್ ಕ್ರಿಯೇಟರ್ಸ್, ರೀಲ್ಸ್ ಅಲ್ಲಿ ಬಪ್ಪರ, ರೀಲ್ಸ್ ಮಾಡುವರ, ಇಂಥವ್ರೆ ನಮ್ ನೆನಪಾಪದ್ ಫಸ್ಟಿಗೆ ಅವ್ರ ಮಂಡಿಯೇ ಬಪ್ಪದ್. ಆದ್ರೆ ಅದ್ರ ಹಿಂದೆ ಆ ಕುಂದಾಪುರ ಕನ್ನಡನ ವಿಜೃಂಭಿಸೋ ಹಂಗ್ ಮಾಡಿದವರು. ಒಂದು ಕಾಲದಲ್ಲಿ ನಾವು ಕುಂದಾಪುರ ಕನ್ನಡ ಮಾತಾಡೋದು ಅಂದ್ರೆ ನಾಚ್ಕಂಬ್ದ, ಅಯ್ಯಪ್ಪ ಯಾರೇ ಅಂತ ಅನ್ಕೊಂತರು ಅಂತೇಳಿ ಅನ್ಕೊಂಡು ನಾವು ಕರ್ನಾಟಕಕ್ಕೆ ಹಾರಿಸೋದಲ್ಲ ಇದ್ದಿತ್ತು. ಆದ್ರೆ ಅಂಥ ಸಂದರ್ಭದಲ್ಲೂ, ಅಂಥ ಕಾಲದಲ್ಲೂ ಕುಂದಾಪುರ ಕನ್ನಡವನ್ನೇ ಮಾತಾಡಿ, ಕುಂದಾಪುರ ಕನ್ನಡದ ಭಾಷಣಗಳನ್ನೇ ಮಾಡಿ, ಕುಂದಾಪುರ ಕನ್ನಡದಲ್ಲೇ ಬರ್ದ, ಕುಂದಾಪುರ ಕನ್ನಡದ ಹಾಡುಗಳನ್ನೇ ಬರೆದವರು ನಮ್ಮೊಟ್ಟಿಗಿದ್ರ. ಇವರು ಒಂದಾನೊಂದು ಕಾಲದಿಂದಲೂ ಇವತ್ತಿನವರೆಗೂ ಕೂಡ ಕುಂದಾಪುರ ಕನ್ನಡ ಮಾತಾಡುವರು ಯಾರು ಅನ್ಕೇಂದ್ರೆ ಇವ್ರ ಹೆಸರೇ ನೆನಪಾಪದ. ಅವ್ರು ಬೇರೆ ಯಾರು ಅಲ್ಲ, ಐರೋಡಿ ಶಂಕರ ನಾರಾಯಣ ಹೆಬ್ಬಾರ್. ಗೊತ್ತಾಯ್ಲಲ್ಲ, ಹೇಳ್ತಿಕೇನೆ, ASN ಹೆಬ್ಬಾರ್ ಅವರು. ಇವರು ಪೂರ್ತಿ ಹೆಸರು ಯಾರಿಗೂ ಗೊತ್ತಾಗ್ತಿಲ್ಲ, ಯಾಕಂದ್ರೆ ಇವರು ವರ್ಲ್ಡ್ ಫೇಮಸ್. ASN ಹೆಬ್ಬಾರ್ ಅವರು ವಿಶ್ವ ಕುಂದಾಪುರ ಕನ್ನಡ ದಿನದಂದು ಇವ್ರನ್ನ ಇಂಟರ್ವ್ಯೂ ಮಾಡ್ತಿದ್ರ ಹ್ಯಾಂಗೆ. ಹಂಗಾಗಿ ಕುಂದಾಪುರ ಮಾತುಕತೆಯಲ್ಲಿ ASN ಹೆಬ್ಬಾರ್ ಸರ್ ಇದ್ರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ಹೇಗಿದ್ರಿ?
1: ನಾವು ಹುಷಾರಿ ಸರ್, ನೀವು?
2: ಎಲ್ರಿಗೂ ಖುಷಿ ಆಯ್ತು. ಎಲ್ರಿಗೂ ನಮಸ್ಕಾರ. ನಂದು ಕುಂದಾಪುರ ಕನ್ನಡ ಬಗ್ಗೆ ಮಾತಾಡೋದು ಅಂತ ಹೇಳಿದ್ರೆ ನಂಗೆ ಭಾರಿ ಖುಷಿ, ಯಾಕಂದ್ರೆ ಆಷಾಢಿ ಹಬ್ಬದ ಸಮಯ ಬಂದ್ಕೊಳ್ಳೆ ಕುಂದಾಪುರ ಕನ್ನಡ ಹಬ್ಬ ಬಂದಂತ ಲೆಕ್ಕ. ಕುಂದಾಪುರ ಕನ್ನಡ ನನಗೆ ಯಾಕೆ ಖುಷಿ ಅಂತ ಹೇಳಿದ್ರೆ, ಅದರಲ್ಲಿ ಒಂದು ಸಾಪ್ ಸಾಪಾದ ಶಬ್ದ ಇತ್ತು, ಪದ ಇತ್ತು, ಶಬ್ದ ಭಂಡಾರ ಇತ್ತು. ಇಲ್ಲಿದ್ದಷ್ಟೇ ಶಬ್ದ ಭಂಡಾರ ಬೇರೆ ಯಾವ್ದ್ರಿಗ ಇಲ್ಲ. ಯಾರಿಗೂ ಪಕ್ಕ ಅರ್ಥ ಆಗ್ತದಂತೂ ಅಲ್ಲ, ಆದ್ರೆ ನಮ್ಗೆ ಅರ್ಥ ಆಗ್ತಲ್ಲ. ಹಂಗಾಗಿ ನಮಗೆ ಕುಂದಾಪುರ ಕನ್ನಡ ನಮ್ಮ ರಕ್ತದಾಗ ಇತ್ತು, ನಾವು ಹುಟ್ಟಿಲ್ಲಾಗಾಯ್ತು ಅದನ್ನೇ ಮಾತಾಡ್ಕಂತ ಬಂದವರು. ಅದನ್ನ ಬಿಡುಕಾಗ್ತಿಲ್ಲ, ಬಿಡುಕಾಗ ಬಿಟ್ರೆ ಕುಂದಾಪುರ ಕನ್ನಡ ಹೋತ್ತು. ಹಂಗಾಗಿ ಬಿಡುಕಾಗ ಅಂತ ಹೇಳುದು. ಎಷ್ಟೋ ಭಾಷೆ ಹಿಂಗೆ ಮಾತಾಡದೆ ಮಾತಾಡದೆ ಮಾತಾಡದೆ ಹೊಗಾಡಿ ಹೋಯ್ತು. ನಮ್ಮ ಕುಂದಾಪುರ ಕನ್ನಡ ಹಾಂಗಲ್ಲ, ಹೊಗಾಡಿ ಹೋಗಾಗ ಹೊಗಾಡಿ ಹೋಗದೆ ಇಪ್ಕಾಯ್ರ ನಾವು ಮಾತಾಡಕ್ ಅದನ್ನೇ ಮಾತಾಡ್ತಾ ಇರಕ್ ನಮ್ ನಮ್ಮೊಳಗೆ ಶಾಲೆಯೊಳಗೆ ಮಕ್ಕಳು ರಸ್ತೆ ಮೇಲೆ ಹೋಪ್ಸನಿಗೆ ಕತಿ ಹೇಳಕ್ ಮತ್ತೊಂದ್ ಮಾಡಕ ಪದ ಹೇಳಕ್ ಎಲ್ಲ ಎಷ್ಟಿತ್ತು ಕುಂದಾಪುರ ಕನ್ನಡ ಮಾತಾಡೋಕೆ ಅಂತ ಹೇಳಿದ್ರೆ, ಗಾಡಿ ಹೊಡೆಯೋರ ಸಮೇತ ಹಾಡು ಹಾಡ್ತಾರೆ. ಅಂತ ಹಾಡುಗಳು ಇದ್ದಿತ್ತು. ಒಂದು ತೊಟ್ಲು ತುಗುಸನಿಗೆ ತೊಟ್ಲು ತುಗುವ ಹಾಡು ಜೋಗಳ ಇದ್ದಿತ್ತು. ಒಂದು ನೆಟ್ಟಿ ಮಾಡೋ ಸನಿಗೆ ನೆಟ್ಟಿ ಹಾಡಿದ್ದಿತ್ತು. ಒಂದು ಜನಪದ ಗೀತೆಗಳು ಎಷ್ಟಿತ್ತು, ಅಲ್ಲಲ್ಲೇ ಅಲ್ಲಲ್ಲೇ ಕಟ್ಕಟ್ಟಿ ಹಾಡುವವರೆಲ್ಲ ಇದ್ದಿದ್ರು ನಮ್ಮಲ್ಲಿ. ಈಗೆಲ್ಲ ಎಲ್ಲೋಯ್ತದ? ಅದೆಲ್ಲ ನಾವು ಸಂಗ್ರಹ ಮಾಡಕ ಕೇಳಕ್ ಕಾಣಕ್ ಮತ್ತೆ ಅಲ್ಲಿ ಹೋಗಿ ಅವತ್ರ ಮಾತಾಡಕ ಆ ಜನಪದ ಗೀತೆಗಳನ್ನೆಲ್ಲ ಸಂಗ್ರಹ ಮಾಡಿ ಇಟ್ಕೊಳಕ. ಹಾಂಗಾದ್ರೆ ಮಾತ್ರ ಕುಂದಾಪುರ ಕನ್ನಡ ಉಳಿತ ಬೆಳೀತು.
1: ಅಲ್ಲ ಸರ್, ನಿಮ್ ಬಾಯಿಗೆ ಬಜ್ಜಿ ಹಾಕದ್ ಯಾರಂದೇಳಿ?
2: ನಮ್ಮ ಬಾಜಿ ಹಾಕಿದಾರೆ ನಮ್ಮ ಅಮ್ಮ. ನಮ್ಮ ಅಮ್ಮ ಕಾಣ, ನಮ್ಮ ಅಮ್ಮ ಇಲ್ಲಿಯವಳಲ್ಲ, ನಮ್ಮ ಅಮ್ಮ ಪಾಣೆ ಮಂಗಳೂರಿನವಳು. ಪಾಣೆ ಮಂಗಳೂರಿಂದ ಮದುವೆಯಾಗಿ ಕುಂದಾಪುರ ಬಂದವಳು. ಇಂದು ಕುಂದಾಪುರದವ್ರಿಗಿಂತಲೇ ಹೆಚ್ಚಿಗೆ ಚಂದ ಕುಂದಾಪುರ ಕನ್ನಡ ಮಾತಾಡೋಳು ಅಂದ್ರೆ ನಮ್ಮ ಅಮ್ಮ. ಅವಳ ಬಾಯಲ್ಲಿ ಇದ್ದಷ್ಟು ಕುಂದಾಪುರ ಕನ್ನಡ ಗಾದೆ ಮಾತುಗಳು, ನುಡಿಗಟ್ಟು, ನಮ್ಮ ಆಡು ಮಾತುಗಳು ಬ್ಯಾರಿ ಯಾರ ಹತ್ರ ಇಲ್ಲ. ನಾವೆಲ್ಲ ಕಲ್ತದಿದ್ರೆ ನಮ್ಮ ಭಾಷೆ ನಮ್ಮ ನಾಲಿಗೆ ಕುಂದಾಪುರ ಕನ್ನಡಗೆ ಒಂದು ಸಾಪಾಗಿ ಆಯ್ದಿದ್ರೆ ಅಮ್ಮನೇ ಕಾರಣ. ನಮ್ಮ ಅಮ್ಮ ಮಹಾಲಕ್ಷ್ಮಿ ಅಮ್ಮ ಅಷ್ಟು ಚಂದ ಕುಂದಾಪುರ ಕನ್ನಡ ಮಾತಾಡ್ತಿರ್ಲವಳು.
1: ಮಾತೃ ಭಾಷೆ ಅಲ್ಲಿಂದ ಮಾತೆಯಿಂದ ಬಂದದ್ದು. ಈಗ ಸರ್ ಎಂತ ಗೊತ್ತಾ, ಒಂದ್ ಕಾಲದಲ್ಲಿ ಇದ್ದಿತ್ತು ಕುಂದಾಪುರ ಕನ್ನಡ ಮಾತಾಡುದು ಅಂದ್ರೆ ಎಲ್ರಿಗೂ, ಏ ನಾವೊಂದ್ ದೊಡ್ಡ ಜನ ಆಯ್ಕರ್ ಕುಂದಾಪುರ ಕನ್ನಡ ಮಾತಾಡೋಕ್ ಆಗ ಅಂದ್ರೆ ಕಡಿಮೆ ಆಗ್ತ ಅಂದೇಳಿ. ಅಂತದ್ರಲ್ಲಿ ನಿಮ್ಗೆ ಅದ್ ಹ್ಯಾಂಗ ಅಷ್ಟು ಧೈರ್ಯ ಬಂತು? ಎಲ್ಲಾ ಬದಿಗೂ ಸ್ಟೇಜ್ ಅಲ್ಲೂ ಲಯನ್ಸ್ ಆಯ್ಲಿ, ಜೆಸಿ ಆಯ್ಲಿ, ಎಲ್ಲಾ ಸ್ಟೇಜ್ ಅಲ್ಲೂ ನೀವು ಕುಂದಾಪುರ ಕನ್ನಡ ಬಳಕೆಯನ್ನ ಶುರು ಮಾಡ್ರಿ, ಅಷ್ಟು ಧೈರ್ಯ ಎಲ್ಲಿಂದ ಬಂತು?
2: ನೋಡಿ, ಈಗ ಕುಂದಾಪುರ ಕನ್ನಡ ಬಗ್ಗೆ ಸಂಶೋಧನೆ ಮಾಡಿದವರು ಇದ್ರು, ಬರೆದವರು ಇದ್ರು, ಪುಸ್ತಕ ಮಾಡಿದವರು ಇದ್ರು, ನಮ್ಮ ವಿಶ್ವಂಭರ ಉಪಾಧ್ಯಾಯರಾಗ್ಲಿ ಮತ್ತೆ ತುಂಬಾ ಜನ ಮಾಡಿರು. ಆದ್ರೆ ನನಗೆ ನಾನು ಅಂತವ ಯಾವ್ದು ಮಾಡ್ದವ ಅಲ್ಲ. ನಾನು ಸಂಶೋಧನೆ ಮಾಡಕ್ ಹೋದಿಲ್ಲ, ನಾನು ಪುಸ್ತಕ ಎಲ್ಲ ಬರೀಲಿಲ್ಲ. ಆದ್ರೆ ನಂಗೆ ಅನಿಸ್ತು, ನಾನು ಭಾಷಣ ಮಾಡುವ ತುಂಬ ಕಡೆ ಕರೀತರು, ಸ್ಕೂಲ್ ಡೇ ಕರೀತರು, ಕಾಲೇಜ್ ಡೇಗೆ ಕರೀತರು, ಹಳ್ಳಿ ಬದಿಗೆ ವಾರ್ಷಿಕೋತ್ಸವ ಕರೀತರು, ಯುವಕ ಸಂಘ, ಯುವತಿ ಸಂಘ, ಮಹಿಳಾ ಮಂಡಳ. ನಾನು ಕಂಡು ನನಗೆ ಪ್ರತಿ ಕಡೆ ಸಮೇತ ಹಳ್ಳಿ ಜನ ಸಮೇತ ಒಂದು ಸ್ಟೇಜಿಗೆ ಬಂದ ಕೂಡಲೇ ಅವ್ರ ಭಾಷೆಯೇ ಬೇರೆ, ಅವ್ರ ಭಾಷೆಯೇ ಬದಲು. ಅಲ್ಲಿವರೆಗೆ ನನ್ನ ಹತ್ರ ಚಂದ ಮಾಡಿ ಹಾಯ್ ಅಂತ ಹೇಳೋರು, ಮ್ಯಾಲೆ ಹೋದ ಕೂಡಲೇ ಅವ್ರ ಶಿಷ್ಟ ಕನ್ನಡ, ಪುಸ್ತಕದ ಕನ್ನಡ, ಸಾಹಿತ್ಯದ ಕನ್ನಡ ಮಾತಾಡೋದು. ಕುಂದಾಪುರ ಕನ್ನಡ ಮಾತಾಡೋಕೆ ಎಂತ ದಾಡಿ ಇವಕ್ಕೆ?
1: ಕರೆಕ್ಟ್.
2: ನಂಗೆ ಹಾಂಗ ಅನ್ಸದ್ದು, ಯಾಕೆ ಇವರೆಲ್ಲ ನನಗಿಂತ ಸಾಪಾಯಿ ಕುಂದಾಪುರ ಕನ್ನಡ ಮಾತಾಡೋರು? ನಾನು ಕುಂದಾಪುರ ಕನ್ನಡ ಮಾತಾಡೋ, ನಾನು ಬ್ರಾಹ್ಮಣ, ನಂದು ಕುಂದಾಪುರ ಕನ್ನಡ ಸ್ವಲ್ಪ ಕಡಿಮೆ ಅಂದ್ರೆ ಹೆಚ್ಚಲ್ಲ, ಮನೆಯಲ್ಲಿ ಅಷ್ಟೆಲ್ಲ ಮಾತಾಡ್ತಿರ್ಲಿಲ್ಲ ನಾವು. ಆದರೆ ಬ್ರಾಹ್ಮಣೇತರ ಕನ್ನಡ ಐತಲ್ಲ ಅದರಷ್ಟು ಒಳ್ಳೆ ಕುಂದಾಪುರ ಕನ್ನಡ ಪ್ರಪಂಚದಲ್ಲಿ ಬೇರೆ ಇಲ್ಲ. ಅವರು ಸಮೇತ ಒಂದು ರಂಗಮಂದಿರ ಅಥವಾ ವೇದಿಕೆಗೆ ಬಂದ ಕೂಡಲೇ
3: ಮೈಕ್ ಹಿಡಿದ್ರು ಕೂಡಲೇ
2: ಎಲ್ಲ ಕೃತಕವಾಗಿ ಮಾತಾಡೋದು, ಮಹನೀಯರೇ ಮಹಾಶಯರೇ ಮಹಿಳೆಯರೇ ಅಂತ ಹೇಳಿ ಮಾತಾಡಿ ಶುರು ಮಾಡೋದು. ನಂಗೆ ಮೈ ಉರಿದು ಹೋದ ಖುಷಿ ಆಯ್ತು. ಕಡೆಗೆ ನಾ ಎಂತ ಮಾಡಿದೆ, ಕುಂದಾಪುರ ಕನ್ನಡದಾಗೆ ನಮ್ಮ ಕುಂದಾಪುರ ಕನ್ನಡ ಚಂದ ಅಂತ ಹೇಳಿ ಪದ್ಯ ಬರದೆ. ಆ ಪದ್ಯ ಬರೆದದ್ದೇ ಬರೆದದ್ದು ಬೇರೆ ಈ ಸಭೆ ಸಮಾರಂಭಕ್ಕೆ ಹೋದಾಗ ಕುಂದಾಪುರ ಕನ್ನಡದ ಗೀತೆ ಹೊಡಿಸಿ ಮಾಡಿದೆ. ನಮ್ಮೂರೇ ಚಂದ ನಮ್ಮೂರೇ ಅಂದ ಕುಂದಾಪುರ ಭಾಷೆಯೇ ಕರ್ಣಾನಂದ, ಉನ್ನತ ಕೀರ್ತಿಗೆ ತವರೂರಾದ ಕುಂದಾಪುರ ತಾಲೂಕು ಕಾಂಬುಕ ಚಂದ ಅಂತ ಒಂದು ಹೇಳಿದ್ದೆ ಹೇಳಿದ್ದು ಕಾಣಿ ಒಂದು ಕಿಟ್ಟದ್ದು ಒಂದು ಚಪ್ಪಾಳೆ ಬಂತು, ಹರ್ಷೋದ್ಗಾರ ಬಂತು, ಜನ ಮಕ್ಕಳೆಲ್ಲ ಹೋದಳೆ ಕೂಗಿದ್ದೆ. ಎಷ್ಟು ಖುಷಿ ಅಂದರೆ ಅಂಥ ಖುಷಿ. ಆಗ ನಂಗೆ ಗೊತ್ತಾಯ್ತು ಈ ಕುಂದಾಪುರ ಕನ್ನಡದಾಗ ಭಾಷಣ ಮಾಡ್ರೆ ಕುಂದಾಪುರ ಕನ್ನಡಕ್ಕೆ ಒಂದು ಹಾಡು ಹಾಡಿದ್ರೆ ಜನಕ್ಕೆ ಇಷ್ಟು ಖುಷಿ ಆಗ್ತಂತಾದ್ರೆ ಯಾಕೆ ನಾವು ಪ್ರತಿ ಸಭೆಯಲ್ಲಿ ಕುಂದಾಪುರ ಕನ್ನಡನೇ ಮಾತಾಡೋಕಾಗ ಅಂತ ಕಾಣ್ತು. ಗಂಗೊಳ್ಳಿ ಮರವಂತೆ ಬೈಂದೂರು ಕೊಲ್ಲೂರು ಕೋಟೇಸರ ಕುಂಬಾಶಿ ತೆಕ್ಕಟ್ಟೆ ಬಸೂರು ಹಾಲಾಡಿ ಸಿದ್ದಾಪುರ ಶಂಕರನಾರಾಯಣ ಕೋಡಿ ಕುಂದಾಪುರ ಆ ನರಿಬೇಣ, ನಮ್ಮೂರೇ ಚಂದ ನಮ್ಮೂರೇ ಅಂದ ಕುಂದಾಪುರ ಭಾಷೆಯೇ ಕರ್ಣಾನಂದ. ಕಾರಂತ ಬರೆದದ್ದು ದುಡಿದದ್ದು ಇಲ್ಲಿ, ಭಂಡಾರ್ಕರ್ ಹುಟ್ಟಿದ್ದು ಬೆಳೆದದ್ದು ಇಲ್ಲಿ, ಮುದ್ದಣ್ಣ ರಾಮಾಶ್ವಮೇಧ ಬಂತಿಲ್ಲಿ, ಕುಂದಾಪುರ ತಾಲೂಕಿಗೆ ನಮ್ಮೂರೇ ದಿಲ್ಲಿ, ಕುಂದಾಪುರ ತಾಲೂಕಿಗೆ ನಮ್ಮೂರೇ ದಿಲ್ಲಿ, ನಮ್ಮೂರೇ ಚಂದ ನಮ್ಮೂರೇ ಅಂದ. ಅದಕ್ಕಿಂತ ಹೆಚ್ಚಿಗೆ ಈ ಕಡಲು ಬದಿಗೆಲ್ಲ ಹೋದಾಗ ಅಲ್ಲಿ ಶಾಲೆಯಲ್ಲೆಲ್ಲ ಈಗ ವಾರ್ಷಿಕೋತ್ಸವದಲ್ಲಿ ಇದೊಂದು ಪದ್ಯ ಕ್ಲಿಕ್ ಆದಂಗೆ, ಮತ್ತೆ ಯಾವ್ದು ಕ್ಲಿಕ್ ಆಗಿಲ್ಲ ಮಾರ್ರೆ. ಇಲ್ಲಿನ ಕಡಲಿನ ಬಂಗಡಿ ಮೀನ್ ಚಂದ, ಇಲ್ಲಿನ ಕಡಲಾಗೆ ಸೂರ್ಯಾಸ್ತ ಚಂದ, ಕತ್ಲಾದ್ಮೇಲೆ ಕುಡ್ಕೊಂಡು ಕುಣಿಯುವುದು ಚಂದ, ಬೆಳಗಾವತ ಎದ್ಕೊಂಡು ದುಡಿಯುವುದು ಚಂದ, ನಮ್ಮೂರೇ ಅಂದ ನಮ್ಮೂರೇ ಚಂದ ಅಂತ ಹೇಳು ಸೊನ್ನೆ. ಒಂದು ಖುಷಿ ಕಾಣಕ ಹೆಬ್ಬರ್ರೆ, ನೀವು ಬಂಗಡಿ ಮೀನ್ ತಿಂತೀರಿ ಯಾಕೆ? ನಾ ತಿನ್ಕಂತಿಲ್ಲ, ಅದ್ರ ಬಗ್ಗೆ ಹೇಳಿಲ್ಲ, ಅಷ್ಟು ಖುಷಿ ಆಯ್ತು. ಕಡೆಗೆ ನಮ್ಮದು ಹೇಳ್ತೇನೆ ನಾನು, ನಮ್ಮೂರ ಹಪ್ಪಳ ಉಪ್ಪಿನ ಕಾಯಿ, ನಮ್ಮೂರ ಸಂಡಿಗೆ ಹಲಸಿನ ಕಾಯಿ, ನಮ್ಮೂರ ಗ್ವಾಯಿ ಬೀಜ, ಗ್ವಾಯಿ ಬೀಜ ಎಂಬುದು ನಾವು ಮಾತ್ರ, ಎಲ್ಲ ಗೇರು ಬೀಜ ಎಂಬುದು ಗೋಡಂಬಿ ಎಂಬುದು ಅಂತೆಲ್ಲ ಹೇಳ್ತಾರಲ್ಲ, ನಾವು ಗ್ವಾಯಿ ಬೀಜ ಅಂತ ಹೇಳೋದು. ನಮ್ಮೂರ ಗ್ವಾಯಿ ಬೀಜ ಮಾವಿನ ಹಣ್ಣು ತಿಂಡ್ಕೊಂಡು ಬಿಡಬೇಕ ನೀವೆಲ್ಲ ಕಣ್ಣು, ನಮ್ಮೂರೇ ಅಂದ ನಮ್ಮೂರೇ ಚಂದ. ಕಡೆಗೆ ನಮ್ಮೂರ ಬಯಲಾಟ ನಮ್ಮೂರ ಭತ್ತದ ಬೆಳೆ ಚಂದ ಅಣ್ಣ, ಇಲ್ಲಿನ ಬಯಲಾಟ ತೆದ್ದಿಗಿಣ್ಣ ತನ್ನ, ಹಾರಾಡಿ ರಾಮಯ್ಯ ವೀರಭದ್ರ ಕುಷ್ಟ. ಅಯ್ಯೋ ಅನ್ನ ಜನ ಕುಣಿದು ನೋಡ್ಬೇಕು ನೀವು ಇಷ್ಟು ಹೇಳಿ ಕೂಡಲೇ. ಹಾರಾಡಿ ರಾಮಯ್ಯ ವೀರಭದ್ರ ಕುಷ್ಟ, ಒಂದ್ಸಲ ಕುಣಿದರೆ ಇಂದ್ರ ಕಣ್ಬಿಟ್ಟ, ಒಂದ್ಸಲ ಕುಣಿದರೆ ಇಂದ್ರ ಕಣ್ಬಿಟ್ಟ ಅಂತ ನಮ್ಮ ಯಕ್ಷಗಾನದ ಬಗ್ಗೆ ಹೇಳು ಸೊನೆಗೆ. ಅಂಥ ಒಂದು ರೋಮಾಂಚನ ಮಕ್ಕಳಿಗೆಲ್ಲ ಅಷ್ಟು ಖುಷಿ ಅಂದ್ರೆ ಚಪ್ಪಾಳೆ ತಟ್ಟಿ ಕುಂಚಟ ಆಗಿಬಿಟ್ಟು ಅಷ್ಟು ಖುಷಿ ಅಂದ್ರೆ ನಂಗೆ ಆಶ್ಚರ್ಯ. ಅಯ್ಯೋ ಒಂದು ಕುಂದಾಪುರ ಕನ್ನಡ ಕುಂದಾಪುರ ಕಲೆ
3: ಯಕ್ಷಗಾನ
2: ಹಿಂಗೆಲ್ಲ ಇತ್ತ ಅಂತ ಹೇಳಿ. ಕಡೆಗೆ ಅದು ಮಾತ್ರ ಅಲ್ಲ, ಮಸ್ತಿತ್ತ ಮಾತ್ರ ಇಲ್ಲಿನ ಕಂಬಳ ಕೋಳಿ ಜೂಜಾಟ, ಇಲ್ಲಿನ ಭೂತೋದ ಪಾತ್ರಿಯ ನೋಟ, ದೇವಣ್ಣ ಕಂತಿಯರು ಕೊಗ್ಗಣ್ಣ ಕಂತಿರು ಅಪ್ಪಯ್ಯ ನಾವೆಲ್ಲಿರುವ ಅವರೇ ಗೊಂಬೆ ಆಟ ಮಾಡ್ತಿದ್ರು. ದೇವಣ್ಣ ಕಂತಿಯರ ಗೊಂಬೆಯ ಆಟ, ಕಂಡವರ ಕಣ್ಣಿಗೆ ಬಗೆ ಬಗೆ ಊಟ, ನಮ್ಮೂರೇ ಚಂದ ನಮ್ಮೂರೇ ಅಂದ. ಕಡೆಗೆ ನಮ್ಮ ಬಂಡಾಕರ್ ಕಾಲೇಜ್ ಮಕ್ಕಳಿಗೆಲ್ಲ ಖುಷಿ ಆಯ್ಕಂತೇಳಿ, ಬೇರೆ ಕಾಲೇಜ್ ಮಕ್ಕಳಿಗೆ ಖುಷಿ ಆಯ್ಕಂತೇಳಿ ಮಂದ್ ಬರದೆ. ಇಲ್ಲಿನ ಬಂಡಾಕಸ್ ಕಾಲೇಜೇ ಚಂದ, ಕಾಲೇಜಿಗೆ ಹುಡುಗಿರು ಹೋಗುವುದೇ ಚಂದ. ಅಯ್ಯೋ ಒಂದು ಹುಡುಗರಿಗೆ ಒಂದು ಖುಷಿ ಆದಂದ್ರೆ ಚಪ್ಪಾಳೆ ಚಪ್ಪಾಳೆ. ಇಲ್ಲಿನ ಬಂಡಾಕರ್ಸ್ ಕಾಲೇಜೇ ಚಂದ, ಕಾಲೇಜಿಗೆ ಹುಡುಗಿಯರು ಹೋಗುವುದೇ ಚಂದ, ಇಲ್ಲಿನ ಹೈಸ್ಕೂಲ್ ಇತಿಹಾಸ ಚಂದ, ಈ ಊರು ಹೊಳೆ ನೀರು ಆಕಾಶ ಚಂದ, ಕುಂದೇಶ್ವರ ವೆಂಟರಮಣ ದೇವಸ್ಥಾನ ಚಂದ, ಗಂಗೊಳ್ಳಿ ಹೊಳೆ ಬದಿ ತಿರುಗಾಟ ಚಂದ, ಕೋಟೇಶ್ವರ ಕೋಡಿ ಹಬ್ಬ ಕೋಡಿಯ ಗೆಂಡ, ಕಾಳಾರ ಷಷ್ಠಿಗೆ ಹೋದ ನನ್ನ ಗಂಡ, ಕಾಳಾವರ ಷಷ್ಠಿಗೆ ಹೋದ ನನ್ನ ಗಂಡ. ಅದು ಅತ್ಯಕ ಮೈದಿನಕ ಸೊಪ್ಪಿ ಹೋಪಾಲೆ ಪದ್ಯದಾಗೆ ಇತ್ತು, ಕಾಳಾವರ ಷಷ್ಠಿಗೆ ಹೋದ ನನ್ನ ಗಂಡ ಅಂತೇಳಿ ಅದನ್ನ ಇದಕ್ಕೆ ಸೇರಿಸಿದ್ದು. ಅಷ್ಟು ಖುಷಿ ಜನಕ್ಕೆ. ಈ ಊರು ಶಾಂತಿಯ ತೌರು ನೋಡಮ್ಮ, ನಿಜವಾಗಿ ಹೌದು,
3: ಡೌಟ್ ಇಲ್ಲ.
2: ಕುಂದಾಪುರದಷ್ಟು ಶಾಂತಿ ಬೇರೆ ಯಾವ ಊರಿಗೂ ಇಲ್ಲ, ಎಲ್ಲ ಆರು ಇಲ್ಲಿ ಕೋಮ ಗಲಭೆಯೇ ಇರಲಿಲ್ಲ ಅಂತ ಒಂದು ಒಳ್ಳೆ ಊರು ನಮ್ಮ ಊರು. ಈ ಊರು ಶಾಂತಿಯ ತೋರು ನೋಡಮ್ಮ, ಊರ ಬಗೆ ಬಗೆ ಜನ ಅಣ್ಣ ತಮ್ಮ, ಇಲ್ಲುಂಟು ದೇವಸ್ಥಾನ ಚರ್ಚ್ ಮಸೀದಿ, ಜನರೆಲ್ಲ ವಿಶ್ವಾಸ ಸ್ನೇಹ ಸಂಬಂಧಿ, ಕುಂದಾಪುರ ಎನ್ನುವ ಮಾತೇ ಚಂದ, ಕುಂದಾಪುರ ಹೆಣ್ಣಿನ ನಡೆ ನುಡಿ ಚಂದ, ಕುಂದಾಪುರ ಮಕ್ಕಳ ಬುದ್ಧಿಯೇ ಚಂದ, ಕುಂದಾಪುರ ಜನಗಳ ಅಭಿಮಾನ ಚಂದ, ಚಂದ ಚಂದ ಎಲ್ಲವೂ ಚಂದ, ನೀ ಕೇಳೋ ಮುದ್ದಿನ ಕುಂದಾಪುರದ ಕಂದ, ನೀ ಕೇಳೋ ಮುದ್ದಿನ ಕುಂದಾಪುರದ ಕಂದ ಅಂತ ಹೇಳಿ ಮುಗಿಸಿ ಬಿಟ್ಟಿದ್ದೆ. ಇದನ್ನ ಒಂದೊಂದು ಕಡೆಯಲ್ಲಿ ಒಂದೊಂದು ಸ್ಟಾನ್ಸ ಹೇಳಿಬಿಟ್ರೆ ಅಷ್ಟು ಖುಷಿ ಆಗ್ತಿತ್ತು,
1: ಎಲ್ಲ ಖುಷಿ,
2: ಅಂತಹದ್ದು ಖುಷಿ. ಅದು ಮಾತ್ರ ಅಲ್ಲ, ಈಗ ಚಿಕಾಗೋದಲ್ಲಿ ಅಕ್ಕ ಸಮ್ಮೇಳನ ಆಯ್ತು. ಅಕ್ಕ ಸಮ್ಮೇಳನ ಅಂದ್ರೆ ಅಮೇರಿಕನ್ ಕನ್ನಡ ಕೂಟಗಳ ಅಸೋಸಿಯೇಷನ್ ಅಂತ, ಅಮೇರಿಕದ ಕನ್ನಡ ಕೂಟಗಳ AKKA ಅಂದ್ರೆ ಅಕ್ಕ, ಹಾಗೆ ಅಮೇರಿಕದ ಕನ್ನಡ ಕೂಟಗಳ ಅಸೋಸಿಯೇಷನ್ ಅಕ್ಕ ಸಮ್ಮೇಳನ ಅಂತ. ಅಲ್ಲಿ ಚಿಕಾಗೋದಲ್ಲಿ ನಾನು ಅದೇ ಸಮಯದಲ್ಲಿ ಅಮೆರಿಕಕ್ಕೆ ಹೋಗಿದ್ದೆ ಮಗನ ಮನೆಗೆ. ಅಲ್ಲಿಂದ ನಂಗೆ ಇನ್ವಿಟೇಷನ್ ಬಂತು, ನೀವು ಒಂದು ಕವಿಗೋಷ್ಠಿ ಬರ್ಕ ಅಂತೇಳಿ. ಆಯ್ತು ಹೋದೆ ನಾನು ಕವಿಗೋಷ್ಠಿ. ಹೋದಾಗ ಬರ್ಕೊಂಡು ಪದ್ಯವೇ ಬೇರೆ. ಅಲ್ಲಿ ಹೋದ ಮೇಲೆ ಒಬ್ಬರು ಕವಿಗೋಷ್ಠಿಯಲ್ಲಿ ಆರಂಭದಲ್ಲಿ ತನ್ನ ಊರಿನ ಕನ್ನಡ ಶ್ರೇಷ್ಠ ಇಡೀ ಕರ್ನಾಟಕದಲ್ಲಿ, ಅದರಷ್ಟು ಚಂದ ಕನ್ನಡ ಇಲ್ಲ ಅಂತ ಹೇಳಿಬಿಟ್ರು. ನಂಗೆ ಮೈ ಉರಿದು ಹೋಯ್ತು, ಕುಂದಾಪುರ ಕನ್ನಡ ಏನು ಕಡಿಮೆಯ? ನಾನು ಬರ್ಕೊಂಡು ಹೋದ ಪದ್ಯ ಬಿಟ್ಟೆ ನಾನು ಅಲ್ಲಿ ಹೋದು, ಅಲ್ಲಿ ಹೋದ್ಕೊಳ್ಳಿ ನಾನು ಹಾಸ್ಯ ಬಿಟ್ಟೆ. ಯಾವುದು ನಂದೇ ಕನ್ನಡ ಹೊಡೆದು ಬಿಟ್ಟೆ. ಏನು ಗೊತ್ತಿಲ್ಲ ಮಾರಾರೆ, ನಂಗೆ ಗೊತ್ತಿಲ್ಲ ಕುಂದಾಪುರಕ್ಕೆ ಏನಾಯ್ತು, ನಂಗೆ ಗೊತ್ತಿಲ್ಲ ಕುಂದಾಪುರ ಕುಂದಾಪುರ ಕುಂದಾಪುರ ಎಲ್ಲಿ ಹೋಯ್ತು ಆ ಹಳಿಯ ಕುಂದಾಪುರ. ನಾ ಸಣ್ಣದ ಇಪ್ಪತ್ತಿಗೆ ಕುಂದಾಪುರದೊಳಗೆಲ್ಲ ಎಲ್ ಕಂಡ್ರೆ ಮಲ್ಲಿಗೆ ಹೂ ಇದ್ದಿತ್ತು, ಎಲ್ ಕಂಡ್ರೆ ಮಲ್ಲಿಗೆ ಘಮ್ ಅಂತಿತ್ತು. ಕುಂದೇಶ್ವರ ದೇವಸ್ಥಾನ ರಸ್ತೆಯ ಬದಿಗೆಲ್ಲ ಮಲ್ಲಿಗೆ ತೋಟದ್ದೆ ಸಾಲಿದ್ದಿತ್ತು, ಮಲ್ಲಿಗೆ ತೋಟದ್ದೆ ಸಾಲಿದ್ದಿತ್ತು. ದೊಡ್ಡ ದೊಡ್ಡ ಮನುಷ್ಯರೆಲ್ಲ ಸಾಯಂಕಾಲದ ಮೇಲೆಲ್ಲ ಆ ಮಲ್ಲಿಗೆ ತೋಟದಾಗೆ ರಸಿಕ ತರದ ಕೆಲಸ ನಡೀತಾ ಇತ್ತೈತೆ. ಹಾಂಗಾಯಿ ಹಾಂಗಾಯಿ ಆಗಿನ ಕಾಲದ ಕಥೆ ಅದು, ಈಗಿನ ಕಾಲದಲ್ಲಿ ಮಕ್ಕಳಿಗೆಲ್ಲ ಅಂತ ಗೊತ್ತಿಲ್ಲ. ಆಗಲ್ಲ ಆಚೆ ಬದಿ ಈಚೆ ಬದಿ ಎಲ್ಲ ಮಲ್ಲಿಗೆ ತೋಟ. ನಾವೆಲ್ಲ ಹೊಪ್ಸನಿಗೆ ನನ್ನ ಮನೆ ಹಿಂದೆ ಬದಿ ಮಲ್ಲಿಗೆ ತೋಟ ಇದ್ದಿತ್ತು. ಕುಂದಾಪುರ ಇಡೀ ಕುಂದಾಪುರ ಅಂದ್ರೆ ಮಲ್ಲಿಗೆ ಊರು, ಕುಂದ ಕಲ್ಮಠಗಳ ಊರು ಕುಂದಾಪುರ ಅಂತ ಬನ್ನಂಜೆ ಗೋವಿಂದಾಚಾರ್ಯ ವ್ಯಾಖ್ಯಾನ ಮಾಡಿದ್ರು. ಕುಂದಾಪುರ ಅಂತ ಹೇಳಿದ್ರೆ ಕುಂದ ಪುಷ್ಪಗಳು ಅಂದ್ರೆ ಮಲ್ಲಿಗೆ ಹೂವಿನ ಊರು ಅಂತ. ಅಷ್ಟು ಮಟ್ಟಿಗೆ ನಮ್ಮ ಕುಂದಾಪುರ ಮಲ್ಲಿಗೆ ಅನ್ನೋದು ಪ್ರಸಿದ್ಧ. ಕುಂದಾಪುರ ಮಲ್ಲಿಗೆ ಕಟ್ಟೋದು ಒಂದು ವಿಶಿಷ್ಟವಾದಂತಹ ಹೆಣಿಗೆ, ಅದು ಬೇರೆ ಕಡೆ ಕಟ್ಟುವುದಿಲ್ಲ. ಹಾಗಾಗಿ ಕುಂದಾಪುರ ಮಲ್ಲಿಗೆಗೆ ಅಷ್ಟು ಬೇಡಿಕೆ ಇದ್ದಿತ್ತು ಆ
1: ಸಮಯದಲ್ಲಿ.
2: ಇಲ್ಲಿ ಕುಂದ ಹೂವಿನ ಕಟ್ಟೆ ಅಂತ ಇದ್ದಿತ್ತು ಇಲ್ಲಿ ಪಾದಯಾತ್ರೆ ಎದುರಿಗೆ ಮುಂಚೆ ನಾವು ಸಣ್ಣದಿರುವಾಗ. ಹೂವಿನ ಕಟ್ಟೆ ಅವರೆಲ್ಲ ಹಗ್ಗ ಭಾರಿ ಹಗ್ಗ ಮಲ್ಲಿಗೆ ಭಾರಿ ಹಗ್ಗ ಅಂತ ಕೂಗುದು ಮಲ್ಲಿಗೆ ಮಾರಾಟ ಹೋಗ್ತದೆ. ಈಗ ಎಂತ ಒಂದು ಗಮ್ಮತ್ತು ಇದಲ್ಲ, ಈಗೆಲ್ಲ ಹೋಯ್ತು ಮಲ್ಲಿಗೆ ಕೃಷಿಯೇ ಹೋಯ್ತು ಎಲ್ಲ ಆಚೆ ಕಡೆ ಹೋಯ್ತು.
1: ಹೌದು
2: ಎಂತ ಆಯ್ತು ಅಂತ ಗೊತ್ತಿಲ್ಲ ಅಂದ್ರೆ ಇಲ್ಲಿ ಎಲ್ಲ ಈ ಮಲ್ಲಿಗೆ ತೋಟ ಎಲ್ಲ ಹೋಗಿ ಸೈಟ್ ಎಲ್ಲ ಆಗಿ ಮನೆ ಎಲ್ಲ ಆಗಿ ಕಟ್ಟಡ ಎಲ್ಲ ಬಂದು ಮಲ್ಲಿಗೆ ತೋಟ ಎಲ್ಲ ನಾಶ ಆಯ್ತು. ಕಡೆಗೆ ಮಲ್ಲಿಗೆ ಕೃಷಿಯ ಲಾಭದಾಯಕ ಅಂತ ಬಿಟ್ಬಿಟ್ರು. ಮತ್ತೆ ಮಲ್ಲಿಗೆ ಕೃಷಿ ಮಾಡುವಂತ ಕುಟುಂಬ ಇದ್ದಿತ್ತು, ಆ ಕುಟುಂಬ ಬೇರೆ ಕಡೆಗೆಲ್ಲ ಮಕ್ಕಳೆಲ್ಲ ದೊಡ್ಡ ದೊಡ್ಡ ಆರೋಗ್ಯ ಬೇರೆ ಕಡೆ ಹೋದ ನಂತರ ಆ ಕುಟುಂಬ ಇಲ್ಲ
1: ಮಲ್ಲಿಗೆ
2: ನಿಲ್ಲಿಸಿ ಈಗ ಹೊರಗಿಂದ ಮಲ್ಲಿಗೆ ಬಪ್ಪ ಹಂಗಾಯ್ತು. ಕುಂದಾಪುರಕ್ಕೆ ನಮ್ಮ ಮಲ್ಲಿಗೆ ಎಲ್ಲೂ ಇಲ್ಲ, ಅದು ಭಾರಿ ಬೇಜಾರ ಸಂಖ್ಯೆ. ನಾವು ಸಣ್ಣ ದಿವಸ ಹಂಗಿರಲಿಲ್ಲ, ಅಷ್ಟಪ್ಪ ಮಲ್ಲಿಗೆ ತೋಟ ಇದ್ದಿತ್ತು. ಕುಂದೇಶ್ವರ ದೇವಸ್ಥಾನ ರಸ್ತೆಯ ಬದಿಗೆಲ್ಲ ಮಲ್ಲಿಗೆ ತೋಟದ್ದೆ ಸಾಲಿದ್ದಿತ್ತು, ಮಲ್ಲಿಗೆ ತೋಟದ್ದೆ ಸಾಲಿದ್ದಿತ್ತು. ದೊಡ್ಡ ದೊಡ್ಡ ಮನಸ್ಸೆಲ್ಲ ಸಾಯಂಕಾಲದ ಮೇಲೆಲ್ಲ ತಲೆ ಮೇಲೆ ಶಾಲು ಹೊದ್ಕೊಂಡು ಹೋತಿರಲ್ಲೇ, ಕತ್ ಕತ್ಲೆ ಆಯ್ತಂದ್ರೆ ಆಚೆಚ್ಚೆ ಕಂಡು ಕಂಡು ಪುಸ್ತಕದ ತೋಟದಾಗೆ ನುಗುಳುತ್ತಿದ್ರಲ್ಲೇ, ಮಲ್ಲಿಗೆ ಕಟ್ಟುವುದೇ ಚಂದ ಇತ್ತು, ಕುಂದಾಪುರದ ಹೂವಿಗೆ ಹೆಸರಿದ್ದಿತ್ತು. ಕುಂದಾಪುರ ಅಂದ್ರೆ ಮಲ್ಲಿಗೆ ಊರು, ಈಗಲ್ಲಿ ಮಲ್ಲಿಗೆ ಅಲ್ಲಲ್ಲಿ ಚೂರು, ಸಾಯಂಕಾಲ ಆದ್ಮೇಲೆ ಹೋಪುಕ್ಕಿಲ್ಲೆ. ಬೇಜಾರಾತ್ತೇನ? ನಂಗೆ ಗೊತ್ತಿಲ್ಲ, ನಂಗೆ ಗೊತ್ತಿಲ್ಲ ಮಾರಾರೆ, ನಂಗೆ ಗೊತ್ತಿಲ್ಲ ಕುಂದಾಪುರಕ್ಕೆ ಏನಾಯ್ತು, ನಂಗೆ ಗೊತ್ತಿಲ್ಲ ಅಂಥೇಳಿ ಈ ಪದ ಆ ಚಿಕ್ಕಾಗೋದಾಗೆ ನಾನು ಹೇಳಿದ್ದೇ ಹೇಳಿದ್ದು. ಒಂದು ಜಾನ ಒಂದು ಎದ್ದು ಬಿಟ್ಟು ಅಂದರೆ ಒಂದು ಖುಷಿ ಅಂದರೆ ಚಂದ್ರಶೇಖರ್ ಕಂಬಾರರು ಅಧ್ಯಕ್ಷತೆ ವಹಿಸಿ ನನ್ನ ಹೊಟ್ಟೆ ಮೇಲೆ ಹೊಡೆದು ಹೆಬ್ಬಾರ್ರೆ, ಸಿಕ್ಸರ್ ಬರ್ಸಿಬಿಟ್ರೆ ಅಂತ. ಸಿಕ್ಸರ್ ಬರ್ಸಿಬಿಟ್ರಲ್ಲ ಎಂಥ ಪದ ಮಾರರೆ, ಎಂಥ ಕನ್ನಡ ಮಾರರೆ ಕುಂದಾಪುರ ಕನ್ನಡ, ಇದೆಲ್ಲ ನೀವು ಪುಸ್ತಕ ಮಾಡ್ಕೊ ಅಂತ ನನ್ನನ್ನು ಹೊಗಳಿ ಮೆಚ್ಚುಗೆ ಮಾಡಿ ಬೆನ್ಮೇಲೆ ಕೈಯಾಡಿಸಿ ಅಲ್ಲಿ ಮಾಡಿದರೆ ಅಲ್ಲಿದ್ದು ಜನಗಳ ಕಾಣಕ ಕವಿಗೋಷ್ಠಿ ಆದ್ಯ ಆದ ಎಲ್ಲ ಮುತ್ತಿಗೆ ಹಾಕಿ ನನಗೆ, ನಾನು ಪಾಂಡೇಶ್ವರದವ, ನಾನು ಸಾಸ್ತಂದವ, ನಾನು ಎಡತ್ರೆಯವ, ನಾನು ಬೈಂದೂರ್ನವ, ನಾನು ತೆಕ್ಕಟ್ಟಿಯವ, ನಮಗೆ ಕುಂದಾಪುರಕ್ಕೆ ಇದ್ದಂಗೆ ಆಯ್ತು ಮಾರಾರೆ ನಿಮ್ಮ ಪಾದ ಕೇಂಡ್. ಅಷ್ಟು ಖುಷಿ ಆಯ್ತಂದ್ರೆ ಚಿಕ್ಕಾಗೋದಾಗೆ ಕುಂದಾಪುರ ಕನ್ನಡ ಮೆರೆಸಿತ್ತಂದ್ರೆ ಎಂಥ ಕುಂದಾಪುರ ಕನ್ನಡದ ಶಕ್ತಿ ಕಾಣಿ, ಎಷ್ಟು ಮಟ್ಟಿಗೆ ರಾಪ್ ನಮ್ದು, ಎಷ್ಟು ಜೋರು ನಮ್ಮ ಜಾಪ್ ಕುಂದಾಪುರ ಕನ್ನಡ ರಾಪ್ ಅಂದ್ರೆ ಜಾಪ್ ಅಂದ್ರೆ ಎಷ್ಟಿತ್ತು ಅಂದೇಳಿ ಅರ್ಥ. ಎಲ್ಲಿವರೆಗೆ ಅಂದ್ರೆ ಕೆಲವು ಶಬ್ದ ಇತ್ತಲ್ಲ ಯಾರಿಗೂ ಅರ್ಥವ್ಯಾಪ್ತಿಲ್ಲ, ಅದು ನಮಗೆ ಮಾತ್ರ ಗೊತ್ತು, ಕುಂದಾಪುರ ಕನ್ನಡದವರಿಗೆ ಗೊತ್ತು. ಒಂದು ದೊಡ್ಡ ಸಾಹಿತ್ಯ ಸಮ್ಮೇಳನ, ನಾನು ಸ್ವಾಗತ ಭಾಷಣ, ನಾನು ಕುಂದಾಪುರ ಕನ್ನಡದಾಗ ಸ್ವಾಗತ ಮಾಡಿದೆ. ಹಾಯ್ ಬಂದ್ರಿಯಾ, ಕಾಪಿ ಕೊಡ್ರಿಯಾ, ಹ್ಯಾಂಗಿತ್ತು ಕಾಪಿ ತಿಂಡಿ ಎಲ್ಲ, ಕುಕ್ಕಣ್ರಿಯಾ, ಕುಕ್ಕಣಿ ಕುಕ್ಕಣಿ ಅಂತೇಳಿ ಮಾಡಿ ಕುಂದಾಪುರ ಕನ್ನಡ ನೆಗಾಡಿಸಿ ಎಲ್ಲ ಚಪ್ಪಾಳೆ ಬಂತು. ಆಯ್ತು ಮೇಲೆ ಕೂತು ಒಬ್ಬರು ಮಂಗಳೂರಿನ ಕಡೆಯವರಿಗೆ ತುಂಬ ಬೇಜಾರಾಯ್ತು.
1: ಯಾಕೆ
2: ಬೇಜಾರು ಅಂದರೆ ಅವರು ಕುಂದಾಪುರ ಕನ್ನಡ ಮಾತಾಡಿಬಿಟ್ರು ಹೆಬ್ಬಾರ್ ಅವರು, ನನ್ನನ್ನು ಕರೆದು ಹೇಳಿದರು, ಹೆಬ್ಬಾರರೇ ನೀವು ಇಷ್ಟು ಘನಗಂಭೀರವಾದಂತಹ ಒಂದು ಸಾಹಿತ್ಯ ಸಮ್ಮೇಳನವನ್ನು ನಿಮ್ಮ ಕುಂದಾಪುರ ಕನ್ನಡದಲ್ಲಿ ಮಾತನಾಡಿ ಕೆಡಿಸಿ ಬಿಟ್ರಲ್ಲ
1: ಅಂತ ಹೇಳ್ಬಿಟ್ಟು
2: ಕೆಡಿಸಿ ಬಿಟ್ರಲ್ಲ ಅಂತ. ಯಾರಿಗಾದ್ರೂ ನಂಗೆ ರಕ್ತ ಕುದಿಯುತ್ತಾ ಇಲ್ಲ, ನಾ ಹಂಗೆ ತಡುಕಾಯಿಲ್ಲ. ಇವರಿಗೆ ಎಂತ ಹೇಳುದು ಅಂತ ನಂಗೆ ಗೊತ್ತಾಗಿದೆ. ನಾನು ಕಂಡೆ ಹೀಗೆ ಅವ್ರನ್ನ ತೆವಡ್ಕಂತ ರೇಗೆಂಡೆ, ಒಂದೇ ಶಬ್ದ ತೆವಡ್ಕಂತ ರೇಗೆಂಡೆ. ಆ ಪಾಪ ಮನುಷ್ಯ ಆಚೆ ಕಂಡು ಈಚೆ ಕಂಡು ಆಚೆ ಇದ್ದವ್ರ ಹತ್ರ ಈಚೆ ಹೋದ್ರೆ ಹೆಬ್ಬಾರ್ ಎಂತ ಹೇಳದ್ ಅರ್ಥ ಆಯ್ಕಾರ ನೀವು ಕುಂದಾ ಪ್ರಕರಣ ಕಲ್ತ್ಕೊಬರ್ಕ ಅಲ್ಲಿವರೆ ನಿಮ್ಗೆ ಅರ್ಥಾತ್ಲೆ ಹೋಯ್ನ ಹತ್ಲೇ. ಅಷ್ಟು ಪವರ್ಫುಲ್, ಅಷ್ಟು ಜೋರ್, ಅಷ್ಟು ಶಕ್ತಿ ಇದ್ದ ಭಾಷೆ ನಮ್ಮ ಕುಂದಾಪುರ ಕನ್ನಡ. ನಿಮಗೆ ತೆವಡ್ಕಂತ್ರಿ ಶಬ್ದದ ಸ್ಪೆಲ್ಲಿಂಗ್ ಬರ್ಗ್ ಗೊತ್ತಿತ್ತ ಕೇಳ, ಸ್ಪೆಲ್ಲಿಂಗ್ ಬರ್ಗ್ ಗೊತ್ತಿಲ್ಲ ತೆವಡ್ಕಂತ್ರಿ ಅಂತೇಳಿ. ಅಷ್ಟು ಖುಷಿ, ಅಷ್ಟು ಜೋರಿತ್ತು ನಮ್ಮ ಶಬ್ದ. ಆ ನಮ್ಮನೆ ಶಬ್ದ ಭಂಡಾರ ಕುಂದಾಪುರ.

0: ಕವಿರಾಜ ಮಾರ್ಗ ಎನ್ನುವಂತಹ ಮಹಾಕಾವ್ಯವೇ 2000 ವರ್ಷದ ಹಿಂದೆ ಬಂದಿತ್ತಂತಾದ್ರೆ ಅದಕ್ಕಿಂತ ಮುಂಚೆ ಕನ್ನಡ ಎಷ್ಟು ಬೆಳೆದಿರಬೇಕು ಆಲೋಚನೆ ಮಾಡಿ. ನಿಮ್ಮ ಎಷ್ಟೆಷ್ಟು ಶಾಸನ, ಹಲ್ಮಡಿ ಶಾಸನ ಅದು 2000, ಆನಂತರ ಈಗ ಮತ್ತೆ ಪುನಃ ಹೊಸ ಶಾಸನ ಕಂಡು ಹಿಡಿದರು ಅದಕ್ಕಿಂತ ಹಿಂದಿನಂತೆ. ಅಂದರೆ ಕನ್ನಡ ಎನ್ನುವಂಥದ್ದು ಪ್ರಪಂಚದ ಅತ್ಯಂತ ಪುರಾತನವಾದ ಭಾಷೆ. ನಾನು ಅಮೆರಿಕಕ್ಕೆ ಹೋದಾಗ ನೀವು ಎಲ್ಲಿಂದ ಬಂದ್ರಿ ಅಂತ ಕೇಳಿದ್ರೆ ನಾನು ಹೇಳಿದೆ ಪ್ರಪಂಚದ ಅತ್ಯಂತ ಪುರಾತನವಾದ ಭಾಷೆ ಮಾತಾಡತಕ್ಕಂಥ ಜನರು ಇರತಕ್ಕಂಥ ಕನ್ನಡ ನಾಡಿನಿಂದ ಬಂದಿದ್ದೇನೆ ಅಂತ ಹೇಳ್ತೇನೆ. ಅಷ್ಟು ಹೆಮ್ಮೆ ಇರಬೇಕು ನಮ್ಮ ಜನಗಳಿಗೆ, ನಮ್ಮ ಮಕ್ಕಳಿಗೆ. ಅದರಲ್ಲಿ ಕುಂದಾಪುರ ಕನ್ನಡ ಎನ್ನುವಂಥದ್ದು ಆಡು ಭಾಷೆ, ನಮ್ಮ ನಾಡು ಭಾಷೆ, ಅದು ನುಡಿ ಎನ್ನುವಂಥದ್ದು ನಮ್ಮ ಶಕ್ತಿ. ಅದು ಕುಂದಾಪುರ ಕನ್ನಡದ ಶಕ್ತಿ, ಅದನ್ನು ನಾವು ಬೆಳೆಸ್ಕು, ಅದನ್ನು ನಾವು ಉಳಿಸ್ಕು. ಹಾಗಾಗಿ ನಾನು ಪದ್ಯ ಬರೆದಿತ್ತಲ್ಲ, ಅಷ್ಟು ಆಗಲೇ ಕಾಲದಲ್ಲೇ ನಾನು ಪದ್ಯ ಬರೆದೆ. ಮಾತ್ರ ಅಲ್ಲ, ಭಾಷಣಗಳಲ್ಲಿ ವೇದಿಕೆ ಮೇಲೆ ನಾನು ಕನ್ನಡ ಕುಂದಾಪುರ ಕನ್ನಡ ಸರಾಗ ಮಾತಾಡೋಕೆ ಶುರು ಮಾಡಿದೆ. ಇವತ್ತು ಕುಂದಾಪುರ ಕನ್ನಡದ ಅಧ್ವರ್ಯು ಅಂತ ಹೇಳಿಸ್ಕೊಳ್ತಕ್ಕಂಥ ಎಷ್ಟೋ ಜನಕ್ಕೆ ವೇದಿಕೆ ಮೇಲೆ ಮಾತಾಡೋಕೆ ಬತ್ತಿಲ್ಲ.
1: ಇದು ಮಾತ್ರ ಸತ್ಯ.
0: ಸತ್ಯ. ಅವರು ಕುಂದಾಪುರ ಕನ್ನಡದ ಕಾರ್ಯಕ್ರಮಕ್ಕೆ ಬಪ್ಪದು ಮ್ಯಾಲ ಹೋಯಿ ನನ್ಗೆ ಕುಂದಾಪುರ ಕನ್ನಡ ಮಾತಾಡೋಕೆ ಬತ್ತಿಲ್ಲ ಅಂತ ಹೇಳಿ ಮಹನೀಯರೇ ಮತ್ತು ಮಹಿಳೆಯರೇ ಅಂತ ಹೇಳಿ ಶುರು ಮಾಡೋದು ಪುಸ್ತಕದ ಕನ್ನಡ,
1: ನಿಜ ನಿಜ
0: ಸಾಹಿತ್ಯದ ಕನ್ನಡ. ನಂಗೆ ಬೇಜಾರಾಗ್ತದೆ, ಯಾಕೆ ಮಾತಾಡೋಕ್ಕಾಗ್ತಿಲ್ಲ, ಯಾಕೆ ಪ್ರಯತ್ನ ಮಾಡುತ್ತಿಲ್ಲ. ಪ್ರಯತ್ನ ಮಾಡ್ಕೊ, ಈಗ ಎಷ್ಟು ಮಂದಿ ಮಾಡ್ತರು, ಈಗ ಎಷ್ಟೋ ಪತ್ರಿಕೆಗಳಲ್ಲಿ ಲೇಖನೆಲ್ಲ ಬರುತ್ತೆ. ಇವತ್ತು ಈ ಸಲ ಸುಧಾದಲ್ಲಿ ಕಮಲಶಿಲೆ ಹಬ್ಬದ ಬಗ್ಗೆ ಒಂದು ಲೇಖನ ಕುಂದಾಪುರ ಕನ್ನಡದ ಬಂದಿತ್ತು, ನಂಗೆ ಭಾರಿ ಖುಷಿ ಆಯ್ತು. ಹಂಗೆ ಮಾಡ್ಕೊ, ಆ ರೀತಿ ಮಾಡ್ರೆ ಮಾತ್ರ ನಮ್ಮ ಭಾಷೆ ಉಳಿತು ಮತ್ತೆ ಬೆಳೀತು. ಅಷ್ಟು ಶಬ್ದಗಳು ನಮ್ಮ ಬಳಕೆಯಲ್ಲಿತ್ತು. ಇವರದ್ದು ಪುಸ್ತಕ ಇತ್ತಲ್ಲ, ಇವರ ಅಪ್ಪಯ್ಯನ ಆಸ್ತಿಕತೆ ಅಂತೇಳಿ ಇಷ್ಟಪ್ಪ ಪುಸ್ತಕ, ನೀವು ಅದು ಕಾಡ್ಕ. ಕುಂದಾಪುರ ಕನ್ನಡ ಒಂದು ಓತಸ್ರೋತವಾಗಿ ಹರಿವಿಕೆ ಇರತಕ್ಕಂತ ಒಂದು ಕಾದಂಬರಿ ಇದ್ರೆ ಅದು ಅಪ್ಪಯ್ಯನ ಆಸ್ತಿಕತೆ.
1: ಅದು ನಮ್ದು ಉಪಾಯದ್ರದ್ದ.
0: ಹೌದು
1: ಅಲ್ಲ.
0: ಹೌದೌದು, ಅಷ್ಟು ಒಳ್ಳೆ ಪುಸ್ತಕ ನಾನು ನೋಡಲಿಲ್ಲಪ್ಪ ಯಾವುದಲ್ಲ. ಮರಳಿ ಮಣ್ಣಿಗೆ ಕಾರಂತರದ್ದು ಬಹಳ ಪ್ರಸಿದ್ಧ, ಅದು ಮಣ್ಣಿನ ಕತೆ. ಕುಂದಾಪುರ ಕನ್ನಡ ಇಲ್ಲ. ಇದರಲ್ಲಿ ಯಾರಿಗೂ ಹೊಲಿಸು, ಯಾರನ್ನು ಹೊಲಿಸಿಕತ್ತಕ್ಕಂಥ ರೀತಿಯ ಕುಂದಾಪುರ ಕನ್ನಡ ಇತ್ತು. ನನಗೆ ಎಷ್ಟೋ ಶಬ್ದ ಅರ್ಥ ಇರಲಿಲ್ಲ, ಆ ನಮೂನೆ ಹೇರಳವಾದಂಥ ಕುಂದಾಪುರ ಕನ್ನಡ ಪದಗಳನ್ನು ಬಳಸಿದ್ದಾರೆ ಉಪಾಧ್ಯರು. ಎಂಥ ಅದ್ಭುತ ಗೊತ್ತುಂಟ, ಹಾಂಗಿರ್ಕಂತ ಹೇಳೋದು ನಾನು ಒಂದು ಪುಸ್ತಕ. ಕುಂದಾಪುರ ಕನ್ನಡದವರು ತಮ್ಮ ಗ್ರಂಥಗಳಲ್ಲಿ ಅದನ್ನು ಬರೀಕಂತ ಹೇಳುವಂಥದ್ದು. ನನ್ನ ಕತೆಗಳಲ್ಲಿ ನಾನು ಕುಂದಾಪುರ ಕನ್ನಡ ಬಳಸಿದ್ದೆ. ನಾನು ಕತೆ ಪುಸ್ತಕ,
1: ನಾನು ಅದೇ ನಿಮ್ಮ ಕತೆ ಪುಸ್ತಕ ಓದೋ ಕಂಡೆ. ನಮ್ಮ ಮಾಬುಕಳ ಹೊಳಿ ಅಲ್ಲಿ ದೋಣಿ ದೋಣಿ ಅದೊಂದು ಸೀನ್ ಇತ್ತಲ್ಲ, ದೋಣಿ
0: ದಾಟದೋಣಿ, ಅದ್ರಾಗ ಕುಂದಾಪುರ ಕನ್ನಡ ಇತ್ತು. ರುಕ್ಮಿಣಿ ಪ್ರಸಂಗ ಅಂತೇಳಿ ಒಂದು ಕತೆ ಇತ್ತು, ಅದರಲ್ಲಿ ಕುಂದಾಪುರ ಕನ್ನಡ. ನಾನು ಆದಷ್ಟು ಮಟ್ಟಿಗೆ ಅಲ್ಲಲ್ಲಿ ಕುಂದಾಪುರ ಕನ್ನಡ ಭಾಷೆಯನ್ನು ಅಲ್ಲಲ್ಲಿ ಕತೆಗಳಲ್ಲೂ ಕೂಡ ಬಳಸಿದ್ದೆ, ಕವನ ಪದ್ಯಗಳಲ್ಲೂ ಬಳಸಿದ್ದೆ, ಭಾಷಣಗಳಲ್ಲಂತೂ ಬಳಸ್ತಾ ಬಂದಿದ್ದೆ. ಚಿಕಾಗೋದಲ್ಲಿ ಜಯಬೇರಿ ಕುಂದಾಪುರ ಕನ್ನಡ ಹೊಡೆದಿತ್ತು ಅಂತ ಹೇಳಕ್ಕೆ ನಂಗೆ ಭಾಳ ಸಂತೋಷ ಆಯ್ತು. ಹೀಗೆ ನಮ್ಮ ಕುಂದಾಪುರ ಕನ್ನಡ ಪಯಣ ಸಾಗ್ತಾ ಇತ್ತು. ಅದನ್ನು ಜನ ನೆನಪಿಟ್ಕೊಂಡಿದ್ದಾರೆ. ಆ ಟೈಮ್ನಲ್ಲಿ ಯಾರೂ ಮಾತಾಡದೇ ಇದ್ದಂಥ ಕಾಲದಲ್ಲಿ ಹೆಬ್ಬಾರ್ ಕುಂದಾಪುರ ಕನ್ನಡವನ್ನು ಗಟ್ಟಿ ಮಾಡಿ ಮಾತಾಡ್ರಲ್ಲೇ ಅಂಥೇಳಿ ಅವರ ಎದೆಗಾರಿಕೆಗೆ ಮೆಚ್ಚುತ್ತೆ ಅಂತ ಹೇಳೋರು ಇದ್ರು. ಇದೆಲ್ಲ ಎದೆ ಹೊಯ್ಲೆ ಅಂತ ಹೇಳ್ತಾರಲ್ಲ, ಹಾಗೆ ಎದೆ ಹೊಯ್ಲೆ. ಅದಕ್ಕೂ ಧೈರ್ಯ ಬೇಕಾಗ್ತದೆ, ಯಾಕಂದ್ರೆ ಜನ ತಕ್ಕಂತ ಇಲ್ಲ ಅಂತ ಒಂದು ಅನುಮಾನ ಇರುತ್ತೆ. ಆದರೆ ತಕ್ಕಂಡದಿತ್ತಲ್ಲ, ಅದು ನನಗೆ ಅಷ್ಟು ಸಂತೋಷ ಸಂಭ್ರಮ ತಂದಿತ್ತು. ಯಾಕಂದರೆ ಚಪ್ಪಾಳೆ ಚಪ್ಪಾಳೆ ಕುಂದಾಪುರ ಕನ್ನಡ ಮಾತಾಡಿ ಕೂಡ ಚಪ್ಪಾಳೆ. ಅಯ್ಯೋ ನಮ್ಮನೆ, ನಾನು ಆ ಪದ್ಯ ಹೇಳಿದಲ್ಲ, ಒಂದೊಂದು ಲೈನಿಗೂ ಕೂಡ ಚಪ್ಪಾಳೆ ಬರ್ತಿತ್ತು ಆ ಸಮಯದಲ್ಲಿ.
1: ಈಗ ನೀವು ಕುಂದಾಪುರದಲ್ಲೇ ಹುಟ್ಟಿದವರು, ಕುಂದಾಪುರದಲ್ಲೇ ಬೆಳೆದವರು, ಕುಂದಾಪುರದ ಉದ್ದ ಅಗಲ ಆಳ, ಈಗ ಕುಂದಾಪುರದ ನಮ್ಮ ಪ್ಯಾಟಿಯೇ ತಕೊಂಡ್ರು ಕೂಡ ಅದ್ರ ಆಳ, ಅಲ್ಲಿ ಯಾವ ಮರ ಎಲ್ಲಿದ್ದಿತ್ತು, ಈಗ ಯಾವ ಮರ ಹೋಗಿ ಯಾವ ಬಿಲ್ಡಿಂಗ್ ಬಂದಿತ್ತು, ಪ್ರತಿಯೊಂದು ಡೀಟೇಲ್ಸ್ ನಿಮ್ಮ ಹತ್ರ ಇತ್ತು. ಸೊ ನಿಮ್ಗೀಗ ಈಗ 86 ವರ್ಷ ಸರ್?
0: 85 ಆಗಿ 86ಕ್ಕೆ ಪಾದಾರ್ಪಣೆ ನವೆಂಬರ್ 2ಕ್ಕೆ.
1: ನವೆಂಬರ್ 2ಕ್ಕೆ. ಸೊ ಇಷ್ಟು ವರ್ಷ ಈ ಭೂಮಿ ಮೇಲೆ ಅಂದ್ರೆ ಈ ಕುಂದಾಪುರದಂಗೆ ಬಾಳಿ ಬದುಕಿದ್ ನಿಮ್ಗೆ, ಆ ಕುಂದಾಪುರ ಆಗಳಿಕ್ ನೀವು ಶಾನಕಿಪ್ಪತ್ತಿಗೆ ಇದ್ದದ್ದು, ಈಗಳಿಕ್ ಕುಂದಾಪುರ ಏನ್ ತುಂಬಾ ಡಿಫ್ರೆನ್ಸ್, ನಮ್ಮ ಭಾಷೆಯಲ್ಲಿ ಡಿಫ್ರೆನ್ಸ್ ಎಂತೆಲ್ಲ ಕಾಣುತ್ತೆ ಸರ್ ನಿಮ್ಗೆ?
0: ಈಗ ತುಂಬಾ ವ್ಯತ್ಯಾಸ ಉಂಟು. ಅಂದ್ರೆ ನಮ್ಮ ನಾವು ಸಣ್ಣದೀಪ್ ಸನಿಗೆ ಇದ್ದಂತ ಜೀವನ ಕ್ರಮ ಇತ್ತಲ್ಲ, ಆ ಜೀವನ ಕ್ರಮವೇ ಬೇರೆ. ಮತ್ತೆ ಹಾಗೆಲ್ಲ ಸಾಯಂಕಾಲ ಆದ ನಂತರ ಇಡೀ ಕಪ್ಪಾಗಿ ಹೋಗ್ತಿತ್ತು, ನಮ್ಮ ಇಡೀ ಕುಂದಾಪುರ ಪ್ಯಾಟಿ ಅನ್ನುವಂಥದ್ದು ಕಪ್ಪಾಗಿ ಹೋಗ್ತಿತ್ತು. ಒಬ್ಬ ಮಂಗಳ ಅಂತ ಹೇಳಿ ಒಬ್ಬ ಇದ್ದ, ಅವ ಪಂಚಾಯತ್ ಬೋರ್ಡ್ನ ಒಂದು ಕೆಲಸದವ. ಅವನ ಸೈಕಲ್ ಮೇಲೆ ಒಂದು ಏಣಿ ಇಟ್ಕೊಂಡು, ಒಂದು ಡಬ್ಬಿ ಚಿಮಣೆಣ್ಣೆ ಹಿಡ್ಕೊಂಡು ಬತ್ತಿದ. ಬಂದು ಅಲ್ಲಲ್ಲಲ್ಲಿ ದೀಪದ ಸ್ತಂಭ ಅಂದ್ರೆ ದೀಪದ ಕಂಬ ಇರ್ತಿತ್ತು, ಆ ಏಣಿ ಇಟ್ಟು ಕಂಬ ಹತ್ತ. ಕಂಬ ಹತ್ತಿ ಆ ಕನ್ನಡಿ ಡಬ್ಬಿ ಮೇಲೆ ಅದ್ರದ್ದು ಬಾಗಿಲು ತೆಗೆದು ಅದಕ್ಕೆ ಚಿಮಣಿ ಎಣ್ಣೆ ಹಾಕಿ ಬತ್ತಿ ಸ್ವಲ್ಪ ದೊಡ್ಡದು ಮಾಡಿ ದೀಪ ಹಚ್ಚಿ ಹೋತ. ಅವನು ಹೋಗಿ ಅರ್ಧ ಗಂಟೆಗೆ ದೀಪ ಹರಿ ಹೊತ್ತು. ಆಸಕ್ತಿ ಬೇರೆ.

0: ಆದರೆ ಅಲ್ಲಲ್ಲಲ್ಲಲ್ಲಿ ಇದ್ದ ಕಂಬಕ್ಕೆಲ್ಲ ದೀಪ ಹಾಕಿ ಹೋಗ್ತಿದ್ದ ಮಂಗಳ ಅಂತೇಳಿ, ನಂಗೆ ಇವತ್ತಿಗೆ ನೆನಪಿತ್ತು. ಆದರೆ ರಾತ್ರಿ 12 ಗಂಟೆ ಮೇಲೆ ಒಂದು ಚೂರು ಅಲ್ಲಿ ಬೆಳಕಿಲ್ಲ, ಕಪ್ಪು ಕತ್ತಲೆ ಅಂದರೆ ಅಷ್ಟು ಕಾರ್ಗತ್ತಲೆ, ನಮ್ಮ ಶ್ರೀರಾಮಕಾಂತ ಚೋಮಂದುಡಿ ಬರೆದಾಗೆ ಕಪ್ಪು ಅಂದರೆ ಕಪ್ಪು, ಕತ್ತಲೆ ಅಂದರೆ ಕತ್ತಲೆ ಅಂತೇಳಿ, ಕಣ್ಣಿಗೆ ಕಣ್ಣು ತಾಗಿಸಿದ್ರು ಕಾಣದಷ್ಟು ಕತ್ತಲೆ ಅಂತ ಬರೆದಿದ್ರು ಶ್ರೀರಾಮಕಾಂತ ಚೋಮಂದುಡಿಲಿ. ಆ ರೀತಿಯಲ್ಲಿ ನಮ್ಮ ಕುಂದಾಪುರ ಇದ್ದಿತ್ತು. ಆದರೂ ಕೂಡ ಕುಂದಾಪುರದ ದೊಡ್ಡ ದೊಡ್ಡ ಮನುಷ್ಯರೆಲ್ಲ, ನಾನು ಆಗ ಬರೋದಲ್ಲ, ಅವರೆಲ್ಲ ರಸಿಕತೆಯಿಂದ ಅಲ್ಲಿ ಹೋಗ್ತಿದ್ರು ಮಾರರೆ, ಇಲ್ಲಿ ಹೋಗ್ತಿದ್ರು ಮಾರರೆ ಅಂತ ಹೇಳುವಾಗ, ಆಗ ನಾನು ಬರೆದಿದ್ದೆ ಏನಂದರೆ ಈ ಇದೇ ರೀತಿಯ ಕತೆ, ಆ ಮಂಗಳನ ಕತೆ ಇತ್ತಲ್ಲ, ಅವ ದೀಪ ಹಚ್ಚುತ್ತಾ ಇದ್ದ ಅಂತೇಳಿ ಅದನ್ನು ಕತೆ ಹಾಕಿದೆ. ನಾ 20:20 ಸಾಯಂಕಾಲ ಆಯ್ತಂದ್ರೆ ಕುಂದಾಪುರ ಇಡೀ ಊರು ಕಪ್ಪತ್ತಿತ್ತು. ಓ ಅಲ್ಲೊಂದು ಇಲ್ಲೊಂದು ಮಿಣಕ್ ಮಿಣಕ್ ಅಂತಿತ್ತು. ಕಂಬದ ಮೇಲೆ ಪಂಚಾಯತ್ನ ಬೆಳಕಿದ್ದಿತ್ತು. ಸೈಕಲ್ ಮೇಲೆ ಒಂದು ಏಣಿ, ಒಂದು ಡಬ್ಬಿ ತುಂಬ ಎಣ್ಣಿ ಹಾಯ್ಕೊಂಡು ಒಂದು ಮನುಷ್ಯ ಬರ್ಪುದಿತ್ತು. ಒಂದೊಂದೇ ಕಂಬಕ್ಕೆ ಏಣಿ ಇಟ್ಕೊಂಡು ಹತ್ತಿ ಎಣ್ಣೆ ಹಾಕಿ ದೀಪ ಹಚ್ಚುದಿತ್ತು. ಒಂದಿಷ್ಟು ಹೊತ್ತು ಈ ದೀಪ ಉರಿತಿದ್ದಿತ್ತು. ಕತ್ಲಾದ್ಮೇಲೆ ಕುಂದಾಪುರ ಸತ್ತಂಗಿತ್ತು. ಯಾರ್ಯಾರು ಎಲ್ಲೆಲ್ಲಿಗೆ ಕತ್ಲಾದ್ಮೇಲೆ ಹೋತಿದ್ರೋ ಒಂದಾದ್ರೂ ನಮಗೆಲ್ಲ ಕಾಣ್ತಿರ್ಲಿಲ್ಲ. ಆದರೂ ದೊಡ್ಡ ದೊಡ್ಡವರು, ಓ ಅವರು, ಓ ಇವರು, ಓ ಅವಳನ್ನ ಇಟ್ಕೊಂಡಿರು ಅಂತಿದ್ರಲ್ಲೇ. ಈಗಂತೂ ಕುಂದಾಪುರ ಬೆಳಕಾಯ್ತಲೆ, ಕತ್ಲೆಲ್ಲ ಹೋಯ್ತು, ಈಗ ಹಗಲಾಯ್ತಲೆ. ಈಗೆಲ್ಲ ದೊಡ್ಡವರು ಎಲ್ಲಿ ಹೋತ್ರೋ, ಏನ್ ಕತಿಯೋ, ಯಾರನ್ನ ಯಾರು ಇಟ್ಕೊಂಡಿರೋ ನಂಗೆ ಗೊತ್ತಿಲ್ಲ, ಯಾರನ್ನ ಯಾರು ಇಟ್ಕೊಂಡಿರೋ ನಂಗೆ ಗೊತ್ತಿಲ್ಲ, ಗೊತ್ತಿಲ್ಲ ಮಾರೇ ನಂಗೆ ಗೊತ್ತಿಲ್ಲ, ಕುಂದಾಪುರಕ್ಕೆ ಏನಾಯ್ತು ನಂಗೆ ಗೊತ್ತಿಲ್ಲ ಅಂಥೇಳಿ. ಇದು ಆಗಿನ ಕಾಲದ ಕುಂದಾಪುರದ ರಾತ್ರಿಯ ಸ್ಥಿತಿ. ಒಂದೊಂದು ಅಂಗಡಿ ಕಾಣಕ್ಕೆ ವೆಂಕಟರಮಣನ ಅಂಗಡಿ ಅಂತ ಇಲ್ಲಿ ಇತ್ತು, ಒಂದು ಸಣ್ಣ ಅಂಗಡಿ, ಎಷ್ಟು ಗೂಡಂಗಡಿ. ಅವ ಅದ್ರಾಗ ಮುದ್ಕೊಂಡು ಕೂತ್ಕೊಂಬುದು, ಅದ್ರಾಗ ನಾವು ಹೋಗಿ ಪೆಪ್ಪರ್ಮೆಂಟ್ ತಕೊಂಬುದು, ಅದ್ರ ಮೇಲೆ ಲಿಂಬೆ ಹಣ್ಣು ತಗೊಂಡ್ ಬಪ್ಪದು. ಇಲ್ದಿದ್ದ ಸಾಮಾನು ಇಲ್ಲ. ಆ ನಮ್ಮನೆ ಸಣ್ಣ ಸಣ್ಣ ಅಂಗಡಿ, ಸೈಕಲ್ ಅಂಗಡಿ, ಇಲ್ಲಿ ನಮ್ಮ ಮನೆ ಪಕ್ಕದಲ್ಲೇ ಸಣ್ಣ ಸೈಕಲ್ ತಗೊಂಡು ನಾವು ತಲುಕೆ ನರಿಬೇಡಕ್ಕೆ ಹೋಗ್ಬೋದು. ನರಿಬೇಡದ ಮೇಲಿಂದ ಕೆಳಗೆ ಸೈಕಲ್ ತಗೊಂಡು ಇಳುವುದು, ಅಲ್ಲಿ ಬೀಳುದು. ಅದು ಈಗ ಎಣಿಸ್ಕೊಂಡ್ರೆ ಆ ಸೈಕಲ್ನ ಎಣ್ಣೆದ ಪರಿಮಳ ನನ್ನ ಮುಗಿಗೆ ಹೊಡಿತೀಗ. ಆಗಿನ ಕಾಲದ ಒಂದು ಅಭ್ಯಾಸದು ಅದು ನಮ್ಮ ಕಣ್ಣಿಗೆ ಮುಗಿಗೆ ಈಗ ಹೊಡಿತೀಗ. ಆಗ ಒಂದು ಆಣೆ ಕೊಟ್ರೆ ಒಂದು ಗಂಟೆ, ಒಂದು ಅರ್ಧ ಆಣೆ ಕೊಟ್ಟರೆ ಅರ್ಧ ಗಂಟೆ ಬಾಡಿಗೆ, ಬಾಡಿಗೆ ಸೈಕಲ್ ಅಷ್ಟೆಲ್ಲ. ನಾವು ಶಾಲೆಗೆ ಹೋದ್ರೆ ಹಾಗೆ, ಒಂದನೇ ಕ್ಲಾಸಿಗೆ ಒಂದು ಹಣೆ, ಎರಡನೇ ಕ್ಲಾಸಿಗೆ ಎರಡು ಹಣೆ, ಮೂರನೇ ಕ್ಲಾಸಿಗೆ ಮೂರು ಹಣೆ, ನಾಲ್ಕನೇ ಕ್ಲಾಸಿಗೆ ನಾಲ್ಕು ಹಣೆ, ಐದನೇ ಕ್ಲಾಸಿಗೆ 5 ಹಣೆ
1: ಫೀಸ್
0: ಆಗಿಲ್ಲ. ಆ ರೀತಿಯಲ್ಲಿ ನಡೆಯುದು. ಆಗ ಒಂದು ಓಲಿ ಕೊಡೆ ಹಿಡ್ಕೊಂಡು ನಾವು ಶಾಲೆಗೆ ಒಪ್ಪುದು, ಓಲಿ ಕೊಡೆ. ಆ ಓಲಿ ಕೊಡೆ ಹಿಡ್ಕೊಂಡು ಶಾಲೆಗೆ ಹೋದ್ರೆ ಓಲಿ ಕಡೆ ಇಡುದು ಶಾಲೆ ಹೊರಗಿನ ಗೋಡಿ ತಾಯಿಸಿ ಹಿಡ್ಕು ಸಾಂಚಿ ಇಡುದು. ಅಲ್ಲಿ ನಾವು ಒಳಗೆ ಕೂತ್ಕೊಂಡು, ಒಳಗೆ ಕೂತ್ಕೊಂಡ್ರೆ ಜೋರ್ ಗಾಳಿ ಬಂದ್ರೆ ಓಲಿ ಕೊಡೆ ಎಲ್ಲ ರೊಯ್ ರೊಯ್ ರೊಯ್ ರೊಯ್ ರೊಯ್ ಅಂದ್ರೆ ರಸ್ತೆ ಮೇಲೆ ಓಡುದು, ರಸ್ತೆ ಹೋಯ್ತು. ನಾವು ಶಾಲೆ ಮಾಸ್ಟರ್ನ್ಗೆ ಅಂತಿಲ್ಲ, ಯಾರಿಗೆ ಅಂತಿಲ್ಲ, ಬಡ ಬಡ ಬಡ ಓಡುದು. ಅದ್ರ ಯಾವ್ದು
1: ಕೊಡಿಯಿಂದ
0: ಕೊಡೆಯಿಂದ ಓಡಿ ನಮ್ ನಮ್ ಕೊಡೆ ಹಿಡ್ಕೊಂಡ್ ಹೋಗ್ತದೆ ಮಾಸ್ಟರ್ ಕಕ್ಕಾ ಬಿಕ್ಕಿ ಮಕ್ಕಳಿಲ್ಲ. ನಮ್ ಕೊಡೆ ಅಂದ್ರೆ ಗೊತ್ತಾಗ್ಬೇಕೆ. ನಾವು ಎಂತ ಮಾಡ್ತಿತ್ತು, ಆಗೆಲ್ಲ ಡಾಮರ್ ಹತ್ತಿತ್ತು ಕೊಡೆಗೆ, ಹೊರಗಿಂದ ಹೊರಗಿಂದ ಡಾಮರ್ ಹತ್ತಿದ್ರೆ ಕೊಡಿ ಸ್ವಲ್ಪ ಬಾಳ್ಕೆ ಬತ್ತಂದಳಿ, ಇಲ್ಲದೆ ಕೊಳಿತು ಬೇಗ. ಡಾಮರ್ ಹತ್ತಿರ ಕೊಳಿತಿಲ್ಲ ಓಲಿ ಕೊಡೆ. ಒಳಗೆ ಅದೇ ಡಾಮರ್ ಕಡ್ಡಿಯಿಂದ ನಾನು ಶಂಕರ ಅಂತ ಬರೀತಿದ್ದೆ ನನ್ನ ಹೆಸರು, ಮತ್ತೆ ಮಕ್ಕಳ ಹೆಸರು ಬರೀತಿದ್ದೆ ಲೀಲಾ ಲಲಿತಾ. ನಾನು ದೊಡ್ಡ ಆರ್ಟಿಸ್ಟ್ ಆಗ, ಯಾಕಂದ್ರೆ ಅಲ್ಲ ಮಕ್ಕಳಿಗೆಲ್ಲ ಶಾಲೆಗೆ ಕೊಡಿ ಹೆಸರು ಬರ್ಕೊಡೋದು, ಶಂಕರಣ್ಣಯ್ಯ ನನ್ನ ಹೆಸರು ಬರ್ಕೊಡು, ನನ್ನ ಹೆಸರು ಬರ್ಕೊಡು, ಮಕ್ಕಳಲ್ಲಿ ಬಪ್ಪದು, ಅವರು ಒಂದು ಗಡ್ಡಿ ತಗೊಂಡು ಡಾಮರಿಗೆ ಅದ್ದಿ ಬರ್ಕೊಡೋದು. ಆದ್ರೆ ಆಗಿನ ಕಾಲದ ಕತೆ ಇಲ್ಲ. ಹಿಂಗ ಅಲ್ಲಿ ಹೋಗಿ ಶಾಲೆಗೆ ನೆಲದ ಕೂತ್ಕೊಂಬುದು, ಬೇಂದಿರ್ಲಿಲ್ಲ. ಅಯ್ಯೋ ಪುಕ್ಳಿ ಎಲ್ಲ ಮಣ್ಣು ಚಡ್ಡಿ ಎಲ್ಲ ಕೊಳೆ, ವಾರಕ್ಕೆ 3 ಚಡ್ಡಿ ಬೇಕತ್ತು ಅಂತ ಸಂದರ್ಭ. ಆ ನಮ್ಮನೆ ಒಂದು ಸ್ಥಿತಿ ಇದ್ದೈತೆ. ಈಗ ನಮ್ಮ ಒಳ್ಳೆ ಆಯ್ತು ಆಸಕ್ತಿ ಬೇರೆ. ಆಗಿನ ಕಾಲದ ಒಂದು ಹಳೆ ಕತೆ. ಆದರೆ ಅಷ್ಟು ಒಂದು ಚಂದ ಇತ್ತು ಶಾಲೆ, ನಮಗೆ ಇವತ್ತಿಗೂ ಒಂದು ಭಾವನಾತ್ಮಕ ಸಂಬಂಧ ಇತ್ತು ಆ ಶಾಲೆಗೆ. ಹಿಂದೂ ಶಾಲೆ ಅಂತೇಳಿ ಇಲ್ಲಿ ನಮ್ಮ ಆಸ್ಪತ್ರೆಗೆ ಎದುರಿಗಿತ್ತಲ್ಲ, ಬಂಟ್ವಾಳ ರಘುನಾಥ ರಾಯರ ಹಿಂದೂ ಹಿರಿಯ ಪ್ರಾಥಮಿಕ ಶಾಲೆ ಅಂತ ಹೆಸರು ಅದರದ್ದು. ಎಂಥ ಒಂದು ಮಾಸ್ಟರ್ಗಳು, ಎಷ್ಟು ಒಳ್ಳೆಯ ಶಿಸ್ತು ಇದ್ದಿತ್ತು. ಮತ್ತೆ ಗೋಡೆ ಮೇಲೆಲ್ಲ ಬರೆದಿತ್ತು ಏನು, ದೇವರ ಭಯವೇ ಜ್ಞಾನದ ಮೂಲ. ಎಲ್ಲರ ಕೇಂದ್ರೀಯ ನಮ್ಮ ಶಾಲೆಯಲ್ಲಿ ಆಗ ದೇವರ ಭಯವೇ ಜ್ಞಾನದ ಮೂಲ. ಕಡೆಗೆ ಸತ್ಯಂ ವದ ಧರ್ಮಂ ಚರ. ಈಗೆಲ್ಲ ಎಲ್ಲಿತ್ತು, ಯಾವ ಶಾಲೆ ಎಲ್ಲಿತ್ತು? ಈಗೆಲ್ಲ ಒಂದು ಕಾರ್ಪೊರೇಟ್ ಸ್ಟೈಲ್ ಅಲ್ಲಿ ಶಾಲೆ ಕಟ್ತರು. ಇಂಥದ್ದು ಒಂದು ಒಂದು ಗೋಡೆ ಬರಹಿಲ್ಲ. ನಮಗೆಲ್ಲ ಅಚ್ಚಳಿದೆ ನಮ್ಮ ಮನಸ್ಸೊಳಗೆ ಅದು, ನಾವು ಈ ಸಂಸ್ಕೃತಿಯ ಬೇರ್ ಊರ್ಕಾರ ಕಾರಣ ಆ ರೀತಿಯ ಗೋಡೆ ಬರಹ. ಆ ರೀತಿ ಆಗಿನ ಕಾಲದ ಕುಂದಾಪುರ ಹಾಗಿತ್ತು. ಇಲ್ಲೇ ನಿಮ್ಮ ವೃಂದಾವನ ಹೋಟ್ಲ್ ಹತ್ರ ದೊಡ್ಡ ಹೊಂಡ, ಅದು ಗಾಡಿ ಎಲ್ಲ ನಿಲ್ಲುವಂತ ಜಾಗ ಇತ್ತು. ನಾಟಕ ಕಂಪನಿ ಎಲ್ಲ ಬಪ್ಪದ ಅಲ್ಲಿಗೆ ಎಲ್ಲ ನಾಟಕ ಗುಬ್ಬಿ ವೀರಣ್ಣನ ನಾಟಕ ಸಮೇತ ಅಲ್ಲಿ ಪ್ರದರ್ಶನ ಆದಿತ್ತು. ಎಂತೆಂತ ದೊಡ್ಡ ಅಭಿನಯಕಾರರು ಆಕ್ಟರ್ ಎಲ್ಲ ಬರ್ತಿದ್ರು. ಕುಂದಾಪುರದವರೆ ಕೆಲವರೆಲ್ಲ ಒಳ್ಳೊಳ್ಳೆ ಆಕ್ಟರ್ ಇದ್ದಿದ್ರು ಅಲ್ಲಿ ಅಲ್ಲಿ ನಾಟಕ ಎಲ್ಲ ಆಗ್ತಾ ಇದ್ದಿತ್ತು. ನಂತರ ಗಾಡಿ ಬೇಡ ಅಂತೇಳಿ ಯಾರು ಏನು ಅಜಂತ ಪ್ರಶ್ನೆ ಎದುರಿಗೆ ಈಗ ಬಸ್ ಸ್ಟ್ಯಾಂಡ್ ಬಂದಿತ್ತಲ್ಲ, ಈಗ ಬಸ್ ಸ್ಟ್ಯಾಂಡ್ ಅಲ್ಲ ಅದು, ಈಗ ICICI ಬ್ಯಾಂಕ್ ಕಟ್ಟಡ ಇತ್ತಲ್ಲ ಅದು ಮುಂಚೆ ಖಾಲಿ ಜಾಗ, ಅದು ಬಸ್ ಸ್ಟ್ಯಾಂಡ್ ಹಳಿ ಬಸ್ ಸ್ಟ್ಯಾಂಡ್. ಅಲ್ಲಿ ಗಾಡಿ ಬೇಡ, ಗಾಡಿ ಬೇಡ ಅಂದ್ರೆ ಸಂತೀಪ್ ಪಾಪ ಗಾಡಿ ಎಲ್ಲ ನಿಲ್ಲುದೇ ಅಲ್ಲಿ. ನಮಗೆ ಗಮ್ಮತ್ ಅಂತ ಹೇಳಿದ್ರೆ ಸಂತೀಪ್ ಪಾಪ ಗಾಡಿ ನಿಲ್ಲುವ ಜೊತೆಗೆ ಆ ಗಾಡಿ ಎತ್ತಿಗಳನ್ನ ಅಡ್ಡ ಹಾಕಿ ಮಲಸಿ ಅದರ ಲಾಳ ಕೆತ್ತು ದೊಡ್ಡಲ್ಲ ಅದು ಕಾಮಕ ನಾವು ಹೋಗ್ಬೋದು. ಎತ್ತುಗಳನ್ನ ಕೆಳಹಾಕಿ ನಾಲ್ಕು ಕಾಲನ್ನ ಹಗ್ಗ ಹಾಕಿ ಕಟ್ಟಿ ಆ ಲಾಳ ಎಲ್ಲ ಕೆತ್ತುದು ಇತ್ತಲ್ಲ, ಅದಕ್ಕೆ ಒಂದು ಜನ ಬರ್ತಿತ್ತು ಅವ್ರಿಗೆಲ್ಲ ದುಡ್ಡು ಆಗ ಸಂತೆಯ ಸಮಯ. ಆ ಲಾಳ ಕೆತ್ತುದು ಮತ್ತೆ ಮೊಳೆ ಹಾಕಿ ಲಾಳ ಹೊಡೆಯುದು, ಅದಕ್ಕೆ ಗೊರಸುಗಳಿಂದ ಕೆತ್ತುದು ಲಾಳ ಹೊಡೆಯುದು ಗೊರಸು ಕೆತ್ತುವಂತ ಕೆಲಸ ಇತ್ತಲ್ಲ ಅದ್ಭುತ. ಅದನ್ನ ನೋಡುವಂತದ್ದು
2: ನೀವೆಲ್ಲ ಅದನ್ನ
0: ಅದನ್ನ ಕಾಮಕ ಹೋತಿತ್ತು ಈ ಗಾಡಿ ಬೇಣಕ್ಕೆ. ಅದಲ್ಲದೆ ನಮ್ಮ ಕೋರ್ಟ್ ಇತ್ತಲ್ಲ, ಕೋರ್ಟಿನ ಎದುರುಗಡೆ ದೊಡ್ಡ ಒಂದು ವಿಶಾಲವಾದಂತ ಜಾಗ. ಆಗ ಇವರು ಅಲ್ಲಿ ಗಾಡಿ ಬೇಣ ಸಂತೆಯ ಗಾಡಿ ಎಲ್ಲ ಬಪ್ಪದ ಅಲ್ಲಿಗೆ ಸಂತೆ ಗಾಡಿ ಎಲ್ಲ ಅಲ್ಲಿ ಗಾಡಿ ಅವರಿಗೆಲ್ಲ ನೆರಳು ಆಯ್ಕಂತೇಳಿ ಶ್ರೀರಾಮಕಾಂತರ ಅಣ್ಣ ರಾಮಕೃಷ್ಣ ಕೇಳ್ಗಾಂತ ಮರ ನೆಟ್ಟಿದ್ರು, ಅಷ್ಟು ಮರ ನೆಟ್ಟಿದ್ರು ಅಲ್ಲಿ ನೆರಳು ಬೇಕಂತೇಳಿ. ಅಲ್ಲಿ ಗಮ್ಮತ್ ಗುರೀತ ಅಲ್ಲಿ ಗಾಡಿ ಎಲ್ಲ ಗಾಡಿ ಬೇಣದ ಗಾಡಿ ಬಂದಾಗ ಬಪ್ಪದೆಲ್ಲ ಹುಡುಗ ಹುಡುಗಿರು ಒಂದೊಂದು ಬಾಲ್ದಿ ಹಿಡ್ಕೊಂಡು ಬಪ್ಪದು
2: ಎಂತಕ್ಕೆ
0: ಎಂತ ಗುರೀತ ಎತ್ತೆಲ್ಲ ಸೆಗಣಿ ಹಾಕತ್ತಲ್ಲ ಆ ಎತ್ತು ಹಾಕಿದ ಸೆಗಣಿಯನ್ನ ಹಿಡ್ಕೊಂಡು ಮನೆಗೆ ಹೋಗುದು,
2: ಮನೆಗೆ ಸಾರ್ಸೋಕೆ
0: ಮನೆಗೆ ಸಾರ್ಸೋಕೆ ಸೆಗಣಿ ಬೆರಟೆ ಮಾಡೋಕೆ ಎಲ್ಲ ಅಷ್ಟು ಬಡತನ ಆಗಿನ ಕಾಲದಲ್ಲಿ. ಆ ನಮೂನಿಯ ಒಂದು ಸಂಸ್ಕೃತಿ, ಆ ನಮೂನಿಯ ಒಂದು ವಿಚಾರ ಆಚಾರ ವಿಚಾರ ಎಲ್ಲ ನಡೀತಿತ್ತು ಆಗಿನ ಕಾಲದಲ್ಲಿ.
2: ಈಗ ನಮ್ಮ ಗಾಂಧಿ ಮೈದಾನ ನರಿ ಬೇಣ ಅಂತಕ್ಕೆ
0: ಅದಕ್ಕೆ ನರಿ ಬೇಣ ಅಂತ ಹೇಳಿದ್ರೆ ಒಂದು ಕಾಲದಲ್ಲಿ ಅಲ್ಲಿ ಮಸ್ತ್ ನರಿ. ನಾನು ಸಣ್ಣ ಇರುವಾಗಲೇ ನರಿ ಕೂಗಕ್ಕೆ ಅಂತಿದ್ದೆ ನಾನು, ಅಲ್ಲಿ ಪೊಟ್ರ ಎಲ್ಲ ನರಿ ಇರ್ತಿತ್ತು. ಸಾಯಂಕಾಲ ರಾತ್ರಿ ಆದ ಕೂಡ ನರಿ ಹೊರಗೆ ಬಂದು ಕೂವ ಕೂವ ಕೂವ ಕೂವ ಕೂ ಅಂತ ಕೂಗಕ್ಕೆ ಅಂತಿತ್ತು, ಹಾಗೆ ನರಿ ಬೇಣ ಅಂತ ಅದಕ್ಕೆ ಹೆಸರು ಬಂದದ್ದು. ಕಡೆಗೆ ಅದು ಈ ಗಾಂಧಿ ಮೈದಾನ ನೆಹರು ಮೈದಾನ ಹೀಗಿಂದೆಲ್ಲ ಹೆಸರು ಹೊಸ ಹೊಸ ಹೆಸರು ಬಹು ಶುರು ಆಯ್ತು. ರಾತ್ರಿ ಕತ್ಲಾದ್ಮೇಲೆ ಅಲ್ಲಿ ಹೋಗೋಕೆ ಸಾಧ್ಯ ಇಲ್ಲ. ಅಲ್ಲಿ ಜನ ಹೇಳು ದೊಡ್ಡ ಮರ ಇತ್ತು ಬ್ರಹ್ಮರಾಕ್ಷಸ ಇತ್ತು ಹೋಯ್ಬೇಡಿ ಅಲ್ಲಿ ಅಂತ
2: ಹೇಳುದು.
0: ಮರ ಎಲ್ಲ ಹೋಯ್ತು, ಬ್ರಹ್ಮರಾಕ್ಷ ಅಂತ ಕತೆ ಯಾಕೆ ಹಾಕಿದ್ದಂತ ಕಡಕೆ ಅಂಶನಿಗೆ ನಮ್ಮಲ್ಲಿ ಕೆಲವು ರಸಿಕರೆಲ್ಲ ದೊಡ್ಡ ದೊಡ್ಡ ವಕೀಲರೆಲ್ಲ ರಾತ್ರಿ ಕಟ್ಟಿ ಲಾಟನ್ ಹಿಡ್ಕೊಂಡು ಲಾಟನ್ ಹಿಡ್ಕೊಂಡು ಜನ ಇವ್ರು ಹೋಗೋದು ಬೇರೆ ಮನೆಗೆ. ಅದಕ್ಕೆ ಅವ್ರ ಅವ್ರಿಗೆ ಗುಟ್ಟು ಗೊತ್ತಂದ್ರೆ ನಮ್ಗೆಲ್ಲ ಅಲ್ಲಿ ಹೋಯ್ಬಡಿ ಅಲ್ಲಿ ಬ್ರಹ್ಮರಾಕ್ಷಸಿತ್ತು ಅಂತ ಹೇಳುದು ಹೆದರ್ಸು ಆಗಿನ ಕಾಲದಲ್ಲಿ. ಅದು ಮತ್ತೆ ಗಾಡಿ ಬರ್ತಿತ್ತಲ್ಲ ಸಂತಿಗೆ ಸಾಲ್ ಸಾಲ್ ಸಾಲ್ ಸಾಲ್ ಗಾಡಿ ಬರುದು, ಆ ಗಾಡಿ ಎತ್ತುಗಳ ಕಣ್ಣು ಹೊಳೆದು ಕಾಣ್ತೀನಿ ರಾತ್ರಿಯಲ್ಲಿ ಎಂತ ಪಳ ಪಳ ಪಳ ಪಳ ಹೊಡೆಯುದು. ಅದ್ರ ಜೊತೆಗೆ ಆ ಗಾಡಿಯ ಒಂದು ಹಾಡು ಹಾಡುದು ಓ ಅಂತ ಕಂಡು ಹಾಡು ಹಾಡುದು. ಆ ಹಾಡೆಲ್ಲ ಸಂಗ್ರಹ ಮಾಡಿದ್ರೆ ಇವತ್ತಿಗೆ ಎಷ್ಟು ದೊಡ್ಡ ಸಾಹಿತ್ಯ ಆತಿತ್ತು ಅದೆಲ್ಲ ಆಶಿ ಕವಿತೆಗಳು ಅಲ್ಲೆಲ್ಲ ಹಾಡ್ತಿದ್ರು. ಇದೆಲ್ಲ ಎಲ್ಲಿ ಹೋಯ್ತು? ಅದೇ ನಂಗೆ ಬೇಜಾರಾಗುದು. ಆಗಿನ ಸಂಸ್ಕೃತಿ ಬೇರೆ, ಈಗಿನ ಸಂಸ್ಕೃತಿ ಬೇರೆ. ಮತ್ತೆ ಆಗ ಒಂದೇ ಒಂದೇ ರಸ್ತೆ, ಅದು ಧೂಳು ರಸ್ತೆ, ತಾರ್ ರೋಡ್ ಇಲ್ಲ,
2: ಕಚ್ಚಾ ರೋಡ್.
0: ಎಷ್ಟು ಮಟ್ಟಿಗೆ ಬೆಳೀತು
2: ಅಲ್ಲ, ನಿಮ್ಗೆ ಈಗ ಎಂತ ಅನ್ಸುತ್ತೆ ಈಗ ನಮ್ಮ ಕುಂದಾಪುರ ಈ ತರ ಬೆಳೆದಿದೆಯಲ್ಲ?
0: ಅದು ನೋಡಿ, ನಾಗರಿಕತೆ ಬೆಳೆದ ಹಾಗೆ ಅವಶ್ಯಕತೆಗಳು ಜಾಸ್ತಿ ಆದ ಹಾಗೆ ಬೆಳೀತಾ ಬೆಳೀತಾ ಬೆಳೀತಾ ಹೋಗ್ತದೆ. ಈಗ ಕಾಂಕ್ರೀಟ್ ಬಂತು, ಸಿಮೆಂಟ್ ಬಂತು. ಈಗ ಒಂದು ಮನೆ, ಆಗಿನ ಮನೆ ಅಂತ ಹೇಳಿದ್ರೆ ಒಂದು ಜಂತಿ, ಒಂದು ಪಕಾಶಿ, ಒಂದು ಮಾಡ್, ಹಿಂಗಿಂದೆಲ್ಲ ಇದ್ದಿತ್ತು. ಒಂದು ಚಾವಡಿ, ಒಂದು ಅಡುಗೆ ಕೋಣೆ, ಒಂದು ಭೋಜನ ಶಾಲೆ, ಒಂದು ದೇವರ ಕೋಣೆ, ಒಂದು ಪಡಸಾಲೆ, ಹಿಂಗೆಲ್ಲ ಇದ್ದಿತ್ತು. ನಮ್ಮನೆಯೇ ತಗೊಂಡು ನಮ್ಮನೆಗೆ ಗೇಟ್ ದಾಟಿ ಒಳಗೆ ಬಂದ್ರೆ ಗೇಟ್ ದಾಟಿಗೆ ಮುಂಚೆ ಎರಡು ಗೋಪುರ ಇತ್ತು ಗೇಟಿಗೆ, ನಂತರ ಪಾಗಾರ ಇದ್ದಿತ್ತು. ಆ ಪಾಗಾರ ದಾಟಿ ಒಳಗೆ ಬಂದ್ರೆ ತಗಡಿನ ಚಪ್ರ, ತಗಡಿನ ಚಪ್ರ ಅಂದ್ರೆ ಅಪ್ಪಡ, ಅಪ್ಪಡ ಕನ್ನಡ ಶಬ್ದ ಅದು ತಗಡಿನ ಚಪ್ರ. ಆಯ್ತಾ, ತಗಡಿನ ಚಪ್ರ ದಾಟಿ ಒಳಗೆ ಬಂದ್ರೆ ಚಾವಡಿ, ಚಾವಡಿ ಅಂತಲೇ ಹೇಳುದು. ಈಗ ಅದಕ್ಕೆ ಈಗ ಚಾವಡಿ ಅಂದ್ರೆ ಯಾರಿಗೂ ಅರ್ಥತ್ತಿಲ್ಲ. ಒಳಗೆ ಒಳ ಅದಕ್ಕಿಂತ ಒಳಗೆ ಬಂದ್ರೆ ಪಡಸಾಲೆ, ಪಡಸಾಲಿಂದ ಒಳಗೆ ಬಂದ್ರೆ ದೇವರ ಕೋಣೆ, ದೇವರ ಕೋಣೆಯಿಂದ ಆಚೆ ಬಂದ್ರೆ ಭೋಜನ ಶಾಲೆ, ಭೋಜನ ಶಾಲೆಯಿಂದ ಅಡಿಗೆ ಕೋಣೆ, ಅಡಿಗೆ ಕೋಣೆ ಆದ್ರೆ ಬಚ್ಚಲಿ ಕೋಣೆ, ಆಮೇಲೆ ಪಾಯ್ಕಾನೆ. ಇಂತ ಈಗ ಬಚ್ಚಲಿ ಮನೆ ಪಾಯ್ಕಾನೆ ಹೆಸರೇ ಇಲ್ಲ.
2: ಮತ್ತೆ ಬಚ್ಚಲಿ ಮನೆ ಪಾಯ್ಕಾನೆ ಮನೆ ಒಳಗಲ್ಲ, ಹೊರಗೆ.
0: ಮತ್ತೆ ಕಂಪೌಂಡ್ ಅಂದ್ರೆ ಹಿತ್ಲ್, ಆಗೆಲ್ಲ ಹಿತ್ಲ್ ಹಿತ್ಲ್ ಅಂದ್ರೆ ಭಾರಿ ಪ್ರಸಿದ್ಧ. ಹಿತ್ಲಲ್ಲಿ ಬಾವಿ, ಆಮೇಲೆ ಬಾಮಿಯಲ್ಲಿ ಬಟ್ಟೆ ಒಗ್ಯಕ್ಕೊಂದು ಕಲ್ಲು, ಪಾತ್ರ ಒಗ್ಯಕ್ಕೊಂದು ಕಲ್ಲು, ಹಿಂಗಿಂದೆಲ್ಲ. ಅದೇ ಆಗಿನ ಸಂಸ್ಕೃತಿ. ಈಗ ಎಷ್ಟು ಬದಲಾವಣೆ ಆಯ್ತಂತ ಹೇಳಿದ್ರೆ, ಈಗ ನಮ್ಮ ಇವನೇ ಇಂಗ್ಲಿಷ್ ಸುಟ್ಟು ಕೊಟ್ಟರೆ ಬತ್ತಿಲ್ಲ ಅಂತ ಹೇಳುವ ಕಂಟ್ರಾಕ್ಟ್ ಆದವ, ಈಗ ಬಂದ ವಕೀಲ್ರೆ ಇದು ನಮ್ಮ ಸೈಟ್, ಜಾಗ ಅಂತಿಲ್ಲ, ಇದು ನಮ್ಮ ಸೈಟ್, ಇದು ನಮ್ಮ ಸೈಟ್, ಇದು ಕಾಣಿ, ಇದು ಫೌಂಡೇಶನ್, ಇದು ಕಾಣಿ, ಇದು ನಮ್ಮ ಬಿಲ್ಡಿಂಗ್ ಅಂತ ಹೇಳ್ತಾ, ಇದಕ್ಕೆ ಪೋರ್ಟಿಕೋ, ಇದು ಮತ್ತೆ ಇದು ಬಂತು ಮೇಲೆ ಟೆರೆಸ್ ಕಾಂಕ್ರೀಟ್, ಹೀಗೆಲ್ಲ ಹೇಳ್ತಾ ಇರ್ತಾರೆ ಹೊರತು ಒಂದೇ ಒಂದು ಹಳೆ ಕನ್ನಡದ ಒಂದು ಶಬ್ದ ಅವ್ರ ಬಾಯಿಗೆ ಬಂದ್ರೆ ಕೇಳಿ. ಹಾಗಾಗಿ ಚಾವಡಿ ಹೋಯ್ತು, ಭೋಜನಶಾಲೆ ಹೋಯ್ತು, ಅಡಿಗೆ ಕೋಣೆ ಹೋಯ್ತು, ದೇವರ ಕೋಣೆ ಹೋಯ್ತು, ದಾಸ್ತಾನು ಕೋಣೆ, ಸಾಮಗ್ರಿ ಕೋಣೆ ಎಲ್ಲ ಹೋಯ್ತು. ಇದೆಲ್ಲ ಈಗ ಬದಲಾವಣೆ ಆದಂತ ಸಂಗತಿಗಳು. ಆದ್ರೆ ನಾಗರಿಕತೆ ಎಂತ ಮಾಡಕ್ ಬರ್ತದೆ, ನಾವು ಎಂತ ಮಾಡಕ್ಕೆ, ನಮ್ಗೆ ಎಂತ ಇಲ್ಲ. ನೆನಪಿನಿಂದ ಹಳೆಯ ನೆನಪುಗಳನ್ನ ಮಾತ್ರ ಇಲ್ಲಿ ಮರುಕಳಿಸ್ತಾ ಇರತಕ್ಕಂಥದ್ದು ನಮ್ಮ ಕೆಲಸ ಅಷ್ಟೇ. ಹಂಗಾಗಿ ಕುಂದಾಪುರ ಕನ್ನಡ ಅಂತ ಹೇಳಿದ್ರೆ ಬರೀ ಕನ್ನಡ ಅಲ್ಲ, ಅದು ನಮ್ಮ ಬದುಕು ಮಾತ್ರ ಅಲ್ಲ. ಬದುಕಿನಲ್ಲಿ ಏನು ಸೀರೆ ಹೋಗಿದೆ, ಅದರಲ್ಲಿ ಅಪ್ಪಿ ಮಿಡಿ ಉಪ್ಪಿನಕಾಯಿ ಬಂತು, ಪತ್ರಡೆ ಬಂತು, ಶಾಮಿಗೆ ಬಂತು, ಕಾಯಿಹಾಲು ಬಂತು, ನಮ್ಮ ಜನಜೀವನ ಬಂತು, ನಮ್ಮ ಆಗಿನ ಕಾಲದ ಆಟ ಓಟ ಕಲೆ ಎಲ್ಲ ಬಂತು. ಕುಂದಾಪುರ ಕನ್ನಡ ಅಂತ ಹೇಳಿದ್ರೆ, ಕುಂದಾಪುರ ಕನ್ನಡ ಅಂತ ಹೇಳಿದ್ರೆ ಒಂದು ಸಮಗ್ರವಾದಂತಹ ಒಂದು ಜೀವನ, ಸಮಗ್ರವಾದಂತಹ ಒಂದು ಬದುಕು, ಅದರಲ್ಲಿ ಎಲ್ಲವೂ ಬಂದ್ರೆ ಆಗ ಕುಂದಾಪುರ ಕನ್ನಡ ಅನ್ನುವಂಥದ್ದು ನಮ್ಮನ್ನ ಒಳ್ಳೆ ಸ್ವಾರಸ್ಯಕರವಾಗಿ ನಾವು ಅದನ್ನ ಸವಿಲಿಕ್ಕೆ ಸಾಧ್ಯ ಇತ್ತು ಅಂತ ನನಗೆ ಅನಿಸ್ತು.
2: ಈಗ ನೀವು ಮದುವೆ ಆದವರು ಕಾಸರಗೋಡಿನವರು, ಅವರಿಗೆ ಇಲ್ಲಿ ಬಂದಾಗ ಯೂಶುವಲಿ ಅದೊಂದು ಇರುತ್ತೆ. ಈಗ ತುಳುವಿನವರು ಅಥವಾ ಬೇರೆ ಭಾಷೆಯವರು ಕುಂದಾಪುರಕ್ಕೆ ಬಂದಾಗ ಅವ್ರಿಗೆ ಫಸ್ಟ್ ಕುಂದಾಪುರ ಕನ್ನಡ ಅರ್ಥವೇ ಆತಿಲ್ಲ. ನಮ್ಮ ಭಾಷೆ ಅಷ್ಟು ಸ್ಪೀಡ್, ನಾವು ಮಾತಾಡೋದು ಅಷ್ಟು ಯಂತ್ರ, ಗಡಿ ಬಿಡಂಗೆ ಮಾತಾಡ್ದಂಗೆ. ಅವರಿಗೆ ಎಷ್ಟು ಅಯೋಮಯ ಆಯ್ತು, ಅವ್ರು ಎಷ್ಟು ನಮ್ಮ ಭಾಷೆನ ಪ್ರೀತಿಸೋಕೆ ಶುರು ಮಾಡ್ರೆ. ನೀವು ಅದಕ್ಕೆ ಎಂತೆಲ್ಲ ಸರ್ಕಸ್ ಮಾಡ್ಕಾಯ್ತು
0: ಬಂದು ಕೂಡ ಹಾಂಗೆ ಆಯ್ತು ಅವರಿಗೆ. ಅವರದೆಲ್ಲ ಬಹಳ ಬಿಡಿಸಿ ಬಿಡಿಸಿ ಬಿಡಿಸಿ ಆಡುವಂತ ಮಾತು, ಅದು ಪುಸ್ತಕದ ಕನ್ನಡವನ್ನ ಅವರು ಮಾತನಾಡ್ತಕ್ಕಂಥ ರೀತಿ. ನಾನು ನಮ್ಮ ಅವರಿಗೆ ಅಲ್ಲಿ ಹೋದಾಗ ಅವಳ ತಂಗಿ ಹತ್ರ ಕೇಂದ್ರೆ, ಈ ಕಾಸರಗೋಡ ಕನ್ನಡ ಸಿನಿಮಾ ಬತ್ತಾ ಅಂತ ಕೇಳಿದೆ. ಅವಳು ಅಷ್ಟು ಸ್ಪೀಡ್ ಆಗಿ ನಾನು ಹೇಳಿದ್ದೆ ಅವಳಿಗೆ ಅರ್ಥವೇ ಇಲ್ಲ ಎಂತ ಏನಂತ ಕೇಳಿದ್ಲು. ಪ್ರತಿಕೋಣ ಕಾಸರಗೋಡ ಕನ್ನಡ ಸಿನಿಮಾ ಬತ್ತ ಅಂತೇಳಿ, ಹಾಗೆ ಅವಳು ಹೇಳಲು ಕಾಸರಗೋಡಿನಲ್ಲಿ ಕನ್ನಡ ಸಿನಿಮಾಗಳು ಅಪರೂಪಕ್ಕೆ ಬರುತ್ತವೆ ಅಂತ ಹೇಳುವಾಗ ನನಗೆ ನನ್ನ ಇಡೀ ಆಯುಷ್ಯ ಅನ್ನುವಂಥದ್ದು ಹೋಯ್ತಾ ಅಂತೇಳಿ ಕಾಣ್ತು. ಅಷ್ಟು ಮಟ್ಟಿಗೆ ಮೆಲ್ಲ ಮೆಲ್ಲ ಮೆಲ್ಲ ಹೇಳ್ತಿದ್ರು. ಮತ್ತೆ ನಾ ಇಲ್ಲಿ ಬಂದ ಕೂಡಲೇ ಮದುವೆ ಹಾಯ್ ಚಪ್ಪರದಾಗ ಹಪ್ಪಳ ಹೋಯ್ತಾ ಅಂತ ಕೇಳಿದ್ರೆ ಅವಳಿಗೆ ಅರ್ಥವೇ ಇಲ್ಲ. ಅವ್ರ ಹತ್ರ ಕೇಳಿದ್ರೆ ಚಪ್ಪರದಲ್ಲಿ ಹಪ್ಪಳ ಹೋಯ್ತಾ ಅಂತ ಹೇಳ್ಬೇಕು. ಈಗ ಅವಳ ಕನ್ನಡ ಎಷ್ಟು ನಮ್ಮ ಹಂಗೆ ಕುಂದಾಪುರ ಕನ್ನಡ ಅವಳು ಕಲ್ತು ಎಷ್ಟು ಸ್ಪೀಡ್ ಮಾತಾಡ್ತಲ್ ಅಂತ ಹೇಳಿದ್ರೆ, ಅವಳು ಕಾಸರಗೋಡಿಗೆ ಹೋದ್ರೆ ಅಲ್ಲಿ ಅವ್ರು ಕೇಂಬುದು ಎಂತ ಸುಧಕ್ಕ ನಿನ್ನ ಕನ್ನಡ ಎಂತ ಆಯ್ತಿದ್ದು, ನಿನ್ನ ಕನ್ನಡ ಎಂತೋ ಬೇರೆ ಆಯ್ಕ ಅಂತಲ್ಲ ಅಂತ ಅಲ್ಲಿವರ್ ಕೇಂತ್ರಿಕ. ಹಾಗಾಗಿ ಅವಳು ಅದನ್ನ ಕಲ್ತ್ಕೊಂಡು ಅವಳು ನಮ್ಮೊಟ್ಟಿಗೆ ಮಾತಾಡೋ ಸನಗೆ ಅಷ್ಟು ಮಟ್ಟಿಗೆ ವೇಗ ಆಗಿ ಮಾತಾಡೋಕೆ ಶುರು ಮಾಡಿದ್ಲೀಗ. ಕುಂದಾಪುರ ಕನ್ನಡ ಸ್ವಲ್ಪ ವೇಗದ್ದು ಒಂದು ಜೋರಿತ್ತು, ಅದಕ್ಕೆ ರಾಪ್ ಇತ್ತು ಎಲ್ಲ ಅದು ಬತ್ತೆ ರಾಪು ಅವಳಿಗೆ ಬಂದಿತ್ತು ಈಗ.
2: ಆದ್ರೆ ನೀವು ನೋಡಿ ಯಾವುದೇ ವೇದಿಕೆ ಆದ್ರೂ ಕುಂದಾಪುರ ಕನ್ನಡ ಮಾತಾಡೋದು, ನೀವು ವಕೀಲರು ವೃತ್ತಿಯಲ್ಲಿ, ಅದು ಬಹುಶಃ ನಿಮ್ಗೆ ಅಂತ ಹೇಳಿ ಮಾಡಿಸಿದ ಕೆಲಸ ಅಲ್ದಾ. ಸೊ ಈ ವೃತ್ತಿಯಲ್ಲಿ ವಕೀಲರಾಗಿ ನೀವು ವಕೀಲಿತನ ಮಾಡುವತ್ತಿಗೂ ಕುಂದಾಪುರ ಕನ್ನಡವೇ ಮಾತಾಡೋದ ಹೆಂಗೆ?
0: ಇಲ್ಲ ಅಂದ್ರೆ ಕುಂದಾಪುರ ಕನ್ನಡ ಈ ಕಕ್ಷಿಗಾರ ಹತ್ರ ಮಾತಾಡತ್ತೆ, ಸಾಕ್ಷಿಗಾರ ಹತ್ರ ಮಾತಾಡತ್ತೆ. ಸಾಕ್ಷಿಗಾರರಿಗೆ ಕುಂದಾಪುರ ಕನ್ನಡದಾಗೆ ಕೇಳಕ್ಕೆ
2: ಕಂಫರ್ಟೇಬಲ್
0: ಅವರಿಗೆ ಅರ್ಥ ಆಗ್ತದೆ. ಆದ್ರೆ ಮ್ಯಾಲ್ ಕೂತವರಿದ್ರಲ್ಲ ಅವರಿಗೆ, ಅವರು ಯಾವ್ದಾವ್ದು ಊರಿಂದ ಬತ್ತರು, ಯಾವ್ದಾವ್ದು ಊರಿಂದ, ಕುಂದಾಪುರದವ್ರು ಯಾರಿಲ್ಲ, ಎಲ್ಲ ಬಾಗಲಕೋಟೆ, ಬಿಜಾಪುರ, ಚಿತ್ರದುರ್ಗ, ಬೆಂಗಳೂರು, ಹಾಸನ, ಶಿವಮೊಗ್ಗ ಈ ಕಡೆಯಿಂದ ಒಪ್ಪವರು. ಅವ್ರಿಗೆ ಅರ್ಥ ಆಗ್ತಾ, ಹಾಗೆ ನಾವು ಅರ್ಥ ಮಾಡಿ ಹೇಳ್ಕತ್ತೆ. ಹಾಗೆ ಅಲ್ಲಿ ಕುಂದಾಪುರ ಕನ್ನಡ ನಡೀತಿಲ್ಲ, ನಮ್ಮ ವಾದ ವಿವಾದ ಎಲ್ಲ ಇಂಗ್ಲಿಷ್ನಲ್ಲೇ, ಅದು ಕೂಡ ಅಲ್ಲಿ ಕುಂದಾಪುರ ಕನ್ನಡ ನಡೀತಿಲ್ಲ. ಒಂದೊಂದ್ಸಲ ತಮಾಷೆ ಮಾಡುದಿತ್ತು ಒಬ್ಬರಿಂದೊಬ್ಬರಿಗೆ, ಆಗ ಕುಂದಾಪುರ ಕನ್ನಡ ಮಾತಾಡ್ಕೊಂಡು ವಕೀಲರುಗಳೆಲ್ಲ. ಒಂದ್ಸಲ ಎಂತಾಯ್ತು, ಒಂದು ಕೇಸ್ನಲ್ಲಿ ನಾನು ಒಬ್ಬ ಕಿರಿಯ ವಕೀಲ, ನನ್ನ ಅತಿ ಹಿರಿಯ ವಕೀಲರು ನೇರಂಬಳ್ಳಿ ಪರಮೇಶ್ವರಯ್ಯ, ಅವರು ದೊಡ್ಡ ವಕೀಲರು, ಅವರ ಕೇಸ್ನಲ್ಲಿ ನಾನು ಅವರನ್ನು ಮೀರಿಸಿ ಒಂದು ವಾದ ಮಾಡಿಬಿಟ್ಟೆ. ಮೀರಿಸಿ ವಾದ ಮಾಡಿಬಿಟ್ರೆ ಅಂದ್ರೆ ಅವರಿಗೆ ತಾನು ಸೋತೆ ಅಂತ ಗೊತ್ತಾಯ್ತು. ಅವ್ರಿಗೆ ಸಿಟ್ಟತ್ �ಬಂತು ಅವರಿದ್ದಂತ ಹೇಳ್ರು ಕುಂದಾಪುರ ಕನ್ನಡ ಬೈದ್ ಬಿಟ್ರದಂಗೆ. ಆಗ ನಿನ್ನ ಕೈಪೆತ್ತಕ್ಕೆಲ್ಲ ಹೇತ್ಕೊಂಡಿದ್ಯಲ್ಲ ಅಂದ್ರು, ನಿನ್ನ ಕೈಪೆತ್ತಕ್ಕೆಲ್ಲ ಹೇತ್ಕೊಂಡಿದ್ಯಲ್ಲ ಅಂದ್ರು. ಅದು ಕುಂದಾಪುರ ಕನ್ನಡ ಗೊತ್ತಿದ್ದವ್ರಿಗೆ ಅರ್ಥತ್ತೆ, ಯಾರಿಗೂ ಅರ್ಥತ್ತಿಲ್ಲ ಇಳಿದವರಿಗೆ. ಅಂದ್ರೆ ನನ್ನ ವಾದ ಪತ್ರ ಇತ್ತಲ್ಲ ಅದರಲ್ಲೆಲ್ಲ ನೀನ್ ಹೇಳ್ ಮಾಡ್ಕೊಂಡಿದ್ದೆ ಅಂತ ಲೆಕ್ಕ. ಅದ್ರ ಅರ್ಥ ಎಲ್ರಿಗೂ ಆಶ್ಚರ್ಯ ಆಯ್ತು, ಅವ್ರು ಹಿಂಗೆ ಓಪನ್ ಆಗಿ ಕುಂದಾಪುರ ಕನ್ನಡ ಬೈದ್ ಬಿಟ್ರಲ್ಲ ಹೆಬ್ಬರ್ ಎಂತ ಹೇಳಿದ್ರೆ ಕಾಂಬ ಅಂತ. ನಾನು ಒಂದೇ ಮಾತು ಹೇಳಿದೆ, ಅದು ನಿಮ್ ಬಾಯಿಗೆ ಬಪ್ಪಕ್ಕಾಗಿತ್ತು ಅಂದೆ. ಅದು ನಿಮ್ ಬಾಯಿ ಬಪ್ಪಕ್ಕಾಗಿತ್ತಂತ, ಅಯ್ಯೋ ಒಂದು ನೆಗಾಡಿ ನೆಗಾಡಿ ಎಲ್ರಿಗೂ. ಆಗಿನ ಕಾಲ ವಕೀಲರು ಎಷ್ಟು ದೊಡ್ಡ ಮನುಷ್ಯರು ಅಂದ್ರೆ ಪರಮೇಶ್ವರ ಕೂಡ ಅದನ್ನ ಒಳ್ಳೆ ರೀತಿಯಲ್ಲಿ ತಗೊಂಡು ಅಡ್ಡಿಲ್ಲ ಮರೇ ನೀನು ಅಡ್ಡಿಲ್ಲ ಹೇಳ ಹೇಳ ಹೇಳ್ಕ ಅಂತ ಹೇಳಿ ಆ ರೀತಿ ತಗೊಂತಾರೆ, ಸ್ವೀಕಾರ ಮಾಡ್ತಾರೆ ಶಾಸ್ತ್ರಿಯನ್ನು ಕೂಡ. ಮೇಲಿಗಿದ್ದ ಜಡ್ಜ್ಗಳ ಕಡೆ ಅರ್ಥ ಆಗಿ ಅವರು ಹೋಪಲ್ಲರಿಗೂ ನಾನು ಹೇಳೋದು, ಹೆಬ್ಬರ್ ಆ ದಿವಸ ನೀವು ಒಂದು ಮಾತಾಡಿದ್ರೆ ಅವ್ರ ಬಾಯಿ ಬಪ್ಪಗಾಗಿದ್ದು, ಎಷ್ಟು ಚಂದ ಉತ್ತರ ಕೊಟ್ರಿ ಮಾರ್ರಿ ಅಂತ ಹೇಳ್ತಾರೆ. ಹೀಗಿಂದಲ್ಲಿ ನಡೀತು ಕುಂದಾಪುರ ಕನ್ನಡದ ಸಂಭಾಷಣೆಗಳೆಲ್ಲ ಅಲ್ಲಿ ನಮಗೆಲ್ಲ ನೆನಪಿರುತ್ತೆ ಕೆಲವೆಲ್ಲ.
2: ಓಕೆ, ನೀವೀಗ ಬರವಣಿಗೆಯಲ್ಲಿ ಸಹ ಇದ್ದವ್ರು ಅಂದ್ರೆ ಬರೀ ಮಾತಾಡುದಲ್ಲ, ಕತೆಗಳನ್ನ ಬರ್ದಾರ, ಪದ್ಯಗಳನ್ನ ಬರ್ದಾರ. ಸರ್, ನಿಮ್ಮ ಇಡೀ ಜೀವಮಾನ ಈಗ 85 ವರ್ಷ ಏನಿತ್ತು, ನೀವು ಸಣ್ಣ ಮಗುವಿಂದ ಇವತ್ ಅಜ್ಜ ಆಯ್ರಿ 6 ಮೊಮ್ಮಕ್ಕಳಿಗೆ, ಅಲ್ಲಿ ತನಕದ ಪ್ರಯಾಣದಲ್ಲಿ ನಮ್ಮ ಏಸನ್ ಹೆಬ್ಬಾರ್ ಒಟ್ಟಿಗೆ ಎಂತ ಇದ್ಕೆ ಅಂದ್ರೆ ಅದು ಕುಂದಾಪುರ ಕನ್ನಡ, ಕುಂದಾಪುರ ಕನ್ನಡ ಒಟ್ಟಿಗೆ ಯಾರಿದ್ದಿರ್ಕೆ ಅಂದ್ರೆ ಅದು ಏಸನ್ ಹೆಬ್ಬಾರ್ ಅಲ್ಲಾ. ನಂದೊಂದು ಪ್ರಶ್ನೆ, ಈಗಿನ ದಿನಗಳಲ್ಲಿ ನಾವು ಕುಂದಾಪುರ ಕನ್ನಡ ಹಬ್ಬ ಅದರದೊಂದು ಆಚರಣೆಯನ್ನು ವಿಜೃಂಭಣೆಯಿಂದ ಮಾಡುತ್ತ, ಆಗಳಿಕೂ ನೀವು ಮಾಡ್ತಿದ್ದೀರಿ, ನಿಮ್ಗಾದ ಮಟ್ಟದಲ್ಲಿ ಆಗ ಸೋಷಿಯಲ್ ಮೀಡಿಯಾಗಳಲ್ಲಿ ಇರ್ಲಿಲ್ಲ, ಅದನ್ನ ನಿಮ್ಗೆ ಇಡೀ ಊರಿಗೆ ತೋರಿಸುವಂತ ಸಾಧ್ಯತೆಗಳಿರ್ಲಿಲ್ಲ, ಇತಿಮಿತಿಯಲ್ಲೇ ಇದ್ದಿತ್ತು. ಈಗ ನಿಮ್ಮ ಕಾಮತಿಗೆ ಹೆಂಗ ಅನ್ಸುತ್ತೆ, ನಾವು ಒಂಚೂ ತಡದಾಯಿ ಹುಟ್ಟಿದ ಆತಿದ್ದಿತ್ತು ಅನ್ಸುತ್ತ ಹೆಂಗೆ?
0: ಇಲ್ಲ, ನನಗೆ ಆಗಿನ ಕಾಲವೇ ನನಗೆ ಬಹಳ ಇನ್ನು ಕೂಡ ಸುಂದರವಾಗಿ ಒಂದು ಅಪ್ಯಾಯಮಾನವಾಗಿ ಮನಸ್ಸಿಗೆ ಹಾಯಾಗಿ ಕಾಣ್ತಕ್ಕಂಥದ್ದು ಆಗಿನ ಕಾಲವೇ. ಯಾಕೆಂದ್ರೆ ನಮ್ಮ ಮನೆಯಲ್ಲಿ ನಾವೆಲ್ಲ ಕುಂದಾಪುರ ಕನ್ನಡಗೆ ಬಯಸ್ಕೊಂಬುದು, ಮನೆಯೊಳಗೆ ಕುಂದಾಪುರ ಕನ್ನಡದಿಗೆ ಹಾಸ್ಯ ಮಾಡೋದು, ಆನೆ ಮನೆ ಬೆಳೆದವ್ರು ನಾವು ಅಷ್ಟು ಮಟ್ಟಿಗೆ. ಅಂದ್ರೆ ದೊಡ್ಡ ಮನೆ ನಮ್ಮದು. ನಾನು ನಿಮಗೆ ಹೇಳಿದ್ದೆನಲ್ಲ, ನಮ್ಮ ಅಪ್ಪನಿಗೆ 10 ಹೆಣ್ಣು 4 ಗಂಡು, ನಾವು ಅಷ್ಟು ದೊಡ್ಡ ಸಂಸಾರದವ್ರು, ದೊಡ್ಡ ಸಂಸಾರದವರು. ನಮ್ಮ ಹೆಂಡತಿ ಮನೆಯವರೇನು ಕಡಿಮೆ ಇಲ್ಲ, ಅವರ ಅಪ್ಪನಿಗೆ 11 ಹೆಣ್ಣು 2 ಗಂಡು, 13 ಜನ, ನಾವು 14 ಜನ, 2 ಕ್ರಿಕೆಟ್ ಟೀಮ್ ಇದ್ದಂಗೆ. ಅಷ್ಟೆಲ್ಲ ಇವರ ವಿಪ್ಸನೆಗೆ ಕುಂದಾಪುರ ಕನ್ನಡ ಹಾಸು ಹೊಕ್ಕಾಗಿ ಇದ್ದ ಹಾಗೆ, ಅದು ಹರಿತೆ ಇದ್ದ ಹಾಗೆ ನಮ್ಮೊಳಗೆ ಹರಿತೆ ಇದ್ದಿತ್ತು, ನಾವು ಅದರೊಳಗೆ ಬೆಳೆದು ಬಂದಿತ್ತು. ಈಗ ಹೊರಗೆ ಹೋಗಿದ್ರೆ ಕುಂದಾಪುರ ಕನ್ನಡ ಮಾತಾಡೋದು ಜನಗಳಿಗೆ ಕಡಿಮೆ. ಅದು ನಂಗೆ ಒಂದು ವಿಶ್ವಾಸ ಉಂಟು ಅಂತ ಹೇಳಿದ್ರೆ, ಒಂದು ಸಂತೋಷ ಅಂತ ಹೇಳಿದ್ರೆ, ನಾನು ಶಾಲೆ ಮಕ್ಕಳು ಹೋಗೋದು ಕಾಂತೆ, ಕಾಲೇಜ್ ಮಕ್ಕಳು ಹೋಗೋದು ಕಾಂತೆ, ಕೆಲವು ಸಲ ನನ್ನ ಮುಂದಿಂದ ಹೋದ್ರು, ಕೆಲವು ಸಲ ನನ್ನ ಹಿಂದಿನ ಬತ್ತರು. ಖುಷಿ ಅಂದ್ರೆ ಅವರು ಅವರೊಳಗೆ ಮಾತಾಡೋ ಸಮಯ ಕುಂದಾಪುರ ಕನ್ನಡವೇ ಮಾತಾಡ್ತಾರೆ, ಕಾಲೇಜ್ ಮಕ್ಕಳು ಹಾಗೆ, ಶಾಲೆ ಮಕ್ಕಳು ಹಾಗೆ. ಹಾಗಾಗಿ ನಂಗೊಂದು ವಿಶ್ವಾಸ ಇತ್ತು ಅಂದ್ರೆ ಕುಂದಾಪುರ ಕನ್ನಡಕ್ಕೆ ಅಳಿವು ಇಲ್ಲ, ಅದು ಎಂದೂ ಕೂಡ ಅಳೆದು ಹೋಗುದಿಲ್ಲ, ಉಳಿತು. ಯಾಕಂದ್ರೆ ಮಕ್ಕಳ ಬಾಯಲ್ಲಿ ಯಾವಾಗ ಕುಂದಾಪುರ ಕನ್ನಡ ನಲ್ಲಿರಾಡ್ತಾ ಉಂಟಾ ಇವತ್ತಿಗೂ, ಆಗ ಕುಂದಾಪುರ ಕನ್ನಡ ಉಳಿತಂತ ಲೆಕ್ಕ. ಮತ್ತೆ ಕುಂದಾಪುರ ಕನ್ನಡಕ್ಕೆ ಸಂಬಂಧಿಸಿದ ಆಗಿದ್ದಂತಹ ಆಚರಣೆಗಳು ಎಷ್ಟು ಆಚರಣೆಗಳಿದ್ದಾವಲ್ಲ, ಅದು ಇವತ್ತಿಗೂ ಉಂಟು. ದೇವರದಿಂದ ಇವತ್ತು ಕೆಲವು ಕಡೆಯಲ್ಲಿ ಸಾಮೂಹಿಕವಾಗಿ ಗಣೇಶೋತ್ಸವ ಮಾಡೋದಾಗ್ಲಿ, ಸಾಮೂಹಿಕವಾಗಿ ಬೇರೆ ಬೇರೆ ಇದು ಶಾರದೋತ್ಸವ ಮಾಡೋದಾಗ್ಲಿ, ಸಾಮೂಹಿಕವಾಗಿ ನವರಾತ್ರಿ ಮಾಡೋದಾಗ್ಲಿ, ಹೀಗಿಂದೆಲ್ಲ ಮಾಡಿ ನಮ್ಮೂರಿನ ಎಷ್ಟೋ ಇಂಥ ಸಂಸ್ಕೃತಿಯನ್ನು ಉಳಿಸಿದ್ರು. ಈಗ ಹುಲಿವೇಷ, ನಮ್ಮ ಕಲಾಕ್ಷೇತ್ರದವರು ವರ್ಷಕ್ಕೊಂದ್ಸಲ ಹುಲಿವೇಷದ ಸ್ಪರ್ಧೆ ಮಾಡಿ ಆ ಹುಲಿವೇಷ ಉಳಿಸತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತೆ ಕೆಲವು ಕಡೆಗಳಲ್ಲಿ ಡಿಮ್ಶಾಲ್, ಕೆಲವು ಕಡೆಯಲ್ಲಿ ಇದು ಹೌಂದರಾಯನ ವಾಲ್ಗ, ಮತ್ತೊಂದು ಕಡೆಯಲ್ಲಿ ಕೋಲ, ಮತ್ತೊಂದು ಕಡೆಯಲ್ಲಿ ಆಟ, ಮತ್ತೊಂದು ಹಿಂಗಿಂದೆಲ್ಲ ಒಂದು ಸ್ಪರ್ಧೆಯೆಲ್ಲ ಮಾಡಿ ಈ ಕುಂದಕನ್ನಡದ ಸಂಸ್ಕೃತಿ ಉಳಿಸುವ ಹಾಗೆ ಮಾಡ್ತಾ ಇರುವಂತಹದ್ದು ಈಗ ಬಂದಂತ ಒಂದು ಸಂಘಟನಾತ್ಮಕವಾದಂತಹ ಪ್ರಯತ್ನ, ಅದು ನಂಗೆ ಖುಷಿ ಕಾಣುತ್ತೆ, ಅದು ಉಳಿತು ಖಂಡಿತ.
2: ಆಯ್ತು, ನೀವೀಗ ಆವತ್ತಿನ ಪತ್ರಿಕೆಗಳು ಪಾಪ ಮುಂಚಿನ ಕಾಲದಿಂದ ಬೆಳೆದು ಬಂದ ನೀವು, ಇವತ್ತು ಸೋಷಿಯಲ್ ಮೀಡಿಯಾದಲ್ಲೂ ಅಷ್ಟೇ ಆಕ್ಟಿವ್ ಇದ್ರಿ, ಹೆಬ್ಬಾರ್ ಪ್ರಪಂಚ ಅಂತ ಒಂದು ಪೇಜ್ ಮಾಡ್ಕೊಂಡ, ಇದು ಆಸಕ್ತಿ ಅದು ಹ್ಯಾಂಗ ಸರ್? ನೀವು ದಿನ ಹೋದಾಗೂ ನಿಮ್ಮ ಯೌವನ ಜಾಸ್ತಿ ಆತಿತ್ತ ಹ್ಯಾಂಗೆ ಅಂತೇಳಿ.
0: ಇದು ಬಹಳ ವಿಚಿತ್ರವಾದಂತಹ ಪ್ರಶ್ನೆ, ಮತ್ತೆ ಪ್ರಮುಖವಾದ ಪ್ರಶ್ನೆ. ಹೌದು, ನಾನು 97ನೇ ಇಸವಿಯಲ್ಲಿ ಫ್ರಾನ್ಸ್ ದೇಶಕ್ಕೆ ಹೋಗಿದ್ದೆ, ಅಲ್ಲಿ ಅಧ್ಯಯನ ವಿನಿಮಯ ತಂಡದ ನಾಯಕನಾಗಿ ರೋಟರಿಯಿಂದ ಕಳಿಸಿಕೊಟ್ಟಿದ್ರು. ಆಗ ನನಗೆ ಪ್ರಾಯ ಅನ್ನುವಂಥದ್ದು ಏನು ಕಡಿಮೆ ಇಲ್ಲ, 50 ವರ್ಷಕ್ಕೆ ಹತ್ತಿರ ಇದ್ದಿತ್ತು. ಅದು ಕೂಡ ತುಂಬ ಹುಡುಗನಾಗಿ ನಾನು ಓಡಾಡ್ತಿದ್ದೆ. ಆಗ ಅವರು ಒಂದು ಪ್ರಶ್ನೆ ಕೇಳಿದ್ರು, ಹೆಬ್ಬರ್ರೆ ನೀವು ಈ ಪ್ರಾಯದಲ್ಲಿ ಒಳ್ಳೆ ಹುಡುಗರಾಗಿದ್ರಿ ಅಲ್ಲ, ನಿಮ್ಮ ಯೌವನದ ಗುಟ್ಟಿ ಏನು ಅಂತ ಕೇಳಿದ್ರು. ಆಗ ನಾವು ಒಂದು ಉತ್ತರ ಕೊಟ್ಟೆ ಇಂಗ್ಲಿಷ್ ಅವರಿಗೆ, ಐ ಹ್ಯಾವ್ ನೋ ಟೈಮ್ ಟು ಗ್ರೋ ಓಲ್ಡ್ ಅಂತ.
2: ರೈಟ್,
0: ನನಗೆ ಹಳತಪ್ಪಗೆ ಪುರುಸೊತ್ತಿಲ್ಲ ಮಾರ್ರೆ ಅಂತ ಹೇಳಿದೆ. ನಾನು ಈಗ ಕೂಡ ಎಲ್ರಿಗೂ ಹೇಳೋದು ಒಂದೇ ಮಾತು, ನಿಮಗೆ ಹಳತಪ್ಪಕ್ಕೆ ಪುರುಸೊತ್ತಿಪ್ಪಗಾಗ, ಪುರುಸೊತ್ತು ಇಲ್ಲದಷ್ಟು ನೀವು ತೊಡಕೊಳ್ಬೇಕು, ನಿಮ್ಮ ತೊಡಸ್ಕೊಳ್ಬೇಕು ಎಂತದ್ರಲ್ಲಾಗ್ಲಿ. ಹಂಗ ಈಗ ತೊಡಸ್ಕೊಂಬುದು ಹ್ಯಾಂಗೆ, ನಾವು ಬೇರೆ ಅಂತ ನಮಗಿಲ್ಲ, ಈಗ ಕುಟ್ಟಿ ದೊಣ್ಣೆ ಇಲ್ಲ, ಮತ್ತೊಂದು ಆಟ ಇಲ್ಲ, ಯಾವುದು ಇಲ್ಲ, ಮುಂಚಿನ ಹಳೆ ಆಟಗಳೆಲ್ಲ ಹೋಯ್ತು. ಈಗ ಹೊಸ ಆಟ ಯಾವುದು, ಮೊಬೈಲು ಕಂಪ್ಯೂಟರು ಅಥವಾ ಫೇಸ್ಬುಕ್ ಮತ್ತೊಂದು ಇತ್ತು, ಅದ್ರೊಳಗೆ ತೊಡಸ್ಕೊಳ್ಳೋದು. ಅದ್ರ ತೊಡಸ್ಕೊಳ್ಳೋದು ಹೇಗೆ, ನಾನು ಒಂದು ಒಳ್ಳೆ ಹೂವು ಬಂತಪ್ಪ ಅದ್ರದ್ದು ಫೋಟೋ ತೆಗೆದೆ, ಒಂದು ಹುಲಿವೇಷ ಬಂತು ಅದ್ರ ಫೋಟೋ ತೆಗೆದೆ, ಒಂದು ಮತ್ತೊಂದು ಬೇಡುವ ಬಂದ, ಮತ್ತೊಬ್ಬ ಮಾರಿ ಹೊತ್ಕೊಂಡು ಬಂದ, ಹಳೆಯ ಜನಪದ ಒಂದು ಸಂಸ್ಕೃತಿಯೆಲ್ಲ ಫೋಟೋ ತೆಗೆದು ನಾನು ಹೆಬ್ಬಾರ ಪ್ರಪಂಚ ಅಂತ ಮಾಡಿ ಅದರೊಳಗೆ ಹಾಕೋಕೆ ಶುರು ಮಾಡಿದೆ. ಹಳೆ ಹಳೆಯ ತಿಂಡಿಗಳು, ಶಾಮಿಗೆಯಿಂದ ಹಿಡಿದ ಪತ್ರಗಳನ್ನು ಹಿಡಿದು ನಮ್ಮ ಮನೆಯಲ್ಲಿ ಹಳತು ಹಳತು ತಿಂಡಿಗಳು, ಅದು ಬೇಕಾದರೆ ಹೊಸ್ತಿನ ಗಂಜಿ ಆಗಲಿ, ಅದರದ್ದು ಫೋಟೋ ತೆಗೆದು ಹಾಕೋದು. ಆಗ ಜನಕ್ಕೆ ಆಸಕ್ತಿ ಹುಟ್ಟಿತ್ತು, ಜನರು ತಮ್ಮನ ಮನೆಗೂ ಅದನ್ನು ಮಾಡ್ಕೊ ತಾವು ಸಹ ಪಟ ಹಾಕು ಅಂತ ಹತ್ತು ಹಿಂಗಿಂದೆಲ್ಲ ಮಾಡೋಕೆ ಶುರು ಮಾಡ್ಕೊಂಡೆ. ಎಷ್ಟು ಜನ ಅಂದರೆ ನನಗೆ 49,000 ಫಾಲೋವರ್ಸ್ ಇದ್ದಾರೆ. 49,000 ಫಾಲೋವರ್ಸ್ ನಮ್ಮ ಹೆಬ್ಬರ ಪ್ರಪಂಚಕ್ಕೆ ಇದ್ರೆ ಅಂತ ಹೇಳಿದ್ರೆ, ನಾನೊಂದು ಸಣ್ಣ ಜನ ಅಲ್ಲ, ಸಣ್ಣ ಊರಿನಲ್ಲಿ ಕುರಿತ ಜನ ಅಲ್ಲ, ಅಷ್ಟು ಜನ ಇದನ್ನ ಕಾಣ್ತಾರೆ ಅಂತ ಆದರೆ, ಅಷ್ಟು ಜನಕ್ಕೆ ಆಸಕ್ತಿ ಇತ್ತಂತಾದ್ರೆ ನಾನು ಯಾಕೆ ಅವರಿಗೆ ಆಸಕ್ತಿ ಸರಿಯ ಕೊಡೋಕಾಗ. ಹಾಂಗಾಗಿ ಬರೋಕೆ ಶುರು ಮಾಡಿದೆ, ಕತೆ ಬರೋಕೆ ಶುರು ಮಾಡಿದೆ, ಅದರೊಳಗೆ ಅವರು ಒಳ್ಳೊಳ್ಳೆ ವಿಚಿತ್ರ ವಿಚಿತ್ರ ಸಂಗತಿ ಬಾರಿ ಶುರು ಮಾಡಬೇಕು ಅಂದ್ರೆ ಕುಂದಾಪುರ ಸಂಗತಿಯೇ. ಎಷ್ಟು ಮಟ್ಟಿಗೆ ಅಂತ ಇಡೀ ಪ್ರಪಂಚದಲ್ಲಿ ಬೇರೆ ಬೇರೆ ದೇಶದಲ್ಲಿ ಕುಂದಾಪುರ ಕನ್ನಡಿಗರೆಲ್ಲ ಓದ್ಕೊಂಡು ನಮ್ಮ ಹತ್ರ ಹೇಳಿದ್ರು, ಕುಂದಾಪುರ ಏನಾಗ್ತು ಏನಾಗುದಿಲ್ಲ ಅಂದ್ರೆ ನಿಮ್ದು ಕಂಡ್ಕೊಂಡೆ ನಮ್ಗೆ ಗೊತ್ತಾತ್ ಬಾರ್ರೆ, ಮತ್ತೆ ಹೊಸ ಹೊಸ ಸಂಧಿ ಗೊತ್ತಾತ ಕುಂದಾಪುರದ ಏನೆಲ್ಲ ಅಷ್ಟೆಲ್ಲ ನಡೀತಾ ಕುಂದಾಪುರದಾಗೆ. ಈ ಕುಂದಾಪುರವನ್ನ ಇಡೀ ಪ್ರಪಂಚಕ್ಕೆ ನಮ್ಮ ಹೆಬ್ಬಾರ್ ಪ್ರಪಂಚ ಪರಿಚಯ ಮಾಡತ್ತು. ಆದ್ರೆ ಮಾಡಿಸೋಕೆ ನನಗೊಂದು ಉಮೇದು ಇತ್ತು, ಈ ಪ್ರಾಯ ಇತ್ತು, ಇನ್ನೂ ಹತ್ತು ಇಲ್ಲ ಗೊತ್ತಿಲ್ಲ, ಯಾಕಂದ್ರೆ 85 ಆಗ್ತಾ ಬಂತು. ಆದ್ರೂ ಕೂಡ ಇವತ್ತಿಗೂ ಅದನ್ನ ಇಟ್ಕೊಂಡಿದೆ, ದಿವಸಕ್ಕೊಂದೆರಡು ಫೋಟೋ ಹಾಕಿದ್ರೆ ನಂಗೆ ನಿದ್ದೆ ಬರ್ತಿಲ್ಲ.
2: ಸೊ ಎಲ್ಲ ಅಪ್ಲೋಡ್ ಮಾಡುದಿಲ್ಲ ನೀವೇ?
0: ಎಲ್ಲ ಫೋಟೋ ತೆಗೆದು ನಾನೇ, ಎಡಿಟ್ ಮಾಡೋದು ನಾನೇ, ಅಪ್ಲೋಡ್ ಮಾಡೋದು ನಾನೇ. ಅದಕ್ಕಿಂತ ಹೆಚ್ಚು ನನ್ನ ಬರ್ತಿಲ್ಲ, ಅಷ್ಟೇ
2: ಬರ್ತಲ್ಲ ಅಬ್ಬಾ,
0: ಅದಕ್ಕಿಂತ ಹೆಚ್ಚು ಬರ್ತಿಲ್ಲ. ಕೆಲವೆಲ್ಲ ಏನೆಲ್ಲ ಮಾಡ್ತಾರಲ್ಲ ಅದೆಲ್ಲ ಮಾಡೋಕೆ ಬರ್ತೀನಿ ನನಗೆ. ಈಗ AI ಇತ್ತಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೋಗಿ ಕೆಲವೆಲ್ಲ ಮಾಡ್ತಾರೆ, ಅದು ಬರ್ತಿಲ್ಲ, ಅದೆಲ್ಲ ಮಾಡೋಕೆ ಹತ್ತಿಲ್ಲ, ಅದು ಏನೇನೋ ಅದ ಕಡೆಗೆ ಹಂಗೆ ಅದಕ್ಕೆ ಅದ ಅಂತ ಕೈ ಕೋಚಿಗೆಲ್ಲ ಹೋಗ್ತಿಲ್ಲ. ನಾನು
2: ತುಂಬಾ ತುಂಬಾ ತುಂಬಾ ಖುಷಿ ಆಯ್ತು. ಈಗ ನಮ್ಮ ಹೆಬ್ಬಾರ್ ರೊಟ್ಟಿಗೆ ಅವರ ಹೆಂಡತಿ ಕೂಡ ಇದ್ರ, ಅವ್ರ ಹತ್ರ ಒಂದೇ ಮಾತು ನಂಗೆ ಒಂದೇ, ನೀವು ಕುಂದ ತುಂಬಾ ತುಂಬಾ ತುಂಬಾ ಖುಷಿ ಆಯ್ತು. ಈಗ ನಮ್ಮ ಹೆಬ್ಬಾರ್ ರೊಟ್ಟಿಗೆ ಅವರ ಹೆಂಡತಿ ಕೂಡ ಇದ್ರ, ಅವ್ರ ಹತ್ರ ಒಂದೇ ಮಾತು ನಂಗೆ ಒಂದೇ, ನೀವು ಕುಂದಾಪುರ ಕನ್ನಡದ ಬಗ್ಗೆ ಎರಡೇ ಮಾತಾಡ್ರೆ ಸಾಕ. ನೀವು ಫಸ್ಟ್ ಟೈಮ್ ಮದುವೆ ಬಂದಾಗ ಕಣೆ ಎಷ್ಟೊಂದ್ಸಲ ನಂಗೆ ಇದೊಂದು ಗಮ್ಮತ್ ಸಿಚುವೇಶನ್ ಅತ್ತ, ಇಲ್ಲಿ ಅವರೊಂದು ಹೇಳುದು ನಿಮ್ಗೆ ಇನ್ನೊಂದು ಅರ್ಥ ಆಗ್ಬೋದು. ಈಗ ನಿಮ್ ಅತ್ತೆ ಮಾತಾಡ್ದಾಗಿರ್ಬೋದು ಅಥವಾ ನಿಮ್ ಗಂಡ ಮಾತಾಡ್ದಾಗಿರ್ಬೋದು, ಆ ತರದ ಒಂದು ಸನ್ನಿವೇಶ ಇತ್ತ ಮ್ಯಾಮ್. ನಮ್ಮೊಟ್ಟಿಗೆ ಎಸ್ ಎನ್ ಹೆಬ್ಬಾರ್ ಅವರ ಧರ್ಮ ಪತ್ನಿ ಪ್ರಾಣಪ್ರಿಯ ಸುಧಾ ಹೆಬ್ಬಾರ್ ಅವರಿದ್ರ ಮ್ಯಾಮ್ ಹೇಳಿ.
3: ಹೌದು, ಬಂದಾಗ ತುಂಬಾ ಕಷ್ಟ ಆಗ್ತಿತ್ತು ನಂಗೆ. ಅತ್ತೆ ಅಂತೂ ಇನ್ನು ಸ್ಪೀಡ್ ನಂಗೆ ಮಾತಾಡಿದ್ರೆ ಅರ್ಥ ಆಗ್ತಿರ್ಲಿಲ್ಲ ಅವರು ಎಂತ ಅಂತ. ವಾಪಸ್ ಕೇಳಲಿಕ್ಕೂ ಹೆದರಿಕೆ ನಂಗೆ, ಮದುವೆ ಆಗಿ ಹೊಸದಾಗಿದೆ. ಅವ್ರು ಆಚೆ ಹೋದ ಕೂಡ್ಲೇ ನನ್ನ ನಾದಿನಿ ಹತ್ರ ಕೇಳೋದು ಎಂತ ಹೇಳಿದ್ರು ಅವ್ರು. ಅವ್ರು ನಗಾಡ್ತಿದ್ಲು ಮತ್ತೆ ಹೇಳ್ತಿದ್ಲು ಹೀಗೀಗೆ ಹೇಳಿದ್ದಂತ. ತುಂಬಾ ಕಷ್ಟ ಆಗ್ತಿತ್ತು ನಂಗೆ. ಆದ್ರೆ ಕುಂದಾಪುರ ಭಾಷೆ ಹೇಳಿದ್ರೆ ತುಂಬಾ ಪ್ರೀತಿ ಉಂಟು ನಂಗೆ, ತುಂಬಾ ಗೌರವ ಉಂಟು, ಅಭಿಮಾನ ಉಂಟು ಎಲ್ಲ. ಅಂದ್ರೆ ಅದು ಕ್ರಮೇಣ ಬರ್ಬೇಕಲ್ಲ, ಬಂದ ಕೂಡಲೇ ಬರೋದಿಲ್ಲ
2: ಟೈಮ್ ತಕ್ಕಂತ.
3: ಅದು ನಂಗೆ ತುಂಬಾ ಕಷ್ಟ ಆಯ್ತು ಮಾತ್ರ ಇಲ್ಲಿ.
2: ನೀವು ತುಂಬಾ ಮಿತ ಭಾಷಿನಿ ಅಂದ್ರೆ ಜಾಸ್ತಿ ಏನ್ ಮಾತಾಡೋದಿಲ್ಲ, ಅದು ದೇವ್ರ ಹಾಂಗೆ ಅಮ್ಮರು ಬ್ಯಾಲೆನ್ಸ್ ಮಾಡುದು. ಒಬ್ರು ಬಾಯಿ ತುಂಬಾ ಮಾತಾಡೋದು, ಮತ್ತೊಬ್ರು ಸೈಲೆಂಟ್ ಆಗಿರ್ಬೋದು. ನಮ್ಮ ಹೆಬ್ಬಾರ್ ಬಾಯಿ ತುಂಬಾ ಮಾತಾಡ್ತಾರೆ. ಈಗ ಮರ ಸಿಕ್ಕರು ಮಾತಾಡ್ಸಿ ಬಪ್ಪಾರ. ನಿಮ್ಗೆ ಯಾವತ್ತಾರು ಅನ್ಸಿತ್ತ ಯಪ್ಪ ಎಷ್ಟಪ್ಪ ಮಾತಾಡ್ತಾರೆ ಮರ ಇವ್ರಂತ?
3: ಇಲ್ಲ ಇಲ್ಲ ಇಲ್ಲ, ನಾನು ಅಂತ ಮನೆಯಲ್ಲೇ ಬಂದವಳಲ್ಲ, ನಮ್ಮ ಮನೆಯಲ್ಲೂ ಸುಮಾರು ಜನ, ಎಲ್ಲ ವೆರೈಟಿ ಜನಗಳೇ ಇರೋದು, ಹಾಗೇನು ಅನ್ಸ್ಲಿಲ್ಲ. ಆದ್ರೆ ನಾನು ಮೌನ ಅಷ್ಟೇ. ನನ್ನ ಅತ್ತೆ ಯಾವಾಗ್ಲೂ ಕೇಳ್ತಿದ್ರು ಮದುವೆ ಆದ ಸರ್ ಯಾಕೆ ನೀನ್ ಮಾತಾಡೋದಿಲ್ಲ
2: ಅಂತ.
3: ಮಾತ್ರ ಏನ್ ತೊಂದ್ರೆ ಉಂಟಾ ನಿಂಗೆ ಇಲ್ಲಿ, ಕಷ್ಟ ಆಗ್ತದೆ? ಇಲ್ಲ ಕಷ್ಟ ಇದೇನಿಲ್ಲ, ಅಬ್ಸರ್ವ್ ಮಾಡುದು ಒಂದಷ್ಟು ಸಮಯ ಅಬ್ಸರ್ವ್ ಮಾಡುದಷ್ಟೇ.
2: ಇನ್ನೊಂದು ಜಟಾಪಟಿ ಅತ್ಯಂತ ಗೊತ್ತಿತ್ತ, ಈ ತುಳುವರು ಮತ್ತು ಕುಂದಾಪುರ ಕನ್ನಡ ಅಥವಾ ಯಾವುದೇ ಭಾಷೆ ಮದುವೆಯಾದಾಗಲಿಕ್ಕೆ ಅಪ್ಪನ ಭಾಷೆ ಕನ್ನಡ ಅಮ್ಮನ ಭಾಷೆ ತುಳು ಅಥವಾ ಅಮ್ಮನ ಭಾಷೆ ಕನ್ನಡ ಅಪ್ಪನ ಭಾಷೆ ತುಳು ಆದಾಗ ನನ್ನ ಭಾಷೆ ನಾ ಹೇಳಿಕೊಡ್ತೀನಿ ನನ್ನ ಭಾಷೆ ನಾ ಹೇಳಿಕೊಡ್ತೀನಿ ಇದು ಇಲ್ಲಿ
3: ಹಾಗೇನಿಲ್ಲ. ಅದೇ ನಂಗೆ ಸಹಜವಾಗಿ ಮಕ್ಕಳ ಹತ್ರ ತುಳು ಬಂತು, ಯಾಕೆ ನಾನು ಮೂರು ಹೆತ್ತದು ಕಾಸುಗೂಡಲ್ಲಿ, ಎಲ್ಲ ಕನ್ನಡ ಮಾತ್ರ, ನಂಗೆ ಮಕ್ಕಳ ಹತ್ರ ಸಹಜವಾಗಿ ತುಳು ಬಂತಲ್ಲಿ. ಇಲ್ಲಿ ಬರುವಾಗ ಕಷ್ಟ ಆಗ್ತದೆ, ಅದು ಇಲ್ಲಿ ಎಲ್ರಿಗೂ ನೀ ಕನ್ನಡ ಮಾತಾಡು ಕನ್ನಡ ಮಾಡು, ನೀ ಯಾಕೆ ತುಳು ಮಾತಾಡೋದು ಅಂತ. ಅದ್ರೆ ನಂಗೆ ಅದು ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ. ಎರಡು ಮೂರು ತಿಂಗಳು ಅಲ್ಲಿ ಇದ್ದು ಮಕ್ಕಳ ಹತ್ರ ತುಳುವೆ ಮಾತಾಡಿ ಇಲ್ಲಿ ಬಂದು ಚೇಂಜ್ ಮಾಡಿ ಹೇಳಿದ್ರೆ ಆಗುದಿಲ್ಲ, ಟ್ರೈ ಮಾಡಿದ್ರು ಆಗುದಿಲ್ಲ ನಂಗೆ.
2: ಈಗ ನಿಮ್ ಮಕ್ಕಳ ಕುಂದಾಪುರ ಕನ್ನಡ ಹ್ಯಾಂಗ್ ಮಾತಾಡ್ತಾರೆ?
3: ಲಾಯಕ್ ಮಾತಾಡ್ತಾರೆ,
2: ಲಾಯಕ್ ಮಾತಾಡ್ತಾರೆ.
3: ಅದೇ ಅವರಿಗೆ ತಿದ್ದುವಷ್ಟು ನಂಗೆ ಗೊತ್ತಿತ್ತು, ಅವ್ರು ತಪ್ಪು ಮಾಡಿದ್ರೆ ತಿದ್ದುವಷ್ಟು ನಂಗೆ ಗೊತ್ತಿತ್ತು. ನಂಗೆ ಸ್ವತಃ ಮಾತಾಡ್ಲಿಕ್ಕೆ ಆಕ್ಸೆಂಟ್ ಬೇರೆ, ನಮ್ಮ ಆಕ್ಸೆಂಟ್ ನಮ್ಗೆ ಬರೋದೇ ಇಲ್ಲ,
2: ಅದು ಟೋನ್ ಟೋನೇ ಚೇಂಜ್ ಇರುತ್ತೆ.
3: ಹೌದು, ಆಗ ಆಚೆ ಇಚ್ಚಿನವರೆಲ್ಲ ನಗಾಡಿದ್ರೆ ಅದು ನಂಗೆ ಆಗುದಿಲ್ಲ. ನಾನು ಸ್ವಲ್ಪ
2: ನಾಚಿಕೆ, ಮುಜುಗರ, ದಾಕ್ಷಿಣ್ಯ, ಸಂಕೋಚ,
3: ಅದೇ
2: ಅವ್ರಿಗೆ ಫುಲ್ ಅಪೋಸಿಟ್.
4: ಮಕ್ಕಳು ಅವಳ ಹತ್ರ ಕನ್ನಡ.
2: ಅದೇ ಅದೇ ಅದೇ ನಾ ಕೇಳದು, ಯಾಕೆಂದ್ರೆ ಇದು ಸಾಮಾನ್ಯವಾಗಿ ಎಲ್ಲರ ಕುಟುಂಬದಲ್ಲೂ ಆಪದು. ಸೊ ಅಮ್ಮನ ಭಾಷೆ ಅಮ್ಮನ ಹತ್ರ, ಅಪ್ಪನ ಭಾಷೆ ಅಪ್ಪನ ಹತ್ರ, ಮಕ್ಕಳು ಎರಡರಲ್ಲೂ ಎಕ್ಸ್ಪರ್ಟ್ ಇರ್ತಾರೆ. ಬಟ್ ಈಗ ಇವತ್ತು ವಿಶ್ವ ಕುಂದಾಪುರ ಕನ್ನಡ ದಿನ, ಸೊ ಒಂದ್ ಮಾತು ಹೇಳಿದಾರೆ,
3: ಕುಂದಾಪುರ ಭಾಷೆ ಭಾರಿ ಲೈಕ್ ಇತ್ತು,
2: ಭಾರಿ ಲೈಕ್ ಇತ್ತು,
3: ನಾನು ತುಂಬಾ ಇಷ್ಟಪಡ್ತೀನಿ ಅದನ್ನ.
2: ಪ್ರಿಯ ಕೇಳುಗರೆ, ಇಷ್ಟೊತ್ತು ವಿಶ್ವ ಕುಂದಾಪುರ ಕನ್ನಡ ದಿನದ ಅಂಗವಾಗಿ ನಮ್ಮ ಕುಂದಾಪುರ ಕನ್ನಡದ ರಾಯಭಾರಿ ಒಂದು ಕಾಲದಿಂದ ಇವತ್ತಿನವರೆಗೂ ಇವರ ಎಸ್ ಎನ್ ಹೆಬ್ಬಾರ್

0: ಇವರೊಟ್ಟಿಗೆ ನಾವು ಮಾತಾಡ್ತೀವಿ, ಇವ್ರ ಹೆಂಡತಿಯೊಟ್ಟಿಗೂ ಮಾತಾಡ್ತಾ ಅವರ ಕುಂದಾಪುರ ಕನ್ನಡ ಪ್ರೀತಿ ಅಷ್ಟು ಬಾಯಿ ತುಂಬಾ, ಮನಸ್ಸು ತುಂಬಾ, ಹೃದಯ ತುಂಬಾ, ಮಂಡಿ ತುಂಬಾ, ಕೈಕಾಲು ತುಂಬಾ, ಇಡೀ ದೇಹ ತುಂಬಾ ಒಂದು ಕುಂದಾಪುರ ಕನ್ನಡವೇ ಇಪ್ಪದ. ಅವರ ಪ್ರೀತಿಗೆ ಶರಣು ಶರಣು. ಯಾಕಂದ್ರೆ ನಮ್ ಕಣಂಗಿದ್ದರಲ್ಲೂ ಆ ಕುಂದಾಪುರ ಕನ್ನಡದ ಬಗ್ಗೆ ಒಂದು ಗೌರವದ ಭಾವನೆ, ಆ ಪ್ರೀತಿ, ಅದ್ರ ಬಗ್ಗೆ ನಾವು ಸಂಕುಚಿತ ಮನೋಭಾವ ಇಟ್ಕಂಕಾಗ ಅಂತ ನಮ್ಗೆ ಶಣ್ಣಕಿಪ್ಪತ್ತಿಂದ ಹೇಳ್ಕೊಟ್ಟವರು ASN ಹೆಬ್ಬಾರ್ ಅವರು. ಸೊ ಅದಕ್ಕಾಗಿ ನಾವು ಅವರನ್ನ ಕುಂದಾಪುರ ಕನ್ನಡ ಅಂತ ಬಂದ ಕೂಡಲೇ ನೆನಪಿಸಿಕೊಳ್ಳೇಬೇಕು. ಸರ್, ಅದಕ್ಕಾಗಿ ಇಂದು ವಿಶೇಷವಾದ ಸಂದರ್ಶನ ನಂಗೆ ಮಾಡ್ಕೆ ಮಾಡ್ಕೊಂಡಲೇ ಅಂದ್ಕೊಂಡು ನಿಮ್ಮ ಮನೆಗೆ ಬಂದು ಅದಕ್ಕೊಂದು ಅವಕಾಶ ಕೊಟ್ಟ, ಇಷ್ಟೊತ್ತು ಮಾತಾಡ್ರಿ ಸರ್. ಥ್ಯಾಂಕ್ ಯು ಸೋ ಮಚ್. ಹಲಸಿನ ಹಪ್ಪಳಕ್ಕೂ, ಕೊಬ್ಬರಿ ಕೊಟ್ಟದಕ್ಕೂ, ಮತ್ತೆ ಬೇಳೆ ಹಣ್ಣು ಕೊಟ್ಟದಕ್ಕೂ ಥ್ಯಾಂಕ್ ಯು.
1: ಹಲಸಿನ ಹಪ್ಪಳ ಮತ್ತು ಕೊಬ್ಬರಿ ಅನ್ನುವಂಥದ್ದು ನಮ್ಮ ಕುಂದಾಪುರ ಕನ್ನಡದ ಒಟ್ಟಿಗೆ ಜೊತೆ ಜೊತೆ ಹೋಗ್ತದೆ. ಕುಂದಾಪುರ ಕನ್ನಡದ ಸಂಸ್ಕೃತಿ ಅದು. ಹಾಂಗಾಗಿ ಮಳೆ ಜೋರು ಪಪ್ಸನೆ ಹೊರಗೆ ಒಳಗೆ ಕೂತ್ಕೊಂಡು ಹಲಸಿಕಾಯಿ ಹಪ್ಪಳ ತೆಂಗಿನಕಾಯಿ ಚೂರು ತಿಂಬುದಂದ್ರೆ ಎಷ್ಟು ಖುಷಿಯಲ್ಲ. ನಮ್ಮೂರೇ ಚಂದ, ನಮ್ಮೂರೇ ಅಂದ, ಕುಂದಾಪುರ ಭಾಷೆಯೇ ಕರುಣಾನಂದ. ನಮಸ್ಕಾರ.
0: ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಕೇಳುಗ್ರೆ. ಮತ್ತೆ ಸಿಕ್ವ ಕೇಂತಾರಿ ರೇಡಿಯೋ ಕುಂದಾಪುರ 89.6 FM, ಭಂಡಾರಕ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ ಸಿಕ್ವ ಕಾ.
2: ಭಾವಗೀತೆ ಲೋಕದ ಕಣ್ಣಿಗೆ ರಾಧೆಯೂ ಕೂಡ, ರಚನೆ ಮೈಸೂರು ಅನಂತಸ್ವಾಮಿ, ಹಾಡುವವರು ಮೀನಾ ಕಾರಂತ, ತಬಲ ರಾಮಕೃಷ್ಣ ಭಟ್ ಬಾರ್ಕೂರು, ಹಾರ್ಮೋನಿಯಂ ಮನೋಜ್ ಕಾರಂತ್.

ಎಲೆಯ ವಿಶೇಷತೆಯನ್ನು ಸಾರುವಂತಹ ಒಂದು ಸುಂದರವಾದ ಹಾಡು. ಹಾಡ್ತಾ ಇರುವವರು ಮೀನಾ ಕಾರಂತರು, ಹಾಗೆ ತಬಲಾದಲ್ಲಿ ರಾಮಕೃಷ್ಣ ಭಟ್ ಬಾರ್ಕೂರು, ಹಾರ್ಮೋನಿಯಂನಲ್ಲಿ ಮನೋಜ್ ಕಾರಂತ್. ಹಾಡು ಎಲೆ ಎಲೆ ಅರಳಿ ಎಲೆ.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM. ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಭಂಡಾರಕಾಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಹೌದು, ನಮ್ಮ ಯಕ್ಷ ಸಮಾಗಮದಲ್ಲಿ ವಿಶೇಷವಾಗಿ ಒಂದು ಕಾರ್ಯಕ್ರಮ ಆರಂಭ ಮಾಡ್ತಾ ಇತ್ತು. ಎಂತಂತ ಕೇಂದ್ರ, ಇದು ಸರಣಿ ಕಾರ್ಯಕ್ರಮ. ನಮ್ಮ ಕುಂದಾಪುರ ಕನ್ನಡದ, ನಮ್ಮ ಕುಂದಾಪುರ ಭಾಗದ, ಕುಂದಾಪುರ ಅಂದ್ರೆ ಕುಂದಾಪುರ ಪ್ಯಾಟಿಮ ಅಂತ ಅನ್ಕೋಬೇಡಿ, ನಮ್ಮ ಕುಂದಾಪುರ ಕನ್ನಡದವ್ರು ಎಲ್ಲೆಲ್ಲ ಇದ್ರು ಅವರೆಲ್ಲ ಒಟ್ಟಾಯ್ಕೊಂಡು ಯಕ್ಷಗಾನದ ಮೇಲಿನ ಪ್ರೀತಿಗೆ ಅವ್ರದ್ದೇ ಒಂದು ಸಂಸ್ಥೆ ಮಾಡಿಕೊಂಡು, ಅವ್ರದ್ದೇ ಒಂದು ಯಕ್ಷಗಾನ ತಂಡಗಳನ್ನ ಮಾಡಿಕೊಂಡು, ಹವ್ಯಾಸಿ ಯಕ್ಷಗಾನ ಕಲಾವಿದರಾಗಿ ಮಾಡೋರು ಬಹಳ ಜನ ಇದ್ರು, ಬಹಳ ತಂಡಗಳಿದ್ದಾವೆ. ಸೊ ಅವ್ರನ್ನೆಲ್ಲ ಕರೆದ ಆ ತಂಡಗಳೊಟ್ಟಿಗೆ ಮಾತಾಡುವ ಅಂತ ಹೇಳಿ ಅಂದ್ಕೊಂಡ ಈ ಕಾರ್ಯಕ್ರಮನ ಶುರು ಮಾಡಿದ್ದೆ. ಇದು ಯಕ್ಷಗಾನದ ಯಕ್ಷ ಸಮಾಗಮದ ಸರಣಿ ಕಾರ್ಯಕ್ರಮ. ಇದರಲ್ಲಿ ಇವತ್ತು ಪ್ರಪ್ರಥಮವಾಗಿ ನಮ್ಮೊಟ್ಟಿಗಿದ್ರ ರಾಧಾಕೃಷ್ಣ ಕುಂಜತ್ತಾಯರು. ಇವರದ್ದು ಯಕ್ಷ ಕಲಾವಲ್ಲರಿ ಅನ್ನುವಂತಹ ಮಹಿಳಾ ಯಕ್ಷಗಾನ ಹಳ್ಳಿ ಹೊಳೆ ತಂಡ ಇವ್ರು ಕಟ್ಕೊಂಡಿರ. ಇವರನ್ನ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುವ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ.
1: ಹೇಗಿದ್ರಿ ಸರ್, ಹುಷಾರಿದ್ರಿಯಾ?
2: ಸೂಪರ್
1: ಸೂಪರ್ ಆಗಿದ್ದೀರಾ. ಖುಷಿ ಅಂತ ಕೇಂದ್ರೆ, ನಮ್ಮ ರಾಧಾಕೃಷ್ಣ ಕುಂಜತ್ತಾಯರು ಚಂಡೆ ವಾದಕರು. ಹೌದು, ಬಹಳ ಮೇಳಗಳಲ್ಲಿ ಚಂಡೆ ವಾದಕರಾಗಿ ಕೆಲಸ ಮಾಡಿದವರು. ಅದ್ರೊಟ್ಟಿಗೆ ಖುಷಿ ಆದ ಇನ್ನೂ ಒಂದು ದೊಡ್ಡ ವಿಷಯ ಅದ್ಕೇಂದ್ರೆ, ಮಹಿಳೆಯರನ್ನ ಹಾಕೊಂಡೇ ಒಂದು ಯಕ್ಷಗಾನದ ತಂಡವನ್ನ ಕಟ್ಟಿದ್ದು. ಒಂದು ಕಾಲದಲ್ಲಿ ಯಕ್ಷಗಾನ ಅಂದ್ರೆ ಹೆಣ್ಮಕ್ಕಳಿಗೆ ಅಲ್ಲ, ಇದು ಬರೀ ಗಂಡ್ಮಕ್ಕಳಿಗೆ ಅಂದ್ರೆ ಅದ್ರ ಹೆಸರೇ ಎಂತ ಹೇಳ್ತಾರೆ, ಗಂಡು ಕಲೆ. ಗಂಡು ಕಲೆ ಅಂತ ಹೇಳ್ತಾರೆ. ಕಡೆಗೆ ಮುಗಿಸ್ರೆ ಗಂಡು ಕಲೆ ಅಂತ ಹೆಣ್ಗಳಿ ಮಾಡು ಕಾತಿಲ್ಲ ಅಂತ. ಆದ್ರೆ ಗಂಡು ಕಲೆ ಅಂತ ಎಂತ ಕಂದ್ರಿ ಸರ್ ಅದನ್ನ?
2: ಅವಾಗ ಮೋಸ್ಟ್ಲಿ ಅವಾಗ ಜಾಸ್ತಿ ಗಂಡಸ್ರೆ ಹೆಂಗಸರು ಯಕ್ಷಗಾನ ಫೀಲ್ಡ್ ಅಲ್ಲಿ ಕಡಿಮೆ ಇದ್ರು. ಗಂಡು ಕಲೆ ಮತ್ತೆ ಹಾರ್ಡ್ ವರ್ಕ್ ಅಲ್ಲ ಅದು, ಸ್ವಲ್ಪ ಅದಕ್ಕಾಗಿ ಯಾರು ಬರ್ತಿರ್ಲಿಲ್ಲ ಅನ್ಸುತ್ತೆ ನನ್ನ ಲೆಕ್ಕದಲ್ಲಿ.
1: ಓಕೆ, ನಾನೊಬ್ರನ್ ಕೇಂದ್ರತಿಗೆ ಅವ್ರು ಹೇಳ್ರ, ಅದು ಗಂಡು ಕಲೆ ಎಂಬುದು ಎಂತ ಕಂದ್ರೆ, ಆ ಯಕ್ಷಗಾನ ವೇಷಗಳು ತುಂಬಾ ಭಾರಿ ಭಾರ.
2: ಅದೇ ವೇಟ್, ಹಾರ್ಡ್ ವರ್ಕ್.
1: ಅದನ್ನ ಹೆಣ್ಮಕ್ಳಿಗೆ ಅಷ್ಟು, ನಾವು ನಯ ನಾಜುಕು ಕೋಮಲೆಯರು, ಸೊ ಹಂಗಾಗಿ ಹೆಣ್ಮಕ್ಳಿಗೆ ಆತಿರ್ಲಿಲ್ಲ. ಆ ಕಾರಣಕ್ಕೆ ಅದನ್ನ ಗಂಡು ಕಲೆ ಅಂದ್ರೆ ಹೆಣ್ಮಕ್ಳ ಬಪ್ಪಕ್ಕಾಗ ಅಂತಲ್ಲ, ಬಟ್ ಕಾಲಾಂತರದಲ್ಲಿ ಹೆಣ್ಮಕ್ಳು ಕೂಡ ಯಕ್ಷಗಾನಕ್ಕೆ ಅರ್ಪಣೆ ಅಂದ್ರೆ ಪಾದಾರ್ಪಣೆ ಮಾಡಿದ್ರು ಅಂತಾಯ್ತು. ಈ ಮಹಿಳಾ ತಂಡ ಕೊಟ್ಟು ಯೋಚನೆ ಬಂದದ ಹ್ಯಾಂಗ್ ಸರ್ ನಿಮ್ಗೆ?
2: ಸುಮ್ಮನೆ ಮನೆಯಲ್ಲಿ ಕೂತ್ಕೊಂಡಿದ್ದಾಗ್ಲಿಕ್ಕೆ ನಾನು ಯಕ್ಷಗಾನ ಫೀಲ್ಡ್ ಇಂದ ಹೊರಗೆ ಬಂದೆ, ಅಂದ್ರೆ ರೆಗ್ಯುಲರ್ ಮೇಳಕ್ ಹೋದವ, ಮೇಳ ಬಿಟ್ಟು ಮನೇಲಿ ಬಂದೆ. ನಮ್ದೆಲ್ಲ ಡಿವೈಡ್ ಆಯ್ತು ಲ್ಯಾಂಡ್ ಎಲ್ಲ, ಅವಸ್ ಮನೇಲಿ ಸುಮ್ಮನೆ ಕೂತೆ. ಕಡೆ ನಮ್ಮ ಮಿಸ್ಸಸ್ ವೇಷ ಮಾಡ್ತರು, ಶ್ರೀಲಕ್ಷ್ಮಿ ಕುಂಜತ್ತಾಯ ಅಂತ.
1: ಶ್ರೀಲಕ್ಷ್ಮಿ ಕುಂಜತ್ತಾಯ.
2: ಕಡೆಗೆ ಅವ್ರ ಅಕ್ಕ ಒಬ್ರು, ಇವರು ತಾರಾ ಅಂತ, ಅವರು ಉಡುಪಿಯಲ್ಲಿ ಲೆಕ್ಚರು. ಆನಂತರ ಅವ್ರದ್ ಮತ್ತೊಬ್ರ ಅಕ್ಕ ಇಂದುಮತಿ ಅಂತ, ಶಿವಮೊಗ್ಗದಲ್ಲಿ ಇಂಗ್ಲಿಷ್ ಮೀಡಿಯಂ ಟೀಚರು. ಕಡೆಗೆ ಲತಾ ಅಂತ ಮತ್ತೊಬ್ರು ಇದ್ರು, ನಮ್ಮ ಮಿಸ್ಸಸ್ ಅಕ್ಕ. ಅವ್ರ ಮಗಳು ವಂದನ ಅಂತ, ಅವಳು ಶಂಕರನಾಯ್ಕ ಕಾಲೇಜಿಗೆ ಹೋಗ್ತಿದ್ಲ ಅವಾಗ. ಅವ್ರೆಲ್ಲ ಫ್ರೀ ಇದ್ರು, ಅವ್ರಿಗೆ ಎಲ್ಲ ನಮ್ ಫ್ಯಾಮಿಲಿ ಯಕ್ಷಗಾನದ ಹುಚ್ಚು. ಹಂಗೆ ಅವ್ರು ಹೇಳ್ರು, ಏ ಒಂದು ಕ್ಲಾಸ್ ಮಾಡುವ, ನಾವೆಲ್ಲ ವೇಷ ಮಾಡುವ ಅಂತ. ಅದಕ್ಕೆಲ್ಲ ಐರೋಡಿ ಮಂಜಾತ್ ಕುಲಾಲ್ರ ಅಂತ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಇಬ್ಬನಿ ಮಾರ್ರೆ ನಮ್ಮಲ್ಲ ಒಂದು ಕ್ಲಾಸ್ ಮಾಡುವ ಮಕ್ಕಳಿಗೆಲ್ಲ ಕಲ್ಸಿ ಅಂದ್ರು. ಬಂದು ಒಂದೂವರೆ ವರ್ಷ ಕ್ಲಾಸ್ ಮಾಡಿದ್ರು ನಮ್ಮಲ್ಲೇ ಟ್ರಯಲ್.
1: ಅಲ್ಲ ಮಾರ್ರೆ, ಒಬ್ರು ಶಿವಮೊಗ್ಗದಲ್ಲಿ ಇಪ್ಪದ, ಒಬ್ರು ಉಡುಪಿಯಂಗ್ ಇಪ್ಪದ, ಮತ್ತೊಬ್ರು ಶಂಕರನಾರಾಯಣದಲ್ಲಿ ಇಪ್ಪದ, ನೀವು ಹಳ್ಳಿ ಒಳಂಗ್ ಇಪ್ಪದ ಅಲ್ದ? ಅದನ್ನ ಹೆಂಗ್ ಒಟ್ಟಕ್ಕದ ಹೆಂಗ ನೀವ್?
2: ಯಕ್ಷಗಾನ ಹುಚ್ಚಂದ್ರೆ ಹಂಗೆ, ಶಿವಮೊಗ್ಗದಿಂದ ಒಂದು ದಿನ ಟ್ರಯಲ್ ಗೆ ಅವ್ರು ಬಂದು ಹೋಗ್ತಿದ್ರು
1: ಹಳ್ಳಿಯೊಳಗೆ.
2: ಹಳ್ಳಿಯೊಳಗೆ ಶಾಲೆಯಲ್ಲಿ ಟ್ರಯಲ್, ಶಾಲೆಯವರು ಎಲ್ಲ ಸಪೋರ್ಟ್ ಮಾಡಿದ್ರು ನಮ್ಗೆ, ಸಭಾಭವನ ಬಿಟ್ಕೊಡ್ತಿದ್ರು ವಾರದಲ್ಲಿ ಒಂದಿನ. ಶನಿವಾರ ದಿನ ಮಧ್ಯಾಹ್ನ ಮೇಲೆ, ಆದಿತ್ಯವಾರ ದಿನ ಮಧ್ಯಾಹ್ನ ಮೇಲೆ ಇಟ್ಕೊಂತಿದ್ ನಾವು, ಇಲ್ಲ ಶನಿವಾರ ಮಧ್ಯಾಹ್ನ ಮೇಲೆ. ಒಂದು ಟ್ರಯಲ್ಗೆ 2 ಗಂಟೆ ಟ್ರಯಲ್ಗೆ ಶಿವಮೊಗ್ಗದಿಂದ ಬಂದು ಮತ್ತೆ ರಾತ್ರಿ ಬಸ್ ಹತ್ತದ್ದು ಇತ್ತು, ಇಲ್ಲ ಬೆಳಿಗ್ಗೆ ಬೇಗ ಹೋಗ್ತಿದ್ರು. ಮಾರನೇ ದಿನ ಶಾಲೆ ರಗಳೆ ಆಗ್ತಲ್ಲ.
1: ಎಷ್ಟು ಆಸಕ್ತಿ ಇತ್ತು ಮಾರ್ರೆ,
2: ಭಾರಿ ಇಂಟ್ರೆಸ್ಟ್ ಅವರಿಗೆಲ್ಲ. ಈಗಲೂ ವೇಷ ಮಾಡ್ತಾರೆ ನಮ್ಮ ಟೀಮ್ ಅಲ್ಲಿ.
1: ಸೊ ಒಂದು ಒಂದೂವರೆ ವರ್ಷ ನೀವು ಐರೋಡಿ ಅವರು ಕುಲಾಲ್ ಅವರಿಂದ ನೀವು ಟ್ರೈನಿಂಗ್ ತಕೊಂಡ್ರಿ ಎಲ್ಲರೂ, ಅಂದ್ರೆ ಅವರಿಗೆಲ್ಲ ಆಸಕ್ತಿ ಇತ್ತು, ಯಾರು ಹೆಜ್ಜೆ ಕಲ್ತಿರ್ಲ?
2: ಇಲ್ಲ, ನಮ್ಮ ಹೆಂಡತಿ ಎಲ್ಲ ಮೊದ್ಲು ವೇಷ ಮಾಡಿದ್ರು, ಆದ್ರೂ ಹೆಜ್ಜೆ ಎಲ್ಲ ಪರ್ಫೆಕ್ಟ್ ಇರ್ಲಿಲ್ಲ, ಮಾಡಿದ್ಮೇಲೆ ಪರ್ಫೆಕ್ಟ್ ಇರ್ಕಂತ.
1: ನಿಮ್ಗ ಅವ್ರೆಲ್ರಿಗೂ?
2: ಎಲ್ಲರಿಗೂ.
1: ಇದ್ರಲ್ಲಿ ನಿಮ್ ಮಗಳು ಕೂಡ ಇದ್ದಾರೆ?
2: ಮಗಳು ಅವಾಗ ಸಣ್ಣವಳು, ಅವಳು
1: ಅಷ್ಟು ಸಣ್ಣ. ಹೆಸರು ಎಂತ ಅವ್ರದ್ದು?
2: ಅವಳು ವೈಷ್ಣವಿ ಕುಂಜತ್ತಾಯ ಅಂತ.
1: ಓಕೆ.
2: ಅವಳು ನಾನೇ ಮನೆಯಲ್ಲೆಲ್ಲ ಹೆಜ್ಜೆ ಹೇಳಿ ಕೊಡ್ತಿದ್ದೆ, ನನಗೂ ಸ್ವಲ್ಪ ಸ್ವಲ್ಪ ಹೆಜ್ಜೆಲ್ಲ ಬರ್ತು, ಅದನ್ನೆಲ್ಲ ಅವಳಿಗೆ ಕಲಿಸ್ತಾ ಇದ್ದೆ. ಕಡೆಗೆ ಅವಳು ಕಲಿದೆ ಬಾಲಗೋಪಾಲ ವೇಷ ಮಾಡ್ತಿದ್ಲಾಗ್ಲಿ, ನಾನು ಹೇಳಿಕೊಟ್ಟದ್ರಲ್ಲಿ ಬಾಲಗೋಪಾಲ ಮಾಡ್ತಿರ್ಲಿ. ನಮ್ದು ಸಂಘ ಮುಂಚೆ ಹೆಸರು ಗೋಪಾಲಕೃಷ್ಣ ಮಹಿಳಾ ಯಕ್ಷಗಾನ ಅಂತ ಇತ್ತು.
1: ಅದ್ಯಾಕೆ ಗೋಪಾಲ?
2: ಅದು ನಮ್ಮ ಊರಲ್ಲಿ ಒಂದು ಗೋಪಾಲಕೃಷ್ಣ ದೇವಸ್ಥಾನ ಇತ್ತು. ಆ ನಂತರ ಅಲ್ಲಿ ಎಲ್ಲ ಮಕ್ಕಳೆಲ್ಲ ಇದ್ದಿದ್ರು, ಪ್ರಾಯದ ಹೆಂಗಸರೆಲ್ಲ, ಅವರೆಲ್ಲ ಮದುವೆ ಆಗಿ ಹೋದ್ರು, ಒಬ್ರೊಬ್ರು ಒಬ್ರೊಬ್ರೆ ಹೋದ್ರು. ಕಡೆ ಉಳಿದದ್ದು ಮಾತ್ರ ನನ್ನ ಹೆಂಡತಿ ನನ್ನ ಮಗಳ ಮಾತ್ರ, ಮತ್ತೆಲ್ಲ ಮದುವೆ ಆಗಿ ಹೋದ್ರು.
1: ಇದು ಯಾವ ವರ್ಷದಲ್ಲಿ ನೀವು?
2: ಇದು ಸಾಧಾರಣ 2006 5 6 7 ಟೈಮ್ನಲ್ಲಿ. ಕಡೆಗೆ ಆ ನಂತರ ಇವರು ಹೆಜ್ಜೆ ಎಲ್ಲ ಕಲಿತು ಕ್ಲಾಸ್ ಮಾಡಿ ಎಲ್ಲ ಆದ್ರ ಕೂಡ ಈ ಕುಂಟಿಕಾನ್ ಮಠದಿಂದ ಒಂದು ಲಂಡನ್ ಕಾಂಪಿಟೇಷನ್ ಏನೋ ಒಂದು ಯಕ್ಷಗಾನ ಕಾಂಪಿಟೇಷನ್ ಮಾಡ್ರು ಹವ್ಯಾಸಿ ಸಂಘದಿಂದ. ಆವಾಗ ನಮ್ದು ಕ್ಲಾಸ್ ನಡೀತಾ ಇತ್ತು ಹೆಜ್ಜೆ ತರಗತಿ. ಕಡೆ ನಮಗೂ ಫೋನ್ ಮಾಡಿದ್ರು ಅವರು, ಯಾರೋ ಒಬ್ರು ಮಂಜುನಾಥ್ ಬಟ್ಟೆ ಯಾರು ಕಾರ್ಕಳದವ್ರು, ನಿಮ್ದೊಂದು ಟೀಮ್ ಇದೆಯಂತೆಲ್ಲ ಕೊಡಿ ಪ್ರೋಗ್ರಾಮ್ ಅಂದ್ರು. ಕಡೆ ನಾವು ಕೂಡಲೇ ಎಲ್ಲ ಮೀಟಿಂಗ್ ಮಾಡಿ ಮಕ್ಕಳೆಲ್ಲ ಹೇಳ್ರೆ ಮಾಡುವ ಮಾಡುವ ಅಂತ. ಕಡೆಗೆ ಪ್ರಸಂಗ ಟ್ರಯಲ್ ಸ್ಟಾರ್ಟ್ ಮಾಡ್ತು ಶಶಿಪ್ರಭೆ, ರಾಣಿ ಶಶಿಪ್ರಭೆ ಅಂತ.
1: ಅಂದ್ರೆ ನೀವೀಗ ಅದು ಹೆಣ್ಮಕ್ಳದ ಟೀಮ್ ಆಯ್ಪು ಕೋಯೆ, ನೀವು ಆಯ್ಕೆ ಮಾಡಿಕೊಳ್ಳೋ ಪ್ರಸಂಗ ಎಲ್ಲ ಹೆಣ್ಮಕ್ಳಿಗೆ ಸೂಟ್ ಆಪಂಗೆ ಹಂಗೆ ಯೋಚನೆ ಮಾಡಿ?
2: ನಮ್ದು ಹೆಣ್ಮಕ್ಳಿಗಾದ್ರು ಎಲ್ಲ ನಮ್ದು ಈಗ ಕುಶಲವ ಮಾಡತ್ ನಾವು, ಕುಶಲವ ಮಕ್ಳು ಹುಡುಗಿಯವರೇ ಮಾಡುದು, ಕುಣಿತರು ಮೇಳದವ್ರು ಕುಣದಂಗೆ ಕುಣಿತರು. ಸಾಫ್ಟ್ ಪ್ರಶ್ನೆ ಇಲ್ಲ ನಮ್ಮಲ್ಲಿ, ಸಾಫ್ಟ್ ವೇಷನು ಮಾಡ್ತರು, ಈ ವೇಷನು ಸಾಫ್ಟ್ ಅದು ಮಾಡುವವರು ಮಾಡ್ತಾರೆ. ನಮ್ಮ ಹೆಂಡತಿ ಅಲ್ಲ, ನಮ್ಮ ಮಿಸ್ಸಸ್ ಸ್ವಲ್ಪ ನರ್ತನ ಅಲ್ಲ ಕಡಿಮೆ, ಅವಳು ಅದಕ್ಕೆ ಶಶಿಪ್ರಭೆ ಮಾಡ್ತಳು, ಮಾತಾಂಡ ತೇಜನು ಮಾಡ್ತಳು, ಅವಳು ಆಲ್ರೌಂಡರ್, ಹಾಸ್ಯನು ಮಾಡ್ತಳು, ಶ್ರೀವೇಷನು ಮಾಡ್ತಳು. ನಮ್ಗೊಂಥರ ಈ ಸಾಂಬಾರ್ ಬಟ್ಲು ಇದ್ದಂಗೆ ಅವಳು.
1: ನಿಮ್ಮ ಹೆಂಡತಿ
2: ಮನೆಯಲ್ಲೂ ಸಾಂಬಾರ್ ಬಟ್ಲು ಇರುತ್ತೆ, ಅವಳು ಅಡುಗೆ ಮನೆಯಲ್ಲಿ ನಮ್ ಸಂಘದಲ್ಲೂ ಒಳ್ಳೆ ಸಾಂಬಾರ್ ಬಟ್ಲು ಇದ್ದ,
1: ಎಲ್ಲದಕ್ಕೂ ಸಲ್ತಾರೆ
2: ಎಮರ್ಜೆನ್ಸಿಗೆ. ಹಿಂದಿನಿಂದವರಿಗೂ ನನ್ನ ಹತ್ರ ಆತಿಲ್ಲ ಆತಿಲ್ಲ ಅಂತ ಇರ್ತಳು, ಆಟ ದಿನ ಪರ್ಫೆಕ್ಟ್ ಮಾಡ್ತಳು,
1: ಸಕ್ಕದಾಗ ಮಾಡ್ತಾಳೆ,
2: ಒಳ್ಳೆ ಮಾಡ್ತಳು, ಅದೊಂದು ಖುಷಿ ನಮ್ಗೆ. ಮಗಳು ಬಿಡಿ, ಅವರೆಲ್ಲ ಹುಡುಗಿಯವ್ರು ಬೇಗ ಕಲ್ತ್ಕೊಂಡಿದ್ರೆ ಈಗ ರೆಗ್ಯುಲರ್ ಅವಳು ಈ ಮೇಳದಲ್ಲೂ ಎಲ್ಲ ವೇಷ ಮಾಡ್ತಾಳೆ ಎಲ್ಲರೊಟ್ಟಿಗೂ.
1: ಮಗಳು
2: ಟ್ರಯಲ್ಗೆ ಎಲ್ಲ ರಿಹರ್ಸಲ್ ನಾವು ನಮ್ ಸಂಘದ ಆಟದಲ್ಲಿ ಈಗ ನಮ್ಮ ಆಟ ಮಾಡ್ರು ರಿಹರ್ಸಲ್ ಇಲ್ಲ ನಮ್ದು. ಪ್ರಸಂಗ ಒಂದ್ 4 ದಿನ ಮುಂಚೆ ಹೇಳಿಬಿಟ್ಟೆ ಇಂತ ಪ್ರಸಂಗ ಸೆಟ್ ಮಾಡ್ಕೊಳ್ಳಿ ಅಂತ. ಅವ್ರವ್ರೆ ಎಲ್ಲ ಒಂದು ಫೋನಲ್ಲೇ ಕಾಂಟ್ಯಾಕ್ಟ್ ಮಾಡ್ಕೊಂಡು ಯಾವ್ಯಾವ ಪದ್ಯ ಅಂತ ಕೇಳಿದ್ರೆ ಟಿಕ್ ಮಾಡಿ ಕೊಡುತ್ತೆ, ರೆಡಿಯಾಗಿ ಬಂದ್ಬಿಟ್ರೆ
1: ಅಷ್ಟೇ.
2: ಒಂದ್ ಗಂಟೆ ಬೇಗ ಬಂದ ಭಾಗವತರ ಹತ್ರ ಕೇಳ್ತಾರೆ ಹೆಂಗೆ ಏನಂತ, ಅಷ್ಟು ಬಿಟ್ರೆ ನಾವು ರಿಹರ್ಸಲ್ ಹಿಮ್ಮೇಳ ಇಟ್ಕೊಂಡು ಬೇರೆ ಸಂಘ ಟೈಪ್ ಎಲ್ಲ ಮಾಡೋದಿಲ್ಲ. ಅಂದ್ರೆ ಅವ್ರ ಹೆಜ್ಜೆ ಎಲ್ಲ ಪರ್ಫೆಕ್ಟ್ ಇದ್ರೆ ಎಲ್ಲವರು,
1: ಬಟ್ ಅದು ಡೈಲಾಗ್ಸ್ ಡೈಲಾಗ್ ಎಲ್ಲ
2: ಎಲ್ಲಾದ್ರೂ ರೆಡಿ ಮಾಡ್ಕೊಂತಾರೆ, ಪದ್ಯದಲ್ಲೇ ಇದೆಯಲ್ಲ ಡೈಲಾಗ್ಸ್, ಪದ್ಯದಲ್ಲೇ ಡೈಲಾಗ್ ಬರುತ್ತಲ್ಲ ಅವ್ರು ಅದ್ರಲ್ಲೇ ಎಲ್ಲ ರೆಡಿ ಮಾಡ್ಕೊಂತಾರೆ. ಮತ್ತೆ ಬೇರೆ ಈಗ ಎಲ್ಲ ಗೂಗಲ್ ಅಲ್ಲೆಲ್ಲ ಹೊಡೆದ್ರು ಬಂದ್ಬಿಡತ್ತೆ ಯಕ್ಷಗಾನ, ಯೂಟ್ಯೂಬ್ ಅಲ್ಲಿ ನೋಡ್ತರು, ತುಂಬಾ ಯಕ್ಷಗಾನ ನೋಡ್ತರು, ಬರೇ ವೇಷ ಮಾಡೋದಲ್ಲ ಇವರು. ಯಕ್ಷಗಾನ ಪ್ರೋಗ್ರಾಮ್ ಇದ್ರೆ ಆಟ ನೋಡ್ತರು, ಇವ್ರಿಗೆ ಬೇಕಾದ ಪ್ರಸಂಗ ಇದ್ರೆ ಏನ್ ಮಾತಾಡಿದ್ರು ಅದನ್ನೆಲ್ಲ ಅಬ್ಸರ್ವ್ ಮಾಡ್ತಾರೆ ಸ್ವಲ್ಪ. ಕಳೆ ಒಂದ್ ಮೊನ್ನೆ ಎಲ್ಲ ಒಂದ್ ನಮ್ ಮಗಳು ಆಟಕ್ಕೆ ಹೋದಾಗ ಹೇಳ್ತಿದ್ಲು, ಭಾಗವತರು ಒಂದ್ ಹೇಳ್ತಿದ್ದ, ಇವ್ ಮತ್ತೊಂದ್ ಮಾಡ್ತಾ ಇದ್ದೆ ಯಕ್ಷನಪ್ಪ ಅಂತಿರ್ಲಿ.
1: ಅದೆಲ್ಲ ನಿಮಗ್ ಗೊತ್ತಾತ್ತ?
2: ನಮ್ಗ್ ಗೊತ್ತಾತ್ತ, ಅವ್ರಿಗೆ ಗೊತ್ತಾತ್ತ, ಆದ್ರ ನಾವ್ ಅದನ್ನ ಹೇಳುದಿಲ್ಲ ಎಲ್ಲರ ಹತ್ರ. ಅವಳು ನನ್ನ ಹತ್ರ ಬಂದ್ ಹೇಳು, ಈಗ ಯಕ್ಷಗಾನ ಹಂಗೆ ಅಂದೆ, ಕುಣದ್ರ ಸೈ ಅಂತ ಯಕ್ಷಗಾನ.
1: ಅಂದ್ರೆ ಭಾಗವತರ ಭಾಗವತಿಕೆಗೂ ಇಲ್ಲಿ ಯಾರು ಪಾತ್ರಧಾರಿಗಳು ಮುಮ್ಮೇಳದಲ್ಲಿದ್ದಾರೆ ಅವರ ನೃತ್ಯ ಅವರ ಡೈಲಾಗ್ ಡೆಲಿವರಿಗೂ ಸಂಬಂಧ ಇಲ್ಲ
2: ಅಲ್ಲ. ಕೆಲವು ಹುಡುಗರ ಮಕ್ಳದ್ ಇಲ್ಲ, ಅದು ಗ್ರಹಿಸೋದಿಲ್ಲ, ಪದ್ಯ ಎತ್ತದ ಕೂಡಲೇ ಕುಣಕ್ ಶುರು ಮಾಡ್ರು.
1: ಸೊ ಅವೆರಡಕ್ಕೂ ಇರುಪುರು ಇಲ್ಲ ಅಂತ್ರಿ ನೀವು?
2: ಅಂದ್ರೆ ಎಲ್ಲರಲ್ಲ, ಕೆಲವೊಂದಿಷ್ಟು ಜನರಲ್ಲಿ. ಅಂದ್ರೆ ಅವ್ರಿಗೆ ಗೊತ್ತು ಮಾಡೋಕೆ, ಗ್ರಹಿಸೋದಿಲ್ಲ ಅದ್ರ ಬಗ್ಗೆ. ಈ ಪ್ರೇಕ್ಷಕರು ಹಂಗೆ ಜಾಸ್ತಿ ಕೊಣದ ಕೂಡ್ಲೆ ಚಪ್ಪಾಳೆ ತೊಟ್ರು ಬಿಸಿಲು ಹೊಡೆದ್ರು ಬಾರೆ ಅವನಿಗದ್ ನಾವು ಖುಷಿ ಆಯ್ತು ಅಂತ. ಅವ್ ಮಾಡ ದಿನ ಅದನ್ನೇ ಮಾಡುದು.
1: ಅಂದ್ರೆ ಆ ಪ್ರೇಕ್ಷಕರಿಗೂ ಅಂತ ಅಭಿರುಚಿ ಇಪ್ಪುದಿಲ್ಲ, ಅಂದ್ರೆ
2: ಅವರಿಗೆ
1: ಸರಿ ತಪ್ಪನ್ನ ವಿಶ್ಲೇಷಿಸ
2: ಮನ್ಸಿಗೆ ಖುಷಿ ಆದ್ರೆ ಸಹಿ.
1: ಕರೆಕ್ಟ್.
2: ಈ ಹಿರಿಯ ಕಲಾವಿದರು ಕೆಲವರು ಆಟ ನೋಡಿದವ್ರು ಹೇಳ್ತಾರೆ ಇಲ್ಲ ಅವ್ ಹಂಗ್ ಮಾಡೋಕಾಗಿತ್ತು ಅಂತ, ಅದೊಂದ್ ಜನ ಒಪ್ಪುದಿಲ್ಲ. ಈ ನಾನೇ ಕಲಾವಿದನಾಗಿ ಒಂದ್ ಆಟದಕ್ಕೆ ಹೋದಾಗ ಅಲ್ಲಿ ಏನಾದ್ರೂ ಹಿಂಗಿಂದ ಅದ್ ನೋಡ್ರಿ, ನಾನ್ ಬೇರೆ ಜನರ ಹತ್ರ ಹೇಳ್ರು, ಏ ನೀವು ಬಾರಿ ಹಿಂದಿದ್ರಿ ಮರ್ರೆ, ಈಗ ಈಗ್ಲಿಂದ ಈ ಜನರೇಷನ್ ಅಪ್ಡೇಟ್ ಆಗ್ಲಿಲ್ಲ ನೀವು ಅಂತ.
1: ಹೌದು,
2: ನಿಜವಾಗಿ ನಾವು ಈಗಲಿಂದ ಅಪ್ಡೇಟ್ ಆಗ್ಲಿಲ್ಲ, ನಾನೇ ಒಪ್ಕಂತೆ. ಅದು
1: ಇದು ಇದು ಆಕ್ಚುಲಿ ಆ ಜನರೇಷನ್ ಇಂದ ಬೆಳೆದು ಬಂದವರು ಇದಾರಲ್ಲ ಯಕ್ಷಗಾನದಲ್ಲಿ, ಇದು ಎಲ್ರಿಗೂ ಆಗ್ತಾ ಇರೋ ಸಮಸ್ಯೆ. ನಮ್ಮ ಮನೇಲಿ ನನ್ನ ಮಾವನನ್ನ ನಾನು ಕಾಣ್ತಾ ಇರ್ತೆ, ಯಕ್ಷಗಾನ ಪದಾಲ ಹಾಕೊಂಡೆ ಇಪ್ಪುದು, ಯಕ್ಷಗಾನ ಪ್ರಸಂಗ ಹಾಕೊಂಡೆ ಇಪ್ಪುದು. ಆ ಪದಾಲ ಹಾಡೋತಿ ಭಾಗವತರು ಸ್ವಲ್ಪ ಹೇಳಿದ್ರೆ, ಆ ಶೈಲಿಯಲ್ಲಿ ಸ್ವಲ್ಪ ಭಿನ್ನತೆ ಸಿನಿಮೀಯ ದಾಟಿ ತಂದ್ರೆ ಸಮಾಬೈತ್ರು ಅವರು ಅಂದ್ರೆ ಅಪ್ಡೇಟ್ ಆಯ್ಲ.
2: ನೀವು ನಮ್ಮ ಮನೆಯಲ್ಲೋ ನಾ ಎಲ್ಲಾರು ಕಾಳಿಂಗ್ ನೋಡ್ರು ಪದ್ಯ ಹಾಕ್ತೆ, ನಮ್ಮ ಮನೆಯವಳು ಹೇಳುದು, ಅಯ್ಯೋ ಇದೆಂತ ಪದ್ಯ ಮರ್ರೆ, ಇದು ಇದಕ್ಕೆ ಹೆಂಗ್ ಕೆಲಸ ಮಾಡೋದು ಹೆಂಗ್, ನಂಗೆ ನಾವು ಪದ್ಯ ಕೆಲಸ ಮಾಡೋಕಾತಿಲ್ಲ ಅಂತಳು.
1: ಅಷ್ಟು ಶಾಸ್ತ್ರೀಯವಾಗಿದೆ
2: ಅದು, ಪರ್ಫೆಕ್ಟ್ ಇರುತ್ತಲ್ಲ. ಇವರಿಗೆ ಇವ್ರು ಕಂಡದ ಇತ್ತೀಚಿನ ಪದ್ಯಗಳು. ನಮ್ಮ ಟೀಮಿಗೆ ಇವ್ರು ಶಂಗನಾಯ್ಣ ಸುರೇಶ್ ಶೆಟ್ರು ಅವರು ಮೊದ್ಲು ಪೆರ್ಡೂರ್ ಮೇಳದಲ್ಲಿ ನಾವು ಹುಟ್ಟೆ ಇತ್ತು, ನಾನು ಚೆಂಡಗಿದ್ದೆ, ಅವರು ಪದ್ಯಕ್ಕಿದ್ರು. ಅನಂತರ ಮೊಗೆಬೆಟ್ ಪ್ರಸಾದ್ ಅಂತ,
1: ಪ್ರಸಾದ್ ಮೊಗೆಬೆಟ್,
2: ಮೊಗೆಬೆಟ್ ಪ್ರಸಾದ್ ಅವ್ರು ನಮ್ ಟೀಮಿಗೆ ಬರ್ತಾರೆ ಪದ್ಯಕ್ಕೆ. ಅವರೇ ಇಬ್ರು ನಮ್ ಜಾಸ್ತಿ ಬಂದಿದ್ದು ಅವರಿಬ್ರು. ನಾ ಫಸ್ಟ್ ನಮ್ದು ಆಟ ಫಿಕ್ಸ್ ಆದ್ಕೊಳ್ ಕೇಳೋದೇ ಸುರೇಶ್ ಶೆಟ್ರು, ಇಲ್ಲ ಅಂದ್ರೆ ಮೊಗೆಬೆಟ್. ಅವರಿಬ್ರು ಭಾಗವತ್ಗಿಲ್ಲ ಅಂದ್ರೆ ನಮ್ದು ಆಟ ಕ್ಯಾನ್ಸಲ್. ನಾ ಬೇರೆಯವ್ರನ್ನ ಹಾಕೊಂಡ್ ಮಾಡುದಿಲ್ಲ, ನಮ್ ಟೀಮಿಗೆ ಅವ್ರು ಸೆಟ್ ಹಾಕರ್.
1: ಪ್ರಸಂಗನೆಲ್ಲ ನೀವ್ ಹೆಂಗೆ ಆಯ್ಕೆ ಮಾಡ್ಕೊಂತೀರಿ ಸರ್?
2: ನಾವೊಂದು ನಾಲ್ಕೈದು ಪ್ರಸಂಗ ಸೆಟ್ಟಿಂಗ್ ನಮ್ದು. ಒಂದು ಶಶಿಪ್ರಭೆ, ಒಂದು ಕುಶಲವ, ಒಂದು ಕಂಸವದೆ, ಒಂದು ರಾಮಾಶ್ವಮೇಧ. ರಾಮಾಶ್ವಮೇಧ ಅಂದ್ರೆ ಈ ವೀರಮಣಿ ಕತೆ ಹಿಂದಿಂದು, ಮಾಯಾಪುರಿ ಅಂತಾರೆ ಅದಕ್ಕೆ. ಅದು ಸುಧನ್ವ ಅರ್ಜುನ ಎಲ್ಲ ಮಾಡತ್ ನಾವು. ನಮ್ದು ಸಣ್ಣ, ಈಗ ಇರೋದು ನಾವು 7 ಜನ ನಮ್ ಟೀಮ್ ಅಲ್ಲಿ. 7 ಜನಿಗೆ ಆಗುವಷ್ಟು ಪ್ರಸಂಗ,
1: ಅಷ್ಟೇ ಪಾತ್ರಧಾರಿಗಳು ಅಂತದ್ದೇ ಪ್ರಸಂಗ ಇಟ್ಕಂತ್ರಿ. ನೀವಾಗ ಅದಕ್ಕೆ ಹೆಸರು ಚೇಂಜ್ ಮಾಡ್ರಿ ಅಂದ್ರಿ, ಗೋಪಾಲಕೃಷ್ಣ ಮಹಿಳಾ ಯಕ್ಷಗಾನ ಮಂಡಳಿ ಆತನ ಏನೋ ಇತ್ತಲ್ಲ ಹೆಸರು
2: ಮುಂಚೆ,
1: ಅದನ್ನ ಚೇಂಜ್ ಮಾಡ್ರಿ. ಅದಂತಕ್ಕೆ ಚೇಂಜ್ ಮಾಡ್ರಿ.
2: ಫುಲ್ಲು ಒಂದ್ಸರಿ ಈ ಲಂಡನ್ ಕಾಂಪಿಟೇಷನ್ ಬಂದಾಗ ಈ ಹಳೆ ಟೀಮ್ ಅಲ್ಲಿ ಇದ್ದವ್ರು ಯಾರು ಇಲ್ಲ ಈಗ. ಕಡೆಗೆ ನಮ್ಮ ಇವರೇ ಅಲ್ಲ ಕಲಾವಿದ್ರೆಲ್ಲ ಸೇರಿ, ಇಲ್ಲ ಬೇರೆ ಟೀಮೇ ಸಪರೇಟ್ ಮಾಡುವ ನಾವು, ಮೊದ್ಲಿನ ಹೆಸರೇ ಬೇಡ ಬೇರೆ ಅಂತ ಮಾಡುವ ಅಂತ ಮಾಡಿ ಈ ಹೆಸರಿಟ್ಟು ಕಡೆಗೆ.
1: ಇದಾಗಿ ಎಷ್ಟು ಟೈಮ್ ಆಯ್ತು ಈಗ ಯಕ್ಷ ಕಲಾವಲ್ಲರಿ ಆಗಿ, ಎಷ್ಟು ಟೈಮ್ ಆಯ್ತು?
2: ಇದು ಸಾಧಾರಣ 2014 ಅನ್ಸುತ್ತೆ
1: ಶುರು ಮಾಡಿದ್ದೆ. ಆಕ್ಚುಲಿ ಒಂದ್ ತಂಡ ಕಟ್ಕೊಂಡು ಉಮೇದಲ್ಲಿ ಕಟ್ಟಿ ಹೊತ್ತ ಅದ ತಂಡದಲ್ಲಿ ಉಳಿಸ್ಕೊಂಡ್ಕಲ್ಲ, ಕಲಾವಿದ್ರನ್ನಾಗ್ಲಿ ಅಥವಾ ಲಿಪ್ಪರ್ನಾಗ್ಲಿ ಯಾರನ್ನೇ ಆಗ್ಲಿ, ಅದೆಷ್ಟು ಕಷ್ಟ ಸವಾಲ್ ಅಂತ ಅನ್ನಿಸ್ತೀನಿ.
2: ಅಲ್ಲ ಉಳಿಸ್ಕೊಂಡೇ ಕಷ್ಟ ನಮ್ದು. ಈಗ ನೋಡಿ, ನಮ್ದು ಒಬ್ರು ಶ್ರುತಿ ಕನ್ನಂತ ಅಂತ ಡಾಕ್ಟರ್, ಅವಳು ನಮ್ ಟೀಮಲ್ಲಿ ವೇಷ ಮಾಡುವವರು. ಅವ್ರು ಇರೋದು ಬೆಂಗಳೂರಲ್ಲಿ. ಅವರು ನಾವೀಗ ಒಂದು ಆಟಕ್ಕೆ ಒಪ್ಕೊಂಡ್ರು ಅವ್ರಿಗೆ ಬರ್ಲಿಕ್ಕೆ ಆಗುದಿಲ್ಲ. ನಾವಿಲ್ಲ ಅವ್ರ ಬದ್ಲಿ ಬೇರೆ ಜನ ಇನ್ಸರ್ಟ್ ಮಾಡ್ಕೊಳ್ಳೋದು. ಒಬ್ರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಿದ್ಲು, ಅವರು ರಿಟೈರ್ ಅಂದ್ರೆ ನಮ್ ಟೀಮ್ ಸಿಗುದೇ ಇಲ್ಲ. ಈಗ ಮಗು ಸಣ್ಣದು, ಹಾಗೆಲ್ಲ ಸಮಸ್ಯೆ. ನನ್ ಮಗಳು ಹಾಗೆ ಈಗ ಅಲ್ಲಿ ಬೆಂಗಳೂರಲ್ಲಿ ವರ್ಕ್ ಮಾಡೋದು. ನಾನಿಲ್ಲ ಆಟ ಒಪ್ಕೊಂಡ್ರೆ ಅಪ್ಪ ನಾನ್ ಬರುದಿಲ್ಲ ಅಂದ್ರೆ ನನ್ ಕತೆಗೆ ಆಯ್ತು. ನಮ್ ಮಿಸ್ಸಸ್ ನನ್ಗೆ ಹೆಲ್ತ್ ಪ್ರಾಬ್ಲಮ್ ಅಂದ್ರು ಕಷ್ಟ. ಏನೋ ದೇವ್ರ ಲೆಕ್ಕದಲ್ಲಿ ಅವ್ರವ್ರೊಳಗೆ ಹೊಂದಾಣಿಕೆ ಮಾಡ್ಕೊಂಡು ಅಂತೂ ಆಟದ ತೊಂದ್ರೆ ಇಲ್ಲ. ಕಡಿಮೆ ಆದ್ರೆ ನಾವು ಹೊರಗಿನ ಜನ ಕರ್ಕೊಂತೇವೆ. ನಾನು ಲೇಡೀಸ್ ಯಾರಾದ್ರೂ ಇದ್ರೆ, ನಾಡಿದ್ ಚೌತಿಯಲ್ಲಿ ಪ್ರೋಗ್ರಾಮ್ ಇದೆ ಈಗ, ನಮ್ಮ ಅಶ್ವಿನಿ ಕೊಂಡುಕುಳ್ಳಿ ಅವರು ಹೇಳಿದೆ ಬನ್ನಿ ಅಂತ. ನಮ್ಮ ಮಗಳಿಗೆ ಅವರಿಗೂ ಟಚ್ ಇದೆ, ವೇಷ ಎಲ್ಲ ಮಾಡಿದ್ರು ಹೋಗ್ತೀನಿ ಬರ್ತೇ ಅಂದು ಒಪ್ಕೊಂಡಿದ್ರು. ಹಾಗೆ ಕಡಿಮೆ ಆದಾಗ ಯಾರನ್ನಾರು ಲೇಡೀಸ್
1: ಅಡ್ಜಸ್ಟ್ಮೆಂಟ್ ಮಾಡ್ತಾರೆ.
2: ಹಾಗಿಲ್ಲ ಈಗ ಬರೀ ಲೇಡೀಸ್ ಆಗುದಿಲ್ಲ ಕೆಲವು. ನಾಡಿದ್ದೀಗ ನಮ್ಮ ನಿಮ್ ಬಣಕಷ್ಟ ಕಾಲೇಜ್ ಲೆಕ್ಚರ್ ಶಶಾಂಕ್ ಪಟೇಲ್ ಅಂತ ಇದ್ರು, ಅವ್ರದೇ ಕುಶಲ ಹೌದು ರಾಮ. ಈಗ ಚೌತಿಲಿ ಸೆಪ್ಟೆಂಬರ್ ಅಲ್ಲಿ ಒಂದು ಪ್ರೋಗ್ರಾಮ್ ಇದೆ, ಅದಕ್ಕೆ ಸ್ವಲ್ಪ ಈಗ
1: ಮಾಡ್ತಿದ್ರಿ.
2: ಹೌದು, ಹಾಸ್ಯಗಾರರು ಎಷ್ಟು ಮಾಡಿದ್ರು ಲೇಡೀಸ್ ಚಂದ ಮಾಡ್ತಾರ, ಆದ್ರೆ ಈ ಜೆಂಟ್ಸ್ ಮಾಡ್ದಷ್ಟು ಗಂಡ್ಸರು ಮಾಡ್ದಂಗ ಅಷ್ಟು ಚಂದ ಆಗ್ತಿಲ್ಲ. ಅದು ಏನೋ ಅವ್ರ ಬಾಡಿ ಲ್ಯಾಂಗ್ವೇಜು ಮತ್ತೆ ಈ ಮೇಳದಲ್ಲೆಲ್ಲ ನೋಡಿ ನೋಡಿ ಮತ್ತೆ ಸ್ವರದ ಪ್ರಭಾವ ಇತ್ತಲ್ಲ. ಕೆಲವು ಹೆಂಗಸ್ರದ್ದು ಲೇಡೀಸ್ ಅವ್ರದ್ದು ಸ್ವರ ಸಣ್ಣ ಸ್ವಲ್ಪ, ಗಂಡಸ್ರ ಸ್ವರ ದಪ್ಪ. ಮತ್ತೆ ಇವ್ರಿಗೆ ಎಲ್ಲಾ ರೀತಿಯ ಒಂದು ಈ ಕೆಲವು ಡಬಲ್ ಮೀನಿಂಗ್ ಮಾತಾಡೋದಿಲ್ಲ ಹೆಂಗಸ್ರು, ಈ ಗಂಡಸ್ರಲ್ಲ ಜಾಸ್ತಿ ಬಂದ್ಬಿಡತ್ತೆ.
1: ಅಲ್ಲ ಡಬಲ್ ಮೀನಿಂಗ್ ಬೇಕಂತ್ರಿ.

0: ಕೆಲವೊಂದಿಷ್ಟು ಇದರಲ್ಲಿ ಕಂಸಾವಧಿಯಲ್ಲಿ ರಜಕ ಬರುತ್ತೆ, ಅದನ್ನು ಹೆಂಗಸರು ಮಾಡ್ತಾರೆ, ಕೆಲವರು ಚಂದ ಮಾಡ್ತಾರೆ. ಈ ಕೆಲವೊಂದು ವೇಷಗಳು ಸ್ವಲ್ಪ ಗಂಡಸರಿಗೆ ಸೂಟ್ ಆಗತ್ತೆ ಜಾಸ್ತಿ
1: ಅಂತೇಳಿ ಹೇಳಿದ್ರೆ
0: ಮಾಡ್ತಾರ, ಆದ್ರೂ ಅದು ಅಷ್ಟು ಒಳ್ಳೇದಾಯ್ಕ ಅಂತಿಲ್ಲ,
1: ಇಫೆಕ್ಟಿವ್ ಆಗ್ತಿಲ್ಲ ಅಂತ
0: ಆಯ್ತೀವ.
1: ಮತ್ತೆ ಕೆಲವದಕ್ಕೆ ಧ್ವನಿ ಭಾರ ಎಲ್ಲ ಬೇಕಾಗ್ತ.
0: ಅದೇ ಅದೇ ಕೆಲವು ಹಾಸ್ಯಗಳಿಗೆ ಈ ಗಂಡಸರ ಸ್ವರದ್ದು ಈ ಇದ್ರಲ್ಲಿ ಶನೀಶ್ವರ ಮಾತ್ಮೇಲ ನಂದೀಶ್ ಶೆಟ್ಟಿ ಅಂತೇಳಿ ನಂದೀಶ್ ಶೆಟ್ಟಿ ಅಂತ ಬರ್ತದೆ. ಅದು ಈಗ ಹೆಂಗಸರು ಮಾಡ್ರೆ ಆ ಸ್ವರ ಭಾರ ಇರೋದಿಲ್ಲ ಅವರಿಗೆ, ಸ್ವರ ಭಾರ ಒಂದು ವೆಯ್ಟ್ ಸ್ವರದಲ್ಲಿ ಗೊಡ್ಸ ಸ್ವರ ಇರೋದಿಲ್ಲ, ಹಂಗಾಗಿ ಸ್ವಲ್ಪ ಹೆಂಗಸ್ರಿಗೆ ಕಷ್ಟ ಅನ್ಸುತ್ತೆ.
1: ಅದು ಕಷ್ಟ ನ್ಯಾಯ ಒದಗಿಸು ಕಾತಿಲ್ಲ ಅಂತ ಹೇಳಿ
0: ಮಾಡ್ತರು, ಅದು ಬೇರೆ. ಆದ್ರೆ ಜನರಿಗೆ ರೀಚ್ ಆಗೋ ಕಡಿಮೆ ಆಗ್ತದೆ.
1: ನೀವು ಒಂದ್ ವರ್ಷಕ್ಕೆ ಎಷ್ಟು ಪ್ರಸಂಗಗಳ ಪ್ರದರ್ಶನ ಮಾಡ್ತೀರಿ?
0: ನಾವು ಮಾಡೋಕೆ ಮುಂಚೆ ಒಂದು 8-10 ಆಟ ಮಾಡ್ತಿತ್ತು ವರ್ಷಕ್ಕೆ, ಒಂದು ರೆಗ್ಯುಲರ್ ಅಂತಲ್ಲ, ತಿಂಗಳಿಗೆ ಒಂದ್ 2 ತಿಂಗಳಿಗೆ. ನಾವು ಬೇಜಾರಾದ್ರೂ ಆ ಕ್ಷಣ ಮಾಡೋದಿತ್ತು, ನಮ್ದೇ ದುಡ್ಡು.
1: ಹೌದಾ?
0: ಕಮರ್ಷಿಯಲಿ ನವರಾತ್ರಿ ಎಲ್ಲ ಒಂದ್ ಆಟ ಕೇಳು, ಇಲ್ಲ ಮರೇ ಆಟ ಎಲ್ಲ ಫುಲ್ ಆಯ್ತು, ಅದು ದುಡ್ಡೆಲ್ಲ ಕೊಡು ಕಷ್ಟ ಮಾರ್ರೆ ಅಂದ್ರೆ, ದುಡ್ಡು ಕೇಳಲ್ಲ ಮರ್ರೆ ಆಟ ಮಾಡೋಕೆ ಆಟ ಜಾಗ ಕೊಡಿ ಅಂತ. ಅಲ್ಲ ನೀವೇ ಮಾಡಿದವ್ರು ಅಡ್ಡಿಲ್ಲ ಅಂದ್ರೆ ಸಿಟ್ಟು ಬಂತ, ಸಿಟ್ಟು ಬಂತು ಬೇಜಾರಾಯ್ತ. ಊರ್ ಮನೆಯವ್ರಿಗೆ ಒಂದ್ ಪ್ರೋಗ್ರಾಮ್ ಸಿಕ್ಕಲ್ಲ, ಒಂದ್ ಕಡೆ ಎಲ್ಲ ಮಕ್ಳಿಗೆಲ್ಲ ಯಾ ಆಟ ಮಾಡುವ ಅಂತ, ಕಡೆ ನಾನೇ ಕೈಯಿಂದ ಇಕ್ಕೊಂಡು ಆಟ ಮಾಡ್ತು. ಕಡೆ
1: ಎಷ್ಟು ಕೈಯಿಂದ ಅಂದ್ರೆ ಎಷ್ಟು ಖರ್ಚು?
0: ಸುಮಾರು ಹಿಮ್ಮೇಳದವ್ರಿಗೆ ಕೊಡ್ಕ, ಭಾಗವತರಿಗೆ ಕೊಡ್ಬೇಕು, ಮದ್ಲೆಗಾರ ಚಂಡೆ ನಾನೇ ಬಾರಿಸ್ತೆ ಫ್ರೀ. ಡ್ರೆಸ್ಸಿಗೆ ಒಂದು 15,000 ಡ್ರೆಸ್ಸಿಗೆ ಟೋಟಲ್ ಒಂದ್ 25,000 ಖರ್ಚಾಗುತ್ತೆ.
1: ಡ್ರೆಸ್ ನಲ್ಲಿ ನೀವು ಎಲ್ಲಿಂದ ತರ್ತೀರಿ?
0: ಡ್ರೆಸ್ ಇಲ್ಲೇ ಸಾಲಿಗ್ರಾಮ. ಮತ್ತೆ ಮುಂಚೆ ನಮ್ಮ
1: ಮೇಳದವರಿಂದ ತಪ್ಪದ ನೀವು
0: ಅಲ್ಲ, ಡ್ರೆಸ್ ಕಾಸ್ಟ್ಯೂಮ್ಸ್ ಯಕ್ಷಗಾನ ಕಾಸ್ಟ್ಯೂಮ್ಸ್ ಬಾಡ್ಗಿಗೆ ಇತ್ತೀಗಲ್ಲ.
1: ಓಕೆ.
0: ಒಂದು ಸಾಲಿಗ್ರಾಮದಲ್ಲಿದೆ ಗಣೇಶ ಅಂತ ಒಂದು, ಅದ ಮುಂಚೆ ಇರ್ಲಿಲ್ಲ. ನಾವು ಮಂಕಿ ಭಾಸ್ಕರ್ ಗೌಡ್ರ ಅಂತ ಅಲ್ಲಿಂದ ತರಿಸ್ತಿತ್ತು ಉತ್ತರ ಕನ್ನಡದಿಂದ. ಅವ್ರಿಗೂ ನಮ್ಗೊಂಥರ ಫ್ಯಾಮಿಲಿ ಅಟ್ಯಾಚ್ಮೆಂಟ್, ನಮ್ಗೆ ಅವ್ರ ದುಡ್ಡಿನ ನಿರೀಕ್ಷೆ ಇಲ್ಲ. ನಮ್ ಟೀಮ್ ಒಟ್ಟಿ ಬಂದ್ರೆ ದುಡ್ಡಿನ ನಿರೀಕ್ಷೆ ಇಲ್ಲ ಅವ್ರಿಗೆ, ನಮ್ದು ಆಟ ನಮ್ದೇ ಟೀಮ್ ಅಂತ ಅವರಿಗೆ. ಒಂಥರ ಮನೆಯವರಿದ್ದಂಗೆ ನಮ್ಗೆ ಹೆಂಗಸರಲ್ಲ ಕಟ್ಟಿ ಬಿಡುದು ಅದಿದೆಲ್ಲ ಒಂಥರ ಭಾರಿ ವಿಶ್ವಾಸದಲ್ಲಿ ಚಂದ.
1: ಇದು ಸಹ ಎಂತಂದ್ರೆ ಈಗ ಮಹಿಳಾ ಯಕ್ಷಗಾನ ಅಂತಂದ್ರೆ ಮಹಿಳೆಯರಿಗೆ ವೇಷ ಎಲ್ಲ ಕಟ್ಟುದಿರುತ್ತಲ್ಲ, ಅದನ್ನ ಮಹಿಳೆಯರೇ ಅಥವಾ ನೀವು ಹೆಂಗೆ? ಅದು ಯಾವ
0: ಗಣಸರು ಬರ್ತದೆ? ಅದೇ ನಮ್ಗೆ ಭಾಸ್ಕರ್ ಗೌಡರು ಅಂದ್ರೆ ನಮ್ಗೊಂಥರ ಫ್ಯಾಮಿಲಿ, ನಮ್ಮ ಅಣ್ಣ ತಮ್ಮ ಹಿಂಗ ಆ ಮನಸ್ಥಿತಿಯಲ್ಲೇ ಬಂದು ನಮ್ಗೆ ವೇಷಮೆಲ್ಲ ಮಾಡಿಬಿಡ್ತಾರೆ. ಈಗೀಗ ನಮ್ಮಲ್ಲಿ ಕೆಲವರೆಲ್ಲ ಮೇಕಪ್ ಮಾಡ್ಕೊಂತಾರೆ, ಅವ್ರವ್ರೆ ಮಾಡ್ಕೊಂತಾರೆ, ಅಭ್ಯಾಸ ಆಯ್ತು. ಆದ್ರೂ ಕಾಸ್ಟ್ಯೂಮ್ಸ್ ಕಟ್ಟಿ ಬಿಡೋಕೆ ನಾನು ಓದಿದ್ದೆ ಕೆಲವು ಸರಿ, ನಮ್ಮ ಮಗಳಿಗೆಲ್ಲ ನಾನು ಕಟ್ಟಿ ಬಿಡ್ತೆ ಕೆಲವು ಸರಿ. ಅಂದ್ರೆ ಈ ಕ್ಯಾದ್ಗಿ ಮುಲ್ಲೆ ಮೇಲಿಂದೆಲ್ಲ ಕಟ್ಟು ಬರ್ತಿಲ್ಲ ನಂಗೆ, ಕೆಳಗಿನ ಕಸೆ ಹಾಕುದು ಅದೆಲ್ಲ ನಾ ಕಟ್ಟಿ ಬಿಡ್ತೇವೆ ಅವರಿಗೆಲ್ಲ. ಅದು ಜಾಸ್ತಿ ಹೊರಗಿನವ್ರನ್ನೇ ಕರ್ಸುದು ನಾವು, ಸ್ವಲ್ಪ ಪ್ರೋಗ್ರಾಮ್ ಟೈಮ್ ಫ್ರೀ ಇರ್ಬೇಕಂತ.
1: ಅದೇ ನೀವು ಈ ಪ್ರಸಂಗನೆಲ್ಲ ತಕ್ಕಂತ್ರಲ್ಲೇ ದೂರ ದೂರಕ್ಕೆ ಹೋತ್ರಿ ಅಥವಾ ಇಲ್ಲೇ ಹತ್ರನೇ ಸುತ್ತಾಡ್ತೀರ? ಯಾಕಂದ್ರೆ ಹೊಯ್ಕಲ್ಲ ಹಾಪುದು ಬಪ್ಪುದು ಎಲ್ಲ ಇರುತ್ತಲ್ಲ, ಅದೆಲ್ಲ ಹ್ಯಾಂಗ್ ಮಾಡ್ತೀರಿ ನೀವು?
0: ನಾವು ಯಾರು ಎಲ್ಲಿ, ನಾ ಬೆಂಗಳೂರಲ್ಲೂ ಆಟ ಮಾಡಿತ್ತು ನಾವು, ಒಂದ್ ಆಟ ಬೆಂಗಳೂರಲ್ಲಿ ಮಾಡಿ ಬಂದಿತ್ತು, ಇದೇ ಕುಶಲವ ಪ್ರಸಂಗ.
1: ಓಕೆ. ಎಲ್ಲಿ ಮಾಡಿದ್ ಬೆಂಗಳೂರಲ್ಲಿ?
0: ಬೆಂಗಳೂರಲ್ಲಿ ಅಲ್ಲಿ ನೆಟ್ಕಲಪ್ಪ ಸರ್ಕಲ್ ಹತ್ರ ಒಂದು ಡ್ಯಾನ್ಸ್ ಸ್ಕೂಲ್ ಇದೆ, ನಂಗೆ ಕರೆಕ್ಟ್ ಹೆಸರು ನೆನಪಿಲ್ಲ, ಈ ಶ್ರುತಿಕಾನಂತ ಅಂತ ಹೇಳಿದ್ನಲ್ಲ ಡಾಕ್ಟರ್, ಅವ್ರ ಅಂಡರ್ ಆಗಿದ್ದದು. ಅವರು ಯಾರು ಡ್ಯಾನ್ಸ್ ಮಾಸ್ಟರ್ ಅಂತ ಕೃಷ್ಣ ಅಂತ ಹೆಸರು, ಅವರು ಭರತನಾಟ್ಯ ಇದ್ರು, ಅವ್ರ ಸ್ಕೂಲ್ ಅಲ್ಲೇ ಪ್ರೋಗ್ರಾಮ್ ಮಾಡಿದ್ ನಾವು. ಅವರು ಖುಷಿ ಪಟ್ರು ಬಾರಿ,
1: ತುಂಬಾ ಇಷ್ಟ.
0: ನಾವಂದ್ರೆ ಈಗ ಬಾರಿ ಹೊಸ್ತನದ ಕುಣಿತಗಳು ಅದೆಲ್ಲ ಇರ್ಲಿಲ್ಲ ನಮ್ಮಲ್ಲಿ, ಮತ್ತೆ ಭಾಷೆಗಳು ಈ ಮಾಮೂಲಿ ಮೇಳದ ಭಾಷೆಗಳು ಕಡಿಮೆ, ನಮ್ಮದೇ ಆದ ಪದ್ಯದ ಅರ್ಥಗಳು. ಮೇಳದಂದ್ರೆ ಈಗಲ್ಲ, ಇವತ್ ಮಾತಾಡಿದ್ ನಾಳೆ ಮಾತಾಡೋದಿಲ್ಲ ಅವ್ರು, ಬೇರೆ ಬೇರೆ ಅವ್ರ ಮನೆಯಿಂದ ಹೊರಟದ್ದು, ಬಸ್ಸಿಗೆ ಬಂದದ್ದು, ಬರುವ ವರ್ಷ ಯಾವ ಮೇಳಕ್ಕೆ ಹೋಗುದು
1: ಎಲ್ಲ
0: ತಕೊಂಡದ್ದು ಅದೆಲ್ಲ ಮಾತಾಡ್ತಾರೆ. ನಮ್ದೆಲ್ಲ ಆ ವಿಷಯಗಳ ಯಾವ್ದು ಬರೋದೇ ಇಲ್ಲ, ಯಕ್ಷಗಾನಕ್ಕೆ ಸಂಬಂಧಪಟ್ಟದ್ದು ಮತ್ ನಾವು ಏನ್ ಹೇಳಿ ಕೊಟ್ಟಿತ್ತು ಅದೇ, ಅದ್ರಲ್ಲಿ ಸ್ವಲ್ಪ ಸೇರಿಸ್ಕೊಳ್ತಾರೆ ಬೇಕಿದ್ರೆ ವಿಷಯಗಳೆಲ್ಲ. ಅಷ್ಟು ಬಿಟ್ಟರೆ ನಿಮ್ಗೆ ಈಗಲಿನ ಈ ನಮ್ದು ವೈಯಕ್ತಿಕ ಅರ್ಥಗಳು ಅದು ಯಾವ್ದು ಬರ್ಲಿಕ್ಕಿಲ್ಲ ನಮ್ಮಲ್ಲಿ. ಕುಣಿತಗಳು ಅಷ್ಟೇ, ಬಾರಿ ನೀವು ಕ್ಯಾದ್ಗೆ ಮೇಲೆ ನೆಲಕ್ಕೆ ತಾಕ್ಸುದು ಹಿಂದ್ ಬಾಗುದು ಅದೆಲ್ಲ ಮಾಡ್ಲಿಕ್ಕಿಲ್ಲ, ಸರ್ಕಸ್ ಇಲ್ಲ, ಕುಣಿತಾರೆ.
1: ಜಿಮ್ನಾಸ್ಟಿಕ್ ಯಕ್ಷಗಾನ
0: ಯಾವುದು ಇಲ್ಲ, ಪ್ಯೂರ್ ಯಕ್ಷಗಾನ ಇರ್ಕಂತ. ಕುಣಿತಗಳು ಅಷ್ಟೇ, ಆಕಾರಗಳು ಹೊಸ್ತು ಕುಣಿದ್ರು ಅಡ್ಡಿಲ್ಲ, ಆಕಾರ ಬೇಕು ಅದಕ್ಕೆ, ಮತ್ತೆ ಕಾಲಲ್ಲಿ ಉಚ್ಚಾರ ಬೇಕು. ದಿನಾಗಡದ ಗದೆ ಕುಣಿದ್ರು ಅದೇ ಬರ್ಬೇಕು, ಒಟ್ಟು ಕಾಲ್ ಆಡ್ಸರ್ ಆಗುದಿಲ್ಲ. ನಾವು ಬಾರ್ಸೋರು ಹಂಗೆ ಅದನ್ನೇ ಬಾರಿಸ್ಬೇಕು, ನಾವು ದಿನ್ನಾಗಡ್ದ ಅದೇ ಅಂತ ಅದನ್ನೇ ಬಾರಿಸ್ಬೇಕು, ಬಿಟ್ರೆ ಕೈ ಚುರುಕಿದೆ ಅಂತ ಬೇರೆ ಬಾರ್ಸರ್ ನಮ್ಗವ್ರಿಗೆ ಸೆಟ್ ಆಗುದಿಲ್ಲ. ಅವ್ರು ಕುಣದಕ್ಕೂ ನಾವು ಬಾರಿಸೋದಕ್ಕೂ ಅಷ್ಟು ಸೆಟ್ಟಿಂಗ್ ಇದ್ರೆ ಮಾತ್ರ ಚಂದ.
1: ಸೊ ನೀವು ಅದನ್ನ ಸಾಂಪ್ರದಾಯಿಕವಾಗಿ ಇಟ್ಕಂತಾನೆ ಒತ್ತು ಕೊಡ್ತಾರೆ?
0: ಹಾ, ಜಾಸ್ತಿ ಕೊಡ್ತಾರೆ. ಆದ್ರೂ ಈ ಮಕ್ಕಳು ಹುಡುಗರು ಈಗ ಕೇಳುದಿಲ್ಲ, ಅವರು ಸ್ವಲ್ಪ ಈ ಬೇರೆ ಯಕ್ಷಗಾನ ಎಲ್ಲ ನೋಡಿ ಹೊಸ ಹೊಸ ಕುಣಿತ ಎಲ್ಲ ಶುರು ಮಾಡಿದ್ರು ನಮ್ಮಲ್ಲಿ.
1: ಮತ್ತೆ ಹೆಂಗ್ ಮನವೊಲಿಸ್ತ್ರಿ ಅವ್ರನ್ನ?

0: ಒಪ್ಪುದಿಲ್ಲ, ಕೆಲವು ಮಧ್ಯದಲ್ಲಿ ಕೊಂಡ್ಬಿಡ್ತಾರ, ರಂಗಸ್ಥಳದಲ್ಲಿ ಹೇಳುವಂಗಿಲ್ಲ, ಬಂದ ಮೇಲೆ ಬೈದ್ರು ಅಡ್ಡಿಲ್ಲ ಅಂದ್ಬಿಡ್ತರು. ಬಂದ್ ಚೌಕಿಯಲ್ಲಿ ತೊಂದ್ರೆ ಇಲ್ಲ, ಅಪ್ಪನ ಎಲ್ಲ ಬೈದು ತೊಂದ್ರೆ ಇಲ್ಲ, ಬೈ ಅಲ್ಲಿ ರಂಗಸ್ಥಳದಲ್ಲಿ ಮಾತಾಡೋಂಗಿಲ್ಲ, ಅವ್ರು ಕೊಣದ್ ಬಾರ್ಸ್ಲೇಬೇಕಾ, ಬಾರ್ಸ್ಲಿಲ್ಲ ಅಂದ್ರೆ ನಮ್ಗೆ ಒಂಥರ ಸೇಮ್ ಆಗ.
1: ಬಟ್ ನಿಮ್ಗೆ ಎದೆಯೊಳಗ ಒಂಥರ ಆತಿರತ್ತ?
0: ಆತಿರತ್ತ, ಆದ್ರೆ ಸಿಟ್ಟು ಬತ್ತ ಗೊತ್ತಾಗ್ತವ್ರಿ, ನಂಬದಿ ತಿರುಗುದೇ ಇಲ್ಲ, ಇಲ್ಲ ಚೌಕಿ ಬಂದ ಮೇಲೆ ಅಲ್ಲ ಮತ್ ಕಂಡ್ಕೊಂಡಿರ್ತ ಸುಮ್ನೆ.
1: ಸೊ ಇದೆಲ್ಲದ ನಡುವೆ ನೀವು ಇಷ್ಟು ವರ್ಷದಿಂದ 2006 ಶುರು ಮಾಡಿದ?
0: 6-7 ಸ್ಟಾರ್ಟ್ ಮಾಡಿದ್ದು, ಕಂಟಿನ್ಯೂ ಆಗ್ತಾ ಇದೆ ಇಲ್ಲಿವರೆಗೆ. ಈಗ ವರ್ಷಕ್ಕೆ ಒಂದ್ 2 ಆಟಕ್ಕೆ ಬಂದಿದ್ದೇವೆ ಅಷ್ಟೇ.
1: ಮೊದಲೆಲ್ಲ ಎಷ್ಟೆಷ್ಟು ಮಾಡ್ತಿದ್ರೆ?
0: ಒಂದ್ 8
1: 8 ಮಾಡ್ತಿದ್ರೆ. ಈಗ ಈ ತರ ಹವ್ಯಾಸಿ ತಂಡ ಕಟ್ಕೊಂಡಿದ್ದು ನಿಮ್ಗೆ ಅಟ್ಲೀಸ್ಟ್ ಖರ್ಚು ಮಾಡೋ ದುಡ್ಡಾರು ಬತ್ತ ಹೆಂಗೆ?
0: ದುಡ್ಡು ಅಂತ ಇಲ್ಲ, 35,000 ಆಟ ಮಾಡ್ಕೊಂಡು 40,000 ಖರ್ಚು ಮಾಡುದಷ್ಟೇ.
1: ಆತರ
0: ಈಗ ದೂರದ ಬಂದವ್ರಿಗೆ ಅಟ್ಲೀಸ್ಟ್ ಬಸ್ ಚಾರ್ಜ್ ಯಾರು ಕೊಡ್ಕಲ್ಲ, ನಾವು ಬಂದ್ ಬೆಂಗಳೂರಿಂದ ಬಂದ್ರ ಅಂತ ಮಾಡುವ, ಅವ್ರಿಗೊಂದು ಬಸ್ ಚಾರ್ಜ್ ಯಾರು ಕೊಡ್ಕಲ್ಲ. ಅದೆಲ್ಲ ಕೊಟ್ಕೊಂಡು ಡ್ರೆಸ್ ಬಾಡ್ಗೆ ಹಿಮ್ಮೇಳದರ ಅವ್ರ ಇವ್ರದ್ದು ವೆಹಿಕಲ್ ಬಾಡ್ಗೆ ಎಲ್ಲ ಕೊಟ್ಕೊಂಡು ಕಳೆದ ವರ್ಷ ಒಂದ್ 3-4 ಆಟ ಹಂಗೆ ಆಯ್ತು. ಎಲ್ಲ ಆಟದಲ್ಲೂ ಒಂದ್ 5,000 ಕೈ ಬಿಡ್ತು
1: ನಿಮ್ ಕೈಯಿಂದಾನೆ?
0: ನಮ್ ಕೈಯಿಂದ ಬಿಡ್ತು. ಅರೋನ್ ಖುಷಿ ನಮ್ ಟೀಮ್ ಆಟ ಮಾಡ್ತಲ್ಲ ಅಂತ,
1: ಅದೊಂದು ಹುಚ್ಚು ಪ್ರೀತಿ ಇರುತ್ತಲ್ಲ ಯಕ್ಷಗಾನ.
0: ಒಂದ್ ಯಕ್ಷಗಾನಕ್ಕಾಗಿ ಒಂದ್ ಇಂತಿಷ್ಟು ಕಳೋದಂತ, ಬೇರೆದ್ ಕಲೆ ಎಷ್ಟೆಷ್ಟು ಕಳಿತು ನಾವು, ಹೋಗ್ಲಿ ವರ್ಷಕ್ಕೊಂದು 10,000-20,000 ಕಳೀತಪ್ಪ ನಮ್ ಖರ್ಚು ಅಂತ.
1: ಅಲ್ಲ
0: ನಮ್ದು ಆ ಮನಸ್ಥಿತಿ.
1: ಆದ್ರೆ ನೀವು ಯಕ್ಷಗಾನ ಬಿಟ್ಟದ ಅಂತ ಕಂದ್ರೆ ನೀವು ಚಂಡೆವಾದ
0: ಚಂಡೆಗ್ ಬಿಟ್ಟಿದ್ದು ನಾನ್ ಪೆರ್ಡೂರು ಮೇಳದಲ್ಲಿ ಇದ್ದೆ ಅವಾಗ.
1: ಅದಕ್ಕಿಂತ ಮುಂಚೆ ಇಲ್ಲೆಲ್ಲ ಇದ್ದೀರಿ ಸರ್?
0: ಮುಂಚೆ ಸ್ಟಾರ್ಟಿಂಗ್ ನಾಗರಕೋಟ್ಗೆ ಮೇಳ ಅಂತ, ಅದರಲ್ಲಿ 2 ವರ್ಷ ಇದ್ದೆ. ಆ ನಂತರ ಅವ್ರ ಮೇಳ ಕೈದಾಯ್ತು, ಅದು ಭಾರಿ ಸಾಂಪ್ರದಾಯದ ಮೇಳ ಅದು. ಅದು ಸಾಂಪ್ರದಾಯ ಅಂದ್ರೆ ಅವ್ರ ವೇಷ ಹಿಂಗೆ ಇರ್ಬೇಕಂತ.
1: ಅದೆಲ್ಲಿ ಅದು?
0: ನಾಗರಕೋಟ್ಗೆ ಅಂದ್ರೆ ಹೊಸನಗರ ಮತ್ತೆ ಇದು ಕಾರ್ಗಡಿ ರಾಮಚಂದ್ರಪುರ ಮಠ ಇದೆಯಲ್ಲ,
1: ಹೌದು
0: ಅಲ್ಲೇ ಹತ್ರ ಅದು. ನಾಗರಕೋಟ್ಗೆ ದುರ್ಗಾಂಬ ಯಕ್ಷಗಾನ ಕಲಾ ಸಂಘ ಅಂತ ಮೇಳ ಅದು. ನಾನು ಅದರಲ್ಲಿ 2 ವರ್ಷ ಇದ್ದೆ. ಅಲ್ಲಿ ಚೌಕಿಯೊಳಗೆ ಮೆಟ್ಟ ಹಾಕೊಂಡು ಹೋಗ್ಕಿಲ್ಲ, ಚೌಕಿ ಅಂದ್ರೆ ದೇವಸ್ಥಾನ ಅಂತ, ಚೌಕಿಯೊಳಗೆ ಬೀಡಿ ಸೇರ್ಲಿಕ್ಕಿಲ್ಲ, ಚೌಕಿಯೊಳಗೆ ಮೆಟ್ಟ ಹಾಕೊಂಡು ಹೋಗ್ಕಿಲ್ಲ. ನಾನು ಆ ವರ್ಷ ಇದ್ದೆ, 6 ನಾನು ಒಂದ್ 5-6 ಜಾತಿ ಚಪ್ಪಲಿ ಕಳ್ಕೊಂಡಿದ್ದೆ. ನಾನು
1: ಹೊರಗಡೆ
0: ಇಡುದು, ಆಟಕೊಂಡು ಬಂದ್ರೆ ಚಪ್ಪಲಿ ಹಾಕೊಂಡು ಹೋಗ್ತೀನಿ. ಆವಾಗೆಲ್ಲ ಸಂಬಳ ಕೇಳ್ರ ನಗಾಡ್ತಾರೆ, 6 2,000 ಸಂಬಳ ತಿಂಗಳಿಗೆ.
1: ಯಾವ ವರ್ಷದಲ್ಲಿ ಸರ್ ಇದು?
0: ಸಾಧಾರಣ 1990-91 1990-91 ಆ ಟೈಮ್ನಲ್ಲಿ. ಅದ 2 ವರ್ಷ ಮಾಡಿದೆ. ಕಡೆಗೆ ಮನೆಗೆ ಬಂದೆ. ಮನೆಗೆ ಬಂದ ನಂತರ ಆ ವರ್ಷ ಕೊಳುವಾಡಿ ಅಂತ ಒಂದ್ ಮೇಳ ಇತ್ತು, ಹೆರಂಜಲ್ ಸುಬ್ಬಣ್ಣ ಗಾಣಿಗರು ಮಾಡಿದ್ರು. ಅದ್ರಲ್ಲಿ ಒಂದ್ 3 ನಾನು. ಕಡೆಗೆ ಅದು ಅವ್ಯವಸ್ಥೆ ಸ್ವಲ್ಪ, ನಾನು ಕಡೆಗೆ ಅಲ್ಲಿ ಬಿಟ್ಟು ಬಂದ್ಬಿಟ್ಟೆ. ಆ ನಂತರ ಸೌಕೂರು ಮೇಳಕ್ಕೊಂದು ಸ್ವಲ್ಪ ಟೈಮ್ ಹೋದೆ ಬದ್ಲಿಗಾಗಿ, ಅವ್ರಿಗೂ ಚಂಡೆಯವ್ರ ಪ್ರಾಬ್ಲಮ್ ಇತ್ತು ಅದಕ್ಕೆ ಹೋದೆ. ಆ ನಂತರ ಕಮಲ್ಶಲೆ ಮೇಳಕ್ಕೆ ಬಂದೆ. ಕಮಲ್ಶಲೆ ಮೇಳದಲ್ಲಿ ಒಂದ್ 2-3 ತಿರುಗಾಟ ಆಗಿದೆ ಟೋಟಲಿ ಒಂದೇ ವರ್ಷ. ಒಂದ್ ವರ್ಷ ಬಿಟ್ಟು ಕಡೆಗೆ ಅವರು ಬೇರೆ ಯಾರನ್ನ ಹಾಕೊಂಡ್ರು, ನಮ್ದೇ ಸರಿಯಾಗ್ಲಿಲ್ಲ, ಒಂದೇ ನಮ್ಗೆ ಸರಿಯಾಗ್ಲಿಲ್ಲ, ಏನೋ ಆಯ್ತು ಟೋಟಲಿ, ನಮ್ಗವ್ರಿಗೂ ಅಷ್ಟು ಸರಿ ಬರ್ಲಿಲ್ಲ. ಲಾಸ್ಟ್ ಅದೆಲ್ಲ ಬಿಟ್ಟು ಪೆರ್ಡೂರ್ ಮೇಳಕ್ಕೆ ಹೋದೆ, ಟೆಂಟ್ ಮೇಳಕ್ಕೆ ಅಂತ. ಒಂದ್ 2 ತಿರುಗಾಟ ಮಾಡಿದೆ ಅದ್ರಲ್ಲಿ, ಒಳ್ಳೆ ಖುಷಿ ಆಯ್ತು. ಅಲ್ಲಿ ಒಳ್ಳೆ ಕಲಾವಿದ್ರು ಮತ್ತೆ ತುಂಬಾ ಜನರ ಪರಿಚಯ ಆಗತ್ತೆ, ಎಲ್ಲ ವರ್ಗದ ಜನ ಸಿಕ್ತರು, ಒಳ್ಳೆಯವರು ಕೆಟ್ಟವರು ಅಲ್ಲ. ಆದ್ರೆ ನಂಗೆ ಪೆರ್ಡೂರು ಮೇಳಕ್ಕೆ ಹೋದ್ಮೇಲೆ ಭಾರಿ ನನ್ನ ಲೈಫೇ ಚೇಂಜ್ ಆಯ್ತು.
1: ಯಾವ ತರ ಚೇಂಜ್ ಆಯ್ತು? ಚೇಂಜ್
0: ಅಲ್ಲ, ಕೆಲವೊಂದು ಕಲಾವಿದ್ರು ಒಡನಾಟ, ಒಳ್ಳೆ ಕಲಾವಿದ್ರು, ನಮ್ಮ ಇವ್ ಸುಬ್ರಹ್ಮಣ್ಯ ದಾರೇಶ್ವರರು ನನ್ಗೆ ಭಾರಿ ಆತ್ಮೀಯರು, ಅವರು ನಮ್ ಭಾರಿ ಸಲಿಗೆ ಇತ್ತು. ಮತ್ತೆ ರಂಗಸ್ಥಳದಲ್ಲಿ ಅಂದ್ರೆ ಗಜಾನ್ ದೇವಾಡಿಗೂ ಮೈನ್ ಚಂಡೆಗಾರ, ನಾನು ಒತ್ತು ಚಂಡೆ ಅಂತ ಫಸ್ಟ್ ಬಾರಿಸೋರಿಗೆ. ಆದ್ರೆ ನಮ್ಮಲ್ಲಿ ಆ ಭೇದ ಇಲ್ಲ, ನಾ ಮನೆಗೆ ಬಂದು ನಮ್ ಮನೆ ಬರ್ತಿದ್ದೆ ಮಧ್ಯೆ ಮಧ್ಯೆ, ಮನೆಗೆ ಬಂದು ಹೋಪತ್ತಿಗೆ ಅವ್ರ ಮ್ಯಾನೇಜರ್ ಶಾಸ್ತ್ರಿಗಳಿಗೆ ಫೋನ್ ಮಾಡ್ತಿದ್ದೆ, ನಾನ್ ಬಪ್ಪ ಲೇಟ್ ಆಯ್ತು ಗಜಾನನ್ ಫಸ್ಟ್ ಹೋಗಿ ಕೇಳಿ ಅಂತಿದ್ದೆ. ನಾನ್ ಕಡೆಗೆ ಓದ್ತಿದ್ದೆ ಚಂಡೆಗೆ, ನಮ್ಮಲ್ಲಿ ಆ ಇದೆಲ್ಲ ಇರ್ಲಿಲ್ಲ. ಅವರು ಹಂಗೆ ಒಂದೊಂದ್ ದಿನ ರಾಧಣ್ಣ ನೀವು ಕಡೆ ಬನ್ನಿ ನಾ ಫಸ್ಟ್ ಓದ್ತೆ ಅಂತಿದ್ರು, ಭಾರಿ ವಿಶ್ವಾಸ ಇದ್ದಿತ್ತು. ದಾರೇಶ್ವರಿಗೂ ಹಂಗೆ, ಅವನೇ ಬೇಕು ಇವನೇ ಬೇಕಂತಿಲ್ಲ, ನಾ ಬಂದ್ರು ಖುಷಿ ಅವರಿಗೆ, ಹಂಗಾಗಿ ನಮ್ಗವ್ರಿಗೆ ವಿಶ್ವಾಸ. ಮತ್ತೆ ಬೇರೆ ಒಂದಿಷ್ಟು ಆಟ ಕಾಮಕ್ಕೆ ಬಂದವರು ಹಂಗೆ ನಮ್ಗೆ ಭಾರಿ, ನಾವಂದ್ರೆ ಭಾರಿ ಪ್ರೀತಿ, ನಾವಂದ್ರೆ ಎಲ್ಲರೊಟ್ಟಿ ಮೂವ್ ಆಗ್ತೇವೆ, ನಾವು ದೊಡ್ಡ ಹಂಗೆ ಅಂತ ಇರ್ಲಿಲ್ಲ,
1: ಜಾಬ್ ತೋರಿಸುದಿಲ್ಲ
0: ಏನಿಲ್ಲ, ನಾ ಸಿಂಪಲ್ ಎಲ್ಲ ಮಕ್ಕಳೊಟ್ಟಿಗೂ ನಮ್ಮ ಮಕ್ಕಳೊಟ್ಟಿಗೆ ಆಟ ಆಡ್ಕೊಂಡಿರುತ್ತೆ. ದೊಡ್ಡವ್ರು ಸಿಕ್ಕರು ಅವ್ರ ಹತ್ರ ಚಂದ ಮಾತಾಡುತ್ತೆ, ಮನೆಗೆಲ್ಲ ಕರ್ಕೊಂಡು ಹೋತರು. ನಾವು ಮನೆಗೆ ಹೋದಾಗ ಒಂಥರ ಮನೆ ಅವರೊಟ್ಟಿಗೆ ಅವ್ರ ಮನೆಯವ್ರ ತರ ಇರುತ್ತೆ ನಾವೆಲ್ಲ. ಅದಲ್ಲ ಹಂಗಲ್ಲಾಗಿ ನಮ್ಗೆ ಒಂಥರ ಯಕ್ಷಗಾನದಲ್ಲಿ ಅದರಿಂದ ಏನೋ ಒಂಥರ ಚೇಂಜಸ್ ಬಂತು ನನಗೆ. ಮತ್ತೆ ಪೆರ್ಡೂರು ಮೇಳ ಸಾವುಕಾರ ಕರುಣಾಕರ್ ಶೆಟ್ರು ಅವರು ಭಾರಿ ವಿಶ್ವಾಸ ನಮ್ಗೆ, ಈಗಲೂ ಈಗ ಕೂಡ ಸಿಕ್ಕರು. ಹಂಗಾಗಿ ನಮ್ಗೆ ಕೆಲವು ಅವ್ರ ಜೀವನ ನಮ್ ಜೀವನಕ್ಕೆಲ್ಲ ಅಳವಡಿಸ್ಕೊಂಡೆ, ನಾವು ಹೀಗೇ ಇರ್ಬೇಕು ಒಂದು ಆದರ್ಶ ಅಂತ. ಈ ಶಂಗನ ಸುರೇಶ್ ಶೆಟ್ರು ಭಾಗವತರು ಅವರು ದೊಡ್ಡ ಭಾಗವತರು, ಅದೇನು ಗೌರವ ಇಲ್ಲ, ಇವತ್ತು ಇಲ್ಲ ಅವರಿಗೆ. ನಮ್ಗೆ ನಾವು ಹಂಗೆ ಇದ್ರೆ ಜನ ನಮ್ಮನ್ನ ಲೈಕ್ ಮಾಡ್ತಾರ ಅಂತ ನಾವು ಅದಕ್ಕೆ ಆ ಜೀವನಕ್ಕೆ ನಾವು ಸ್ವಲ್ಪ ಆದಷ್ಟು ಎಲ್ಲ ಬಿಟ್ಟು ಬಿಡೋದು ಕಷ್ಟ ಆಗುತ್ತೆ.
1: ನಮ್
0: ಮನೇಲಿ ನಾವು ಮೂರ್ ಜನ ಅಣ್ಣ ತಮ್ಮ, ನಮ್ದು ಒಂದು 9-10 acres ಜಮೀನ್ ಎಲ್ಲ ಇತ್ತು, ಅದೆಲ್ಲ ಡಿವೈಡ್ ಆಯ್ತು. ನಂಗೂ ಮದುವೆ ಆಯ್ತು, ಮದುವೆ ಆಗಿ ಮಗು ದೊಡ್ಡ ಅಲ್ಲ ಕಡೆ ನಮ್ ತಮ್ಮ ಅಣ್ಣ ಎಲ್ಲ ಡಿವೈಡ್ ಮಾಡ್ಕಂತ ಎಲ್ಲ ಒಂದು 3-4 acres ಜಮೀನ್ ಬಂತು. ಅದ್ ನೋಡುವರಿಲ್ಲ, ಮನೆ ಎಲ್ಲ ಬೇರೆ ಬೇರೆ ಆಯ್ತು, ಎಲ್ಲ ಸಿಂಗಲ್ ಫ್ಯಾಮಿಲಿ ಆಯ್ತು. ನಾವು ಗಂಡ ಹೆಂಡತಿ ಮಗು ಅವ್ರವ್ರ ಬ್ಯಾಬಿ ಇಲ್ಲ. ನಂಗ ಯಕ್ಷಗಾನ ರಾತ್ರಿ ನೆಡೋದಲ್ಲ, ಹಂಗಾಗಿ ಮನಿ ಬಿಡುವಂಗಿಲ್ಲ. ಇಲ್ಲ ಮಗು ಮತ್ತೆ ಹೆಂಡತಿ ಇಬ್ಬರೇ ಆಗ್ಬಿಡ್ತಾರೆ. ಹಳ್ಳಿ ವಾತಾವರಣ ಬೇರೆ, ಹತ್ರ ಮನೆ ಇಲ್ಲ. ಹಂಗಾಗಿ ಯಕ್ಷಗಾನ ರೆಗ್ಯುಲರ್ ಮೇಳಕ್ಕೆ ಹೋಗೋದಕ್ಕೆ ಇದು ಮಾಡಿದೆ. ಅಡಿಗೆ ಸಂಘದ ಆಟಗಳು ಒಂಥರ ಮೇಳಕ್ಕೆ ಹೋದಂಗೆ ಆಗ್ತಿತ್ತು ನನಗೆ. ತಿಂಗಳ 25 ಆಟಕ್ಕೆ ಹೋಗ್ತಿದ್ದೆ ನಾನು ಈ ಸಂಘಕ್ಕೆ. ಮತ್ತೆ ಕೆಲವು ಮೇಳದಲ್ಲಿ ಚಂಡೆ ಅವ್ರ ರಜೆ ಆದಾಗ ಫೋನ್ ಮಾಡ್ತಿದ್ರು, ಈ ಪೆರಡೂರ್ ಮೇಳಕ್ಕೆ ಫೋನ್ ಮಾಡಿದ್ರು ತುಂಬಾ ಸಾರಿ. ಆ ವರ್ಷ ಒಂದು 5-6 ಆಟಕ್ಕೆ ಹೋಗಿದ್ದೆ ನಾನು. ಬೇರೆ ಯಾರು ಚಂಡೆ ಅವ್ರು ಬರ್ಲಿಲ್ಲ ಮರೆ, ರಾತ್ರಿ ಎಲ್ಲ ಫೋನ್ ಮಾಡಿದ್ರು ಒಂದ್ಸಲ, ಎದ್ದೆಲ್ಲ ಹೋಗಿದ್ದೆ. ಹಿಂಗೆಲ್ಲ ಆಯ್ತು. ಕಡೆಗೆ ಆ ನಂತರ ಒಂದು 20-25 ಆಟಕ್ಕೆ ಹೋಗ್ತಿದ್ದೆ. ಕಡೆ ನನ್ಗೆ ಬೇಜಾರು ಬಂದು ದಿನ ಬೆಳಿಗ್ಗೆ ಒಂಥರ ಮೇಳಕ್ಕೆ ಹೋದಂಗೆ ಆಗ್ತಿತ್ತ. ಕಡೆ ಕೆಲವರಿಗೆಲ್ಲ ನಾನು ಕೆಲವು ಚಂಡೆ ಅವ್ರ ಆಟ ಇಲ್ಲದೆ ಇರೋರೆಲ್ಲ ಇದ್ರು, ಬರೇ ಯಕ್ಷಗಾನ ನಂಬ್ಕೊಂಡಿದ್ದವ್ರು. ಕೆಲವೊಂದು ನನ್ನ ಆಟನ ಅವ್ರಿಗೆ ಕಳಿಸ್ತಿದ್ದೆ ನಾನು, ಏ ನಂಗೆ ಸ್ವಲ್ಪ ಫ್ರೀ ಇಲ್ಲ, ನೀವು ಒಂಚೂರು ಹೋತಿ ಅಂತ ನಾನು ಅವ್ರ ಆಟದ ಮಾಡಿಸೋರಿಗೆ ಹೇಳ್ತಿದ್ದೆ. ನನ್ಗೆ ಆರಾಮಿಲ್ಲ, ಅವ್ನ ಕಳಿಸ್ತಾ ಇದ್ದೆ, ಅಡ್ಡಿಲ್ಲ ಕಳಿಸಿ ತೊಂದರೆ ಇಲ್ಲ ಅಂತಿದ್ರು. ಕೆಲವರಿಗೆಲ್ಲ ಮನ್ಸಿಗೆ ಒಪ್ಪುದಿಲ್ಲ,
1: ನೀವೇ ಬೇಕು
0: ನಾವೇ ಬೇಕಂತ ಅಂತ ಇದ್ರಲ್ಲ ನೋಡುವ ಟ್ರೈ ಮಾಡ್ತೇವೆ ಅಂತ ಹೇಳಿ ಲಾಸ್ಟ್ ಮೂಮೆಂಟ್ ಹೋಗ್ತಿದ್ದೆ. ಕಷ್ಟ ಆಗುತ್ತೆ ಕೆಲವು ಕಡೆ ಆಟಕ್ಕೆಲ್ಲ, ಲೇಟ್ ಆಗುತ್ತಂತ ಮನೆ ಗಂಡ ಹೆಂಡತಿನ ಮಗಳನ್ನ ಕರ್ಕೊಂಡು ಹೋದಿದ್ದೆ ಆಟಕ್ಕೆ.
1: ಹೌದಾ?
0: ಕಾರಲ್ಲಿ ಕರ್ಕೊಂಡೋಗಿ ಅವಳನ್ನ ಊಟ ಮಾಡಿಸಿ ಎದುರು ಆಟಕ್ಕೆ ಕೂರಿಸಿ ಬಿಡುದು.
1: ಹಾಗೆ ಅವ್ರಿಗೆ ಆಟದ ಆಸಕ್ತಿ ಬಂದ ಹಾಗೆ?
0: ಇಲ್ಲ ಅಲ್ಲ, ಅಷ್ಟು ಮುಂಚೆನೆ ಬಂದ್ಬಿಟ್ಟಿತ್ತು,
1: ಅದು ಮೊದಲೇ
0: ಮುಂಚೆನೆ ಬಂದಿತ್ತು. ಹತ್ರ ಹತ್ರ ಮತ್ ಕೆಲವು ರಾತ್ರಿ ಲೇಟ್ ಆಗೋದಿದ್ರು ಅವ್ರಿಗೂ ಹೆದರಿಕೆ, ನಾ ರಾತ್ರಿ ಒಬ್ಬನೇ ಬರ್ಕಲ್ಲ, ಏ ನಾವು ಬಂದ್ಬಿಡ್ತೋ ಅಂತ. ನಮ್ಮೊಟ್ಟಿಗೆ ಬಂದು ಅಲ್ಲಿ ಆಟದಲ್ಲಿ ಊಟ ಮಾಡ್ಕೊಂಡು ಎದುರು ಆಟ ಕಮ್ಕೊಟ್ಟು, ಆಟಕ್ಕೆ ಜನ ಇಲ್ದಿರ್ ಜನ ಆದಂಗೂ ಆಯ್ತು 2 ಜನ. ಬೆಳಿಗ್ಗೆ ಆಟ ಮುಗಿಸಿ ಮನೆ ಕರ್ಕೊಂಡ್ ಬಾಪದ್ಗಡೆ.
1: ಇಲ್ಲ ಆಯ್ಕಿತ್ತು ನಿಮ್ದು ಕತೆ, ಫ್ಯಾಮಿಲಿ ಫುಲ್ ಆಟ ಯಕ್ಷಗಾನ.
0: ಈಗಲೂ ಅಷ್ಟೇ, ಯಕ್ಷಗಾನ ಇತ್ತಂದ್ರೆ ನಮ್ ಮಗಳು ಹೋಗುದೆ ಅಲ್ಲೆಲ್ಲಾರು, ಅಪ್ಪ ಬನ್ನಿ ಹೋಗು
1: ಎಲ್ಲಾರು,
0: ಅಮ್ಮ ಬರ್ಲಿ ಬಿಡ್ಲಿ ಅಪ್ಪ ಹೊರಡಿ ಅಂತ
1: ಎಲ್ಲಾರು
0: ಎಲ್ಲಾದ್ರು.
1: ಅಷ್ಟು ಯಕ್ಷಗಾನದ ಗೀಳು.
0: ಹೌದು.
1: ಆದ್ರೆ ಬೆಂಗಳೂರಿಗೆ ಕೆಲಸ ಮಾಡ್ಕೋ?
0: ಬೆಂಗಳೂರಲ್ಲಿ ವರ್ಕ್, ABB ಕಂಪ್ನಿಯಲ್ಲಿ
1: ಆಯ್ಲಿ ಸರ್. ತುಂಬಾ ಖುಷಿ ಆಯ್ತು. ಆದ್ರೆ ಇನ್ನೊಂದು ವಿಷಯ ನಾ ತಿಳ್ಕೊಂಡ್ಕೆ ಅಂತಂದ್ರೆ, ಈ ಯಕ್ಷಗಾನದಲ್ಲಿ ಈಗ ಏನೆಲ್ಲ ಬದಲಾವಣೆ ಆಗಿದೆ ಅದನ್ನ ನೀವು ಒಪ್ಲಿಕ್ಕೆ ಅಷ್ಟೊಂದು ಆ ಮನಸ್ಥಿತಿಯಲ್ಲಿ ಇಲ್ಲ?
0: ಎಲ್ಲ ಬದಲಾವಣೆ ಸಹಜ ಬಿಡಿ, ಆದ್ರೆ ಅತೀ ಅಷ್ಟು ಒಳ್ಳೇದಲ್ಲ ಅನ್ಸುತ್ತೆ. ಅತೀ ಬದಲಾವಣೆ ಮಾಡಿ ಯಕ್ಷಗಾನಕ್ಕೆ ತೊಂದರೆ ಆಗ್ಬಾರ್ದು. ಇಲ್ಲ ಬದಲಾವಣೆ ಇಲ್ಲ ಅಂದ್ರೆ ಯಕ್ಷಗಾನ ನೋಡೋರ ಸಂಖ್ಯೆ ಕಡಿಮೆ. ಈಗಲಿನ ಕೆಲವು ಮೇಳಗಳು ಅದು ಕತೆ ಎಲ್ಲ ಕೇಳ್ಬೇಡಿ, ಪಿಕ್ಚರ್ ಹಾಡುಗಳ ವಿಪರೀತ ಪಿಕ್ಚರ್ ಹಾಡುಗಳು, ಅದು 150-200 ಆಟ ಓಡಿದೆ ಈ ವರ್ಷ. ಈಗ ನಾವು ಬಾರಿ ಸಂಪ್ರದಾಯ ಅಂತ ಇಟ್ಕೊಂಡ್ರೆ ಆಟ 100 ಆಟ ಓಡೋದಿಲ್ಲ,
1: ಕಾಂಬರಿಲ್ಲ,
0: ಅನಿವಾರ್ಯ. ಒಂದಿಷ್ಟು ಜನಿಗೆ ಮನೋರಂಜನೆ ಸಿಕ್ತು, ಅದಿಷ್ಟು ಕಲಾವಿದರಿಗೆ ಒಳ್ಳೆ ಸಂಬಳ ಸಿಕ್ತು, ಒಳ್ಳೆ ಊಟ ಸಿಕ್ತು, ಒಂದ್ ಸಂಸಾರ ನಡೀತಲ್ಲ.
1: ಹೌದು.
0: ಆ ದೃಷ್ಟಿಯಿಂದ ನಾವು ರಾಜಿ ಮಾಡ್ಕೊಂಡ್ಕೆ,
1: ರಾಜಿ ಮಾಡ್ಕೊಂಡ್ ರಾಜಿ ಅಂತ ಹೇಳಿ
0: ರಾಜಿ ಮಾಡ್ಕೊಂಡ್ ನಾವಂದ್ರೆ ಈ ಸಂಪ್ರದಾಯ ಬಿಡಬಾರ್ದು, ಕೆಲವು ಪ್ರದೇಶದಲ್ಲಿ ಬೇಕು, ಇದು ಬೇಕು, ಎರಡು
1: ಎರಡು ಬೇಕಂತ.
0: ಅನ್ನದೊಟ್ಟಿ ಪಾಯಸ ಕಣ್ಮದಲ್ಲ, ಪಾಯಸ ಒಂಬತ್ತಿ ಪಾಯಸವೇ ಒಮ್ಮದೆ, ಅನ್ನ ಸಾರು ಒಂಬತ್ತಿ ಅನ್ನ ಸಾರು ಒಮ್ಮದೆ, ಹಂಗಿದ್ರೆ ಚಂದ.
1: ಓಕೆ. ಸೊ ಈಗ ನೀವು ಪ್ರಸಂಗದ ವಿಷಯಕ್ಕೆ ಬಂದ್ರೆ ನಿಮ್ಗೆ ಯಾವ್ದು ಪೌರಾಣಿಕ ಇಷ್ಟ ಅಥವಾ ಸಾಮಾಜಿಕ? ಆತರ
0: ಪೌರಾಣಿಕ. ನನ್ ಸಾಮಾಜಿಕ ನಾನು ಆಟ ನೋಡುದೇ ಇಲ್ಲ,
1: ಕಾಂತೆ ಇಲ್ಲ,
0: ಕಾಂತೆ ಇಲ್ಲ ಬೆಳಗ್ ಬೆರಳು ಎಣಿಕೆ. ನಾನ್ ನಾಗವಲ್ಲಿ ಪ್ರಸಂಗ ನಾ ಪೆರಡೂರ್ ಮೇಳದಲ್ಲಿ ಇರ್ತಾ, ಆ ವರ್ಷ 200 ಪ್ರಯೋಗ ಆಗಿದೆ ಒಂದ್ ಸೀಸನ್ ಅಲ್ಲಿ. ದಿನ ಅದೇ ದಿನ ಏನು ನಿನ್ನೆ ಏನ್ ಬಾರ್ಸೈತಿ ಇವತ್ತು ಅದೇ ಬಾರ್ಸೋದು, ಅದನ್ನೇ ಕೇಳೋದು, ಅದೇ ಮಾತು ನನಗ ತಲೆ ಎಲ್ಲ ಇದಾಗಿ. ನಾನು ಡಿಸೆಂಬರ್ ಅಲ್ಲಿ ಜನವರಿಯಲ್ಲೇ ಕರುಣಾಕರ ಶೆಟ್ಟಿ ಹೇಳಿದ್ದೆ, ಬರುವಷ್ಟು ನಾ ಮೇಳಕ್ ಬರೋದಿಲ್ಲ ಮರ್ರ ಅಲ್ಲಿ. ನನ್ಗ ದಿನ ಒಂದೇ, ಬೇರೆ ಚೇಂಜ್ ಆಸಿಲ್ಲ, ನಾವು ಬೇರೆ ಬಾರ್ಸ್ಲಿಕ್ಕೂ ಇಲ್ಲ, ನಿನ್ನೆ ಏನ್ ಬಾರ್ಸಿತಿ ಇವತ್ತು ಅದೇ, ಅವ್ರ ಕುಣು ಇದು ಅದೇ. ನನಗೊಂಥರ ಹುಚ್ಚಿಡ್ದಂಗ ಆಗ್ಬಿಟ್ಟಿತ್ತು ಆ ವರ್ಷ.
1: ಏಕತಾನತೆ
0: ಒಂದೇ ತರ, ಚೇಂಜಸ್ ಇಲ್ಲ ಯಾವ್ದು. ನಾನು ಜನವರಿಗೆ ಹೇಳಿಬಿಟ್ಟಿದ್ದೆ, ಇಲ್ಲ ನಾ ಬರುವಷ್ಟು ಬಾರೋದಿಲ್ಲ, ನೀವು ಜನ ಮಾಡ್ಕೊಳ್ಳಿ ಅಂತ. ಅದು ಒಂದ್ ಕಾರಣ ಆಯ್ತು. ಅದೇ ಟೈಮ್ ನಲ್ಲಿ ಡಿವೈಡ್ ಅದ್ ಮನೆಯಲ್ಲಿ ಎಲ್ಲ ಒಟ್ಟಾಯ್ತು. ಅದ್ರ ಮೇಲೆ ನಾನು ಈ ಸಾಮಾಜಿಕ ಮತ್ತೆ ಹೊಸ ಪ್ರಸಂಗ ನೋಡುದು ಕಡಿಮೆ.
1: ನಿಮ್ಗೆ ಚಂಡಿ ಕರೆದ್ರು ಹೋತಿಲ್ಲ? ನೀವು
0: ಚಂಡಿ ಕರೆದ್ರು ಹೊಸ ಪ್ರಸಂಗದಲ್ಲಿ ಕರುದಿಲ್ಲ ಯಾರು ಈಗ
1: ಕರೆದಿಲ್ಲ.
0: ಇಲ್ಲ, ಅವ್ರದ್ದೇ ಆದ ಮೇಳಗಳಲ್ಲಿ ಬಿಟ್ರೆ ಸಂಘದಲ್ಲಿ ಯಾರು ಹೊಸ ಪ್ರಸಂಗ ಮಾಡುದಿಲ್ಲ. ಹವ್ಯಾಸಿ ಆಟಗಳಲ್ಲಿ ಮಾಡ್ತಾರಲ್ಲ, ಎಲ್ಲೂ ಪೌರಾಣಿಕ ಬಿಟ್ಟರು ಹೊಸ ಪ್ರಸಂಗ ಮಾಡುದಿಲ್ಲ.
1: ಇದಕ್ಕೆ ನೀವು ಟೈಮ್ ಡ್ಯೂರೇಷನ್ ಎಷ್ಟು ಇಟ್ಕಂತ್ರಿ?
0: ಯಾವ್ದಕ್ಕೆ
1: ಕಾಲಮಿತಿ ನಿಮ್ದು?
0: ನಮ್ದು 3.5 ತಾಸು.
1: ಹವ್ಯಾಸಿ ಆದ್ರೆ 3.5 ತಾಸು.
0: ನಮ್ದು 3.5 ತಾಸು, 3.5 ಗಂಟೆ ಆಟ ಮಾಡತ್ತೆ ನಾವು. ನಮ್ ಟೀಮ್ ಇದು ಎಲ್ಲರದು ಅಷ್ಟೇ, ಒಂದ್ 4 ಗಂಟೆ ಟೈಮ್ ನಲ್ಲಿ ಮುಗಿಸ್ರಿ. 8 ಗಂಟೆ ಶುರು ಆದ್ರೆ 12 ಗಂಟೆ ಕೈದಾಗತ್ತೆ.
1: ಈಗ ನಂಗೆ ನಿನ್ನೊಂದು ಪ್ರಶ್ನೆ ಅಂತ ಕೇಳ್ರಿ, ಈಗಿನ ಯುವ ಜನತೆ ಈಗ ನಿಮ್ ತರನೆ ಚಂಡಿ ಎಲ್ಲ ನನ್ನ ಚಂಡವಾದಕ ಚಂಡವಾದಕ ಆತ ಹಂಗಂದ್ರೆ ಅವ್ರಿಗೆ ಬದುಕುಕಾತ್ತ? ಅದನ್ನೇ ನಂಬ್ಕೊಂಡು.
0: ಈಗ ನೀವು ಸಾಫ್ಟ್ವೇರ್ ಇಂಜಿನಿಯರ್ ದುಡಿದಕ್ಕಿಂತ ಯಕ್ಷಗಾನ ಕಲಾವಿದ್ರು ಜಾಸ್ತಿ ದುಡಿತಾ ಇದ್ರು. ದಿನ ಅವ್ರ ದಿನ ಒಂದ್ ಪ್ರೋಗ್ರಾಮ್ 3,000 ತಗೊಂತರು. ದಿನ 3 ಪ್ರೋಗ್ರಾಮ್ ಹೋದ್ರು 9,000 ಆಯ್ತಲ್ಲ. ಎಲ್ಲಾ ದಿನ ಇರುತ್ತಂತಲ್ಲ, ಎವರೇಜ್ 3,000 ಕಟ್ರು ತಿಂಗಳಿಗೆ 9,000 ಆಯ್ತಲ್ಲ. ಇನ್ವೆಸ್ಟ್ಮೆಂಟ್ ಇಲ್ಲಲ್ಲ ಅವ್ರಿಗೆ, ಏನೋ ಮುಚ್ಚಿಗೆ ಹೊರದವ್ರು ಬಿಟ್ರೆ ಅದು ಎಷ್ಟು, ಒಂದು 3-4 ಗಂಟೆ ಹೊತ್ತು ಚಂಡೆ ಬಾರ್ಸಲ್ಲ. ಈ ಸಾಫ್ಟ್ವೇರ್ ಇಂಜಿನಿಯರ್ ಅವ್ರು 10 ಗಂಟೆ ದುಡಿಕಲ್ಲ, ಒಂದೂವರೆ ಲಕ್ಷ ಸಂಬಳ ಕೊಡ್ತಾರೆ, ಅದು ಬೇರೆ. 10 ಗಂಟೆ ವರ್ಕ್ ಅಲ್ಲ.
1: ಸೊ ಅದಕ್ಕಿಂತ ಇದು ಬಾರಿ ಒಳ್ಳೇದು.
0: ಈಗ ಯಕ್ಷಗಾನ ನೀವು ಗವರ್ಮೆಂಟ್ ಜಾಬ್ ಗಿಂತ ಸೇಫ್
1: ಸೇಫ್ ಅಂತ್ರಿ.
0: 100% ಯಾವ ಕೆಲವರು ಒಪ್ಪುದಿಲ್ಲ ಕಲಾವಿದ್ರು. ಅವ್ರ ನಂದ್ರಷ್ಟೇ, ನಾನಿದ್ರು ಬರುತ್ತೆ. ಈಗ ನನ್ಗೀಗ 54 ವರ್ಷ, ನಾನೀಗ ನಾವು ಜಮೀನ್ ಗಿಮೀನ್ ಏನಿಲ್ಲ ಅಂದ್ರು ಬರೀ ಯಕ್ಷಗಾನದಲ್ಲೇ ಜೀವನ ಮಾಡಿ ತೋರಿಸ್ತೇನೆ ನಾನು ಬೇಕಿದ್ರೆ.
1: ಓ, ಅದರೊಟ್ಟಿಗೆ ನೀವು ಕೃಷಿಯೂ ಮಾಡ್ತೀರಿ?
0: ನಾವು ಫುಲ್ ಟೈಮ್ ಕೃಷಿ, ಈಗ
1: ಕೃಷಿಕರಾಗಿದ್ದೀರಿ?
0: ಫುಲ್ ಟೈಮ್ ಕೃಷಿ. ಸಣ್ಣಿಂದ ನಾವು ಕೃಷಿ ಆಸಕ್ತಿ ನಮ್ಗೆ, ನಮ್ದೇ ಆದ ಮೆಥಡ್ ಗಳು ತೋಟದಲ್ಲೆಲ್ಲ
1: ಎಕ್ಸ್ಪೆರಿಮೆಂಟ್ ಮಾಡ್ತಾ
0: ಇರತ್ತೆ. ನಮ್ದೊಂತರ ಹಂಗೆ ಎಕ್ಸ್ಪೆರಿಮೆಂಟ್ ಲ್ಯಾಂಡ್ ಅಂತ ಎಲ್ಲ ಹಂಗೆ ಹೇಳೋದು.
1: ಹಂಗಾರ ರಾಧಾಕೃಷ್ಣ ಅವರನ್ನ ಇನ್ನೊಂದ್ಸಲ ಕೃಷಿ ಸಮಾಚಾರಕ್ಕೂ ಮಾತಾಡ್ಸ್ಲಕ್ಕೇನು
0: ನೋಡುವ.
1: ಇವತ್ತು ಯಕ್ಷ ಸಮಾಗಮದಲ್ಲಿ ರಾಧಾಕೃಷ್ಣ ಕುಂಜತ್ತಾಯರು ಯಕ್ಷ ಕಲಾವಲ್ಲರಿ, ಇವರದೇ ಮಹಿಳಾ ಯಕ್ಷಗಾನ ಹಳ್ಳಿ ಹೊಳೆ ಈ ತಂಡದ ಬಗ್ಗೆ, ಅವರ ವೈಯಕ್ತಿಕ ಚಂಡೇ ವಾದಕರಾಗಿ ಏನೆಲ್ಲ ಇತ್ತು ಅದ್ರ ಬಗ್ಗೆ ಮಾತಾಡ್ರಿ ಸರ್. ತುಂಬಾ ತುಂಬಾ ಧನ್ಯವಾದಗಳು ನಿಮ್ಗೆ.
0: ನಿಮಗೂ ಕೂಡ ನಮ್ನ ಇಲ್ಲಿ ಕರೆಸಿ ಒಂದು ಒಂದಿಷ್ಟು ವಿಷಯಗಳನ್ನು ಹೊರಗೆ ತೆಗೆದ್ರಿ, ಕಡಿಮೆ ಒಂದಿಷ್ಟು ಜನರಿಗೂ ನಮ್ ಪರಿಚಯ ಆಗುತ್ತೆ ಈಗ ಕೇಳದವರಿಗೆ. ನಿಮಗೂ ಕೂಡ ತುಂಬಾ ತುಂಬಾ ಧನ್ಯವಾದಗಳು.
1: ಇನ್ನೊಂದ್ಸಲ
0: ಬರ್ದ ವತಿಯಿಂದ ನನ್ನ ಮತ್ತು ವೈಯಕ್ತಿಕ
1: ಧನ್ಯವಾದಗಳು. ಇನ್ನೊಂದ್ಸಲ ಬರ್ಕ್ ನೀವು ನಮ್ಮ ಕೃಷಿ ಸಮಾಚಾರ ಅಂತ ನೀವು ತುಂಬಾ ಎಕ್ಸ್ಪೆರಿಮೆಂಟ್ ಮಾಡ್ತೀರಿ ಅಂದ್ರಲ್ಲ, ನಾವು ಅದ್ರ ಬಗ್ಗೆ ಮಾತಾಡೋಣ
0: ಅಕ್ಕ.
1: ಥ್ಯಾಂಕ್ ಯು ಪ್ರಿಯ ಕೇಳುಗ್ರೆ, ಯಕ್ಷ ಸಮಾಗಮವನ್ನು ಮುಗಿಸಿ ನಾವೀಗ ಹೊರಡ್ತಾ ಇತ್ತು. ನೀವು ಕೇಳ್ತಿರ್ಬೋದು ರೇಡಿಯೋ ಕುಂದಾಪುರ 89.6 FM, ಇದು ಭಂಡಾರಕಾರ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮುಂದಿನ ಸಂಚಿಕೆಯಲ್ಲಿ ಮತ್ಸಿಕ್ವ ಕಾಯ್ತಾ ಇರಿ. ದಿನೇಶ್ ಉಪ್ಪೂರರ ಸಂಗ್ರಹದ ಯಕ್ಷಗಾನ ಭಾಗವತಿಕೆಯ ಪದಗಳು.

0: ಕುಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರದಲ್ಲಿ ನಿಮ್ಮ ಜೊತೆ ನಾನಿದ್ದೀನಿ. ನಿಮ್ಮ ಬಾನುಲಿ ಗೆಳೆಯ ಸುಬ್ರಹ್ಮಣ್ಯ ಐತಾಳ್ ಸಾಲಿಗ್ರಾಮ. ಇದೀಗ ಕೇಳೋಣ ಶ್ರೋತೃಗಳೇ, ಭೂ ಕೈಲಾಸ ಎನ್ನುವಂತ ಒಂದು ಚಿತ್ರದ ಗೀತೆ, ದೇವ ದೇವ ಧವಳಾಚಲ ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆ. ಇದು ಆರ್ ಸುದರ್ಶನಂ ಅವರ ಒಂದು ಮಧುರವಾದಂತ ಕಂಠ ಸಿರಿಯಲ್ಲಿ ಈ ಒಂದು ಅದ್ಭುತವಾದಂತ ಗೀತೆಯತ್ತ ಸಾಗೋಣ. ಹಾಗೆ ಈ ಒಂದು ಚಿತ್ರ 1958 ತೆರೆ ಕಂಡಂತ ಒಂದು ವರ್ಷದ ಅದ್ಭುತವಾದಂತ ಗೀತೆ.
1: ಧರಣಿಗೆ ನಮೋ ದೇವ ದೇವ ಧವ.

ಸರಸ್ವತಿ ಪಾರ್ವತಿ ಮುಖ ಪಂಕಜವನು ಜಗತಿ ಪರತಿದೆ ನಮೋ ನಮೋ ಸರಸ್ವತಿ ಪಾರ್ವತಿ ಮುಖ ಪಂಕಜವನು ಜಗತಿ ಪರ

ಸಾಗರ ಚಂದ್ರ ಕಲಾಗರ ಚಿನ್ಮಯ ರೂಪ.

ಹೃದಯಧಿಕಾರಿ ನಮೋ ನಮೋ ನಾರದ ಹೃದಯಧಿಕಾರಿ ನಮೋ ನಮೋ ನಾರಾಯಣ ನಮೋ ನಮೋ ನಾರಾಯಣ.

ಕಂದ ಕಂಠಗಳ ಪ್ರಕೃತಿಯ ಸ್ವರ, ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6 ಸುಮಧುರವಾದಂತ ಹಳೆ ಚಿತ್ರ ಗೀತೆಗಳನ್ನ ಪ್ರಸಾರ ಮಾಡ್ತಾ ಇದ್ದೀವಿ ಶ್ರೋತೃ ಬಾಂಧವರೇ. ಇದೀಗ ಕೇಳೋಣ ಓಹಿಲೇಶ್ವರ ಎನ್ನುವಂತ ಒಂದು ಚಿತ್ರದ ಗೀತೆ, ಅದುವೇ ಒಂದು ಅದ್ಭುತವಾದಂತ ಗೀತೆ. ಈ ಒಂದು ಗೀತೆ ಯಾವುದೆಂದರೆ, ಈ ದೇಹದಿಂದ ದೂರನಾದೆ ಏಕೆ ಆತ್ಮನೆ ಎನ್ನುವಂತ ಒಂದು ಅದ್ಭುತವಾದಂತ ಗೀತೆಯನ್ನ ಪಿ ಘಂಟಸಾಲ ಅವರ ಒಂದು ಮಧುರವಾದಂತ ಕಂಠ ಸಿರಿಯಲ್ಲಿ, ವಿಜಯ ನರಸಿಂಹ ಅವರ ಒಂದು ರಚನೆ, ಹಾಗೆ ಜಿ ಕೆ ವೆಂಕಟೇಶ್ ಅವರ ಒಂದು ಅಮೋಘವಾದಂತ ಸಂಗೀತ ನಿರ್ದೇಶನ, ಇದು 1956 ತೆರೆ ಕಂಡಿರುವಂತ ಒಂದು ವರ್ಷದ ಅದ್ಭುತವಾದಂತ ಗೀತೆಯನ್ನ ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇದೆ. ಕೇಳಿ ಆನಂದಿಸಿ.

ಕಲಿಗಾಲು ವಿಷವದಾಗ ನ್ಯಾಯವೆಲ್ಲಿದೆ ಕಾಮದೇವ ಕಾವು ತರಲು ಎಲ್ಲಿ ರಕ್ಷಣೆ ಕಲಿಗಾಲು ವಿಷವದಾಗ ನ್ಯಾಯವೆಲ್ಲಿದೆ

ಶಿವನಾಮ ಮಂತ್ರ ಒಂದೇ ಅಮರ ದೇವಿಗೆ ಪರಮೇಶ್ವರ ಪ್ರಾಣ ಜ್ಯೋತಿ ಮರಳಿತಾರಯ್ಯ ಮರಳಿತಾರಯ್ಯ ಮರಳಿತ

ಸುಂದರ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರದಲ್ಲಿ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ನಾನಿದ್ದೀನಿ. ನಿಮ್ಮ ಬಾನುಲಿಗಳೆಯ ಸುಬ್ರಹ್ಮಣ್ಯ ಐತಾಳ್ ಸಾಲಿಗ್ರಾಮ. ಇದೀಗ ಕೇಳೋಣ ಪೋಸ್ಟ್ ಮಾಸ್ಟರ್ ಎನ್ನುವಂತಹ ಒಂದು ಚಿತ್ರದ ಗೀತೆ. ಎರಡು ರಂಬೆಯ ನಡುವೆ ಬೆಳೆದ ಬಿಳಿ ಗುಲಾಬಿ ಹೂವಿದು ಎನ್ನುವಂತಹ ಒಂದು ಅದ್ಭುತವಾದಂತಹ ಗೀತೆಯನ್ನ ರಘುನಾಥ್ ಪಾಣಿಗ್ರಾಣಿ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಜಿ ವಿ ಅಯ್ಯರ್ ಅವರ ಒಂದು ರಚನೆಯನ್ನ ಕೇಳೋಣ. ವಿಜಯ ಭಾಸ್ಕರ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ. ಇದು 1964 ತೆರೆ ಕಂಡಿರುವಂತಹ ಒಂದು ವರ್ಷ. ಹಾಗೆ ಆಹಾ ಎಂಥ ಒಂದು ಅರ್ಥಪೂರ್ಣವಾದಂತಹ ಭಾವನಾತ್ಮಕವಾದಂತಹ ಸುಶ್ರಾವ್ಯವಾದಂತಹ ಗಾಯನದಲ್ಲಿ ಈ ಒಂದು ಅದ್ಭುತವಾದಂತಹ ಗೀತೆಯನ್ನ ಅದು ನಮ್ಮ ರೇಡಿಯೋ ಕುಂದಾಪುರ 89.6 ಇದರಲ್ಲಿ ಕೇಳಿ ಆನಂದಿಸೋಣ.

ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಭಕ್ತ ಕನಕದಾಸ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ ಶ್ರೋತೃಗಳೇ. ಈತನೀಗ ವಾಸುದೇವನು ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆಯನ್ನ ಡಾಕ್ಟರ್ ಪಿ ವಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಕನಕದಾಸರ ಒಂದು ರಚನೆಯನ್ನ ಕೇಳೋಣ. ಎಂ ವೆಂಕಟರಾಜು ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನವು ಕೂಡ ಈ ಒಂದು ಚಿತ್ರದಲ್ಲಿ ಮೂಡಿ ಬಂದಿದೆ. ಹಾಗೆ ಇದು 1962 ತೆರೆ ಕಂಡಿರುವಂತಹ ಒಂದು ವರ್ಷ. ಹಾಗೆ ಈ ಒಂದು ಚಿತ್ರದ ತಾರ ಬಳಗದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಕೃಷ್ಣಕುಮಾರಿ ಹಾಗೂ ಉದಯ್ ಕುಮಾರ್ ಅವರ ಒಂದು ಅಮೋಘವಾದಂತಹ ನಟನೆಯ ಅದ್ಭುತವಾದಂತಹ ಗೀತೆಯತ್ತ ಸಾಗೋಣ. ಹಾಗೆ ಶ್ರೋತೃಗಳೇ, ಸಾಟಿ ಇಲ್ಲದ ನಟ, ಮರೆಯಲಾಗದ ಅತಿ ಮಧುರವಾದಂತಹ ಗಾಯಕ, ಎಂತಹ ಅಪೂರ್ವ ಸಂಗಮ, ಬಣ್ಣಿಸಲು ಪದಗಳೇ ಸಾಲದು. ಹಾಗೆ ಕನ್ನಡ ಚಿತ್ರರಂಗಕ್ಕೆ ಇಂಥ ಒಂದು ವೈಭವ ಬಂದಿತೇ ಬರಲಿ ಎಂದು ಕನ್ನಡಿಗರಾದ ನಾವೆಲ್ಲ ಆ ದೇವರ ಪಾದದಲ್ಲಿ ಪ್ರಾರ್ಥಿಸೋಣವೇ.

ಕುಂದಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ನಿಮ್ಮ ಜೊತೆ ನಾನಿದ್ದೀನಿ, ನಿಮ್ಮ ಬಾನುಲಿ ಗೆಳೆಯ ಸುಬ್ರಹ್ಮಣ್ಯ ಐತಾಳ್ ಸಾಲಿಗ್ರಾಮ. ಇದೀಗ ಕೇಳೋಣ ಹರಿಭಕ್ತ ಎನ್ನುವಂತ ಒಂದು ಚಿತ್ರದ ಗೀತೆ ಅತ್ತ ಸಾಕ್ತಾ ಇದ್ದೀನಿ ಶ್ರೋತೃಗಳೇ. ಇದು ಗಾಳಿ ಬಂದಾಗ ಎನ್ನುವಂತ ಒಂದು ಅದ್ಭುತವಾದಂತ ಗೀತೆ.

ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ. ಪ್ರತಿ ಕ್ಷಣ ಹೊಸ ರೂಪ, ಹೊಸ ಕ್ಷಣದೊಂದಿಗೆ ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಇದೀಗ ಕೇಳೋಣ ಚಂದ್ರಕುಮಾರ ಎನ್ನುವಂತ ಒಂದು ಚಿತ್ರದ ಗೀತೆ ಅತ್ತ ಸಾಕ್ತಾ ಇದ್ದೀನಿ ಶ್ರೋತೃಗಳೇ. ಗೆಜ್ಜೆ ಜನ್ ಜನ್ ಜನ್ ನಲಿದಾವೆ ಎನ್ನುವಂತ ಒಂದು ಅದ್ಭುತವಾದಂತ ಗೀತೆಯನ್ನ ಎಸ್ ಜಾನಕಿ ಅವರ ಒಂದು ಮಧುರವಾದಂತ ಕಂಠ ಸಿರಿಯಲ್ಲಿ ಕರೀಂ ಖಾನ್ ಅವರ ಒಂದು ರಚನೆಯನ್ನ ಪ್ರಸಾರ ಮಾಡ್ತಾ ಇದ್ದೀವಿ. ಈ ಒಂದು ಚಿತ್ರದ ತಾರಾ ಬಳಗದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಉದಯ್ ಕುಮಾರ್ ಅವರ ಒಂದು ಅಮೋಘವಾದಂತ ನಟನೆ. ಇದು 1963 ತೆರೆ ಕಂಡಿರುವಂತಹ ಒಂದು ವರ್ಷ. ಹಾಗೆ ಈ ಒಂದು ಗೀತೆ ಮತ್ತೆ ಮತ್ತೆ ಕೇಳಬೇಕೆನಿಸುವಂತ ಒಂದು ಅತಿ ಮಧುರವಾದಂತ ಮಧುರ ಗೀತೆಗಳಲ್ಲಿ ಒಂದಾದಂತ ಕರೀಂ ಖಾನ್ ಅವರ ಒಂದು ಸಾಹಿತ್ಯದ ಒಂದು ಅದ್ಭುತವಾದಂತ ಗೀತೆ.

ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ನಿಮ್ಮ ಜೊತೆ ನಾನಿದ್ದೀನಿ, ನಿಮ್ಮ ಬಾನುಲಿ ಗೆಳೆಯ ಸುಬ್ರಹ್ಮಣ್ಯ ಐತಾಳ್ ಸಾಲಿಗ್ರಾಮ. ಇದೀಗ ಕೇಳೋಣ ಕಿತ್ತೂರು ಚೆನ್ನಮ್ಮ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಪ್ರಸಾರ ಮಾಡ್ತಾ ಇದ್ದೀನಿ ಶ್ರೋತೃಗಳೇ. ಆಲಕ್ಕೆ ಹೂವಿಲ್ಲ, ಸಾಲಕ್ಕೆ ಕೊನೆಯಿಲ್ಲ ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆಯನ್ನ ಎಸ್ ಜನಕಮ್ಮ ಹಾಗೂ ಕೋಮಲ ಅವರ ಒಂದು ಮಧುರವಾದಂತ ಕಂಠ ಸಿರಿಯಲ್ಲಿ ಇಂತಹ ಒಂದು ಅದ್ಭುತವಾದಂತಹ ಗೀತೆಯನ್ನ ಅದು ನಮ್ಮ ರೇಡಿಯೋ ಕುಂದಾಪುರದಲ್ಲಿ ಕೇಳಿ ಆನಂದಿಸೋಣ. ಎಂತಹ ಒಂದು ಅದ್ಭುತವಾದಂತಹ ಗೀತೆ, ಇಂತಹ ಗೀತೆಗಳನ್ನ ಕೇಳಿದ್ರೆ ಕಣ್ಣಿನಲ್ಲಿ ನೀರು ಬರುವಂತಹ ಒಂದು ಅದ್ಭುತವಾದಂತಹ ಗೀತೆ ಅಂತ ಸಾಕ್ತಾ ಇದ್ದೀನಿ ಶ್ರೋತೃಗಳೇ. ತಾವೆಲ್ಲರೂ ಈ ಒಂದು ಮಧುರವಾದಂತಹ ಗೀತೆಯನ್ನ ನಮ್ಮ ರೇಡಿಯೋ ಕುಂದಾಪುರದಲ್ಲಿ ಕೇಳಿ ಆನಂದಿಸಿ.

0: ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಪ್ರತಿ ಕ್ಷಣ ಹೊಸ ರೂಪ ಹೊಸ ಕ್ಷಣದೊಂದಿಗೆ ನಿಮ್ಮ ಮುಂದೆ ನಾನಿದ್ದೀನಿ, ನಿಮ್ಮ ಬಾನುಲಿ ಗೆಳೆಯ ಸುಬ್ರಹ್ಮಣ್ಯ ಐತಾಳ್. ಅದುವೇ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಹರಿಭಕ್ತ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ ಶ್ರೋತೃಗಳೇ. ತಾಯಿ ತಂದೆಯ ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆಯನ್ನ ನಮ್ಮ ಘಂಟಸಾಲ ಅವರ ಒಂದು ಮಧುರವಾದಂತಹ ಕಂಠಸಿರಿಯಲ್ಲಿ, ಗುಂಡೂರಾವ್ ಅವರ ಒಂದು ಅಮೋಘವಾದಂತಹ ರಚನೆ, ಟಿ ಜಿ ಲಿಂಗಪ್ಪ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ, ಈ ಒಂದು ಚಿತ್ರ 1956 ತೆರೆ ಕಂಡಿರುವಂತಹ ಒಂದು ವರ್ಷ. ಕಲಾ ದೇವರಿಂದಲೇ ಮಾತ್ರ ಸಾಧ್ಯ ಇಂತಹ ಅಭಿನಯ ಅವರೇ ನಮ್ಮ ಡಾಕ್ಟರ್ ರಾಜ್ಕುಮಾರ್ಗೆ ಮಾತ್ರ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಟಿ ಜಿ ಲಿಂಗಪ್ಪ ಅವರು ಮತ್ತೆ ಮತ್ತೆ ಹುಟ್ಟಿ ಬರಲಿ, ಅದು ನಮ್ಮ ಕರುನಾಡ ಕನ್ನಡಿಗರಲ್ಲಿ ಅಂತ ಹೇಳ್ತಾ ಈ ಒಂದು ಗೀತೆಯನ್ನ ಮತ್ತೆ ಮತ್ತೆ ಕೇಳಬೇಕೆನಿಸುವಂತ ಒಂದು ಸುಂದರವಾದಂತ ಗೀತೆಯನ್ನ ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಶ್ರೋತೃಗಳೇ, ತಾವೆಲ್ಲ ಕೇಳಿ ಆನಂದಿಸಿ, ನಿಮ್ಮೆಲ್ಲರ ಮೆಚ್ಚಿನ ವಾಹಿನಿ ಎಂದರೆ ಅದು ನಮ್ಮ ರೇಡಿಯೋ ಕುಂದಾಪುರ.
1: ತಾಯಿ ತಂದೆಯ ಸೇವೆಯ

ಸುಗಂಧ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ನಿಮ್ಮ ಜೊತೆ ನಾನಿದ್ದೀನಿ, ನಿಮ್ಮ ಬಾನುಲಿ ಗೆಳೆಯ ಸುಬ್ರಹ್ಮಣ್ಯ ಐತಾಳ್ ಸಾಲಿಗ್ರಾಮ. ಇದೀಗ ಕೇಳೋಣ ಹರಿಭಕ್ತ ಎನ್ನುವಂತ ಒಂದು ಚಿತ್ರದ ಗೀತೆ ಅತ್ತ ಸಾಕ್ತಾ ಇದ್ದೀನಿ ಶ್ರೋತೃಗಳೇ. ಹರಿ ನಾಮವೇ ಒಂದೇ ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆಯನ್ನ ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಇದೀಗ ಪ್ರಸಾರ ಮಾಡ್ತಾ ಇದ್ದೀವಿ ಶ್ರೋತೃಗಳೇ. ಇದು 1956 ತೆರೆ ಕಂಡಿರುವಂತಹ ಒಂದು ಚಿತ್ರದ ಅದ್ಭುತವಾದಂತಹ ಗೀತೆ ಅತ್ತ ಸಾಕ್ತಾ ಇದ್ದೀನಿ. ಹಾಗೆ ನಿಮ್ಮ ಜೊತೆ ನಾನು ಈ ಒಂದು ಗೀತೆ ಅತ್ತ ಸಾಕ್ತಾ ಇದ್ದೀನಿ ಶ್ರೋತೃಗಳನ್ನು.

ಕುಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ನಾನಿದ್ದೀನಿ, ನಿಮ್ಮ ಬಾನುಲಿಗಳೆಯ ಸುಬ್ರಹ್ಮಣ್ಯ ಐತಾಳ್. ಇದೀಗ ಪ್ರೇಮ ಪಾಶ ಎನ್ನುವಂತಹ ಒಂದು ಚಿತ್ರದ ಗೀತೆ, ಹೂವೊಂದು ನಗುತ್ತಿದೆ ಅರಳಿ ಎನ್ನುವಂತಹ ಒಂದು ಅದ್ಭುತವಾದಂತಹ ಗೀತೆ, ಸೂರಟ್ ಅಶ್ವಥ್ ಅವರ ಒಂದು ರಚನೆ, ಬಿ ವಿ ರಾಧಾ ಅವರ ಒಂದು ಅಮೋಘವಾದಂತಹ ನಟನೆ, ಇದು ಎಸ್ ಜಾನಕಮ್ಮ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲಿ. ಈ ಒಂದು ಚಿತ್ರದ ಹಾಡು ನಟನೆಯಂತೂ ಸೂಪರ್. ಇಂತಹ ಸುಮಧುರವಾದಂತಹ ಹಾಡುಗಳನ್ನು ಕೇಳುತ್ತಾ ಇದ್ದರೆ ಯಾವುದೋ ಒಂದು ಲೋಕಕ್ಕೆ ಹೋದಂತ ಒಂದು ಅನುಭವ. ಹಾಗೆ ಹಿಂದಿನ ಕಾಲದಲ್ಲಿ ರೇಡಿಯೋದಲ್ಲಿ ನೂರಾರು ಬಾರಿ ಕೇಳಿ ಹಾಡಿದಂತ ನೆನಪು ನನಗೆ ಈ ಒಂದು ಹಾಡನ್ನ ಕೇಳಿದಾಗ ನೆನಪಾಗುತ್ತದೆ. ಈ ಒಂದು ಹಾಡು ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಕೇಳಿದ್ರೆ ಹೇಗಿರುತ್ತೆ ಅಂತ ನೋಡೋಣವೇ.

ಕುಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರದಲ್ಲಿ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಅನ್ನಪೂರ್ಣ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ ಶ್ರೋತೃಗಳೇ. ಹೃದಯ ವೀಣೆ ಎನ್ನುವಂತಹ ಒಂದು ಅದ್ಭುತವಾದಂತಹ ಗೀತೆ. ಈ ಒಂದು ಗೀತೆಯನ್ನು ಹಾಡಿದಂತ ಗಾಯಕರು ಡಾಕ್ಟರ್ ಪಿಬಿ ಶ್ರೀನಿವಾಸ್, ಹಾಗೆ ಈ ಒಂದು ಗೀತೆಯ ರಚನೆಕಾರರಾಗಿ ಜಿ ಉದಯ್ ಶಂಕರ್, ಸಂಗೀತ ನಿರ್ದೇಶಕರಾಗಿ ರಾಜನ್ ಮತ್ತು ನಾಗೇಂದ್ರ. ಇದು 1964 ತೆರೆ ಕಂಡಿರುವಂತಹ ಒಂದು ವರ್ಷ. ಹಾಗೆ ಈ ಒಂದು ಚಿತ್ರದ ತಾರ ಬಳಗದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಪಂಡ್ರಿಬಾಯ್, ಮಾಯಾವತಿ, ಆರ್ ನಾಗೇಂದ್ರ ರಾವ್ ಅವರ ಒಂದು ಅಮೋಘವಾದಂತಹ ನಟನೆಯ ಅದ್ಭುತವಾದಂತಹ ಗೀತೆ. ಹಾಗೆ ಶ್ರೋತೃಗಳೇ, ಮನಸ್ಸಿನಲ್ಲಿ ಉಳಿಯುವಂತಹ ಹಾಡು, ಯಾವಾಗಲೂ ಮೇಲೆ ಹಾಕುವಂತಹ ಈ ಹಾಡು ಹೇಳಿರುವುದು ಡಾಕ್ಟರ್ ಪಿಬಿ ಶ್ರೀನಿವಾಸ್ ಅವರಿಗೆ ಅನಂತ ಅನಂತ ಧನ್ಯವಾದಗಳು. ಏನೇ ಹೇಳಿ, ಈ ಹಾಡು ಕೇಳಿ ಮನಸ್ಸು ತುಂಬಿತು ಎಂದು ಹೀಗೆ ಹೇಳುತ್ತಾ, ಹೀಗೆ ಕೇಳ್ತಾ ಇದ್ದೀರಿ ರೇಡಿಯೋ ಕುಂದಾಪುರದಲ್ಲಿ ಬರುವಂತ ಸುಮಧುರವಾದಂತಹ ಕಾರ್ಯಕ್ರಮಗಳನ್ನ ಆಲಿಸಿ ಅಂತ ಹೇಳ್ತಾ ಈ ಒಂದು ಸುಂದರ ಗೀತೆಯತ್ತ ಸಾಗ್ತಾ ಇದ್ದೀನಿ.

ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ನಮ್ಮ ಜೀವನ ಚಿತ್ರದ ಒಂದು ಗೀತೆ ಇದೇ ಇದೇ ಸವಿ ಬಾಳ ದಿನ ಎನ್ನುವಂತಹ ಒಂದು ಅದ್ಭುತವಾದಂತಹ ಗೀತೆ. ಇದು 1964 ತೆರೆ ಕಂಡಂತ ಒಂದು ವರ್ಷದ ಚಿತ್ರದ ಗೀತೆ. ಇದು ಪಿ ಪಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಸೂರತ್ ಅಶ್ವಥ್ ಅವರ ಒಂದು ರಚನೆ, ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನದ ಅದ್ಭುತವಾದಂತಹ ಗೀತೆ. ಇದು ಕೆ ಎಸ್ ಅಶ್ವಥ್, ಪಂಡರಿಬಾಯಿ ಹಾಗೂ ಬಸವರಾಜ್ ಅವರ ಒಂದು ಅಮೋಘವಾದಂತಹ ತಾರಾಗಣದ ಅದ್ಭುತವಾದಂತಹ ಗೀತೆ. ಹಾಗೆ ಅಮೋಘ, ಅದ್ಭುತ, ಅನನ್ಯ, ಅನಂತ, ಅಪೂರ್ವ, ಅಪ್ರತಿಮ, ಅಸಾಧಾರಣ, ಅನುಪಮ, ಐಶ್ವರ್ಯ, ಅಪರ್ಮ್ಯಾನ, ಅಚಂದ್ರಾರ್ಕ, ಅಜರಾಮರ, ಆ ದಿನಗಳು ಮತ್ತೆ ಬರುವುದಿಲ್ಲ ಎಂದು ಹೀಗೆ ಹೇಳುತ್ತಾ ಹೀಗೆ ಕೇಳ್ತಾ ಇರಿ. ರೇಡಿಯೋ ಕುಂದಾಪುರದಲ್ಲಿ ಬರುವಂತಹ ಸುಮಧುರವಾದಂತಹ ಕಾರ್ಯಕ್ರಮಗಳನ್ನ ಪ್ರತಿದಿನ ಕೇಳಿ ಆನಂದಿಸಿ. ಇದೀಗ ಒಂದು ಸುಂದರವಾದಂತಹ ಗೀತೆಯತ್ತ ಸಾಗೋಣ.

ಸುಂದರ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರದಲ್ಲಿ ಸುಂದರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಪೋಸ್ಟ್ ಮಾಸ್ಟರ್ ಎನ್ನುವಂತಹ ಒಂದು ಚಿತ್ರದ ಗೀತೆ, ಇಂದೇನು ಹುಣ್ಣಿಮೆಯೋ ಎನ್ನುವಂತಹ ಒಂದು ಅದ್ಭುತವಾದಂತಹ ಗೀತೆಯನ್ನು ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ, ಜಿ ವಿ ಅಯ್ಯರ್ ಅವರ ಒಂದು ರಚನೆ, ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನ, ಇದು 1964 ತೆರೆ ಕಂಡಂತಹ ಒಂದು ಅದ್ಭುತವಾದಂತಹ ಗೀತೆಯನ್ನ ಇದೀಗ ನಮ್ಮ ರೇಡಿಯೋ ಕುಂದಾಪುರದಲ್ಲಿ ಕೇಳಿ ಆನಂದಿಸೋಣ.

0: ಕುಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರದಲ್ಲಿ. ಇದೀಗ ಕೇಳೋಣ ಸತಿಶಕ್ತಿ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ ಶ್ರೋತೃಗಳೇ. ಜಾರಿ ಬಿದ್ದೆಯ ಓ ಜಾಣ ಎನ್ನುವಂತ ಒಂದು ಅದ್ಭುತವಾದಂತ ಗೀತೆಯನ್ನ ಎಸ್ ಜಾನಕಿ ಅವರ ಒಂದು ಮಧುರವಾದಂತ ಕಂಠ ಸಿರಿಯಲ್ಲಿ ಕಣಗಲ್ ಪ್ರಭಾಕರ್ ಶಾಸ್ತ್ರಿಗಳ ಒಂದು ರಚನೆಯನ್ನ ಕೇಳೋಣ. ಟಿ ಜಿ ಲಿಂಗಪ್ಪ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ, ಹಾಗೆ ಈ ಒಂದು ಚಿತ್ರದ ತಾರಾ ಬಳಗದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸಾಹುಕಾರ್ ಜಾನಕಿ ಹಾಗೂ ಎಂ ವಿ ರಾಜಮ್ಮ ಅವರ ಒಂದು ಅಮೋಘವಾದಂತಹ ನಟನೆ, ಹಾಗೆ ಈ ಒಂದು ಚಿತ್ರ 1963 ತೆರೆ ಕಂಡಿರುವಂತ ಒಂದು ವರ್ಷ, ಹಾಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಈ ಒಂದು ಚಿತ್ರದಲ್ಲಿ ಅತ್ಯ ಅದ್ಭುತವಾದಂತಹ ನಟನೆಯ ಚಿತ್ರ, ಪೂರ್ಣ ಪ್ರಮಾಣದ ಚಿತ್ರವೂ ಕೂಡ ಹೌದು. ಈ ಹಾಡಿನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಅಭಿನಯ ಸೂಪರ್, ನೀಳಕಾಯ ಹಾಗೆ ಮೂಗು, ಅವರ ಒಂದು ದೇಹದಾಢ್ಯ, ಸಂಭಾಷಣೆ, ವೈಖರಿ ಎಲ್ಲವೂ ಸೂಪರ್ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಅಂತ ಹೇಳ್ತಾ ಈ ಒಂದು ಸುಂದರವಾದಂತ ಗೀತೆಯನ್ನ ಅದು ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಕೇಳಿ ಆನಂದಿಸೋಣ ಶ್ರೋತೃಗಳೇ.
1: ಬ್ರಹ್ಮಚಾರಿ.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಆನಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲೇ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲೇ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ವೃಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ

0: 99.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ, ಅದನ್ನು ಕೇಳ್ತಾ ಇರಿ. ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ ಜೆ ಜ್ಯೋತಿ, ನಿಮ್ಮೊಟ್ಟಿಗೆ ಅತಿಥಿ ವಿದ್ ಜ್ಯೋತಿಯಲ್ಲಿ. ಇವತ್ತು ಭಂಡಾರ್ಕರ್ಸ್ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರದಲ್ಲಿ ಯಾರಿದ್ರು ಕೇಂದ್ರ, ಒಂದು ಕಾಲದಲ್ಲಿ ನಮ್ಮ ಭಂಡಾರ್ಕರ್ಸ್ ಕಾಲೇಜಲ್ಲಿನೇ ಕನ್ನಡ ಪ್ರಾಧ್ಯಾಪಕರಾಗಿ 25 ವರ್ಷ ಸೇವೆ ಸಲ್ಲಿಸಿದವರು, ಈಗ ನಿವೃತ್ತಿ ಹೊಂದಿದ್ದಾರೆ. ಆ ಸಮಯದಲ್ಲೂ ಈಗಲೂ ಬಹಳಷ್ಟು ಪುಸ್ತಕಗಳನ್ನ ಬರೆದವರು, ವಿದ್ವಾಂಸರು ಆಗಿರುವಂತಹ ಚಿತ್ರಪಾಡಿ ಉಪೇಂದ್ರ ಸೋಮಯಾಜಿ ಅವರಿದ್ರ. ಸರ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ.
2: ಹೆಂಗಿದ್ರಿ ಸರ್, ಹುಷಾರಿದ್ದೀರಾ?
3: ಅಯ್ಯೋ ದೇವರೇ, ನಮ್ಮನ್ನೆಲ್ಲ ನೀವು ಕೇಂಬ್ರೆ ಈ ವಯಸ್ಸಲ್ಲಿ
2: ಕೇಳಿಲ್ಲ.
3: ಲಾಯ್ಕಿದ್ದೆ
2: ಹೌದಾ? ಈಗ ನನಗೊಂದು ಕುತೂಹಲ ಎಂತ ಅನ್ಕೇಂದ್ರೆ, ನಾನು ಉಪೇಂದ್ರ ಸೋಮಯಾಜಿ ಅವರ ಹೆಸರು ತುಂಬಾ ಕೇಳಿದೆ, ಕೆಲ ಪುಸ್ತಕ ಕಂಡಿದೆ, ಆಯ್ತಾ? ಆದ್ರೆ ಕಂಡದ್ದು ನಿಮ್ಮನ್ನ ಮೊನ್ನೆ ಸಾಹಿತ್ಯ ಸಮ್ಮೇಳನದಾಗೆ. ಓ, ಇವರ ಮರ ಉಪೇಂದ್ರ ಸೋಮಯಾಜಿ ಅವರು ಅಂತ ಹೇಳ್ಕೊಂಡ. ಉಪೇಂದ್ರ ಸೋಮಯಾಜಿ ಅವರಿಗೆ ನಮ್ಮಂತವರು ಕಾಣ್ದಿದ್ದವರಿಗೂ ಒಂದು ಕುತೂಹಲ ಸೃಷ್ಟಿಸಿದ್ದು ನಿಮ್ಮ ಬರಹಗಳು ಅಥವಾ ನೀವು ಮಾಡಿರೋ ಕೆಲಸಗಳು ಇವೆಲ್ಲ. ಮತ್ತೆ ಭಂಡಾರ್ಕರ್ಸ್ ಕಾಲೇಜಲ್ಲಿ ಪ್ರೊಫೆಸರ್ ಉಪೇಂದ್ರ ಸೋಮಯಾಜಿ ಅವರ ಹೆಸರು ಒಂದಲ್ಲ ಒಂದ್ ಸಮಯದಲ್ಲಿ ಕೇಂತನೆ ಇರುತ್ತ. ಸೊ ಒಟ್ಟಾರೆ ಹೇಳುದಾದ್ರೆ, ನಿಮ್ಮ ಬರಹದ ನಂಟು, ಮುಖ್ಯವಾಗಿ ಅಕ್ಷರದ ನಂಟು ಶುರುವಾದ ಎಲ್ಲಿಂದ ಅಂತ ಹೇಳಿ?
3: ಅಕ್ಷರದ ನಂಟು ಅಂದ್ರೆ ಒಂದೇ ಕ್ಲಾಸಿಂದ. ಬರಹಕ್ಕೆ ಸಂಬಂಧಪಟ್ಟಂತೆ ನಾನು ಪ್ರೌಢಶಾಲೆಯಲ್ಲಿ ಇದ್ದಾಗ ಅದರ ಆರಂಭ ನನ್ನಿಂದ ಆಯ್ತು.
2: ಯಾವ ಶಾಲೆ ಸರ್?
3: ಬಿಳಕಲಕಟ್ಟೆಯಲ್ಲಿ ಇದ್ದಾಗ.
2: ನೀವು ಶಿಕ್ಷಕರಾಗಿದ್ದಾಗ?
3: ಶಿಕ್ಷಕರಾಗಿದ್ದಾಗ. ಅದಕ್ಕೆ ಒಂದು ಕಾರಣ ಇದೆ, ಯಾಕೆಂದ್ರೆ ಆಗ ಎಲ್ಲ ಶಾಲೆಯಲ್ಲಿ ವಾರ್ಷಿಕೋತ್ಸವ ಅಂತ ಹೇಳಿದ್ರೆ ಒಂದು ರಾತ್ರಿ ಬೆಳಗ್ಗೆ ಆಗುವವರೆಗೂ ಕೂಡ ಕಾರ್ಯಕ್ರಮಗಳನ್ನು ಕೊಡಬೇಕಾಗಿತ್ತು. ಆಗ ಇವತ್ತು ಇಲ್ಲಿಯ ಪರಿಸರದ ಶಾಲೆಗಳಲ್ಲಿ ಕಾಣದೇ ಇರುವಂತಹ ನಾಟಕಗಳ ಪ್ರದರ್ಶನವೂ ಅಲ್ಲಿ ಆಗ್ತಾ ಇತ್ತು. ಅಂತಹ ನಾಟಕಗಳನ್ನ ಮಕ್ಕಳಿಗಾಗಿ ನಾನು ಬರಿತಾ ಇದ್ದೆ.
2: ನೀವು ಆಗ ಮಕ್ಕಳಿಗೋಸ್ಕರ ನಾಟಕಗಳನ್ನ ಬರಿತಾ ಇದ್ರಿ?
3: ಹೌದು.
2: ಓಕೆ.
3: ಒಂದು ಅದು, ಇನ್ನೊಂದು ಆ ಬರಹ ನನಗೆ ಕೊಟ್ಟಂತಹ ಅಭಿರುಚಿ ಅಂತ ಹೇಳುವಂತಹದ್ದು, ಕತೆ ಬರೆಯುವುದಕ್ಕೆ ಪದ್ಯ ಬರೆಯುವುದಕ್ಕೆ ಅವಕಾಶ ಮಾಡಿಕೊಡ್ತು. ಹೀಗಾಗಿ ಒಂದಷ್ಟು ಪದ್ಯಗಳನ್ನ ಬರೆದೆ, ಅದು ಅನುಕರಣೆಯ ಪದ್ಯಗಳು. ಯಾಕೆಂದ್ರೆ ಆಗ ಯಾವುದು ಜನಪ್ರಿಯವಾದ ಪದ್ಯಗಳಿರ್ತಿತ್ತೋ ಅದರ ಹಾಡುಗಾರಿಕೆಯೆಲ್ಲ ಕೇಳಿಸ್ಕೊಂಡಂತಹ ಈ ಕಿವಿಗೆ ಆಧಾಟಿಯಲ್ಲೇ ಬರೆಯಬೇಕು ಅಂತ ಒಂದು ಪ್ರೇರಣೆಯನ್ನು ನನಗೆ ಅದರಿಂದಾಗಿ ದೊರೆಯಿತು. ಹೀಗಾಗಿ ಅಂತಹ ಪದ್ಯಗಳನ್ನು ಬರೆದಾಗ ಹಾಗೆ ನಾನು ಜೋಪಾಸನವಾಗಿ ಇಟ್ಟುಕೊಂಡೆ ಅಷ್ಟೇನೆ,
2: ಯಾರಿಗೂ ತೋರಿಸಲ
3: ಇಲ್ಲ. ಯಾಕಂದ್ರೆ ಅದು ಅನುಕರಣೆಯ ಪದ್ಯಗಳು, ನನ್ನದು ಸ್ವಂತದ್ದಲ್ಲ. ಪದಗಳು ಮಾತ್ರ ನನ್ನದಾದರೂ ಕೂಡ ಇಡೀ ಅದರ ಸ್ವರೂಪ, ಅದರ ಆಕೃತಿ ಅಂತ ಹೇಳುವಂತದ್ದು ಮೂಲ ಕವಿಯದ್ದಾಗಿರ್ತಾ ಇತ್ತು.
2: ಉದಾಹರಣೆಗೆ ಯಾವ್ದಂತ ನೆನ್ಪು ಮಾಡ್ಕೊಳ್ಳಕ್ಕೆ ನಮ್ಗೆ ಒಂದು ಕುತೂಹಲ.
3: ನಾನು ಕನಕ್ಪುರದಲ್ಲಿ ಇದ್ದಾಗ ಅಲ್ಲಿಯ ಅರ್ಕಾವತಿ ನದಿಯನ್ನ ನಾನು ಅದು ವರ್ಣಿಸಿದ್ದೆ. ಮೊದಲ ಶಬ್ದ ನೆನಪಾಗುದಿಲ್ಲ. ಆಗಾಲೋಟದ ಅರ್ಕಾವತಿ ವೈಭವವೇನು ಅಂದ್ಕೊಂಡು ಶುರುವಾಗುವಂತ ಪದ್ಯ ಅದು. ಅಂದ್ರೆ ಈ ಪದ್ಯ ಅದರ ವರ್ಣನೆಯನ್ನ ಒಳಗೊಂಡದ್ದು, ಆದರೆ ನನಗೆ ಅದು ಇನ್ಯಾವುದೋ ಪದ್ಯದ ಧಾಟಿಯನ್ನ ನಾನು ಕದ್ದಿದ್ದೇನೆ ಅಂತ. ಸಾಮಾನ್ಯವಾಗಿ ಆ ಪದ್ಯದ ಲಯ ಅಂತ ಹೇಳುವಂತದ್ದು ಕೂಡಲೇ ಆ ಮೂಲ ಪದ್ಯಕ್ಕೆ ಕೇಳುಗರನ್ನು ಕೊಂಡು ಹೋಗುತ್ತೆ.
2: ತುಂಬಾ ಹೋಲಿಕೆ ಇತ್ತು, ಅದಕ್ಕೆ
3: ಹೇಳಿಕೆ ಇರುತ್ತೆ. ಹೀಗಾಗಿ ನಾನು ನನ್ನ ರೂಪ ಏನು, ನನ್ನ ವಸ್ತು ಏನು, ನನ್ನ ಪದ್ಯ ಏನು ಅಂತ ಹೇಳುವಂತಹದ್ದನ್ನ ಅವರು ಅರ್ಥ ಮಾಡಿಕೊಳ್ಳದೆ ಅವರು ಆ ಮೂಲ ಕವಿಯ ಕಡೆಗೆ ಹೋಗ್ತಾರೆ ಎಂಬ ಕಾರಣಕ್ಕಾಗಿ ನನ್ನನ್ನು ನಾನು ಅಲ್ಲಿ ಪ್ರದರ್ಶನ ಮಾಡಿಕೊಳ್ಳಿಕ್ ಹೋಗಲಿಲ್ಲ. ಹಾಗೆ ಇಲ್ಲೂ ಕೂಡ ಅಂತ ಅನೇಕ ಪದ್ಯಗಳನ್ನ ಬರೆದದ್ದೆಲ್ಲ ಈಗ ನನಗೆ ಹೆಚ್ಚು ನೆನಪಿಲ್ಲದಲ್ಲ, ಯಾಕಂದ್ರೆ ನಾನು ಅದನ್ನ ಮತ್ತೆ ಗಮನಿಸಲೇ ಇಲ್ಲ ಇಲ್ಲಿಯವರೆಗೆ ಅಂತ ಹೇಳಿದ್ರೆ. ಹಾಗೆ ಬರಿಟ್ಟಂತ ಒಂದು ಪುಸ್ತಕವನ್ನು ನಾನು ವರ್ಗಾವಣೆಗೊಂಡಾಗ ಅದೇ ಶಾಲೆಯಲ್ಲಿ ಇಟ್ಟು ಬಂದಿದೆ, ಬಿಟ್ಟು ಬಂದಿದೆ, ಇಟ್ಟು ಬಂದದಕ್ಕಿಂತ ಬಿಟ್ಟು ಬಂದಿದೆ, ಬಿಟ್ಟೆ ಬಂದದ್ದು. ಆ ಪುಸ್ತಕವನ್ನು ನನ್ನ ಹಳೆ ವಿದ್ಯಾರ್ಥಿ ಬಂದಿದೆ, ಇಟ್ಟು ಬಂದದಕ್ಕಿಂತ
2: ಬಿಟ್ಟು
3: ಬಂದಿದೆ, ಬಿಟ್ಟೆ ಬಂದದ್ದು. ಆ ಪುಸ್ತಕವನ್ನು ನನ್ನ ಹಳೆ ವಿದ್ಯಾರ್ಥಿ ನನ್ನ ಅಳಿಯ ದೆಹಲಿಯಲ್ಲಿದ್ದಾಗ ಅಲ್ಲಿಗೆ ಅವನು ತಕೊಂಡು ಹೋಗಿಬಿಟ್ಟು ಅವನಿಗೆ ಕೊಟ್ಟು ಅವನ ಮೂಲಕ ಮತ್ತೆ ನನಗೆ ಬಂದಿತ್ತದು.
2: ಬಿಟ್ಟರು ಬಿಡಲಾರೆ.
3: ಹೌದು. ಆದರೆ ಅದನ್ನೆಲ್ಲ ಕಂಡಾಗ ನನಗೆ ತುಂಬಾ ಬಾಲಿಶ ಅಂತ ಅನಿಸ್ತಾ ಇತ್ತು. ಹೀಗಾಗಿ ನಾನು ಆ ಪುಸ್ತಕವನ್ನು ಕೂಡ ನನ್ನ ಅಳಿಯ ಮತ್ತೆ ಕೇಳಿ ಆ ಪುಸ್ತಕ ಕೊಡಿ ಅದನ್ನ ಒಂದು ಪ್ರಕಟ ಮಾಡುವ ಅಂತ. ಆಗ ನಾನು ಹೇಳಿದೆ, ಇಲ್ಲ ಬಾರೆ, ಪುಸ್ತಕ ಎಲ್ಲ ಕಳೆದು ಹೋಯ್ತು, ಎಲ್ಲಿ ಇಟ್ಟಿದ್ ನಂಗೆ ನೆನಪಿಲ್ಲ, ಬೇಡ ಬಿಡೋದು ಅಂತ ನಾನು ಹೇಳಿದೆ. ಹೀಗಾಗಿ ಆ ಪದ್ಯಗಳಾಗಲಿ ಅಥವಾ ಪ್ರತಿ ವರ್ಷ ಅಲ್ಲಿ ನಾನು ಬರೀ

0: ಬರೆಯುತ್ತಿದ್ದ ನಾಟಕಗಳಾಗಲಿ ಆಗಲಿ ಪುಸ್ತಕ ರೂಪವನ್ನ ಪಡೆಯಲಿಲ್ಲ.
1: ಎಲ್ಲ ಹಂಗೆ
0: ಹಸ್ತಪ್ರತಿಯೂ ನನ್ನ ಹತ್ರ ಇಲ್ಲ.
1: ಅದು ಇಲ್ಲ.
0: ಯಾಕೆ ಇಲ್ಲ ಅಂತ ಹೇಳಿದ್ರೆ, ಯಾರೋ ಆ ನಾಟಕ ನೋಡಿದವರು ಖುಷಿ ಆಗ್ಬಿಟ್ಟು ನಾವು ಆಡಿಸ್ತೇವೆ ಕೊಡಿ ಅಂತ ಹೇಳಿದಾಗ ಮುದ್ರಿತ ಪುಸ್ತಕ ಇಲ್ಲ, ಆದ್ದರಿಂದ ನಾನು ನನ್ನ ಕೈ ಬರದ ಪುಸ್ತಕವನ್ನೇ ಕೊಡಬೇಕಾಗಿತ್ತು. ಆಗ ಎಲ್ಲ ಮುಂದಕ್ಕೆ ನನಗೆ ಬೇಕಾಗತ್ತೆ ಅಂತ ಹೇಳುವಂತಹ ಆಲೋಚನೆ ಇಲ್ಲದ್ದರಿಂದ ನಾನು ಅದನ್ನು ಇಟ್ಕೊಳ್ಳು ಇಲ್ಲ, ಮತ್ತೆ ಅವರಿಂದ ವಾಪಸ್ ತಕೊಳ್ಳು ಇಲ್ಲ.
1: ಮತ್ತೆ ನಿಮ್ಗೆ ನಿಮ್ಮ ಪ್ರತಿಭೆ ಬಗ್ಗೆ ತುಂಬಾ ಕಾನ್ಫಿಡೆನ್ಸ್ ಇತ್ತು ಅನ್ಸುತ್ತೆ, ಇಂಥದ್ದು ನಾನು ಇನ್ನೂ 1000 ಬರೆಯಬಲ್ಲೆ ಅಂತ.
0: ಖಂಡಿತ. ಕಾಲೇಜಿಗೆ ಬಂದಾಗಲೂ ಕೂಡ ನಾನು ಹಾಗೆ ಮಾಡಿದ್ದೆ. ವಿಶೇಷವಾಗಿ ಅಲ್ಲಿ ಒಂದಷ್ಟು ರೂಪಕಗಳನ್ನು, ಕೋಟೇಶ್ವರದ ಆಚಾರ್ಯರು ಅವರು ನೃತ್ಯ ಕಲ್ತಿಗೆ ಬರ್ತಾ ಇದ್ರು, ಅವರಿಗೋಸ್ಕರ ನಾನು ಶ್ರೀನಿವಾಸ ಆಚಾರ್ಯರು ಅಂತ ಹೇಳೋರು. ಅವರು ಕಾಲೇಜಿಗೆ ಬಂದು ಅವರು ಮಕ್ಕಳಿಗೆ ಆ ನೃತ್ಯ ಕಲಿಸುವಾಗ ನನ್ನ ಹತ್ರ ಕೇಳ್ತಿದ್ರು, ಏನೋ ಹೊಸ್ತು ಬರ್ಕೊಡಿ ಅಂತ. ಆಗ ನಾನು ಅನೇಕ ಪ್ರತಿ ವರ್ಷಕ್ಕೂ ಕೂಡ ಅವರು ಬರುವಷ್ಟು ಕಾಲ ಒಂದೊಂದು ರೂಪಕವನ್ನು ಬರೆದುಕೊಡ್ತಾ ಇದ್ದು ಅದನ್ನ ಪುಣ್ಯಾತ್ಮರು ಅವರೇ ತಗೊಂಡು ಹೋಗ್ತಾ ಇದ್ದು, ನಾನು ಇಟ್ಕೊಳ್ತಿರ್ಲಿಲ್ಲ. ಹೀಗಾಗಿ ಅದು ಕೂಡ ಇವತ್ತು ನನ್ನ ಹತ್ರ ಇಲ್ಲ. ಅಂದ್ರೆ ಕಾಲೇಜಲ್ಲಿ ಕೂಡ ಅಂಥವ್ರು ಕೇಳಿ ಬರೆಸ್ಕೊಂಡು ಅದನ್ನ ಪ್ರದರ್ಶನ ಮಾಡ್ತಾರೆ ಅಂತ ಹೇಳುವಾಗ ಸಹಜವಾಗಿ ನನಗೆ ನನ್ನ ಬರವಣಿಗೆ ಬಗ್ಗೆ ತುಂಬಾ ಕುತೂಹಲ ಉಂಟಾಗ್ತಾ ಇತ್ತು. ಆದರೆ ಕಾಲೇಜಿನ ಪಾಠಗಳಿಗೋಸ್ಕರ ನನ್ನ ಬರವಣಿಗೆ ಅಂತ ಹೇಳುವಂತಹದ್ದು ಮುಂದುವರಿಯಲಿಲ್ಲ. ಆಗ
1: ಯಾವಾಗ ಇದು ಹೈಸ್ಕೂಲ್?
0: ಇದು 2000 ವರೆಗೂ ಕಾಲೇಜಲ್ಲಿ ಇದ್ದಾಗಲೂ ಕೂಡ ಅಷ್ಟೇನೆ, ನಾನು ಬರಿತಾ ಇರುವುದು ಆ ಸಮಯಕ್ಕೆ ಏನ್ ಬೇಕು ಅದಕ್ಕೆ ಅನುಕೂಲಕರವಾಗಿ ಬರೆದುಕೊಡ್ತಾ ಇದ್ದೆ ಅಷ್ಟೇ ಹೊರತು ಅದನ್ನು ಆವಾಗ ನಾನು ಹವ್ಯಾಸವನ್ನಾಗಿ ಮಾಡಿಕೊಂಡೆ. ಎಲ್ಲಿಗೆ ಹವ್ಯಾಸ ಆರಂಭ ಆಯ್ತು ಅಂತ ಹೇಳಿದ್ರೆ, ಕಾಲೇಜು ಬಿಟ್ಟ ಮೇಲೆ ನನಗೆ ಒಂದಷ್ಟು ಅವಕಾಶಗಳು ಬಂತು. ಅಂದ್ರೆ ನಾನು ಇಲ್ಲಿ ಒಬ್ಬ ಸಾಹಿತ್ಯಿಕ ಸಂಘಟಕನಾಗಿ ಗುರುತಿಸಿಕೊಳ್ಳುವುದಕ್ಕೆ ಕಾರಣವಾದಂತಹ ನನ್ನ ಒಂದು ಮಾತೃ ಸಂಸ್ಥೆ ಚಿತ್ರಮಂಡಳಿ ಅಂತ ಹೇಳುವಂತಹದ್ದು ಕೋಟದಲ್ಲಿ ಇದ್ದಿತ್ತು. ಅದು 65 ಸ್ಥಾಪನೆಗೊಂಡದ್ದು. ಆಗಲೂ ಕೂಡ ನಾ ಅಲ್ಲಿದ್ದೆ. ಅಲ್ಲಿಂದ ಶುರುವಾದಂತಹ ನನ್ನ ಆ ಚಿತ್ರಮಂಡಳಿಯ ಒಡನಾಟ ಅಂತ ಹೇಳುವಂತಹದ್ದು, ನಾಟಕಗಳನ್ನು ಆಡುವುದಕ್ಕೆ ಶುರುವಾದಾಗ ನನಗೆ ಅನೇಕ ನಾಟಕಗಳನ್ನು ಓದುವಂತಹ ಒಂದು ಅವಕಾಶವನ್ನು ಮಾಡಿಕೊಡುತ್ತೆ. ಯಾಕಂದ್ರೆ ನಾಟಕವನ್ನು ಆಯ್ಕೆ ಮಾಡಿಕೊಳ್ಬೇಕಲ್ಲ, ಅದಕ್ಕೋಸ್ಕರ. ಅದರ ಪರಿಣಾಮವಾಗಿ ನಾನು ವರ್ಷದ ನಮ್ಮ ಮಿತ್ರ ಮಂಡಳಿಗಾಗಿ ನಾನು ಒಂದು ಚಾಣಕ್ಯ ಅಂತ ನಾಟಕ ಬರೆದೆ. ಆ ಚಾಣಕ್ಯ ಅಂತ ಹೇಳುವಂತಹ ನಾಟಕ ಬೈಂದೂರಿಂದ ಮಂಗಳೂರುವರೆಗೆ ಒಂದು ವರ್ಷದಲ್ಲಿ 10 ಕಡೆಯಲ್ಲಿ ಪ್ರದರ್ಶನ ಕಂಡಿತು. ತುಂಬಾ ಖುಷಿಯಾಯ್ತು, ಯಾಕಂದ್ರೆ ಎಲ್ಲ ಮೆಚ್ಚಿಕೊಂಡ್ರು. ಈಗಲೂ ಕೂಡ ಸಿಕ್ಕಿದವರು ಇರ್ತಾರೆ, ನೀವು ಆಡ್ತಿರುವಂತಹ ನಾಟಕಗಳನ್ನ ಈಗ ನಾವು ಎಲ್ಲೂ ನೋಡುವ ಹಾಗಿಲ್ಲ, ಯಾಕಂದ್ರೆ ನಾವು ಐತಿಹಾಸಿಕ ನಾಟಕ, ಪೌರಾಣಿಕ ನಾಟಕ ಮಾತ್ರ ಆಡ್ತಾ ಇತ್ತು. ಇವತ್ತು ಆಡುವಂತಹ ಸಾಮಾಜಿಕ ನಾಟಕಗಳು, ಅಲ್ಲಿಯ ಸಂಭಾಷಣೆಗಳನ್ನ ನಾವು ಯಾರು ಆಲೋಚನೆ ಮಾಡಬೇಕಾಗಿಲ್ಲ. ಸೇರುವ ಸಾಮಾನ್ಯ ಜನರು ಹೋ ಹೋ ಹೋ ಅಂತ ಕೂಗಬೇಕು, ಕೈ ಚಪ್ಪಾಳೆ ತಟ್ಟಬೇಕು, ಕುಣಿದು ಕುಣಿದು ಹಾರಬೇಕು, ಅದಕ್ಕೆ ಸರಿಯಾಗಿ ಅವ್ರಿಗೆ ಏನ್ ಬೇಕು ಅಂತ ಮಾತುಗಳನ್ನ ಅಲ್ಲಿ ಆಶುವಾಗಿ ಆಡಿ ಸಾಮಾನ್ಯವಾಗಿ ನಾಟಕವನ್ನ ಪ್ರದರ್ಶನ ಮಾಡ್ತಾರೆ. ಹೀಗಾಗಿ ಆ ಕಾಲದ ಜನರ ಸಂಸ್ಕೃತಿಗೆ ತಕ್ಕಂತೆ ನಾವು ಆಡ್ತಿರುವಂತಹ ನಾಟಕ ಅವರಿಗೆ ಈಗಲೂ ಕೂಡ ಅನೇಕರು ಈಗ ಇಲ್ಲ ನಾಟಕ ಕಂಡವರು, ಈಗ ಇದ್ದವರು ಕೂಡ ನಾ ಎಲ್ಲೋ ವಿಷಯವನ್ನು ಹೇಳಿದ್ರೆ ಅವರು ಅದನ್ನ ತುಂಬಾ ಖುಷಿಯಿಂದ ನೆನಪು ಮಾಡಿಕೊಳ್ತಾರೆ. ಹೀಗಾಗಿ ಅಂತಹ ನಾಟಕಗಳನ್ನ ನಾವು ಆಡ್ತಾ ಇರೋದ್ರಿಂದ ನಾನು ಐತಿಹಾಸಿಕ ಚಾಣಕ್ಯ ನಾಟಕ ಬರೆದೆ. ಜೊತೆಯಲ್ಲೇ ವಿಶ್ವಾಮಿತ್ರನ ಒಂದು ಸಾಧನೆ ಅಂತ ಹೇಳುವಂತಹದ್ದು ಯಾರಿಗೂ ಒಂದು ಆದರ್ಶ ಆಗಬೇಕು. ಯಾಕೆಂದ್ರೆ ಒಬ್ಬ ಕ್ಷತ್ರಿಯನಾಗಿ ಹುಟ್ಟಿರುವಂತಹ ಒಬ್ಬ ವ್ಯಕ್ತಿ ಯಾವುದೋ ಒಂದು ಸಂದರ್ಭದಲ್ಲಿ ತನ್ನ ಕ್ಷಾತ್ರತನವನ್ನು ಬಿಡಬೇಕಾದಂತಹ ಪ್ರಸಂಗ, ಬ್ರಾಹ್ಮಣತ್ವಕ್ಕೆ ಸವಾಲು ಒಡ್ಡಿ ಅದನ್ನ ಹೊಂದುವುದಕ್ಕೋಸ್ಕರ ತಪಸ್ಸು ಮಾಡ್ತಾ ತನ್ನ ತಪಸ್ಸಿನಿಂದ ಗಳಿಸಿರುವಂತಹ ಪುಣ್ಯಗಳನ್ನೆಲ್ಲ ಬೇರೆ ಬೇರೆ ಸಂದರ್ಭದಲ್ಲಿ ವಿನಿಯೋಗ ಮಾಡ್ತಾ ಮತ್ತೆ ತಪಸ್ಸು ಮಾಡಿ ವಶಿಷ್ಠರಿಂದಲೇ ಬ್ರಹ್ಮರ್ಷಿ ಪದವಿಯನ್ನು ಪಡ್ಕೊಂಡಂತಹ ವಿಶ್ವಾಮಿತ್ರನ ಒಂದು ಸಾಧನೆ ಅಂತ ಹೇಳುವಂತಹದ್ದು ಯಾರಿಗೂ ಒಂದು ಸಾಧಿಸಬೇಕು ಅಂತ ಹೇಳುವವರಿಗೆ ಒಂದು ಆದರ್ಶ ಆಗತ್ತೆ ಎಂಬ ಕಾರಣಕ್ಕೋಸ್ಕರ ಆ ನಾಟಕ ಬರೆದೆ. ಅದು ಕೂಡ ಇಲ್ಲೇ ಪರಿಸರದಲ್ಲಿ ಒಂದು 4 ಕಡೆಯಲ್ಲಿ ಪ್ರದರ್ಶನಗೊಂಡದ್ದು ಕೂಡ ನಾನು ಖುಷಿ ಕೊಡ್ತು. ನನ್ನ ಸಾಹಿತ್ಯದ ಆರಂಭ ಅಂತ ಹೇಳುವಂತಹದ್ದು ಈ ನಾಟಕ ಕ್ಷೇತ್ರದಿಂದಲೇ ಆರಂಭ ಆಯಿತು ಅಂತ ಹೇಳಬಹುದು.
1: ಅದು ನಿವೃತ್ತಿಯ ನಂತರವೇ?
0: ನಿವೃತ್ತಿಯ ನಂತರ ನಾಟಕ ಮೊದಲು ಬರೀತಿದ್ದೆ, ಶಾಲಾ ಮಕ್ಕಳಿಗೋಸ್ಕರ, ಕಾಲೇಜಿನಲ್ಲಿ ನೃತ್ಯಕ್ಕೋಸ್ಕರ ರೂಪಕಗಳನ್ನ ನಾಟಕಗಳನ್ನ ಬರೀತಾ ಇದ್ದೆ. ಆದರೆ ನಿಜವಾದ ಒಂದು ನನ್ನಲ್ಲಿ ಪ್ರೇರಣೆ ಕೊಟ್ಟು ಇವತ್ತು ನಾನು ಸಾಹಿತಿ ಅಂತ ಅನೇಕರು ಹೇಳ್ತಾರೆ, ಹಿರಿಯ ಸಾಹಿತಿ ಅಂತ. ಖಂಡಿತ ನಾನು ಹಿರಿಯ ಸಾಹಿತಿ ಅಲ್ಲ, ಇನ್ನು ನಾನು ಕಿರಿಯ ಸಾಹಿತಿಯೇ. ಆದರೂ ಕೂಡ ಅವರ ಆ ಗೌರವದ ಮಾತನ್ನು ನಾನು ಅಭಿಮಾನದಿಂದ ತಲೆಬಾಗಿಸಿ ಸ್ವೀಕಾರ ಮಾಡ್ತೇನೆ. ಅಲ್ಲಿ ಆ ನಾಟಕಗಳನ್ನು ನಾನು ಬರೆದಾದ ಮೇಲೆ ನಾನು ಸ್ವಲ್ಪ ಕತೆ ಬರೆಯೋದಕ್ಕೆಲ್ಲ ಹೊರಟೆ. ಅದು ವಿಶೇಷವಾಗಿ ಮಕ್ಕಳಿಗಾಗಿ. ಆ ಮಕ್ಕಳ ಕತೆಗಳು ಅಂತ ಹೇಳುವಂತದ್ದು ಮೊದಲು ನಂದು ಪ್ರಕಟ ಆದದ್ದು ಇಂಥವರು ಇದ್ದಾರೆ ಅಂತ. ಇಂಥವರು ಅಂತ ಹೇಳಿದ್ರೆ ಎಲ್ಲೋ ಬೆರಳೆಣಿಕೆಯ ಮಂದಿ ಸಾಧನೆ ಮಾಡಿದವರು ನಮ್ಮ ಇತಿಹಾಸದಲ್ಲೋ ಪುರಾಣದಲ್ಲೋ ಅಥವಾ ಸಮಕಾಲೀನ ಆಗಿದ್ದವರು ಇದ್ದಾರೆ. ಅವರು ನಮ್ಮ ಮಕ್ಕಳಿಗೆ ಆದರ್ಶರಾಗಬೇಕು ಎಂಬ ಕಾರಣಕ್ಕೋಸ್ಕರ ಇಂಥವರು ಇದ್ದಾರೆ ಅಂತ ಹೇಳುವಂತಹ ಪುಸ್ತಕ ಬರೆದೆ. ಅದೀಗ ಎರಡನೇ ಮುದ್ರಣಕ್ಕೆ ಹೋಗಿದೆ. ಅದೊಂದು ಖುಷಿ ನನಗೆ. ಇದರೊಂದಿಗೆ ಪಂಚತಂತ್ರದ ಕಥೆಗಳು ಕೂಡ ಅಷ್ಟೇ ಮುಖ್ಯವಾದದ್ದು. ದುರ್ಗಸಿಂಹನ ಪಂಚತಂತ್ರವನ್ನು ಗಮನಿಸಿರುವಂತಹ ನಾನು ಅದರ ಆಧಾರದ ಮೇಲೆ ಬದುಕಿನ ತಂತ್ರ ಪಂಚತಂತ್ರ ಅಂತ ಶೀರ್ಷಿಕೆಯಲ್ಲಿ ಒಂದು ಪುಸ್ತಕ ಬರೆದೆ. ಅದು 300 ಪ್ರತಿಗಳನ್ನು ಸರ್ಕಾರ ತಗೊಂಡಿತ್ತು. ಎಷ್ಟೆಷ್ಟೋ ಲೈಬ್ರರಿ ಹೋಗಿದೆ. ಆಮೇಲೆ ಆ ಪ್ರತಿಗಳು ಇವತ್ತು ಇಲ್ಲದೇ ಇದ್ದಾಗ ಅದು ಪ್ರಕಾಶನ ಮಾಡಿದವರು ಬೇರೆ ಆದ್ದರಿಂದ ಅವರೆಲ್ಲ ಅದು ಪೂರ್ತಿ ಖರ್ಚು ಮಾಡಿದ್ದಾರೆ. 1000 ಸುಮಾರು 100-200 ಮಾತ್ರ ಅವರು ಉಚಿತವಾಗಿ ಹಂಚಿದ್ದು ಬಿಟ್ಟರೆ ಮತ್ತೆಲ್ಲ ಅದು ಮಾರಾಟ ಆಗಿದೆ ಅಂತ ಹೇಳುವಂತಹ ಖುಷಿ ನನಗಿದೆ. ಆಮೇಲೆ ಅದಾದ್ಮೇಲೆ ನಾನು ಒಂದಷ್ಟು ಬೇರೆ ಮಕ್ಕಳಿಗೆ ಕತೆ ಬರೆದೆ, ಮಕ್ಕಳಿಗಾಗಿ ಪದ್ಯ ಬರೆದೆ, ಅದೆಲ್ಲ ಪುಸ್ತಕ ಆಗಿದೆ. ಈಗ ಅಂತ 15 ಪುಸ್ತಕಗಳು ನನ್ನಿಂದ ಪ್ರಕಟ ಆಗಿದೆ. ಅದರೊಂದಿಗೆ 15 ಸಂಸ್ಮರಣಾ ಗ್ರಂಥ ಅಥವಾ ಅಭಿನಂದನಾ ಗ್ರಂಥ ಅದು ಪ್ರಕಟ ಆಗಿದೆ. 1990 ಕಾರಂತರಿಗೆ 90 ಇದೇ ಕೋಟದಲ್ಲಿ ಅವರ 90ನೆಯ ಒಂದು ಉತ್ಸವವನ್ನ ಈ ಊರೊಳಗೆ ಈ ಹಿಂದೆ ಇಲ್ಲ ಆಗಿಲ್ಲ ಆಮೇಲೆ ಮತ್ತೆ ಆಗಿಲ್ಲ ಎಂಬ ರೀತಿಯಲ್ಲಿ ನಾವು ಆಚರಿಸಿತ್ತು. ಅದಕ್ಕೆ ಕಾರಣ ಆದವರು ಕುಂದಾಪುರದ ಎಸ್ ಎನ್ ಹೆಬ್ಬಾರ್ ಅವರ ಕರ್ನಾಟಕ ಸಂಘ, ಆಮೇಲೆ ನಮ್ಮ ಮಿತ್ರ ಮಂಡಳಿ ಮತ್ತು ಇಲ್ಲಿಯ ಉತ್ಸವ ಸಮಿತಿ ಸೇರಿಕೊಂಡು ಮಾಡಿದಂತಹ ಆ ಕಾರ್ಯಕ್ರಮ ಮತ್ತೆ 95 ಶತಮಾನೋತ್ಸವಕ್ಕೆ, ಶತಮಾನೋತ್ಸವ ಆದಮೇಲೆ ಅವರ ಸತ್ತಾಗ, ಅವರ ಶತಮಾನೋತ್ಸವಕ್ಕೆ ಮುಂಚಿತವಾಗಿ ಅವರು ಸತ್ತಾಗ ಮಾಸಿಕ ಅಂತ ಹೇಳುವಂತ, ಅವ್ರ ಮನೆಯವರು ಮಾಸಿಕ ಮಾಡಲಿಲ್ಲ, ನಾವು ಪ್ರತಿ ತಿಂಗಳು ಕೂಡ ಬೇರೆ ಬೇರೆ ಊರಿನ ಪ್ರಸಿದ್ಧ ಸಾಹಿತಿಗಳನ್ನು ಬರಮಾಡಿಕೊಂಡು ಅವರ ಕೃತಿಗಳ ಬಗ್ಗೆ ಇಲ್ಲಿ ಉಪನ್ಯಾಸವನ್ನು ಇಟ್ಕೊಳ್ತು. ಇದೆಲ್ಲವನ್ನ ಹೆಚ್ಚು ಕಡಿಮೆ ಇಟ್ಕೊಂಡ್ಬಿಟ್ಟು ಎಲ್ಲರಂತಲ್ಲ ಅಂತ ಹೇಳುವಂತ ಕಾರಂತರ ಬಗ್ಗೆ ಒಂದು ಪುಸ್ತಕವನ್ನ ಮಾಡಿದ್ದೆ. ಅದು ಅನೇಕರು ಅದನ್ನು ಓದಿ ತುಂಬಾ ಮೆಚ್ಚಿಬಿಟ್ಟಿದ್ರು. ಯಾಕಂದ್ರೆ ಅದಕ್ಕೆ ನನ್ನದು ಒಂದಲ್ಲ, ಅನೇಕರು ಇಲ್ಲಿ ಬಂದು ಉಪನ್ಯಾಸ ಮಾಡಿರುವಂತಹದ್ದು ಅದು ಇದು ಎಲ್ಲ ಸೇರಿಕೊಂಡು ಆಗಿರುವಂತ ಒಂದು ಪುಸ್ತಕಗಳು. ಆಮೇಲೆ ಅಭಿನಂದನಾ ಗ್ರಂಥಗಳು ಒಂದಷ್ಟು ಬಂದಿದೆ. ಇಲ್ಲಿ 25ನೇ ವರ್ಷ ನಮ್ಮ ಸಾಲಿಗ್ರಾಮದ ಮಕ್ಕಳ ಮೇಳ ಆದಾಗ ಬಾಲಗೋಪಾಲ ಅಂತ ಹೇಳುವಂತಹದ್ದು. ಆಮೇಲೆ ಹಾಗೆ ಪಿ ಶ್ರೀಧರ ಹೆಗ್ಡೆ ಮೇಳದ ಸಂಸ್ಥಾಪಕರು ಪಾರಂಪಳ್ಳಿಯವರು, ಅವರ ನೆನಪಿನಲ್ಲಿ ಯಜಮಾನರು ಅಂತ ಹೇಳುವಂತಹ ಪುಸ್ತಕ. ಹೀಗೆ ಒಟ್ಟು ಹೆಚ್ಚು ಕಡಿಮೆ 15 ಪುಸ್ತಕಗಳು ಆ ರೀತಿಯಲ್ಲಿ ನಾನು ಸಂಪಾದನೆ ಮಾಡಿದ್ದುಂಟು. ಇದಿಷ್ಟು ನನ್ನ ಸಾಹಿತ್ಯ ಕ್ಷೇತ್ರದ ಒಂದು ಸ್ಥೂಲವಾದ ಚಿತ್ರಣ. ನನ್ನ ಪುಸ್ತಕಗಳು ಈಗ ಯಾವ ಹೆಚ್ಚು ಕಡಿಮೆ ಯಾವುದು ಸಿಗ್ತಾ ಇಲ್ಲ. ಆದ್ದರಿಂದ ಈಗ ಮೊನ್ನೆ ನೀಲ ಅವರ ಸುರೇಂದ್ರ ಅಡಿಗರ ಒತ್ತಾಯದಿಂದಾಗಿ ನನ್ನ ಎಲ್ಲ ಪುಸ್ತಕಗಳು ಕೂಡ ಮರು ಮುದ್ರಣವನ್ನು ಕಂಡಿತ್ತು 2 ಸಂಪುಟವಾಗಿ.
1: ಸೂಪರ್ ಸರ್.
0: ಈಗ ತೋರಿಸೋದು ನಿಮ್ಮ ಹತ್ರ ಇಲ್ಲಿ ಕೇಳೋದು ಮಾತ್ರ. ಈಗ ಸರಿ, ಇದಿಷ್ಟು ನನ್ನ ಸಾಹಿತ್ಯದ ಯಾತ್ರೆ.
1: ಈ ಸಾಹಿತ್ಯದ ಯಾತ್ರೆಯಲ್ಲಿ ನೀವು ಶುರಮ ಕಾರಂತರನ್ನ ತುಂಬಾ ಹತ್ತಿರದಿಂದ ಕಂಡ್ರೆ ಅಂತ ನೀವು ಮಾತಾಡೋದು ಗೊತ್ತಾಯ್ತು. ಸೊ ಅವ್ರ ಬಗ್ಗೆ ಒಂದ್ 2 ಮಾತು ಹೇಳಿದಾರೆ ಕಾರಂತರ ಬಗ್ಗೆ.
0: ಅವ್ರ ಬಗ್ಗೆ ಮಾತಾಡಲಿಕ್ಕೆ ನಾನು ತುಂಬಾ ಸಣ್ಣವನು. ಯಾಕೆಂದ್ರೆ ಅವರು ಒಬ್ಬ ಶತಮಾನದ ಪುರುಷ, ಕಳೆದ ಶತಮಾನದಲ್ಲಿ ಒಂದು ಶತಮಾನದ ಪುರುಷ ಅಂತ ಕರೆಸ್ಕೊಂಡವರು. ಅವ್ರ ಬಗ್ಗೆ ಬೇಕಾದಷ್ಟು ಉತ್ಪ್ರೇಕ್ಷೆಯ ಮಾತುಗಳಿವೆ. ಅದು ಉತ್ಪ್ರೇಕ್ಷೆಯಲ್ಲ, ಆ ಮಾತು ಮಾತ್ರ ಉತ್ಪ್ರೇಕ್ಷೆ ಅಷ್ಟೇ, ಅದರ ಹಿಂದಿರುವಂತಹ ಅರ್ಥ ವಾಸ್ತವವೇ. ಅಂತಹ ಕಾರಂತರ ಕ್ಷೇತ್ರ ಅಂತ ಹೇಳುವಂತಹದ್ದು ಯಾವುದಿಲ್ಲ. ಕಲೆ ಇರಬಹುದು, ಸಾಹಿತ್ಯ ಇರಬಹುದು, ಇತಿಹಾಸ ಇರಬಹುದು, ಶಿಲ್ಪಶಾಸ್ತ್ರ ಇರಬಹುದು, ಚಿತ್ರಕಲೆ ಇರಬಹುದು, ಅವರು ಕೈ ಆಡಿಸದ ಕ್ಷೇತ್ರ ಯಾವುದೂ ಇಲ್ಲ. ವಿಜ್ಞಾನದ ಬಗ್ಗೆ ಅವರು ಅನೇಕ ಸಂಪುಟಗಳನ್ನು ಮಾಡಿದ್ದುಂಟು. ಅದಕ್ಕೊಂದು ಸೂಕ್ತವಾದ ಚಿತ್ರವನ್ನ ನಮ್ಮ ಕೆ ಕೆ ಹೆಬ್ಬಾರರು ಮಾಡಿದರು. ಅವರ ಒಂದು ನೃತ್ಯದ ರೂಪದ ಒಂದು ಚಿತ್ರ, ದಶಭುಜಗಳು. ಆ ದಶಭುಜಗಳು ಅವರ 10 ಮುಖಗಳನ್ನು ತೋರಿಸುತ್ತೆ ಅಂತ. ಅವರು ತಮ್ಮ ಜೀವನ ಚರಿತ್ರೆಯನ್ನೇ ಹುಚ್ಚು ಮನಸ್ಸಿನ 10 ಮುಖಗಳ ಎಂಬ ಹೆಸರಲ್ಲಿ ಅವರು ಬರೆದಿದ್ದರು. ಇಲ್ಲಿ ಅವರ ಅನೇಕ ಪುಸ್ತಕಗಳ ಸಾಲು, ಆ ಬಿಳಿಯ ರಕ್ಷಾ ಪುಟ ಇದೆಯಲ್ಲ ಅದೆಲ್ಲ ಅವರದ್ದೇ ಪುಸ್ತಕಗಳೆಲ್ಲ. ಸುಮಾರು 45 ಕಾದಂಬರಿಗಳು ಮತ್ತೆ ಕತೆಗಳು ಕವನಗಳು ವೈಜ್ಞಾನಿಕ ಪುಸ್ತಕಗಳು ಇದೆಲ್ಲ ಲೆಕ್ಕಕ್ಕೆ ತಗೊಂಡ್ರೆ ಸುಮಾರು ಲೆಕ್ಕಕ್ಕೆ ಇಳಲಿಕ್ಕೆ ಆಗದೆ ಇರುವಷ್ಟು ಪುಸ್ತಕಗಳು ಸುಮಾರು 200ಕ್ಕೂ ಹೆಚ್ಚಿದ ಪುಸ್ತಕಗಳನ್ನು ಅವರು ಬರೆದಿದ್ದಾರೆ. ಅವರ ಸಾಹಿತ್ಯದ ಒಂದು ಮೇರುತನ ಅಂತ ಹೇಳುವಂತಹದ್ದು ಇವತ್ತು ಯಾರೋ ಒಬ್ಬೊಬ್ಬರು ಒಂದೊಂದು ಕ್ಷೇತ್ರದಲ್ಲಿ ಹೆಸರು ಮಾಡಿದ್ದರೆ ಅದಕ್ಕೂ ಮಿಗಿಲಾಗಿ ಅವರು ಆ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದು. ಯಾಕೆಂದ್ರೆ ಅವರ ಕಾದಂಬರಿಗಳನ್ನು ತಗೊಂಡ್ರೆ ಅದೆಲ್ಲವೂ ಕೂಡ ಪರಿಸರವನ್ನು ಮುಖ್ಯವಾಗಿ ಇಟ್ಟುಕೊಂಡು ಬರೆದಿರುವಂತಹ ಪುಸ್ತಕಗಳು. ಮೊದಲಿನ ಕಾದಂಬರಿಗಳೆಲ್ಲ ಅಷ್ಟೇನೆ, ಕಡೆ ಕಡೆಗೆ ಬರುವಾಗ ಅವರ ಅನುಭವ ಬೇರೆ ಕಡೆ ಹೋಯಿತು, ಸಮಕಾಲೀನ ಜನರೊಂದಿಗೆ ಅವರು ನಡ್ಕೊಂಡಿರುವಂತ ರೀತಿಯಲ್ಲಿ ಅವರು ಅನುಭವಿಸಿದಂತಹ ನೋವು ನಲಿವುಗಳೆಲ್ಲ ಅವರ ಮುಂದಿನ ಪುಸ್ತಕಗಳಲ್ಲಿ ಬಂತು. ಆದರೂ ಕೂಡ ಅವರ ಕಲೆಗೆ ಸಂಬಂಧಪಟ್ಟಂತೆ ಅವರ ಪ್ರಕೃತಿಗೆ ಸಂಬಂಧಪಟ್ಟಂತೆ ಇಲ್ಲಿಯ ಜನರನ್ನ ಮೆಚ್ಚುವ ರೀತಿಯಲ್ಲಿ ಅವರು ಆ ಪುಸ್ತಕಗಳನ್ನು ಬರೆದದ್ದುಂಟು. ಅವರು ನಾಸ್ತಿಕರು, ಆದರೆ ಆಸ್ತಿಕರು ಯಾರು ಚೆನ್ನಾಗಿ ಬದುಕ್ತಾ ಇದ್ದಾರೆ ಅವರನ್ನು ಒಪ್ಪಿಕೊಳ್ಳುವಂತ ಮನೋಭಾವದವರು. ಈಗ ಎಲ್ಲ ಏನೋ ಆಸ್ತಿಕರನ್ನು ಬಿಟ್ಟರೆ ಅವರನ್ನು ತಿರಸ್ಕಾರ ಮಾಡಿ ಬಿಡ್ತಾರೆ, ಆದರೆ ಆಸ್ತಿಕರಾಗಿಯೂ ಕೂಡ ಆದರ್ಶವಾಗಿ ಬದುಕಲಿಕ್ಕೆ ಸಾಧ್ಯ ಇದೆ ಅಂತ ಹೇಳುವಂತ ಅವರನ್ನ ಕಂಡಾಗ ಅವರು ಅಂಥವರನ್ನು ತಮ್ಮ ಕೃತಿಯಲ್ಲಿ ತಂದು ಜೀವಂತ ಇರಿಸಿದ್ದು ಕೂಡ ನಾವು ಅವರ ಪುಸ್ತಕಗಳಿಗೆ ಓದಿದಾಗ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಹೀಗಾಗಿ ಪರಿಸರವನ್ನ ಪ್ರೀತಿಸಿದಂತಹ ವ್ಯಕ್ತಿಯಾಗಿ ಸಾಮಾಜಿಕರಿಗೆ ಒಳ್ಳೇದು ಮಾಡಬೇಕು ಅಂತ ಹೇಳುವಂತ ದೃಷ್ಟಿ ಇಟ್ಕೊಂಡವರಾಗಿ ತನ್ನ ಬರಹಕ್ಕೆ ಸುತ್ತಾಟವೇ ಆಹಾರ ಕೊಡುತ್ತೆ ಎಂಬುದಾಗಿ ಭಾವಿಸಿಕೊಂಡು ತಿಂಗಳಲ್ಲಿ ಸುಮಾರು 15 ದಿವಸದಷ್ಟು ಸಮಯವನ್ನ ಸುತ್ತಾಟಕ್ಕಾಗಿ ಬಳಸ್ಕೊಂಡಂತಹ ಅದರಿಂದಾಗಿಯೇ ಅವರಿಗೆ ಮೊಗ ಪಡೆದ ಮನದಂತಹ ಒಂದು ನವಿಲೂರಿನ ಚಿತ್ರವನ್ನ ಕೊಡ್ಲಿಕ್ಕೆ ಸಾಧ್ಯ ಆಯ್ತು ಅವರಿಗೆ. ಯಾಕಂದ್ರೆ ಆ ಊರಿನ ನವಿಲಿನ ಚಿತ್ರವನ್ನ ಕೊಡ್ತಾರೆ. ಬಸರೂರಿನ ವೇಶ್ಯೆಯರ ಬಗ್ಗೆ ಬರೆಯುವಾಗ ಅದು ವೇಶ್ಯೆಯರ ಬದುಕು ಅಂತ ಅನಿಸೋದೇ ಇಲ್ಲ. ಆ ತರಹದ ಮರ್ಯಾದೆಯಿಂದ ಕೂಡಿದಂತಹ ಬರಹವನ್ನ ಕೊಟ್ಟಂತಹ ವ್ಯಕ್ತಿ. ಅದಕ್ಕೆಲ್ಲ ಕಾರಣ ಆದದ್ದು ಅವರ ಸುತ್ತಾಟ.
1: ಅದೇನಕ್ಕೆ ಸರ್, ಈ ಬರಹಗಾರರು ಮನೆ ಒಳಗೆ ಬಾಗಿಲು ಹಾಕೊಂಡು ಕಿಟಕಿ ಬಾಗಿಲು ಹಾಕೊಂಡು ಒಂದು ಟೇಬಲ್ ಮುಂದೆ ಕೂಕೊಂಡು ಬರು ಕೂತ್ರ ಸುಲಭ ಅಂತ ಅವರ ಕಲ್ಪನೆಯಲ್ಲಿ ಈ ತರ ತಿರ್ಗಾಡ್ಕೊಂಡಿದ್ರೆ ದೇಶ ಸುತ್ತಬೇಕು ಅಂತ ಹೇಳ್ತಾರಲ್ಲ, ತಿರ್ಗಾಡ್ಕೊಂಡಿದ್ರೆ ಈ ತರ ನೀವು ಹೇಳ್ದಂಗೆ ಕಾರಂತರಿಗೆ ಹೆಂಗೆ ಆಹಾರ ಸಿಕ್ಕಿತ್ತು ಬರವಣಿಗೆಗೆ ಹಂಗ್ ಸಿಕ್ಕುದಾತ, ನೀವ್ ಹೆಂಗ್ ಬರೀತಿದ್ರಿ, ನಿಮ್ದನ್ನು ಸೇರಿಸಿ ಹೇಳಿ.
0: ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಮನೆ ಒಳಗೆ ಕೂತ್ಕೊಂಡು ಬರೆದ್ರೆ ಹೆಚ್ಚಂದ್ರೆ ಅವ್ರ ಚಿಕ್ಕಂದಿನ ಅನುಭವಗಳಷ್ಟು ಅವ್ರಿಗೆ ಗೊತ್ತಿರತ್ತೆ. ಮತ್ತೆ ಅವರು ಮನೆಯಲ್ಲೇ ಇರ್ತಾರೆ, ಅವರಿಗೆ ವಿಷಯ ಕೊಡೋದು ಯಾವುದು, ಅವರು ಓದುವಂತಹ ಪುಸ್ತಕ, ಅವರು ಓದಿದ ಆ ಪುಸ್ತಕದಲ್ಲಿ ಇರುವಂತಹ ಆ ವಿಷಯವನ್ನ ತಮ್ಮದನ್ನಾಗಿ ಮಾಡಿಕೊಂಡು ಮತ್ತೆ ಅವರು ಬರೀಬೇಕಾಗತ್ತೆ. ಆಗ ನೇರವಾಗಿ ಪಡೆದ ಅನುಭವಕ್ಕೂ ನನಗೆ ಯಾವಾಗಲೂ ನೆನಪಾಗೋದಿರುತ್ತೆ, ಬೆಂಗಳೂರಿಗೆ ಹೋದಾಗ ಅಲ್ಲಿ ಸುಮಾರು ಸಮುದ್ರಗಳೆಲ್ಲ ಇದೆ
1: ಬೆಂಗಳೂರಲ್ಲಿ.
0: ಹೌದು, ಬಾಂಬ್ ಸಂದ್ರ, ತಿಪ್ಪ ಸಂದ್ರ, ನಾಗ್ ಸಂದ್ರ, ಹೀಗೆಲ್ಲ ಅದೆಲ್ಲ ಯಾಕೆ ಬಂತು ಅಂದ್ರೆ ಅಲ್ಲಿರುವಂತ ದೊಡ್ಡ ದೊಡ್ಡ ಕೆರೆಗಳು, ಆ ಕೆರೆಗಳನ್ನ ಅವರು ಸಮುದ್ರ ಅಂತ ಕರೀತಾ ಇದ್ರು.
1: ಅವ್ರಿಗದ್ ಸಮುದ್ರ,
0: ಆದ್ರೆ ಆ ಸಮುದ್ರ ಅಂತ ಹೇಳುವಂತಹದ್ದು ಅವರಿಗೆ ಸಮುದ್ರ ಆಯ್ತು. ಅವರು ಸಮುದ್ರವನ್ನು ಚಿತ್ರಿಸಬೇಕಾದ್ರೆ ಹೇಗೆ ಚಿತ್ರಿಸಬಹುದು, ಅವರು ಕಂಡಂತ ಕೆರೆಯನ್ನೇ ಇನ್ನಷ್ಟು ಬೇಕಾದ್ರೆ ಅದನ್ನ ಉತ್ಪ್ರೇಕ್ಷೆ ಮಾಡಿ ದೊಡ್ಡದು ಮಾಡಿಬಿಟ್ಟು ಬರಿಬಹುದೇ ಹೊರತು ಈ ಕಡಲು ಕೊಡುವಂತಹ ಒಂದು ಅನುಭವ, ಅದರ ರೌದ್ರವಾದ ತೆರೆಯ ನರ್ತನ ಇರಬಹುದು, ಉಬ್ಬರ ಇಳಿತಗಳಿರಬಹುದು, ಮೇಲಿನ ರಭಸ ನೀರು ಹೋಗುವಾಗ ಇಟ್ಟ ಕಾಲು ಕೆಳಗೆ ನಮ್ಮ ನೀರು ವಾಪಸ್ ಹೋಗುವಾಗ ನಮ್ಮ ಕಾಲಡಿಯ ಮಣ್ಣನ್ನ ಕುಚ್ಚಿಕೊಂಡು ಹೋಗಿ ನಾವು ಬೀಳುವಂತಾಗುವಂತಹ ಅನುಭವವಾಗಲಿ ಖಂಡಿತ ಓದಿದವರಿಗೆ ಅನುಭವಕ್ಕೆ ಬರೋದಿಲ್ಲ.
1: ಬರೋಕ್ಕೂ ಆತಿಲ್ಲ,
0: ಬರೆದ್ರೆ ಅದು ಕೃತಕ ಆಗತ್ತೆ ಅಷ್ಟೇನೆ. ಹೀಗಾಗಿ ನಾನು ಬರೆದ ಮಕ್ಕಳಿಗಾಗಿ ಬರೆದ ಕಥೆಗಳಿರ್ಬೋದು, ಪದ್ಯಗಳಿರ್ಬೋದು, ಅಥವಾ ಈ ನಾಟಕಗಳಿರ್ಬೋದು, ಇವೆಲ್ಲ ನನ್ನ ಅನುಭವಕ್ಕೆ ಬಂದದ್ದಷ್ಟನ್ನೇ ನಾನು ಹೇಳಬಲ್ಲೆನೆ ಹೊರತು ಇನ್ನೊಬ್ಬರ ಅನುಭವವನ್ನು ನಾನು ನನ್ನದನ್ನಾಗಿ ಮಾಡಿಕೊಂಡು ಹೇಳಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಸಿಹಿಯಾಗಿ ತಿನ್ನಂತಹ ಒಂದು ಜಿಲೇಬಿಯನ್ನು ಅಥವಾ ಯಾವುದೋ ಒಂದು ಜಾಮೂನನ್ನು, ಬಾದಾಮಿ ಹಲ್ವವನ್ನು, ಓ ಇಷ್ಟು ಸಿಹಿಯಾಗಿದೆ, ಇಷ್ಟು ಸವಿಯಾಗಿದೆ, ಪಸೆ ಪಸೆಯಾಗಿದೆ ಅಂತ ಹೇಳಿದರೆ ಇನ್ನೊಬ್ಬರಿಗೆ ಹೇಗೆ ಅದು

0: ನೀವು ಹಾಂಗೆಲ್ಲಾರು ತಿರ್ಗಾಡ್ಕ ಬಂದು ಬರದಲ್ಲ ಇತ್ತ?
1: ನಾನು ತಿರ್ಗಾಟಕ ಮಾಡ್ಕೊಂಡ್ ಬರದು ಒಂದು ಮಾತ್ರ.
0: ಯಾವ್ದು?
1: ನಾನು ಗುಜರಾತ್ ಪ್ರವಾಸ ಮಾಡಿದ್ದೆ. ಆ ಗುಜರಾತ್ ಪ್ರವಾಸ ಮಾಡಿದಾಗ ನಾನು ಕಂಡಂತ ಅನುಭವಗಳನ್ನೆಲ್ಲ ಗುಜರಾತ್ನಲ್ಲಿ 8 ದಿನ ಅಂತ ಹೇಳುವಂತ ಒಂದು ಪುಸ್ತಕ ಮಾಡಿದ್ದೆ. ಅದು ಪ್ರಕಟ ಆಗಿದೆ. ಅದು ಕೂಡ ಹಾಗೇನೆ, ನನ್ನ ನವಿರಾದ ಅನುಭವಗಳೇನುಂಟು ಅವೆಲ್ಲವನ್ನು ಕೂಡ ಅಷ್ಟೇ ನವಿರಾಗಿ ಆತ್ಮೀಯವಾಗಿ ನಾನು ಹೇಳ್ಕೊಂಡು ಹೋಗಿದ್ದೆ. ಹೇಗೆ ಓದಿದವರು ಮುಖ್ಯವಾಗಿ ಗುರುತಿಸುವುದು ಇದು ಆತ್ಮೀಯವಾದ ಬರಹ ಅಂತ.
0: ಆಪ್ತವಾಗಿತ್ತು,
1: ಆಪ್ತವಾಗಿದೆ ಅಂತ ಹೇಳುವಂತಹದ್ದು. ಅದು ಜೊತೆಗೆ ಆ ಒಂದು ನಾನು ಕೊಡುವಂತಹ ಚಿತ್ರಣಗಳೆಲ್ಲವೂ ಕೂಡ ಅಷ್ಟು ಕರಾರುವಾಕ್ಕಾಗಿ ಇರ್ತಾ ಇತ್ತು. ನಾನು ಕಂಡ ಅನುಭವ ಏನುಂಟು ಅದಕ್ಕಿಂತ ನಾನು ಆಚೆಗೆ ಏನನ್ನೂ ಬರೆದಿಲ್ಲ. ಹೀಗಾಗಿ ಆ ಪುಸ್ತಕ ಅಂತ ಹೇಳುವಂತಹದ್ದು ನನ್ನ ಬರಹಕ್ಕೆ, ನನ್ನ ತಿರುಗಾಟಕ್ಕೆ ಒಂದು ಸಾಕ್ಷಿಯಾಗಿ ನಿಂತಿದೆ. ಅದಕ್ಕಿಂತ ಹೆಚ್ಚಿಗೆ ನಾನು ಸುತ್ತಾಟ ಮಾಡಿದವ ಅಲ್ಲ, ಯಾಕೆಂದ್ರೆ ನನಗೆ ಅದಕ್ಕೆ ಅವಕಾಶವೇ ಬರಲಿಲ್ಲ. ಮೊದಲು ಶಾಲಾ ದಿನಗಳಾಯ್ತು, ಆಮೇಲೆ ಉದ್ಯೋಗದ ದಿನಗಳಾಯ್ತು, ಆಮೇಲೆ ಸಾಂಸಾರಿಕ ಜೀವನ ಆಯ್ತು, ಆಮೇಲೆ ಒಂದು 2-3 ಸಾರಿ ನಿರ್ಮಲಾ ಟ್ರಾವೆಲ್ಸ್ನಲ್ಲಿ ನಾನು ದಕ್ಷಿಣ ಭಾರತ ಎಲ್ಲ ತಿರುಗಾಟ ಮಾಡಿದ್ದೆ. ಹಾಗೆ ನಮ್ಮ ಬಂಧುಗಳೊತ್ತಿಗೆ ಉತ್ತರ ಭಾರತಕ್ಕೂ ಹೋಗಿದ್ದೆ. ಆಗ ಎಲ್ಲ ಒಟ್ಟಿಗೆ ಹೋದ್ರಿಂದ ನಮ್ಗೆ ಹೆಚ್ಚು ಅನುಭವ ಪಡ್ಕೊಳ್ಳಿಕ್ ಸಾಧ್ಯ ಆಗಲಿಲ್ಲ. ನಾವು ಕಂಡಂತಹ ವಸ್ತು ಅಥವಾ ಅವ್ರು ಹೇಳ್ತಾರೆ ಆಯ್ತಾಯ್ತು ಸಮಯ ಆಯ್ತು ಬನ್ನಿ ಬನ್ನಿ ಬನ್ನಿ ಬನ್ನಿ ಅಂತ ಹೇಳುವಾಗ ನಮಗೆ ಪೂರ್ಣವಾಗಿ ಆ ಚಿತ್ರವನ್ನ ನಮ್ಮ ಮನಸ್ಸು ತುಂಬಿಸ್ಕೊಳ್ಳಿಕ್ ಸಾಧ್ಯ ಆಗ್ತಿರ್ಲಿಲ್ಲ. ಹೀಗಾಗಿ ಅದಾವುದೂ ಸ್ಪಷ್ಟ ಚಿತ್ರಣಗಳು ನನ್ನ ಮನಸ್ಸಲ್ಲಿ ಇಲ್ಲ. ಆದ್ದರಿಂದ ನಾನು ಅದನ್ನು ಬರೆಯುವಂತಹ ಸಾಹಸಕ್ಕೆ ಹೋಗಲೇ ಇಲ್ಲ. ಯಾಕಂದ್ರೆ ಬರೆದದು ಕೃತಕ ಆಗತ್ತೆ ಅಂತ ನಂಗೆ ಗೊತ್ತು. ಅಲ್ಲಿ ನೀವು ಹೇಳಿದಾಗೆ ಆಪ್ತತೆ ಅಂತ ಹೇಳುವಂತಹದ್ದು ಬರ್ತಾ ಇರಲಿಲ್ಲ.
0: ಉಪೇಂದ್ರ ಸೋಮಯ್ಯಾಜಿ ಅವ್ರಿಗೆ ಎಲ್ಲಾದ್ರೂ ಈಗ ಬೇಜಾರಾಯ್ತಂದ್ರೆ ನಾನು ಬರ್ದದಲ್ಲ ಆಗ ಪ್ರಕಟ ಮಾಡ್ಕಿದಿತ್ತು, ಮತ್ತೆ ಇನ್ನಷ್ಟು ಬರೆದು ಪ್ರಕಟ ಮಾಡ್ಕಿತ್ತು, ನಾ ಶುರು ಮಾಡದೆ ಲೇಟ್ ಆಯ್ತು ಪ್ರಕಟ ಮಾಡೋಕೆ, ಹಂಗೇನಾದ್ರು ಈಗ ಎಲ್ಲಾರು ಒಂದ್ ಬದಂಗೆ ಬೇಜಾರಿತ್ತ?
1: ಖಂಡಿತ ಇಲ್ಲ. ಆ ಕಾಲ ಅದು, ಆ ಕಾಲದಲ್ಲಿ ನಾನು ಹೇಗಿರ್ಬೇಕು ಹಾಗಿದ್ದೆ. ನಾನೊಬ್ಬ ಅಲ್ಲ, ನನ್ನಂತ ನೂರಾರು ಜನ ಅಧ್ಯಾಪಕರು ಆ ರೀತಿಯಲ್ಲಿ ನಾಟಕಗಳನ್ನು ಬರೆದಿದ್ರು, ಪದ್ಯಗಳನ್ನು ಬರೆದಿದ್ರು, ಮಕ್ಕಳಿಗೆ ಹಾಡಿಸಿಬಿಟ್ಟು ಕುಣಿಸಿದ್ರು, ನಾಟಕ ಹಾಡಿಸಿದ್ರು. ಆದರೆ ಯಾರು ಕೂಡ ಆ ಕಾಲದಲ್ಲಿ ಪುಸ್ತಕವನ್ನು ಪ್ರಕಟ ಮಾಡಲಿಲ್ಲ. ಆ 100 ನಾನು 101 ಅಂತ ಹೇಳುವಂತಹದ್ದು ನನಗೆ ಪೂರ್ಣವಾಗಿ ಜ್ಞಾನ ಇದ್ದದ್ರಿಂದ ನಾನು ಈಗ ಒಂದು ಚೂರು ಕೂಡ ಬೇಜಾರಿಲ್ಲ. ನನ್ನ ಪುಸ್ತಕದ ಬಗ್ಗೆ ಮುನ್ನುಡಿ ಬರೆದವರು ಇಬ್ಬರು ಕೂಡ, ಒಂದು ಪಾರ್ವತಿ ಜಯತಾಳ್, ಇನ್ನೊಂದು ಬೆಳಗೋಡು ರಮೇಶ್ ಭಟ್ ಅಂತ ಹೇಳುವ ಪುಸ್ತಕ ಬರೆದವರು, ಅವರಿಬ್ಬರು ಕೂಡ ನನ್ನನ್ನು ಬಾಲ್ಯದಿಂದ ಕಂಡುಕೊಂಡವರಾದ್ದರಿಂದ ಅವರು ಅದನ್ನೇ ಹೇಳಿದವರು, ನೀವು ಬರೆದದ್ದನ್ನೆಲ್ಲ ಪ್ರಕಟ ಮಾಡಿದ್ರೆ ಇಷ್ಟೊತ್ತಿಗೆ ಇಂಥ 4 ಪುಸ್ತಕಗಳನ್ನು ಮಾಡಬಹುದಾಗಿತ್ತು ಅಂತ. ನಂಗೆ ಹಾಗೆ ಅವರು ಬರೆದಾಗಲೂ ಕೂಡ ನನಗೇನು ಅನಿಸ್ತಿಲ್ಲ. ಕಾಲಾಯ ತಸ್ಮೈ ನಮಃ.
0: ಅಷ್ಟೇ. ಈಗ ನೀವು ಹೇಳ್ರಿ ಕಣೆ, ಆಗಳಿಕೆ ಮಕ್ಕಳಿಗೆ ನಾಟಕ ಬರೀತಿದ್ವೋ, ಹಾಡು ಹಾಡಿಸಿ ಕುಣಿಸ್ತಾ ಇದ್ವೋ, ನಿಮ್ಮ ಸೃಜನಶೀಲತೆ ಅಷ್ಟೊಂದಿತ್ತು. ಈಗಿನ ಅಧ್ಯಾಪಕ ಅಧ್ಯಾಪಕಿಯರಲ್ಲಿ ಅಥವಾ ಈಗಿನ ಪ್ರಾಧ್ಯಾಪಕರಲ್ಲಿ ವರ್ಗದಲ್ಲಿ ಅಂತದ್ದು ಎಲ್ಲೋ ಸ್ವಲ್ಪ ಮಿಸ್ ಆಗ್ತಿತ್ತು?
1: ಖಂಡಿತ ಮಿಸ್ ಆಗಿದೆ. ಅದಕ್ಕೆ ಮುಖ್ಯವಾದ ಕಾರಣ ಪ್ರಾಥಮಿಕ ಶಾಲೆ ಪ್ರೌಢಶಾಲೆಗಳಲ್ಲಿ ಅಧ್ಯಾಪಕರಿಗೆ ಪಾಠಕ್ಕಿಂತ ಪಾಠೇತರ ಚಟುವಟಿಕೆಗಳ ಬಗ್ಗೆ, ಅಂದರೆ ಅವರಿಗೆ ಕೊಡುವಂತಹ ಸರ್ಕಾರದ ಅನೇಕ ಕೆಲಸಗಳಿರುತ್ತಲ್ಲ ಅಥವಾ ಅವರು ದಾಖಲೆ ಮಾಡಿಕೊಡಬೇಕು ಅಂತ ಹೇಳುವಂತಹದ್ದೇ ಮುಖ್ಯವಾಗಿರೋದ್ರಿಂದ ಅವರ ಬಹುಪಾಲು ಶಾಲಾ ಸಮಯವನ್ನ ಅದಕ್ಕೆ ವಿನಿಯೋಗ ಮಾಡ್ತಾ ಇದ್ರು. ನಾನು ಕಿವಿಯಾರೆ ಕೇಳಿದ್ದೆ, ಅಧ್ಯಾಪಕರೇ ಹೇಳಿದ್ರು ನನಗೆ ಪಾಠ ಮಾಡಲಿಕ್ಕೆ ಸಮಯವೂ ಸಿಗುವುದಿಲ್ಲ, ನಾನು ಕಂಪ್ಯೂಟರ್ ಮುಂದೆ ಕೂತ್ಕೊಳ್ಳೋದೇ ಆಯಿತು ಅಥವಾ ದಾಖಲೆಗಳನ್ನ ಭರ್ತಿ ಮಾಡೋದೇ ಆಯಿತು, ಮನೆಗೆ ಬಂದರೆ ಅವ್ರಿಗೆ ಬೇರೆ ಕೆಲಸ ಇರುತ್ತೆ, ಹೀಗಾಗಿ ಏನಿದೆ ಶಾಲೆಯಲ್ಲಿ ಮಾಡಬೇಕು, ಯಾವಾಗ ಮಾಡಬೇಕು, ಸ್ವಲ್ಪ ಹೊತ್ತು ಪಾಠ ಮಾಡಿದ್ರು ಮತ್ತೆ ಅಲ್ಲೇ ಕೂತ್ಕೊಂಡು ಬರೋದು ಏನೋ. ಹೀಗಾಗಿ ಶಾಲೆಯಲ್ಲಿ ಅದಕ್ಕೆ ಈಗ ಪೂರ್ಣವಾದ ಅವಕಾಶ ಸಿಗ್ತಾ ಇಲ್ಲ. ಹೀಗಾಗಿ ಅಧ್ಯಾಪಕರಿಗೂ ಬೇಕಾಗಿಲ್ಲ. ಇನ್ನೊಂದು, ಮೇಲಿನ ದರ್ಜೆಗೆ ಹೋಗ್ತಾ ಇದ್ದಾಗೆ ಅಲ್ಲಿ ಬೇಕಾಗುವುದೇನಂತೇಳಿದ್ರೆ ರಿಸಲ್ಟ್, 100 ಫಲಿತಾಂಶ ಬರಬೇಕು, ಮಕ್ಕಳು 100 ಮೇಲೆ ಅಂಕಗಳನ್ನು ತಗೊಳ್ಬೇಕು. ಅದಕ್ಕೆ ಏನು ಬೇಕು, ಅದಕ್ಕೆ ಅಷ್ಟನ್ನು ತಯಾರು ಮಾಡುವುದಕ್ಕೆ ಅವರು ತಮ್ಮ ಶ್ರಮವನ್ನು ವಿನಿಯೋಗ ಮಾಡ್ತಾರೆ ಹೊರತು ಅವರಿಗೆ ಆ ಪ್ರತಿಭೆ ಇಲ್ಲ ಅಂತಲ್ಲ. ಅವರಲ್ಲಿ ಎಲ್ಲ ಪ್ರತಿಭೆಗಳೂ ಉಂಟು, ಆದರೆ ಆ ಪ್ರತಿಭೆಗಳನ್ನು ಮಕ್ಕಳೊಂದಿಗೆ ಹಂಚಿಕೊಳ್ಳೋದಕ್ಕೆ ಅವರಿಗೆ ಅಲ್ಲಿ ಅವಕಾಶ ಸಿಗ್ತಾ ಇಲ್ಲ. ಒಂದು, ಅವರನ್ನು ಪರೀಕ್ಷೆಗೆ ತಯಾರಿ ಮಾಡುವಂಥದ್ದು. ಇನ್ನೊಂದು, ಸರ್ಕಾರದ ಒತ್ತಡದ ಕೆಲಸಗಳಿರೋದ್ರಿಂದ ಅವರಿಗೆ ತಮ್ಮ ಪ್ರಾಮಾಣಿಕವಾಗಿ ಅಧ್ಯಾಪಕರು ಯಾವ ರೀತಿಯಲ್ಲಿ ಚಿಕ್ಕ ಮಕ್ಕಳೊಂದಿಗೆ ಇರಬಹುದು, ದೊಡ್ಡ ಮಕ್ಕಳೊಂದಿಗೆ ಇರಬಹುದು, ವ್ಯವಹರಿಸಿ.

0: ಬೇಕು, ಹಾಗೆ ವ್ಯವಸ್ಥೆ ಆಗ್ತಾ ಇಲ್ಲ ಅಂತ ಹೇಳುವಂತ ಬೇಸರ ಅವ್ರಿಗೆ ಖಂಡಿತ ಉಂಟು.
1: ನಿಮ್ಮ ಮಾತಿಗೆ ಎಂಬತ್ತಿ ನಂಗೆ ಅನ್ನಿಸ್ತಾ ಇತ್ತು, ನಿಮ್ಮ ಕ್ಲಾಸ್ ನಾ ಕೂಕೊಂಡಿರ್ಲಿಲ್ಲ, ಆದ್ರೆ ನಿಮ್ಮ ಕ್ಲಾಸ್ ಆಪತ್ತಿಗೆ, ನಿಮ್ಮ ಕನ್ನಡ ಪಾಠ ಆಪತ್ತಿಗೆ ಆಗಿನ ಪ್ರಾಧ್ಯಾಪಕರಲ್ಲಿ ಅದೊಂದು ಏನ್ ಅಟ್ರಾಕ್ಷನ್, ಅವ್ರು ಮಾತ್ರ ಅಲ್ಲ ಶಿಕ್ಷಕರಲ್ಲೂ ಕೂಡ ಕನ್ನಡ ಮಾಸ್ಟರ್ ಅಂದ್ರೆ ಅವರಲ್ಲಿರೋ ಟ್ಯಾಲೆಂಟೇ ಬೇರೆ, ಅವರಂತರ ವಿಶಿಷ್ಟ ಟ್ಯಾಲೆಂಟ್ ಇಪ್ಪರೆ ಅಂತ ಇರುತ್ತೆ, ಅದೊಂಥರ ಬ್ರ್ಯಾಂಡ್ ಆಯೇ ಬಪ್ಪಾರ ಅವರು. ಅವ್ರ ಆ ಪದ್ಯಗಳನ್ನ ಎಕ್ಸ್ಪ್ಲೈನ್ ಮಾಡುವಾಗ ಬರೀ ಪದ್ಯನ ಪದ್ಯ ಆಗಿ ಓದೋದಿಲ್ಲ, ಓದ್ಕೊಂಡು ಹೋತಿಲ್ಲ, ಅದನ್ನೊಂದು ಹಾಡಾಗಿ
0: ಪೂರ್ಣವಾಗಿ
1: ಆ ದಿನಗಳನ್ನೆಲ್ಲ ಒಂಚೂರು ಭಂಡಾರ್ಕರ್ಸ್ ಕಾಲೇಜಿನ ಆ ದಿನಗಳನ್ನ ಒಂಚೂರು ನೆನಪು ಮಾಡ್ಕೊಳ್ಳಿ ಸರ್.
0: ನನ್ ಈಗಲೂ ಕೂಡ ನಾನು ವಿದ್ಯಾರ್ಥಿಗಳು ಸಿಕ್ಕಿದಾಗ ಸರ್ ನೀವು ಗದಾಯುದ್ಧ ಪಾಠ ಮಾಡಿದ್ದು ಈಗಲೂ ನಂಗೆ ನೆನಪಿದೆ. ಪಾಪ ಭಾರತದ ಕೊನೆಯ ಮೂರು ಆಶ್ವಾಸಗಳನ್ನು ನೀವು ರಾಗವಾಗಿ ಹಾಡ್ತಾ ಇದ್ದದ್ದು, ಅದಕ್ಕೆ ವಿವರಣೆ ಕೊಡ್ತಾ ಇದ್ದದ್ದು ಈಗಲೂ ಕೂಡ ನಂಗೆ ನೆನಪಿದೆ ಅಂತ ಹೇಳುವಂತಹದ್ದು ಕೇಳಿದಾಗ, ಆಗ ನಾನು ಈ ತರ ಮಾಡ್ತಾ ಇದ್ದೆ ಅಂತ ನನಗೆ ಅನಿಸ್ತಾ ಇರಲಿಲ್ಲ. ಈಗ ಮಕ್ಕಳು ಹೇಳುವಾಗ ಓ ನಾನು ಹಾಗೆ ಪಾಠ ಮಾಡಿದ್ದೆ ಅಂತ ನನಗೆ ಈಗ ಅನಿಸ್ತಾ ಇದೆ. ಆಗ ನನ್ನ ಕರ್ತವ್ಯವನ್ನು ನಾನು ಮಾಡಿದ್ದೇನೆ. ಅದರಲ್ಲಿ ವಿಶೇಷವಾಗಿ ಮೇಜರ್ ಮಕ್ಕಳು ನನ್ನನ್ನು ತುಂಬ ಹಚ್ಚಿಕೊಂಡವರು, ಹಾಗೆ ಬೇರೆ ಕ್ಲಾಸ್ ಅವರು ಕೂಡ ಅಷ್ಟೇನೆ, ನನ್ನ ವಿವರಣೆಯನ್ನು ಅವರು ತುಂಬ ಮೆಚ್ಚಿಕೊಳ್ತಾ ಇದ್ದಾರೆ ಅಲ್ಲ ಅಷ್ಟೇನೆ. ಅದಕ್ಕೆ ಕನ್ನಡ ಅಧ್ಯಾಪಕರನ್ನು ಯಾಕೆ ಮೆಚ್ಚಿಕೊಳ್ತಾ ಇದ್ದಾರೆ ಅಂದರೆ, ಬೇರೆಯವರಿಗೆ ವಿಷಯ ಮಾತ್ರ ಮುಖ್ಯ, ಅವರು ಕಲಿಸಬೇಕಾದಂಥ ಇತಿಹಾಸದ ಕಾಮರ್ಸಿನದ್ದು ವಿಷಯಗಳು ಮಾತ್ರ ಮುಖ್ಯ ಆಗಿರುತ್ತೆ ಹೊರತು ಇನ್ನಿತರ ವಿಷಯಗಳ ಕಡೆಗೆ ಅವರಿಗೆ ಹೋಗ್ಲಿಕ್ಕೆ ಅಲ್ಲಿ ಒಂದು ಅವಕಾಶವೇ ಇರ್ತಿರ್ಲಿಲ್ಲ. ನಮ್ಗೆ ಹಾಗಲ್ಲ, ಪಾಠದ ಮಧ್ಯದಲ್ಲಿ ಯಾವ್ದಾವುದೋ ವಿಷಯಗಳು ಬರುತ್ತೆ, ಯಾವ್ದಾವುದೋ ಮೌಲ್ಯಗಳೆಲ್ಲ ಬರುತ್ತೆ, ಅವೆಲ್ಲವನ್ನ ಹೇಳುವಾಗ ನಾವು ಇನ್ಯಾವುದೋ ಒಂದು ಕಥೆಯನ್ನು ತಂದು ಹೇಳ್ತೇವೆ, ಇನ್ಯಾವುದೋ ವಿಷಯವನ್ನು ಅಲ್ಲಿ ತಿರುಗಿಸ್ತೇವೆ. ಇನ್ನೊಂದು ಸಂದರ್ಭದಲ್ಲಿ ಅವರಿಂದ ತರಗತಿಗೆ ಬಂದು ಕೂಡಲೇ ನೀವು 5 ನಿಮಿಷ ಮಾತಾಡಬೇಕು ಯಾವುದೇ ಒಂದು ವಿಷಯದ ಬಗ್ಗೆ ಅಂತ ನಾನು ಹೇಳ್ತೇನೆ. ಹೀಗಾಗಿ ಏನಾಗುತ್ತೆ ಅಂದರೆ ಅವ್ರು ತಯಾರು ಮಾಡ್ಕೊಂಡು ಬರ್ತಾರೆ, ಉಳಿದವರು ಏನಾದರೂ ಪ್ರಶ್ನೆಗಳನ್ನು ಕೇಳೋದಿದ್ದರೆ ಖಂಡಿತ ಅವ್ರು ಕೇಳ್ತಾರೆ. ಇದೊಂದು ಲವಲವಿಕೆ ತರಗತಿ ಆಗ್ತಾ ಇತ್ತು ಆ ಸಮಯದಲ್ಲಿ ಆ ಮಕ್ಕಳು ಮಾತಾಡೋದು. ಯಾಕಂದ್ರೆ ಇಲ್ಲದಿದ್ರೆ ಏನಾಗುತ್ತೆ ಅಂದರೆ ಇಲ್ಲಿ ಉಪನ್ಯಾಸ ಅಂದರೆ ಏಕಮುಖ ಸಂಚಾರ, ಪ್ರಾಧ್ಯಾಪಕರು ಉಪನ್ಯಾಸ ಮಾಡ್ತಾ ಹೋಗೋದು, ಮಕ್ಕಳು ಸಾಧ್ಯ ಆದರೆ ನೋಟ್ಸ್ ಮಾಡ್ಕೊಳ್ಳೋದು, ಇಲ್ಲದ್ರೆ ಅವ್ರು ನೋಟ್ಸ್ ಕೊಟ್ಟದನ್ನು ಬರ್ಕೊಳ್ಳೋದು, ಇಷ್ಟೇ ಆಗ್ತಿತ್ತೆ ಹೊರತು ಇಲ್ಲಿ ನಮ್ಮಲ್ಲಿ ನೋಟ್ಸ್ ಪ್ರಶ್ನೆ ಅಂತ ಇರ್ತೇ ಇರಲಿಲ್ಲ. ಹೀಗಾಗಿ ಅವರಿಗೆ ಆಲಿಸುವ ಕೆಲಸ ಅದೇ ಮುಖ್ಯ ಆಗ್ತಾ ಇತ್ತು. ಆಲಿಸುವಿಕೆಯನ್ನು ಹೆಚ್ಚು ಆಕರ್ಷಕವಾಗಿ ಮಾಡಬೇಕು ಎಂಬ ಕಾರಣಕ್ಕೋಸ್ಕರ ನಮ್ಮದು ಗಾದೆ ಮಾತಿರ್ಬೋದು, ಇನ್ನೊಬ್ಬ ಕವಿಯ ಹೇಳಿಕೆಗಳಿರ್ಬೋದು, ಇನ್ನೊಂದು ಕಥೆ ಇರ್ಬೋದು, ಪೌರಾಣಿಕ ಪ್ರಸಂಗಗಳಿರ್ಬೋದು, ಅವೆಲ್ಲವನ್ನ ತಂದು ಒಟ್ಟಿಗೆ ಸೇರಿಸಿ ಹೇಳುವಾಗ ಮಕ್ಕಳಿಗೆ ಆ ತರಗತಿ ಅಂತ ಹೇಳುವಂತದ್ದು ಏಕಮುಖವಾಗಿ ಇರದೆ ಅವರನ್ನ ಹಲವು ಕಡೆಯ ರೀತಿಯಲ್ಲಿ ಯೋಚನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇರೋದ್ರಿಂದ ಕನ್ನಡ ಅಧ್ಯಾಪಕರಿಗೆ ಅದೊಂದು ಅವಕಾಶ ಅಂತ ನಾನು ಎಣಿಸ್ಕೊಳ್ತೇನೆ.
1: ಸರ್, ನೀವು ಪಾಠ ಮಾಡದ್ ಗದಾಯುದ್ಧ ಇಲ್ಲ ಪಂಪ ಭಾರತ, ಯಾವ್ದಾದ್ರು ಭಾಮಿನಿ ಯಾವ್ದಾದ್ರು ಎಂತಾರು ಒಂಚೂರು 2 ಸಲ ನೆನಪಿದ್ದನ್ನು ಒಂಚೂರು ಹೇಳಕ್ಕ?
0: ಕೇಳಿದ್ರೆ ಹಳೆಗನ್ನಡ ಯಾಕೆ ಬೇಕು ಅಂತ ಕೇಳ್ತಾರೆ ಈಗ, ಆದರೆ ಅದರಲ್ಲಿ ಬರುವಂತಹ ವಿವರಣೆಗಳಿರ್ಬೋದು ಅಥವಾ ಸಂದೇಶಗಳಿರ್ಬೋದು ಅಥವಾ ಮಹತ್ವದ ಬದುಕಿನ ಕಾಣಿಕೆಗಳಿರ್ಬೋದು ಅವೆಲ್ಲವನ್ನ ಅರ್ಥ ಮಾಡ್ಕೋಬೇಕಾದ್ರೆ ಆ ಕಾವ್ಯಗಳನ್ನೆಲ್ಲ ಓದಬೇಕಾಗುತ್ತೆ. ಕೃಷ್ಣ ಸಂಧಾನಕ್ಕೆ ಬಂದಿದ್ದಾನೆ, ಸಂಧಾನ ವಿಫಲ ಆಗಿದೆ, ಯುದ್ಧ ನಿಶ್ಚಯ ಆಗಿದೆ. ಆ ಸಮಯದಲ್ಲಿ ಕರ್ಣನನ್ನ ಹೇಗಾದರೂ ಮಾಡಿ ಅವನ ಮನಸ್ಸನ್ನ ಅಭದ್ರಗೊಳಿಸಬೇಕು ಎಂಬ ಕಾರಣಕ್ಕೋಸ್ಕರ ಕೃಷ್ಣ ಒಂದು ಕುತಂತ್ರ ಮಾಡ್ತಾನೆ. ತಾನು ಹೊರಟಿದ್ದೇನೆ, ತನ್ನನ್ನು ಕಳಿಸಿಕೊಡ್ಲಿಕ್ಕೆ ಅಷ್ಟು ದೂರ ಬಾ ಎಂಬುದಾಗಿ ಅವನನ್ನು ಬರಲಿಕ್ಕೆ ಹೇಳಿಬಿಟ್ಟು ರಥದಲ್ಲಿ ತನ್ನ ತೊಡೆ ಸೋಂಕಿನಲ್ಲಿ ಕುಳ್ಳಿರಿಸಿಕೊಂಡು ಮಾತಿನ ನಡುವೆ ಅವನ ಜನ್ಮ ರಹಸ್ಯವನ್ನು ಹೇಳ್ತಾನೆ. ಕೌರವನನ್ನು ಬಿಟ್ಟು ನಮ್ಮಲ್ಲಿಗೆ ಬಾ ಅಂತ ಕೂಡ ಹೇಳ್ತಾನೆ. ಆಗ ಕರ್ಣ ಕೌರವನ ಒಂದು ದೊಡ್ಡ ಗುಣವನ್ನ ನೆನಪು ಮಾಡಿಕೊಳ್ತಾ ಅಂಥವನನ್ನ ನಾನು ಬಿಟ್ಟು ಹೇಗೆ ಬರಲಿ ಅಂತ ಕೇಳ್ತಾನೆ. ಸ್ನೇಹಕ್ಕೆ ಕೊಡುವಂತಹ ಒಂದು ಬೆಲೆ, ಒಂದು ಗೌರವ, ಅದು ಆ ಪದ್ಯದಿಂದ ವ್ಯಕ್ತ ಆಗುತ್ತೆ. ನೆತ್ತ ಮನಾಡಿ ಭಾನುಮತಿ ಸೋಲ್ತೊಡೆ ಸೋಲಮಂ ಈವುದು ಎಂದು ಕಾಡುತ್ತಿರೆ ಮುತ್ತಿನ ಲಂಬಣಂ ಪರಿಯೇ ಮುತ್ತಿನ ಕೇಡನೆ ನೋಡಿ ಬಳುಕುತ್ತಿರೆ ಏವಂ ಇಲ್ಲದೆ ಇವಂ ಆಯುವುದು ಎಂಬ ಆ ಗೆಳೆಯನನ್ನು ಬಿಟ್ಟು ನಾನು ಹೇಗೆ ಬರಲಿ, ಹಾಗೇನಾದರೂ ಬಂದರೆ ನಾನೊಬ್ಬ ಎಲ್ಲರಿಂದ ಬೇಡ ಎಂಬುದಾಗಿ ತಿರಸ್ಕೃತನಾಗ್ತೇನೆ, ಅಲ್ಲದೆ ನಾನೊಬ್ಬ ಕಾಡಾಡಿ ಮನುಷ್ಯ ಬೇಡನಂತ ಆಗುವುದಿಲ್ಲವೇ ಎಂಬುದಾಗಿ ಅವ ಹೇಳುವಂತಹ ಆ ಒಂದು ಸಂದರ್ಭದ ಮಾತನ್ನ ಪಂಪ ಆ ಸಮಯದಲ್ಲಿ ಇಟ್ಟದುಂಟಲ್ಲ, ಅದೊಂದು ಒಂದು ಸ್ನೇಹಕ್ಕೆ ಕೊಡುವಂತ ಅತ್ಯಂತ ದೊಡ್ಡದಾದ ಪಾರಿತೋಷಕ.
1: ಸರ್, ನೀವು ಹೇಳಿದ್ದು ಮುತ್ತಿನಂತ ಸಾಲುಗಳದು ಹಳೆಗನ್ನಡದಲ್ಲಿ ಇಪ್ಪದ, ಆದ್ರೆ ಹೆಚ್ಚಾಗಿ ಈಗಿನವರಿಗೆ ಅದು ಅರ್ಥವೇ ಆಗ್ತಿಲ್ಲ. ನಮ್ಮ ಮುತ್ತನ್ನ ಎತ್ತಿ ಕೊಡ್ಲಾ ಪೊಣಿಸಿ ಕೊಡ್ಲಾ ಅಂತ ಕೇಳಿದ್ದಲ್ದವ, ಅದೊಂಚೂರು ಎಕ್ಸ್ಪ್ಲೇನ್ ಮಾಡಿಬಿಡಿ ಸರ್ ಆ ಸಾಲುಗಳನ್ನ.
0: ಆಯ್ತು, ಸ್ಪರ್ಧೆ ಅಂದ್ಮೇಲೆ ಅಲ್ಲಿ ಒಂದು ಕೊನೆ ಪಣ ಇಡಬೇಕಾಗುತ್ತೆ. ಪಂಪ ಇಲ್ಲಿ ಪಣದ ವಿಷಯವನ್ನು ಹೇಳಲೇ ಇಲ್ಲ, ಆದರೆ ಆ ಪದ್ಯ ಸೂಚ್ಯವಾಗಿ ಸೂಚಿಸುತ್ತೆ ಮುತ್ತಿನ ಲಂಬಣವೇ ಪಣವಾಗಿದ್ದಿರಬೇಕು ಅಂತ. ಭಾನುಮತಿ ಮತ್ತೆ ಕೌರವ ಇಬ್ರು ತಮ್ಮ ಅಂತರಂಗದಲ್ಲಿ, ಅಂತರಂಗ ಅಂದ್ರೆ ಅಂತಃಪುರದಲ್ಲಿ ಪಗಡೆ ಆಡ್ತಾ ಇದ್ದಾರೆ. ಆ ಸಮಯದಲ್ಲಿ ಬಹುಶಃ ಮೂರನೇವರಿಗೆ ಪ್ರವೇಶ ಇರೋದಿಲ್ಲ, ಆದರೆ ಇಲ್ಲಿ ಕರ್ಣನಿಗೊಂದು ಪ್ರವೇಶ ಇದೆ. ಏಕೆಂದ್ರೆ ಕರ್ಣ ಮತ್ತು ಕೌರವರ ನಡುವೆ ಇರುವಂತ ಆ ಒಂದು ಅತ್ಯಂತ ಸಲುಗೆ ಪ್ರೀತಿ ಅಂತ ಹೇಳುವಂತಹದ್ದು ಕರ್ಣನಿಗೆ ಆ ಅವಕಾಶ ಕೊಟ್ಟಿದ್ದ. ಇಲ್ಲಿ ಬಹುಶಃ ಯಾವುದೋ ಕಾರಣದಿಂದಾಗಿ ಕೌರವ ಕರ್ಣನಿಗೆ ಆಟ ಮುಂದುವರಿಸಲಿಕ್ಕೆ ಹೇಳ್ತಾನೆ. ಆಗ ಕರ್ಣ ಬಹುಶಃ ಪಣವನ್ನ ಇಟ್ಟು ಆಡುವ ಎಂಬುದಾಗಿ ಹೇಳಿರ್ಬೇಕು. ಭಾನುಮತಿ ತನ್ನ ಮುತ್ತಿನ ಸರವನ್ನೇ ಪಣವಾಗಿ ಇಟ್ಟಿರ್ಬೇಕು. ಸರಿ, ಆಟ ಆಗತ್ತೆ, ಕರ್ಣ ಗೆಲ್ತಾನೆ. ಸೋತವಳು ಭಾನುಮತಿ ಎಲ್ಲಿ ಸರ ಕೊಡು ಅಂತ ಕೇಳ್ತಾನೆ, ಆದರೆ ಅವಳು ಅದನ್ನು ಕೊಡ್ಲಿಕ್ಕೆ ಇಷ್ಟಪಡೋದಿಲ್ಲ. ಯಾಕೆ ಕೊಡ್ಲಿಕ್ಕೆ ಇಷ್ಟಪಡಲಿಲ್ಲ? ಅದು ಪಂಪ ಹೇಳಲಿಲ್ಲ. ಏನು, ಭಂಡಾರದಲ್ಲಿ ಮುತ್ತಿನ ಸರಗಳಿಗೇನು ಬರವೇ ತಂದು ತಂದು ಕೊಡಬಹುದಾಗಿತ್ತು, ಒಂದಲ್ಲ 10 ತಕೋ ಅನ್ಕೊಂಡು. ಆದರೆ ಬಹುಶಃ ಅವಳಿಗೆ ಆ ಸರದ ಬಗ್ಗೆ ಯಾವುದೋ ಒಂದು ವ್ಯಾಮೋಹ ಇದ್ದಿರ್ಬೇಕು. ಯಾವುದು ವ್ಯಾಮೋಹ? ನಾವು ಚಿಂತನೆ ಮಾಡ್ಲಿಕ್ಕೆ ಹೋದಾಗ ಬಹುಶಃ ಅದು ಅವಳ ತವರು ಮನೆಯಿಂದ ಅಮ್ಮ ಈ ಮಗಳು ಹೋಗುವಾಗ ಕುತ್ತಿಗೆ ಹಾಕಿ ಕೊಟ್ಟದ್ದಿರಬೇಕು ಎಂಬುದಾಗಿ ನಾವು ಊಹಿಸಿಕೊಳ್ಬಹುದು. ಹೀಗಾಗಿ ಆ ಸರವನ್ನು ಕೊಡ್ಲಿಕ್ಕೆ ಅವಳು ಇಷ್ಟಪಡೋದಿಲ್ಲ, ಬೇರೆ ಸರವನ್ನ ತರ್ಲಿಕ್ಕೆ ಹೇಳಿರ್ಬೋದು. ಆದ್ರೆ ಕರ್ಣ ಒಪ್ಲಿಲ್ಲ, ನೀನ್ ಅದೇ ಸರ ಕೊಡ್ತೇ ಅಂತ ಹೇಳಿದ್ದೆ, ಎದ್ದು ತೋರಿಸಿದ್ಯ ಅಂತ ಹೇಳಿ ಅವಳು ಕೊಡ್ಲಿಕ್ಕೆ ಒಪ್ಪದೇ ಇದ್ದಾಗ ಆ ಸರಕ್ಕೆ ಕೈ ಹಾಕಿ, ಯಾರಿಗ ಅವಕಾಶ ಇದೆ ರಾಣಿಯ ಕೊರಳಿಗೆ ಕೈ ಹಾಕಿ ಮುತ್ತಿನ ಸರವನ್ನ ಸೆಳೆಯುವುದಕ್ಕೆ? ಕರ್ಣನಿಗಲ್ಲದೆ, ಮುಖ್ಯವಾಗಿ ಗೌರವನಿಗಲ್ಲದೆ, ಆಮೇಲೆ ಕರ್ಣನಿಗೆ ಮಾತ್ರ ಅವಕಾಶ ಇದ್ದಿತ್ತು. ಅದಕ್ಕೂ ಕೂಡ ಯಾವ ಕಾರಣವನ್ನ ಕೊಡ್ಲಿಲ್ಲ ಪಂಪ. ಆಗ ಅದು ಎಡದ ರಭಸಕ್ಕೆ ತುಂಡಾಗಿ ಬೀಳತ್, ಮುತ್ತೆಲ್ಲ ಕೆಳಕ್ಕೆ ಬಿದ್ದು ಕುಣಿತಾ ಇರತ್. ಆ ಹೊತ್ತಿಗೆ ಹೊರಗಿಂದ ಬಂದಿರುವಂತ ಕೌರವ, ಹೊರಗೆ ಹೋದವನು, ಆ ಮುತ್ತನ್ನ ನೋಡಿಬಿಟ್ಟು ಸಂದರ್ಭವನ್ನ ಅರ್ಥ ಮಾಡಿಕೊಂಡು, ಈ ಮುತ್ತನ್ನೆಲ್ಲ ನಾನು ನಿನಗೆ ಅಂದ್ರೆ ಕರ್ಣ ಅಲ್ಲಿ ಮುತ್ತನ್ನ ಆಯ್ಲಿಕ್ಕೆ ಹೊರಟಿದ್ದಾನೆ, ಅವಳು ಇನ್ನೊಂದ್ ಕಡೆಯಲ್ಲಿ ಇದ್ದಾಳೆ. ಆಗ ಕೌರವ ಕೇಳ್ತಾನೆ, ಈ ಮುತ್ತನ್ನ ನಾನು ಆದು ಕೊಡಬಹುದೇ, ಹೆಕ್ಕಿ ಕೊಡಬಹುದಾ? ಈ ರೀತಿಯಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಂತಹ, ನನ್ನನ್ನು ಕಾಣ್ತಾ ಇರುವಂತಹ ಆ ಕೌರವನನ್ನ ಬಿಟ್ಟು ನಾನು ಹೇಗೆ ಬರಲಿಯಪ್ಪ ಅಂತ ಕೇಳುವಂತಹದ್ದು ಇದರ ವಿವರ. ಈ ರೀತಿಯಲ್ಲಿ ಇರುವಂತಹ ಕೌರವನನ್ನ ಬಿಟ್ಟು ನಾನು ಹೇಗೆ ಬರಲಿ ಅಂತ ಕೇಳುವಂತಹ ಆ ಒಂದು ವರ್ಣನೆ ಬಹುಶಃ ಇವತ್ತು ಬೇರೆಯವರು ಕೇಳಿದ್ರೆ ಎಲ್ಲ ಹುಚ್ಚು ಅಂತ ಎಣಿಸ್ಕೋಬಹುದು, ಆದರೆ ಕಾವ್ಯದಲ್ಲಿ ಮಾತ್ರ ಅದು ಸಾಧ್ಯ ಆಗತ್ತೆ. ಯಾಕಂದ್ರೆ ಇನ್ನೊಂದು ಕಡೆಯಲ್ಲಿ ಒಬ್ಬ ಕವಿ ಹೇಳ್ತಾನೆ, ಕಟ್ಟಿಯುಂ ಏನೋ ಅಲ್ಲ ಅದಲ್ಲ ಚೇಂಜ್, ಕಟ್ಟುಗೆ ಕಟ್ಟದೆ ಇರಕ್ಕೆ ಕಡಲಂ ಕಪಿಸಂತತಿ, ಮೆಟ್ಟುಗೆ ಮೆಟ್ಟದೆ ಇರಕ್ಕೆ ಹರಪಾದಂ ಬಾನು ಆಕಾಶಮ. ಹೀಗೆ ಅಸಾಧ್ಯವಾದುದನ್ನ ಸಾಧ್ಯ ಮಾಡುವಂತಹ ಶಕ್ತಿ ಕವಿಗಳಿಗಿರುತ್ತೆ. ಅವರು ಆ ಬ್ರಹ್ಮ ಅಲ್ಲ, ಇವರು ಅಪರ ಬ್ರಹ್ಮ ಅಂತ ಒಬ್ಬ ಕವಿ ಹೇಳ್ತಾರೆ. ಹಾಗೆ ಅಂತಃಪುರದಲ್ಲಿ ನಡೆದ ಘಟನೆಗಳು ಸತ್ಯ ಏನೋ ಗೊತ್ತಿಲ್ಲ, ಆದ್ರೆ ಒಂದು ಉತ್ಪ್ರೇಕ್ಷೆ ಮಾಡಿ ಹೇಳ್ಬೇಕು, ಕರ್ಣ ತಾನು ಯಾಕೆ ಬರುವುದಿಲ್ಲ ಅಂತ ಹೇಳುವಂತಹದ್ದನ್ನ ಹೇಳಬೇಕಾದರೆ, ಕರ್ಣ ಮತ್ತು ಕೌರವರ ನಡುವೆ ಇರುವಂತಹ ಒಂದು ಬಂಧ ಎಷ್ಟು ಗಟ್ಟಿಯಾದದ್ದು ಅಂತ ಹೇಳುವಂತಹದ್ದನ್ನ ಸೂಚಿಸುವುದಕ್ಕೆ ಇಂತಹ ಸಂದರ್ಭಗಳನ್ನ ಕವಿಗಳು ಅನೇಕ ಕಡೆಯಲ್ಲಿ ಬಳಸಿಕೊಂಡಿರುತ್ತೆ.
1: ಅದನ್ನ ನೀವು ಅಧ್ಯಾಪಕರು ಅಷ್ಟೇ ರಸವತ್ತಾಗಿ ವರ್ಣಿಸೋದು ಇರುತ್ತೆ. ಆಗ್ಲೇ ಮಕ್ಕಳಿಗೆ ಇಂಥದ್ದೊಂದು ಸನ್ನಿವೇಶಗಳು ಸದಾ ಅವ್ರು ಇನ್ನೊಂದು ನೀವು ಈಗ ಸಿಕ್ಕರು ಸರ್, ನೀವು ಅವತ್ತು ಇದೊಂದು ಹೇಳಿದ ಕಾಣಿ ಇದೆಷ್ಟು ಲೈಕ್ ಇದೀತಂತ ಈಗಲೂ ನೆನ್ಪ್ ಮಾಡ್ಕೊಂಡ್ ಅಲ್ವಾ ಸರ್?
0: ಖಂಡಿತ. ಬಿಸಿಕಲ್ ಕಟ್ಟೆಯಲ್ಲಿ ನಾನು ಅಧ್ಯಾಪಕರಾಗಿರುವಾಗ ಮೊನ್ನೆ ಒಂದು ಸಾಹಿತ್ಯ ಕಳೆದ ವರ್ಷ ಸಾಹಿತ್ಯ ಸಮ್ಮೇಳನದಾಗ ಹೋದಾಗ ಅನೇಕ ಜನ ವಿದ್ಯಾರ್ಥಿಗಳು ನನ್ನ ಹಳೆ ವಿದ್ಯಾರ್ಥಿಗಳು ಸಿಕ್ಕಿದ್ರು, ಅವರೆಲ್ಲ ನೆನ್ಪು ಮಾಡ್ಕೊಡ್ತಾ ಇದ್ರು, ನೀವು ಆ ಪಾಠ ಮಾಡಿದ್ದು ಈ ಪದ್ಯ ಮಾಡಿದ್ದು ಈಗಲೂ ನೆನಪುಂಟು ಸರ್ ಅಂತ.
1: ಅದು ನಿಮ್ಮ ತಾಕತ್ತು, ಯಾಕಂದ್ರೆ ನೀವು ಅಷ್ಟು ಲೈಕ್ ಮನ ಮುಟ್ಟುವಂಗ್ ಹೇಳಕ್ ಹೋಗಿ ಅವ್ರು ಇವತ್ತಿಗೂ ಅದನ್ನ ನೆನ್ಪಿಟ್ಕೊಂಡಿರ್ತಾರೆ.
0: ಸುಮ್ಗೆ ಅದಕ್ಕೆ ಅನುವಾದ ಕೊಟ್ಟು ಬಂದದಿದ್ರೆ
1: ಅದು ಉಳಿಯೋದಿಲ್ಲ, ಉಳಿಯೋದಿಲ್ಲ. ಈಗ ನಾನು ನಿಮ್ಗೆ ಒಂದು ಕೆಮ್ಮಿಗಿತ್ತು, ನೀವು ಮಿತ್ರ ಮಂಡಳಿಯಲ್ಲಿ ಅದ್ರ ಬಗ್ಗೆ ಮೆನ್ಷನ್ ಮಾಡಿದ್ರಿ 1965 ಅಲ್ದ ಕಾಟದಲ್ಲಿ ಶುರುವಂತ, ಅದರಲ್ಲಿ ನೀವು ಸಕ್ರಿಯರಾಗಿದ್ದವರು ಅಂತ. ಏನೆಲ್ಲ ಕೆಲಸ ಕಾರ್ಯಗಳು ಅದ್ರಲ್ಲಿ ಆಯ್ತು ಒಂಚೂರು ಹೇಳಿ ಸರ್.
0: ಮೊದಲು ನಮ್ದು ನಾಟಕ ಆಡೋದಕ್ಕಾಗಿ ಹುಟ್ಕೊಂಡಂತ ಸಂಸ್ಥೆ. ನಾನು 69ಕ್ಕೆ ಬಿದಕಲಕಟ್ಟೆಗೆ ಬಂದಾಗ ಅದರ ಕಾರ್ಯದರ್ಶಿಯಾಗಿರುವಂತಹ ಗಿಳಿಯಾರು ಶ್ರೀನಿವಾಸ ಅಡಿಗರು ನನ್ನನ್ನ ಆ ಸಂಸ್ಥೆಗೆ ಸೇರಿಸಿಕೊಟ್ರು. ಆಗ ನಾನು ಒಬ್ಬ ಸ್ತ್ರೀ ವೇಷಧಾರಿಯಾಗಿ ಆ ನಾಟಕ ಕಂಪನಿಗೆ ಸೇರಿದೆ. ಮೊದಲ ನಾಟಕ ಮಧುವಂತಿ ಅಂತ ಹೇಳುವಂತಹದ್ದು. ಅದಕ್ಕೆ ಅತಿಥಿ ಕಲಾವಿದರು ಬೇರೆ ಕಡೆ ಇದ್ರು, ಅದರ ನಾಯಕಿಯಾಗಿ ನಾನು ಪಾತ್ರ ಮಾಡಿದ್ದೆ. ಆಗ ಪದ್ಯಗಳನ್ನು ಹಾಡಿದ್ದು ನಾವೇ. ಅದಾದ್ಮೇಲೆ ಒಂದೆರಡು ಮೂರು ಕಡೆಯಲ್ಲಿ ಸ್ತ್ರೀವೇಷ ಮಾಡಿದ ಮೇಲೆ ಕಡೆಗೆ ನನ್ನ ಆಳ್ತನ ಅಂತ ಹೇಳುವಂತದ್ದು ಸ್ವಲ್ಪ ದೊಡ್ಡಕ್ಕಾದಾಗ ಅಥವಾ ಅದನ್ನು ನೋಡಿಬಿಟ್ಟು ಎಲ್ಲ ನೀನು ಪುರುಷ ಪಾತ್ರ ಮಾಡೋಕೆ ಸರಿ ಮರೆಯ ಸ್ತ್ರೀವೇಷ ಮಾಡೋದು ಬೇಡ ಅಂತ ಹೇಳಿದ್ರು. ಆಯಿತು ಅಂತ ನಾನು ಹೇಳಿದೆ. ಕೊನೆಗೆ ಆಯ್ಕೆ ಮಾಡುವಂತ ಸಂದರ್ಭದಲ್ಲಿ ಒಂದು ನಾಟಕದಲ್ಲಿ ನಾನು ನಾಯಕ ಪಾತ್ರವನ್ನು ನನಗೆ ಕೊಟ್ಟರು ಸೀದಾ. ಆಗ ಅವರೆಲ್ಲ ಕೊಡ್ತಾ ಇದ್ದು ನಾನು ತಗೊಳ್ತಾ ಇದ್ದೆ. ಸ್ವಲ್ಪ ಸಮಯ ಆದ್ಮೇಲೆ ಒಂದ್ ಎರಡು ಮೂರು ನಾಟಕ ಆದ್ಮೇಲೆ ಅದೊಂದು ಕಾಪಾಲಿಕನ ಪಾತ್ರ ಬಹಳ ಚೆನ್ನಾಗಿ ಬಂದಿತ್ತದು. ಬಹಳ ಚೆನ್ನಾಗಿ ಬಂದಿತ್ತು ಅಂದ್ರೆ ನಮಗೆ ಆವಾಗ ನಾಟಕ ನಾಟಕೀಯವಾಗಿ ಇರಬೇಕಂತ ಹೇಳುವಂತದ್ದೆಲ್ಲ ಒಂದು ಅಂಬಿಕೆ ಅಂತ ಹೇಳುವಂತ ಒಂದು ಹುಡುಗಿಯನ್ನ ಕುರಿಯನ್ನು ಅರಿಸ್ಕೊಂಡು ಬಂದಂತ ಹುಡುಗಿಯನ್ನ ನಾನು ತಿರಸ್ಕಾರ ಮಾಡಬೇಕಾಗಿತ್ತು. ಆಗ ಒದಿಬೇಕಾಗಿತ್ತು, ದೂಡಬೇಕಾಗಿತ್ತು. ಆಗ ದೂಡಿ ಒದಿಯುವಂತ ಸಂದರ್ಭದಲ್ಲಿ ವಾಸ್ತುವಾಗಿ ದೂಡಿ ಪಾಪ ಆಚೆ ಹೋಗಿ ಕೆಳಕ್ಕೆ ಬೀಳ್ಬೇಕಾಗಿತ್ತು. ಅಲ್ಲಿ ಯಾರೋ ಹಿಡ್ಕೊಂಡದ್ರಿಂದ
1: ಬಚಾವ್
0: ನಮ್ಮ ಸ್ನೇಹಿತರಲ್ಲಿ ಆಗ ಉಳ್ಕೊಂಡ್ರು. ಅಂದ್ರೆ ಆ ನಾಟಕ ಅಂತ ಹೇಳುವಂತ ನಾಟಕೀಯ ಆಗಿರ್ಬೇಕಷ್ಟೇನೆ, ಆದ್ರೆ ನಾಟಕೀಯ ಅಂತ ಗೊತ್ತಾಗಬಾರದು, ರಸಪೂರ್ಣ ಆಗಿರ್ಬೇಕಾಗತ್ತೆ. ಅದಕ್ಕೋಸ್ಕರ ನನ್ನ ಅಭಿನಯಗಳನ್ನು ಕಂಡ ಮೇಲೆ ಕೊನೆಗೆ ನನಗೆ ಅಲ್ಲಿ ನಾಯಕ ಸ್ಥಾನವೇ ಆಯಿತು. ವೀರ ಪುರೂರವ ಅಂತ ಹೇಳುವಂತಹ ನಾಟಕದಲ್ಲಿ ಪುರೂರವ ಪಾತ್ರ ಮಾಡಿದೆ. ಆಮೇಲೆ ಹೆಚ್ಚಮ್ಮ ನಾಯಕನ ನೆನಪು ಮಾಡ್ಕೋಬೇಕು, ಒಂದು ಹತ್ತಿಪ್ಪತ್ತು ಪ್ರದರ್ಶನಗಳು ಇಲ್ಲಿ ಬೇರೆ ಕಡೆಯಲ್ಲೆಲ್ಲ ಆಗಿತ್ತು. ಅದಕ್ಕೆ ರಾಜ್ಯ ಮಟ್ಟದ ನಾಟಕ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಕೂಡ ಬಂತು. ಜೋಗದಲ್ಲಿ ನಡೆದಂತಹ ಅಲ್ಲಿಯೋ ಒಂದು ಮಿತ್ರ ಮಂಡಳಿ ಅಂತಿದೆ, ಅವರು ಪ್ರತಿ ವರ್ಷ ಮಾಡ್ತಾ ಇರುವಂತಹ ರಾಜ್ಯ ಮಟ್ಟದ ನಾಟಕ ಸ್ಪರ್ಧೆಯಲ್ಲಿ ನಮ್ಮ ನಾಟಕ ತಂಡಕ್ಕೆ ಪ್ರಥಮ ಸ್ಥಾನ. ನಾನು ಹೇಳೋದು ಯಾವಾಗಲೂ ಅಲ್ಲ, ಬೇರೆ ನಾಟಕಗಳು ನಮ್ಮ ನಾಟಕ ಚೆನ್ನಾಗಿಲ್ಲ ಅಷ್ಟೇ, ನಮ್ಮ ನಾಟಕ ಅದ್ಭುತ ಆಗಿತ್ತು ಅಂತ ಹೇಳುವಂತಹದ್ದೆಲ್ಲ. ಯಾಕೆಂದ್ರೆ ನಮ್ಮ ನಾಟಕಕ್ಕೆ ವಿಶೇಷವಾದಂತಹ ದೀಪಾಲಂಕಾರ ಇರಲಿಲ್ಲ, ಸಂಗೀತ ಇರಲಿಲ್ಲ, ಹಾಗೆ ರಂಗ ಪರಿಕರಗಳು ಕೂಡ ಅಂತಹದ್ದೇ ಇರಲಿಲ್ಲ. ಆದರೆ ರಂಗ ಪರಿಕರಗಳನ್ನು ನಾವು ಅಲ್ಲಿ ಹೋದ್ಮೇಲೆ ಆ ದಿವಸ ಹೋಗುವಾಗ ಎಲ್ಲೋ ದಾರಿ ತಪ್ಪಿ ಹೋಗಿ ನಾವು ಒಳಹಾದಿಯಲ್ಲಿ ಕೊಲ್ಲೂರಿಂದ ಹೋಗಿ ಹೋಗುವಾಗ ಎಲ್ಲೋ ತಪ್ಪಿ ಹೋಗಿಬಿಟ್ಟು ಕಡೆಗೆ ಜೋಗಕ್ಕೆ ಹೋಗುವಾಗ ಸಂಜೆ 3 ಗಂಟೆ ಆಗಿತ್ತು. ಅಲ್ಲಿ ಹೋದ್ಮೇಲೆ ಸ್ಟೇಜ್ನೆಲ್ಲ ಕಟ್ಟಿಬಿಟ್ಟು ಅಲ್ಲಿ ಆ ನಾಟಕದ ಉಪಯೋಗಿಸುವಂತಹ ಎಷ್ಟೋ ವಸ್ತುಗಳೆಲ್ಲ ಆ ಹಿಂದ್ಗಡೆ ರಾಶಿ ಹಾಕಿ ಇಟ್ಟಿದ್ರು. ಅದರಲ್ಲಿ ಹಾಳು ಹಂಪೆ ಮಾಡೋದಕ್ಕೆ, ವಿಜಯನಗರ ಮಾಡೋದಕ್ಕೆ ಏನೆಲ್ಲ ಬೇಕೋ ಅದೆಲ್ಲವನ್ನ ವಸ್ತು ಅಂತಂದಿಟ್ಟು ಕಡೆಗೆ ಜೋಡಿಸಿ ಆ ದೃಶ್ಯವನ್ನ ಅದ್ಭುತವಾಗಿ ಮಾಡಿತ್ತದು. ಅದೆಲ್ಲ ಇಲ್ಲದೇ ಇದ್ರೂ ಕೂಡ ನಮಗೆ ಮೊದಲ ಸ್ಥಾನ. ನಾನು ಹಾಗೆ ಹೇಳಿದಂತೆ ಬೇರೆಯವ್ರದ್ದು ಚಂದ ಬರಲಿಲ್ಲ. ಬರುವ ವರ್ಷಕ್ಕೆ ನಾವು ಇನ್ನೊಂದು ನಾಟಕ ತಗೊಂಡೋಯ್ತು, ಟಿಪ್ಪು ಸುಲ್ತಾನ್. ಅದರಲ್ಲಿ ನಾನು ಹೆಚ್ಚಮ್ಮ ನಾಯಕ, ನನಗೂ ಶ್ರೇಷ್ಠ ಮಟ್ಟದ ನಟನೆಯ ಪ್ರಶಸ್ತಿ ಬಂತು. 2ನೇ ವರ್ಷಕ್ಕೆ ಟಿಪ್ಪು ಸುಲ್ತಾನ್ ಅನ್ನೋ ನಾಟಕವನ್ನು ತಗೊಂಡೋಯ್ತು, ಆ ವರ್ಷ ನಂಗೆ ಬರಲಿಲ್ಲ. ನಮ್ಮ ನಾಟಕ ಲಾಯಕೆ ಆಗಿಲ್ಲ ಅಂತಲ್ಲ, ಆದರೆ ಅಲ್ಲಿ ನಮಗಿಂತ ಚೆನ್ನಾಗಿ ಮಾಡಿದವರು ಇದ್ರು ಅಂತ ಹೇಳುವಂತಹದ್ದು. ಹೀಗೆ ನಮ್ಮ ಐತಿಹಾಸಿಕ ನಾಟಕದ ಒಂದು ಪಯಣ ಅಂತ ಹೇಳುವಂತಹದ್ದು 2016 ಬಂದಿತ್ತು. 16 ಬಂದಾಗ ಇಲ್ಲೇ ಶಾಲೆಯ ದೊಡ್ಡ ರಂಗಮಂಟಪ ಇದ್ದಿತ್ತು, ಹೈವೇ ಆಗಬೇಕಾದ ಮುಂಚೆ ಅದೆಲ್ಲ ಇದ್ದಿತ್ತದು, ಅಲ್ಲೇ ನಾಟಕ ಆಡಿತ್ತದು. ಅದಕ್ಕೆ ಕಾರಣ ಅಂದರೆ ನಮ್ಮ ಮನೆಯಲ್ಲಿ ಒಂದು ಸಮಾರಂಭ ಇದ್ದಿತ್ತು, ಆ ಸಮಾರಂಭದ ಸಾಯಂಕಾಲದ ಕಾರ್ಯಕ್ರಮವಾಗಿ ನಾವು ಮಿತ್ರ ಮಂಡಳಿಯವರು ವೀರ ಪುರೂರವ ನಾಟಕದವನ್ನು ಮತ್ತೆ ಪುನಃ ನಾವು ಅಂದು ಮಾಡಿದವರಲ್ಲ, ಆಗ ನಾವು 70 or 75 ವರ್ಷದವರಲ್ಲ, ಎಲ್ಲ ವಯಸ್ಸಾದವರೇ, ಆದರೂ ಕೂಡ ಅಲ್ಲಿ ನಾಟಕ ಮಾಡಿತ್ತು. ಅಲ್ಲಿವರೆಗೆ ನಾವು ನಾಟಕವನ್ನು ಆ ಥರ ಆಡ್ಕೊಂಡು ಬಂದಿತ್ತು.
1: ಮಿತ್ರ ಮಂಡಳಿ ಈಗಲೂ ಇದೆಯಾ ಸರ್?
0: ಈಗಲೂ ಇದೆ. ಒಂದು ನಾಟಕ ಆಯಿತು, ಇನ್ನೊಂದು ಸಂಸ್ಕೃತಿಗೆ ಸಂಬಂಧಪಟ್ಟಂತೆ ಸಾಹಿತ್ಯಿಕವಾದ ಕಾರ್ಯಕ್ರಮಗಳನ್ನು ಮೊದಲಿಂದ ಮಾಡ್ಕೊಂಡು ಬರ್ತಾ ಇದ್ದೆ. ಅನೇಕ ಸಮಾರಂಭಗಳು, ಶತಮಾನೋತ್ಸವ, ಮಹಾಕವಿಗಳ ಶತಮಾನೋತ್ಸವ ಇದ್ದರೆ ಅಥವಾ ಅವರ ಬೇರೆ ಬೇರೆ ಕಡೆಯ ಕವಿಗಳ ಬಗ್ಗೆ ಎಲ್ಲ ಇಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಇತ್ತು. ಅದಾದ್ಮೇಲೆ ಈಗ 2012 ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ಉಡುಪಿ ತಾಲೂಕಿನ ಅಧ್ಯಕ್ಷ ಆದ್ಮೇಲೆ ಒಂದಷ್ಟು ಸಾಹಿತ್ಯಿಕವಾದ ಚಟುವಟಿಕೆಗಳನ್ನು ಇಲ್ಲಿಯೇ ನಾನು ಮಾಡ್ತಾ ಇದ್ದೆ. ಅದಕ್ಕೆ ನನಗೆ ಅವಕಾಶ ಬಂದದ್ದು ನಮ್ಮ ಕೋಟದ ಹಿರಿಯ ಪ್ರಾಥಮಿಕ ಶಾಲೆಯ ಪೂರ್ವದ ಕಟ್ಟಡ, ಮೊದಲಿದ್ದಂತಹ ಕಟ್ಟಡ, ಅದನ್ನ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ನಮ್ಮ ಜಿಲ್ಲಾಧಿಕಾರಿಯವರು ಕಚೇರಿಯನ್ನಾಗಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಾಗ ನಾವು ಇಲ್ಲೇ ಕಾರ್ಯಕ್ರಮವನ್ನು ಮಾಡ್ತಾ ಇತ್ತು. ಕನ್ನಡ ಸಾಹಿತ್ಯ ಪರಿಷತ್ ಜೊತೆಯಲ್ಲಿ ಮಿತ್ರ ಮಂಡಳಿಯವರು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಅದು ಎಲ್ಲಿವರೆಗೆ ಬಂತಂದ್ರೆ ಈಗ ಒಂದು ವರ್ಷದಿಂದ ಪ್ರತಿ ತಿಂಗಳು ಕೂಡ ನಮ್ಮೊಳಗೆ ಸಾಹಿತ್ಯಾವಲೋಕನ ಅಂತ ಹೇಳುವಂತ ಒಂದು ವಿಶಿಷ್ಟವಾದ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ. ಅದಕ್ಕೆ ಮುಖ್ಯವಾದ ಕಾರಣ ಅಂದ್ರೆ ನಾವೆಲ್ಲ ಸಭೆಗೆ ಹೋದ್ರೆ ಅಲ್ಲಿ ಮೂಕ ಪ್ರೇಕ್ಷಕರಾಗಿ ಕೂತ್ಕೊಳ್ಳೋದು, ಯಾರು ಮಾತಾಡ್ತಾರೆ ಕೇಳಿಸ್ಕೊಳ್ಳೋದು, ನಮ್ಗಲ್ಲಿ ಮಾತಾಡಲಿಕ್ಕೆ ಹೇಳೋದಕ್ಕೆ ಏನು ಅವಕಾಶಗಳಿರೋದಿಲ್ಲ, ಕೇಳ್ಕೊಳ್ಳೋದು, ಆಮೇಲೆ ಏನಾದ್ರು ತಿಂಡಿ ಇದ್ರೆ ತಿನ್ಕೊಂಡು ವಾಪಸ್ ಬರೋದು, ಮುಗಿತೋಗಿ. ಆದರೆ ಇದಾಗಬಾರದು, ಪ್ರೇಕ್ಷಕರು ಕೂಡ ಮಾತಾಡಬೇಕು, ಶ್ರೋತೃಗಳು ಕೂಡ ತಮ್ಮ ಅಭಿಪ್ರಾಯವನ್ನು ಹೇಳಬೇಕು ಎಂಬ ಕಾರಣಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಈ ನಮ್ಮೊಳಗೆ ಸಾಹಿತ್ಯ ಅವಲೋಕನದಲ್ಲಿ ಕಾರ್ಯಕ್ರಮದಲ್ಲಿ ಮಾತಾಡಬೇಕು ಅಂತ ಹೇಳುವಂತ ಒಂದು ನಿಯಮವನ್ನು ಮಾಡ್ಕೊಂಡ್ಬಿಟ್ಟು ಈಗ 14ನೇ ಕಾರ್ಯಕ್ರಮ ಇಲ್ಲೇ ನಡೀತದೆ. ಕೆಲವೊಮ್ಮೆ ಪುಸ್ತಕ ಬಿಡುಗಡೆಯೂ ಆಗತ್ತೆ. ಇಲ್ಲಿ ಬೇರೆ ಬೇರೆ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳು ಇಲ್ಲಿ ನಡೀತಾ ಇರುತ್ತೆ. ಹೀಗಾಗಿ ಮಿತ್ರ ಮಂಡಳಿ ಇವಾಗಲೂ ಕೂಡ ಒಂದು ರೀತಿಯಲ್ಲಿ ಜೀವಂತ ಆಗಿದೆ.
1: ವೆರಿ ನೈಸ್. ಈಗ ನಂಗೆ ಖುಷಿಯಾದ ಅಂತ ಕಂಡು ನಿಮ್ಮ ಮನೆ ಹಿಂಗೆ ಎಲ್ಲಿ ಕಂಡ್ರು ಯಾವ ಗೋಡೆಂಗ್ ಕಂಡ್ರು ಇಷ್ಟಪ್ಪ ಪುಸ್ತಕ, ಪುಸ್ತಕದ ಕವಾಟೆ ತುಂಬಿದೆ. ಸರ್, ಇಷ್ಟು ಪುಸ್ತಕ ನೀವು ಓದಿ ಆಯ್ತಾ? ಯಾಕಂದ್ರೆ ನಾವೊಂದಿಷ್ಟು ಪುಸ್ತಕ ತಕ್ಕ ಬಂದು ಇಡುತ್ತ, ಬಟ್ ನಿಮ್ದು ಹ್ಯಾಂಗಿಲ್ಲ.
0: ನನಗೆ ಆ ಮೊದಲು ಬಂದದ್ದೆಲ್ಲ ಕೆಲವು ಪುಸ್ತಕಗಳನ್ನ ನನಗೆ ಓದ್ಲಿಕ್ಕೆ ಆಗ್ಲಿಲ್ಲ. ಯಾಕಂದ್ರೆ ಆಗ ಏನಾಯ್ತು ಅಂತ ಹೇಳಿದ್ರೆ ನನಗೆ ಪುಸ್ತಕಗಳು ಅನೇಕ ಪುಸ್ತಕಗಳು ಬಂದಾಗ ರಾಶಿ ಬೀಳ್ತಾ ಇತ್ತು. ರಾಶಿ ಬಂದಾಗ ಅದ್ರ ಮೇಲೆ ಮತ್ತಷ್ಟು ಪುಸ್ತಕ ಬರೋದು. ಆಗ ಎತ್ತಪ್ಪ ಇದೀಗ ಸ್ವಲ್ಪ ಆಸಕ್ತಿ, ಒಂದು ಕಾದಂಬರಿಯೋ ಅಥವಾ ಒಂದು ಕಥೆಯೋ ಒಂದು ವಿಮರ್ಶೆಯ ಪುಸ್ತಕ ಇದ್ರೆ ಅದ ಎತ್ತಿ ಇಡ್ತೇನೆ. ಇನ್ಯಾವುದೋ ಕವನ ಸಂಕಲನ ಇದ್ರೆ ಅಥವಾ ಇನ್ಯಾವುದೋ ಯಾರು ವೇದಾಂತಕ್ಕೆ ಸಂಬಂಧಪಟ್ಟದ್ದು ಇದ್ರೆ ಅದು ನಾನು ಬದಿಗಿಟ್ಬಿಡ್ತೇನೆ. ಆದ್ರೆ ಇಲ್ಲಿರುವಂತ ಬಹುತೇಕ ಪುಸ್ತಕಗಳನ್ನ ನಾನು ಪೂರ್ಣವಾಗಿ ಓದಿದ್ದೇನೆ ಅಂತ ಹೇಳುದಿಲ್ಲ. ಆದ್ರೆ ಕಣ್ಣಾಡಿಸಿದ್ದೇನೆ, ಒಳಗೆ ಏನೆಲ್ಲ ವಿಷಯ ಉಂಟು ಅಂತ ಓದಿದ್ದೇನೆ. ದೊಡ್ಡ ದುರಂತ ಅಂದ್ರೆ ಈಗ ಓದ್ತಾ ಇರೋದು ಓದುವಾಗ ಮಾತ್ರ ಗೊತ್ತಿರುತ್ತೆ, ಮತ್ತೆ ನೆನಪು ಹೋಗ್ತಾ
1: ಇದೆ.
0: ನನ್ನ ವಯಸ್ಸು ನೆನಪಿಡ್ಲಿಕ್ಕೆ ಬಿಡುವುದಿಲ್ಲ. ನೆನಪಿಟ್ಕೊಳ್ಳೇಬೇಕಂತಿದ್ರೆ ಅಂತ ಪುಸ್ತಕ ಇದ್ರೆ ನಾನು ಎರಡನೇ ಸಾರಿ ಓದ್ತೇನೆ, ಆಗ ಸ್ವಲ್ಪ ನೆನಪಿರುತ್ತೆ ಅಷ್ಟೇನೆ. ಒಂದ್ಸಾರಿ ಅದೇ ಮೇಲಿನ ಮೇಲೆ ನೋಡುವುದಾದ್ರಿಂದ ನೆನಪು ಉಳಿಯುವುದೇ ಇಲ್ಲ. ಈಗ ಅದಕ್ಕೋಸ್ಕರ ನಾನು ಬಹಳ ಪಶ್ಚಾತ್ತಾಪ ಪಡ್ತೇನೆ ನನ್ನ ವಯಸ್ಸಿನ ಬಗ್ಗೆ ಅಷ್ಟೇ. ನಾನು ಅದ್ರ ಬಗ್ಗೆ ಯಾರು ದೂರುವುದಿಲ್ಲ.
1: ಅಲ್ಲ, ಎಂತ ಮಾಡೋಕಿಲ್ಲ, ಆದ್ರೂ ಖುಷಿ ಆಗದೆ ಅಂತ ಗೊತ್ತಾ? ಸರ್, ನಿಮ್ಮ ಏಜ್ ಎಷ್ಟೀಗ?
0: 84 ಮುಗಿತಾ ಬಂತೀಗ.
1: ಕಾಣಿ, ನಾರ್ದಿಗಿನ 85. 85ರ ವಯಸ್ಸಿನಲ್ಲೂ ಇಷ್ಟು ಆಕ್ಟಿವ್ ಆಗಿ ನಗು ಮೊಗದಿಂದ ಎಷ್ಟು ಚಟುವಟಿಕೆಯಿಂದ ನಿಮ್ಮನ್ನು ಮಾತಾಡಿಸೋದು ಕಾಂಬುದಕ್ಕೆ ಒಂದು ಖುಷಿ.
0: ಎಲ್ಲರೂ ಹೀಗೆ ಹೇಳ್ತಾರಮ್ಮ, ಎಷ್ಟು ಸಮಯ ನಾನು ಹೀಗೆ ಇರ್ತೇನೆ ಗೊತ್ತಿಲ್ಲ. ನಿಮ್ಮ ಆಶೀರ್ವಾದದಿಂದ ನಾನು ಹೀಗೆ ಹೀಗೆ ಇರುವಂತ ಅನ್ಸತ್ ನನಗಷ್ಟೇ.
1: ಖುಷಿಯೇ ಸರ್, ತುಂಬಾ ಖುಷಿ ಆಯ್ತು. ಅದರೊಟ್ಟಿಗೆ ಎಲ್ಲಿ ಕಂಡ್ರು ಗಾಡಿ ಮೇಲೆ ಫಲಕಗಳೇ, ನಿಮ್ಗಾಗಿರೋ ಸನ್ಮಾನ ಪ್ರಶಸ್ತಿಗಳು ಎಲ್ಲ ಕಾಂತಿತ್ತ. ತುಂಬಾ ಖುಷಿ ಆಯ್ತು ಕೇಳುಗರೆ. ಇವತ್ತು ನಾವು ಚಿತ್ರಪಾಡಿ ಉಪೇಂದ್ರ ಸೋಮಯಾಜಿ ಅವ್ರ ಮನೆಗೆ ಬಂದು ಮಾತಾಡಿಸ್ತಾ ಇಪ್ಪದ. ಅವ್ರ ಎಷ್ಟು ಲೈಕ್ ಮಾತಾಡ್ರ, ಆಲ್ಮೋಸ್ಟ್ 1 ಗಂಟೆ ಹೆಚ್ಚು ಕಮ್ಮಿ ಹತ್ರ ಮಾತಾಡಿರ. ಇಷ್ಟು ಮಾತನ್ನ ನೆಗ್ಗಾಡ್ತಾನೆ ಒಂಚೂರು ಸುಸ್ತಿಲ್ಲದೆ ಮಾತಾಡಿರ ಅವ್ರ. ಸೊ ತುಂಬಾ ಖುಷಿ ಆಯ್ತು ಸರ್, ಥ್ಯಾಂಕ್ ಯು ಸೋ ಮಚ್.
0: ಈಗಲೂ ಸಭೆಗೆ ಹೋದ್ರೆ 1 ಗಂಟೆ ಮಾತಾಡೋ ಸಾಮರ್ಥ್ಯ ಇತ್ತು. ಈಗ ನಿತ್ಕೊಳ್ಳಿಕ್ಕೆ ಮಾತ್ರ ಕಾಲಗಟ್ಟು ನೋವಿಂದ ಸ್ವಲ್ಪ ಕಷ್ಟ ಆಗುತ್ತೆ. ಪೋಡಿಯಂ ಇದ್ರೆ ಸಾಕಾಗುತ್ತೆ ಅಷ್ಟೇನೆ, ಮತ್ತೆ ನಿತ್ಕೊಂಡು ಮಾತಾಡ್ಲಿಕ್ಕೆ ಆಗತ್ತೆ, ತೊಂದರೆ ಇಲ್ಲ.
1: ಹಿಂಗೆ ಮಾತಾಡ್ತಾ ಇರಿ, ನಮ್ಗೆ ಕೇಂಬಂತ ಅವಕಾಶ ಸಿಗ್ತಾ ಇರಲಿ. ರೇಡಿಯೋ ಕುಂದಾಪುರ ಕಡೆಯಿಂದ, ಭಂಡಾರಕ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕಡೆಯಿಂದ ನಿಮ್ಗೆ ಧನ್ಯವಾದ.
0: ನನ್ನ ಕಾಲೇಜಿನಲ್ಲಿ ನಡೀತಾ ಇರುವಂತಹ ರೇಡಿಯೋ ಕುಂದಾಪುರಕ್ಕೆ ಇಲ್ಲಿವರೆಗೆ ಜ್ಯೋತಿ ಸಾಲಿಗ್ರಾಮ ಬಂದು ನನ್ನನ್ನು ಸಂದರ್ಶನ ಮಾಡಿ ನನ್ನ ಹಳೆಯ ನೆನಪುಗಳನ್ನೆಲ್ಲ ಕೆದಕಿ ಮತ್ತೆ ಹೊರಕ್ಕೆ ಹಾಕಿದ್ದಕ್ಕಾಗಿ ಜ್ಯೋತಿಗೂ ಮತ್ತು ರೇಡಿಯೋ ಕುಂದಾಪುರಕ್ಕೂ ಕಾಲೇಜಿನವರಿಗೂ ಕೂಡ ನಾನು ನನ್ನ ಧನ್ಯವಾದವನ್ನು ಸಮರ್ಪಿಸ್ತೇನೆ. ನಮಸ್ಕಾರ.
1: ಥ್ಯಾಂಕ್ ಯು ಸರ್. ಸರಿ, ನಾವ್ ಹಂಗಾರ ಹೋಯ್ ಬತ್ತೋ ಕೇಳುಗ್ರೆ. ಕಾರ್ಯಕ್ರಮ ಮುಗಿಸಿ ಹಲಸಿನ ಹಣ್ಣು ಕೊಟ್ಟಿರೋ, ಅದನ್ನು ತಿನ್ಕೋ ಕೇಳ್ತಾ ಇದ್ರ. ಥ್ಯಾಂಕ್ ಯು ಸೋ ಮಚ್. ಸೊ ಕೇಳುಗ್ರೆ, ನಾವ್ ಹಂಗಾರ ಹೋಯ್ ಬತ್ತೋಕ ಸಿಕ್ಕುವ. ಕೇಂತಾ ಇರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಭಂಡಾರಕಾಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ ಸಿಕ್ಕೋಕ.
2: ಸಾಕ್ಷರತಾ ಜಾಗೃತ ಗೀತೆ ಪ್ರಕಟಣೆ, ಜಿಲ್ಲಾಡಳಿತ ಉಡುಪಿ, ಜಿಲ್ಲಾ ಪಂಚಾಯತ್ ಉಡುಪಿ, ವಯಸ್ಕರ ಶಿಕ್ಷಣ ಇಲಾಖೆ ಉಡುಪಿ, DSERT ಬೆಂಗಳೂರು, ಡಯಟ್ ಉಡುಪಿ ರವರಿಂದ. ರಚನೆ ಯೋಗ ನರಸಿಂಹಸ್ವಾಮಿ KM, ಜಿಲ್ಲಾ ವಯಸ್ಕರ ಶಿಕ್ಷಣಾಧಿಕಾರಿ. ಗಾಯನ ವಿದುಷಿ ಹೇಮಲತಾ ಏರಾವ್ ಉಡುಪಿ.

0: ಆ ಬದಿ ಉತ್ತರ ಕನ್ನಡ, ಈ ಬದಿ ದಕ್ಷಿಣ ಕನ್ನಡ, ಮಧ್ಯ ನಮ್ ಕೊಂಗಾಟದ ಕುಂದಾಪುರ ಕನ್ನಡ.
1: ರೇಡಿಯೋ ಕುಂದಾಪುರ 89.6 FM, ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ಚಂದ್ರಶೇಖರ್ ಕಂಬಾರರ ಸಾಲುಗಳಿಗೆ ಮಹೇಶ್ ಯು ಅವರು ಸಾಲುಗಳನ್ನ ಸೇರಿಸಿ ಹಾಡಿದ್ದಾರೆ. ಭೃಂಗಾಕೆ ಉಡುಪ ಮತ್ತು ಮಹೇಶ್ ಯು.

ಆನಂದ ಶೋಭೆಯಲಿ ಶುಭ ದಿನದ ಹೊಸ ಬೆಳಕ ಆನಂದ ಶೋಭೆಯಲಿ

0: ನಮ್ ಕುಂದಾಪುರ ಕಾಮುಕ್ ಚಂದ, ಬೀಚ್ ಬದಿ ತಿರ್ಗುಕ್ ಚಂದ, ತೆಳ್ಳಿನ ದೋಸಿ ಕೋಳಿ ಗಸಿ ತಿಂಬುಕ್ ಚಂದ. ನಮ್ ಕುಂದಾಪುರ ಕನ್ನಡ ಕೇಂಬುಕೇ ಚಂದ.
1: ರೇಡಿಯೋ ಕುಂದಾಪುರ 89.6 FM, ಕುಂದ ಕಂಠಗಳ ಪ್ರಕೃತಿಯ ಸ್ವರ.

0: ಕುಂದಾಪ್ರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಭಂಡಾರಕಾರ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ನಾನು ಆರ್ಜೆ ಜ್ಯೋತಿ ನಿಮ್ಮೊಟ್ಟಿಗೆ. ಹೌದು, ಇವತ್ತು ವಿಶ್ವ ಕುಂದಾಪುರ ಕನ್ನಡ ದಿನ. ನಮ್ಮ ಕುಂದಾಪುರ ಕನ್ನಡ ಅಂದ ಕೂಡಲೇ ನಮ್ಮ ಕುಂದಾಪುರಿಗರು ಯಾರೆಲ್ಲ ಯಾರು ನೆನಪಾತ್ರ ಅಂದ್ರೆ, ಈಗಿನಲ್ಲಿ ನಮ್ದು ಡಿಜಿಟಲ್ ಕ್ರಿಯೇಟರ್ಸ್, ರೀಲ್ಸ್ ಅಲ್ಲಿ ಬಪ್ಪರ, ರೀಲ್ಸ್ ಮಾಡುವರ, ಇಂಥವ್ರೆ ನಮ್ ನೆನಪಾಪದ್. ಫಸ್ಟಿಗೆ ಅವ್ರ ಮಂಡಿಯೇ ಬಪ್ಪದ್. ಆದ್ರೆ ಅದ್ರ ಹಿಂದೆ ಆ ಕುಂದಾಪುರ ಕನ್ನಡನ ವಿಜೃಂಭಿಸೋ ಹಂಗ್ ಮಾಡಿದವರು. ಒಂದು ಕಾಲದಲ್ಲಿ ನಾವು ಕುಂದಾಪುರ ಕನ್ನಡ ಮಾತಾಡೋದು ಅಂದ್ರೆ ನಾಚ್ಕಂಬ್ದ, ಅಯ್ಯಪ್ಪ ಯಾರೇ ಅಂತ ಅನ್ಕೊಂತರು ಅಂತೇಳಿ ಅನ್ಕೊಂಡು ನಾವು ಕರ್ನಾಟಕಕ್ಕೆ ಹಾರಿಸೋದಲ್ಲ ಇದ್ದಿತ್ತು. ಆದ್ರೆ ಅಂಥ ಸಂದರ್ಭದಲ್ಲೂ, ಅಂಥ ಕಾಲದಲ್ಲೂ ಕುಂದಾಪುರ ಕನ್ನಡವನ್ನೇ ಮಾತಾಡಿ, ಕುಂದಾಪುರ ಕನ್ನಡದ ಭಾಷಣಗಳನ್ನೇ ಮಾಡಿ, ಕುಂದಾಪುರ ಕನ್ನಡದಲ್ಲೇ ಬರೆದು, ಕುಂದಾಪುರ ಕನ್ನಡದ ಹಾಡುಗಳನ್ನೇ ಬರೆದವರು ನಮ್ಮೊಟ್ಟಿಗಿದ್ರ. ಇವರು ಒಂದಾನೊಂದು ಕಾಲದಿಂದಲೂ ಇವತ್ತಿನವರೆಗೂ ಕೂಡ ಕುಂದಾಪುರ ಕನ್ನಡ ಮಾತಾಡುವರು ಯಾರು ಅನ್ಕೇಂದ್ರೆ ಇವ್ರ ಹೆಸರೇ ನೆನಪಾಪದ. ಅವ್ರು ಬೇರೆ ಯಾರು ಅಲ್ಲ, ಐರೋಡಿ ಶಂಕರ ನಾರಾಯಣ ಹೆಬ್ಬಾರ್. ಗೊತ್ತಾಯ್ಲಲ್ಲ, ಹೇಳ್ತಿಕೇನೆ, ASN ಹೆಬ್ಬಾರ್ ಅವರು. ಇವರು ಪೂರ್ತಿ ಹೆಸರೇಳ್ರಿ, ಯಾರಿಗೂ ಗೊತ್ತಾಗ್ತಿಲ್ಲ. ಯಾಕಂದ್ರೆ ಇವರು ವರ್ಲ್ಡ್ ಫೇಮಸ್ ASN ಹೆಬ್ಬಾರ್ ಅವರು. ವಿಶ್ವ ಕುಂದಾಪುರ ಕನ್ನಡ ದಿನದಂದು ಇವರು ಇಂಟರ್ವ್ಯೂ ಮಾಡ್ತಿದ್ರ ಹ್ಯಾಂಗೆ. ಹಾಂಗಾಯಿ ಕುಂದಾಪುರ ಮಾತುಕತೆಯಲ್ಲಿ ASN ಹೆಬ್ಬಾರ್ ಸರ್ ಇದ್ರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ಹೇಗಿದ್ರಿ?
1: ನಾವು ಹುಷಾರಿ ಸರ್, ನೀವು?
2: ಎಲ್ರಿ ಖುಷಿ ಆಯ್ತು. ಎಲ್ರಿ ನಮಸ್ಕಾರ. ನಂದು ಕುಂದಾಪುರ ಕನ್ನಡ ಬಗ್ಗೆ ಮಾತಾಡೋದು ಅಂತ ಹೇಳಿದ್ರೆ ನಂಗೆ ಭಾರಿ ಖುಷಿ. ಯಾಕಂದ್ರೆ ಆಷಾಢಿ ಹಬ್ಬದ ಸಮಯ ಬಂದ್ಕೊಳ್ಳೆ ಕುಂದಾಪುರ ಕನ್ನಡ ಹಬ್ಬ ಬಂದ ಲೆಕ್ಕ. ಕುಂದಾಪುರ ಕನ್ನಡ ನನಗೆ ಯಾಕೆ ಖುಷಿ ಅಂತ ಹೇಳಿದ್ರೆ, ಅದರಲ್ಲಿ ಒಂದು ಸಾಪ್ ಸಾಪಾದ ಶಬ್ದ ಇತ್ತು, ಪದ ಇತ್ತು, ಶಬ್ದ ಭಂಡಾರ ಇತ್ತು. ಇಲ್ಲಿದ್ದಷ್ಟೇ ಶಬ್ದ ಭಂಡಾರ ಬೇರೆ ಯಾವ್ದ್ರಿಗ ಇಲ್ಲ. ಯಾರಿಗೂ ಪಕ್ಕ ಅರ್ಥ ಆಗ್ತದಂತೂ ಅಲ್ಲ, ಆದ್ರೆ ನಮ್ಗೆ ಅರ್ಥ ಆಗ್ತಲ್ಲ. ಹಾಗಾಗಿ ನಮ್ಮ ಕುಂದಾಪುರ ಕನ್ನಡ ನಮ್ಮ ರಕ್ತದಾಗ ಇತ್ತು, ನಾವು ಹುಟ್ಟಿಲ್ಲಾಗಾಯ್ತು, ಅದನ್ನೇ ಮಾತಾಡಕಂತ ಬಂದವರು. ಅದನ್ನ ಬಿಡುಕಾಗ್ತಿಲ್ಲ, ಬಿಡುಕಾಗ ಬಿಟ್ರೆ ಕುಂದಾಪುರ ಕನ್ನಡ ಹೋತ್ತು. ಹಂಗಾಗಿ ಬಿಡುಕಾಗ ಅಂತ ಹೇಳುದು. ಎಷ್ಟೋ ಭಾಷೆ ಹಿಂಗೆ ಮಾತಾಡದೆ ಮಾತಾಡದೆ ಮಾತಾಡದೆ ಹೊಗಾಡಿ ಹೋಯ್ತು. ನಮ್ಮ ಕುಂದಾಪುರ ಕನ್ನಡ ಹಾಂಗೆಲ್ಲ ಹೊಗಾಡಿ ಹೋಗಾಗ ಹೊಗಾಡಿ ಹೋಗದೆ ಇಪ್ಕಾಯ್ರೆ ನಾವು ಮಾತಾಡಕ್ ಅದನ್ನೇ ಮಾತಾಡ್ತಿರ್ಕ. ನಮ್ ನಮ್ಮೊಳಗೆ ಶಾಲೆಯೊಳಗೆ ಮಕ್ಕಳು ರಸ್ತೆ ಮೇಲೆ ಹೋಪ್ಸನಿಗೆ ಕತಿ ಹೇಳಕ್ ಮತ್ತೊಂದ್ ಮಾಡಕ ಪದ ಹೇಳಕ್ ಎಲ್ಲ ಎಷ್ಟಿತ್ತು ಕುಂದಾಪುರ ಕನ್ನಡ ಮಾತಾಡೋಕೆ ಅಂತ ಹೇಳಿದ್ರೆ, ಗಾಡಿ ಹೊಡೆಯೋರ ಸಮೇತ ಹಾಡು ಹಾಡ್ತಾರೆ. ಅಂತ ಹಾಡುಗಳು ಇದ್ದಿತ್ತು. ಒಂದು ತೊಟ್ಲು ತುಗುಸನಿಗೆ ತೊಟ್ಲು ತುಗು ಹಾಡು ಜೋಗಳ ಇದ್ದಿತ್ತು. ಒಂದು ನೆಟ್ಟಿ ಮಾಡಿಸನಿಗೆ ನೆಟ್ಟಿ ಹಾಡಿದ್ದಿತ್ತು. ಒಂದು ಜನಪದ ಗೀತೆಗಳು ಎಷ್ಟಿತ್ತು, ಅಲ್ಲಲ್ಲೇ ಅಲ್ಲಲ್ಲೇ ಕಟ್ಕಟ್ಟಿ ಹಾಡುವವರೆಲ್ಲ ಇದ್ದಿದ್ರು ನಮ್ಮಲ್ಲಿ. ಈಗೆಲ್ಲ ಎಲ್ಲೋಯ್ತದ? ಅದೆಲ್ಲ ನಾವು ಸಂಗ್ರಹ ಮಾಡಕ ಕೇಳಕ್ ಕಾಣಕ್ ಮತ್ತೆ ಅಲ್ಲಿ ಹೋಗಿ ಅವತ್ರ ಮಾತಾಡಕ ಆ ಜನಪದ ಗೀತೆಗಳನ್ನೆಲ್ಲ ಸಂಗ್ರಹ ಮಾಡಿ ಇಟ್ಕೊಳಕ. ಹಾಂಗಾದ್ರೆ ಮಾತ್ರ ಕುಂದಾಪುರ ಕನ್ನಡ ಉಳಿತ ಬೆಳೀತು.
1: ಅಲ್ಲ ಸರ್, ನಿಮ್ ಬಾಯಿಗೆ ಬಜ್ಜಿ ಹಾಕದ್ ಯಾರಂದೇಳಿ?
2: ನಮ್ಮ ಬಾಜಿ ಹಾಕಿದಾರೆ ನಮ್ಮ ಅಮ್ಮ. ನಮ್ಮ ಅಮ್ಮ ಕಾಣ, ನಮ್ಮ ಅಮ್ಮ ಇಲ್ಲಿಯವಳಲ್ಲ, ನಮ್ಮ ಅಮ್ಮ ಪಾಣೆ ಮಂಗಳೂರಿನವಳು. ಪಾಣೆ ಮಂಗಳೂರಿಂದ ಮದುವೆಯಾಗಿ ಕುಂದಾಪುರ ಬಂದವಳು. ಇಂದು ಕುಂದಾಪುರದವ್ರಿಗಿಂತಲೇ ಹೆಚ್ಚಿಗೆ ಚಂದ ಕುಂದಾಪುರ ಕನ್ನಡ ಮಾತಾಡೋಳು ಅಂದ್ರೆ ನಮ್ಮ ಅಮ್ಮ. ಅವಳ ಬಾಯಲ್ಲಿ ಇದ್ದಷ್ಟು ಕುಂದಾಪುರ ಕನ್ನಡ ಗಾದೆ ಮಾತುಗಳು, ನುಡಿಗಟ್ಟು, ನಮ್ಮ ಆಡು ಮಾತುಗಳು ಬ್ಯಾರಿ ಯಾರ ಹತ್ರ ಇಲ್ಲ. ನಾವೆಲ್ಲ ಕಲ್ತದಿದ್ರೆ ನಮ್ಮ ಭಾಷೆ ನಮ್ಮ ನಾಲಿಗೆ ಕುಂದಾಪುರ ಕನ್ನಡಗೆ ಒಂದು ಸಾಪಾಗಿ ಆಯ್ದಿದ್ರೆ ಅಮ್ಮನೇ ಕಾರಣ. ನಮ್ಮ ಅಮ್ಮ ಮಹಾಲಕ್ಷ್ಮಿ ಅಮ್ಮ ಅಷ್ಟು ಚಂದ ಕುಂದಾಪುರ ಕನ್ನಡ ಮಾತಾಡ್ತಿರ್ಲವಳು.
1: ಮಾತೃ ಭಾಷೆ ಅಲ್ಲಿಂದ ಮಾತೆಯಿಂದ ಬಂದದ್ದು. ಈಗ ಸರ್ ಎಂತ ಗೊತ್ತಾ, ಒಂದ್ ಕಾಲದಲ್ಲಿ ಇದ್ದಿತ್ತು ಕುಂದಾಪುರ ಕನ್ನಡ ಮಾತಾಡುದು ಅಂದ್ರೆ ಎಲ್ರಿಗೂ, ಏ ನಾವೊಂದ್ ದೊಡ್ಡ ಜನ ಆಯ್ಕರ್ ಕುಂದಾಪುರ ಕನ್ನಡ ಮಾತಾಡೋಕ್ ಆಗ ಅಂದ್ರೆ ಕಡಿಮೆ ಆಗ್ತ ಅಂದೇಳಿ. ಅಂತದ್ರಲ್ಲಿ ನಿಮ್ಗೆ ಅದ್ ಹ್ಯಾಂಗ ಅಷ್ಟು ಧೈರ್ಯ ಬಂತು? ಎಲ್ಲಾ ಬದಿಗೂ ಸ್ಟೇಜ್ ಅಲ್ಲೂ ಲಯನ್ಸ್ ಆಯ್ಲಿ, ಜೆಸಿ ಆಯ್ಲಿ, ಎಲ್ಲಾ ಸ್ಟೇಜ್ ಅಲ್ಲೂ ನೀವು ಕುಂದಾಪುರ ಕನ್ನಡ ಬಳಕೆನೆ ಶುರು ಮಾಡ್ರಿ, ಅಷ್ಟು ಧೈರ್ಯ ಎಲ್ಲಿಂದ ಬಂತು?
2: ನೋಡಿ, ಈಗ ಕುಂದಾಪುರ ಕನ್ನಡ ಬಗ್ಗೆ ಸಂಶೋಧನೆ ಮಾಡಿದವರು ಇದ್ರು, ಬರೆದವರು ಇದ್ರು, ಪುಸ್ತಕ ಮಾಡಿದವರು ಇದ್ರು, ನಮ್ಮ ಶಂಭು ಉಪಾಧ್ಯಾಯರಾಗ್ಲಿ ಮತ್ತೆ ತುಂಬಾ ಜನ ಮಾಡಿದ್ರು. ಆದ್ರೆ ನನಗೆ ನಾನು ಅಂತವ್ ಯಾವ್ದು ಮಾಡ್ದವ ಅಲ್ಲ. ನಾನು ಸಂಶೋಧನೆ ಮಾಡಕ್ ಹೋದಿಲ್ಲ, ನಾನು ಪುಸ್ತಕ ಎಲ್ಲ ಬರೀಲಿಲ್ಲ. ಆದ್ರೆ ನಂಗೆ ಅನಿಸ್ತು, ನಾನು ಭಾಷಣ ಮಾಡುವ ತುಂಬ ಕಡೆ ಕರೀತರು, ಸ್ಕೂಲ್ ಡೇ ಕರೀತರು, ಕಾಲೇಜ್ ಡೇಗೆ ಕರೀತರು, ಹಳ್ಳಿ ಬದಿಗೆ ವಾರ್ಷಿಕೋತ್ಸವ ಕರೀತರು, ಯುವಕ ಸಂಘ, ಯುವತಿ ಸಂಘ, ಮಹಿಳಾ ಮಂಡಳ. ನಾನು ಕಂಡು ನನಗೆ ಪ್ರತಿ ಕಡೆ ಸಮೇತ ಹಳ್ಳಿ ಜನ ಸಮೇತ ಒಂದು ಸ್ಟೇಜಿಗೆ ಬಂದ ಕೂಡಲೇ ಅವ್ರ ಭಾಷೆಯೇ ಬೇರೆ, ಅವ್ರ ಭಾಷೆಯೇ ಬದಲು. ಅಲ್ಲಿವರೆಗೆ ನನ್ನ ಹತ್ರ ಚಂದ ಮಾಡಿ ಹಾಯ್ ಅಂತ ಹೇಳೋರು, ಮ್ಯಾಲೆ ಹೋದ ಕೂಡಲೇ ಅವ್ರ ಶಿಷ್ಟ ಕನ್ನಡ, ಪುಸ್ತಕದ ಕನ್ನಡ, ಸಾಹಿತ್ಯದ ಕನ್ನಡ ಮಾತಾಡೋದು. ಕುಂದಾಪುರ ಕನ್ನಡ ಮಾತಾಡೋಕೆ ಎಂತ ದಾಡಿ ಇವಕ್ಕೆ?
1: ಕರೆಕ್ಟ್.
2: ನಂಗೆ ಹಾಂಗ ಅನ್ಸದ್ದು, ಯಾಕೆ ಇವರು ಇವರೆಲ್ಲ ನನಗಿಂತ ಸಾಪಾಯಿ ಕುಂದಾಪುರ ಕನ್ನಡ ಮಾತಾಡೋರು. ನಾನು ಕುಂದಾಪುರ ಕನ್ನಡ ಮಾತಾಡೋ, ನಾನು ಬ್ರಾಹ್ಮಣ, ನಂದು ಕುಂದಾಪುರ ಕನ್ನಡ ಸ್ವಲ್ಪ ಕಡಿಮೆ ಅಂದರೆ ಹೆಚ್ಚಲ್ಲ, ಮನೆಯಲ್ಲಿ ಅಷ್ಟೆಲ್ಲ ಮಾತಾಡ್ತಿರ್ಲಿಲ್ಲ ನಾವು. ಆದರೆ ಬ್ರಾಹ್ಮಣೇತರರ ಕನ್ನಡ ಇತ್ತಲ್ಲ, ಅದರಷ್ಟು ಒಳ್ಳೆ ಕುಂದಾಪುರ ಕನ್ನಡ ಪ್ರಪಂಚದಲ್ಲಿ ಬೇರೆ ಇಲ್ಲ. ಅವರು ಸಮೇತ ಒಂದು ರಂಗಮಂದಿರ ಅಥವಾ ವೇದಿಕೆಗೆ ಬಂದ ಕೂಡಲೇ
3: ಮೈಕ್ ಹಿಡಿದ್ರು ಕೂಡಲೇ
2: ಎಲ್ಲ ಕೃತಕವಾಗಿ ಮಾತಾಡೋದು, ಮಹನೀಯರೇ, ಮಹಾಶಯರೇ, ಮಹಿಳೆಯರೇ ಅಂತ ಹೇಳಿ ಮಾತಾಡೋ ಶುರು ಮಾಡೋದು. ನಂಗೆ ಮೈ ಉರಿದು ಹೋದ ಶುರುವಾಯ್ತು. ಕಡೆಗೆ ನಾನೆಂತ ಮಾಡಿದೆ, ಕುಂದಾಪುರ ಕನ್ನಡದಾಗೆ ನಮ್ಮ ಕುಂದಾಪುರ ಕನ್ನಡ ಚಂದ ಅಂತ ಹೇಳಿ ಪದ್ಯ ಬರೆದೆ. ಆ ಪದ್ಯ ಬರೆದದ್ದೇ ಬರೆದದ್ದು ಬೇರೆ ಈ ಸಭೆ ಸಮಾರಂಭಕ್ಕೆ ಹೋದಾಗ ಕುಂದಾಪುರ ಕನ್ನಡದ ಗೀತೆ ಹಾಡಿಸಿ ಮಾಡಿದೆ. ನಮ್ಮೂರೇ ಚಂದ, ನಮ್ಮೂರೇ ಅಂದ, ಕುಂದಾಪುರ ಭಾಷೆಯೇ ಕರ್ಣಾನಂದ, ಉನ್ನತ ಕೀರ್ತಿಗೆ ತವರೂರಾದ ಕುಂದಾಪುರ ತಾಲೂಕು ಕಾಂಬುಕ್ಕೆ ಚಂದ ಅಂತ ಒಂದು ಹೇಳಿದ್ದೆ ಹೇಳಿದ್ದು ಕಾಣಿ, ಒಂದು ಕಿಟ್ಟದ್ದು ಒಂದು ಚಪ್ಪಾಳೆ ಬಂತು, ಹರ್ಷೋದ್ಗಾರ ಬಂತು, ಜನ ಮಕ್ಕಳು ಎಲ್ಲ ಹೋದಳೆ ಕೂಗಿದ್ದೆ. ಎಷ್ಟು ಖುಷಿ ಅಂದರೆ ಅಂಥ ಖುಷಿ. ಆಗ ನಂಗೆ ಗೊತ್ತಾಯ್ತು, ಈ ಕುಂದಾಪುರ ಕನ್ನಡದಾಗ ಭಾಷಣ ಮಾಡ್ರೆ, ಕುಂದಾಪುರ ಕನ್ನಡಕ್ಕೆ ಒಂದು ಹಾಡು ಹಾಡಿದ್ರೆ ಜನಕ್ಕೆ ಇಷ್ಟು ಖುಷಿ ಆಗ್ತಂತಾದ್ರೆ ಯಾಕೆ ನಾವು ಪ್ರತಿ ಸಭೆಯಲ್ಲಿ ಕುಂದಾಪುರ ಕನ್ನಡನೇ ಮಾತಾಡೋಕಾಗ ಅಂತ ಕಾಣ್ತು. ಗಂಗೊಳ್ಳಿ, ಮರವಂತೆ, ಬೈಂದೂರು, ಕೊಲ್ಲೂರು, ಕೋಟೇಸರ, ಕುಂಬಾಶಿ, ತೆಕ್ಕಟ್ಟೆ, ಬಸರೂರು, ಹಾಲಾಡಿ, ಸಿದ್ದಾಪುರ, ಶಂಕರನಾರಾಯಣ, ಕೋಡಿ ಕುಂದಾಪುರ, ಆ ನರಿಬೇಣ, ನಮ್ಮೂರೇ ಚಂದ, ನಮ್ಮೂರೇ ಅಂದ, ಕುಂದಾಪುರ ಭಾಷೆಯೇ ಕರ್ಣಾನಂದ. ಕಾರಂತ ಬರೆದದ್ದು ದುಡಿದದ್ದು ಇಲ್ಲಿ, ಭಂಡಾರ್ಕರ್ ಹುಟ್ಟಿದ್ದು ಬೆಳೆದದ್ದು ಇಲ್ಲಿ, ಮುದ್ದಣ್ಣ ರಾಮಾಶ್ವಮೇಧ ಬಂತಿಲ್ಲಿ, ಕುಂದಾಪುರ ತಾಲೂಕಿಗೆ ನಮ್ಮೂರೇ ದಿಲ್ಲಿ, ಕುಂದಾಪುರ ತಾಲೂಕಿಗೆ ನಮ್ಮೂರೇ ದಿಲ್ಲಿ, ನಮ್ಮೂರೇ ಚಂದ, ನಮ್ಮೂರೇ ಅಂದ. ಅದಕ್ಕಿಂತ ಹೆಚ್ಚಿಗೆ ಈ ಕಡಲು ಬದಿಗೆಲ್ಲ ಹೋದಾಗ ಅಲ್ಲಿ ಶಾಲೆಯಲ್ಲೆಲ್ಲ ಈಗ ವಾರ್ಷಿಕೋತ್ಸವದಲ್ಲಿ ಇದೊಂದು ಪದ್ಯ ಕ್ಲಿಕ್ ಆದಂಗೆ, ಮತ್ತೆ ಯಾವ್ದು ಕ್ಲಿಕ್ ಆಗಿಲ್ಲ ಮಾರ್ರೆ. ಇಲ್ಲಿನ ಕಡಲಿನ ಬಂಗಡಿ ಮೀನ್ ಚಂದ, ಇಲ್ಲಿನ ಕಡಲಾಗೆ ಸೂರ್ಯಾಸ್ತ ಚಂದ, ಕತ್ಲಾದ್ಮೇಲೆ ಕುಡ್ಕೊಂಡು ಕುಣಿಯುವುದು ಚಂದ, ಬೆಳಗಾವತ ಎದ್ಕೊಂಡು ದುಡಿಯುವುದು ಚಂದ, ನಮ್ಮೂರೇ ಅಂದ, ನಮ್ಮೂರೇ ಚಂದ ಅಂತ ಹೇಳು ಸೊನ್ನೆ. ಒಂದು ಖುಷಿ ಕಾಣಕ ಹೆಬ್ಬರ್ರೆ, ನೀವು ಬಂಗಡಿ ಮೀನ್ ತಿಂತೀರಿ ಯಾಕೆ? ನಾ ತಿನ್ಕಂತಿಲ್ಲ, ಅದ್ರ ಬಗ್ಗೆ ಹೇಳಿಲ್ಲ, ಅಷ್ಟು ಖುಷಿ ಆಯ್ತು. ಕಡೆಗೆ ನಮ್ಮದು ಹೇಳ್ತೇನೆ ನಾನು, ನಮ್ಮೂರ ಹಪ್ಪಳ ಉಪ್ಪಿನ ಕಾಯಿ, ನಮ್ಮೂರ ಸಂಡಿಗೆ ಹಲಸಿನ ಕಾಯಿ, ನಮ್ಮೂರ ಗ್ವಾಯಿ ಬೀಜ, ಗ್ವಾಯಿ ಬೀಜ ಎಂಬುದು ನಾವು ಮಾತ್ರ, ಎಲ್ಲ ಗೇರು ಬೀಜ ಎಂಬುದು, ಗೋಡಂಬಿ ಎಂಬುದು ಅಂತೆಲ್ಲ ಹೇಳ್ತಾರಲ್ಲ, ನಾವು ಗ್ವಾಯಿ ಬೀಜ ಅಂತ ಹೇಳೋದು. ನಮ್ಮೂರ ಗ್ವಾಯಿ ಬೀಜ, ಮಾವಿನ ಹಣ್ಣು ತಿಂಡ್ಕೊಂಡು ಬಿಡ್ಬೇಕ ನೀವೆಲ್ಲ ಕಣ್ಣು, ನಮ್ಮೂರೇ ಅಂದ, ನಮ್ಮೂರೇ ಚಂದ. ಕಡೆಗೆ ನಮ್ಮೂರ ಬಯಲಾಟ, ನಮ್ಮೂರ ಭತ್ತದ ಬೆಳೆ ಚಂದ ಅಣ್ಣ, ಇಲ್ಲಿನ ಬಯಲಾಟ ತೆದ್ದಿಗಿಣ್ಣ ತನ್ನ, ಹಾರಾಡಿ ರಾಮಯ್ಯ, ವೀರಭದ್ರ, ಕುಷ್ಟ, ಅಯ್ಯೋ ಅನ್ನ ಜನ ಕುಣಿದು ನೋಡ್ಬೇಕು ನೀವು ಇಷ್ಟು ಹೇಳಿ ಕೂಡಲೇ. ಹಾರಾಡಿ ರಾಮಯ್ಯ, ವೀರಭದ್ರ, ಕುಷ್ಟ, ಒಂದ್ಸಲ ಕುಣಿದರೆ ಇಂದ್ರ ಕಣ್ಬಿಟ್ಟ, ಒಂದ್ಸಲ ಕುಣಿದರೆ ಇಂದ್ರ ಕಣ್ಬಿಟ್ಟ ಅಂತ ನಮ್ಮ ಯಕ್ಷಗಾನದ ಬಗ್ಗೆ ಹೇಳು ಸೊನೆಗೆ. ಅಂಥ ಒಂದು ರೋಮಾಂಚನ ಮಕ್ಕಳಿಗೆಲ್ಲ ಅಷ್ಟು ಖುಷಿ ಅಂದ್ರೆ ಚಪ್ಪಾಳೆ ತಟ್ಟಿ ಕುಂಚಟ ಹರಿಬಿಟ್ಟು, ಅಷ್ಟು ಖುಷಿ ಅಂದ್ರೆ ನಂಗೆ ಆಶ್ಚರ್ಯ. ಅಯ್ಯೋ ಒಂದು ಕುಂದಾಪುರ ಕನ್ನಡ, ಕುಂದಾಪುರ ಕಲೆ ಹಿಂಗೆಲ್ಲ ಇತ್ತ ಅಂತ ಹೇಳಿ. ಕಡೆಗೆ ಅದು ಮಾತ್ರ ಅಲ್ಲ, ಮಸ್ತಿತ್ತು ನಮ್ಮ ಹತ್ರ, ಇಲ್ಲಿನ ಕಂಬಳ ಕೋಳಿ ಜೂಜಾಟ, ಇಲ್ಲಿನ ಭೂತೋದ ಪಾತ್ರಿಯೋ ನೋಟ, ದೇವಣ್ಣ ಕಂತಿಯರು ಕೊಗ್ಗಣ್ಣ ಕಂತಿರ ಅಪ್ಪಯ್ಯ ನಾವಲ್ಲಿರೋ ಅವರೇ ಗೊಂಬೆ ಆಟ ಮಾಡ್ತಿದ್ರು, ದೇವಣ್ಣ ಕಂತಿಯರ ಗೊಂಬೆಯ ಆಟ, ಕಂಡವರ ಕಣ್ಣಿಗೆ ಬಗೆ ಬಗೆ ಊಟ, ನಮ್ಮೂರೇ ಚಂದ, ನಮ್ಮೂರೇ ಅಂದ. ಕಡೆಗೆ ನಮ್ಮ ಬಂಡಾಕಾಸ ಕಾಲೇಜ್ ಮಕ್ಕಳಿಗೆಲ್ಲ ಖುಷಿ ಆಯ್ಕಂತೇಳಿ, ಬೇರೆ ಕಾಲೇಜ್ ಮಕ್ಕಳಿಗೆ ಖುಷಿ ಆಯ್ಕಂತೇಳಿ ಮಂದ್ ಬರದೆ, ಇಲ್ಲಿನ ಬಂಡಾಕಾಸ ಕಾಲೇಜೇ ಚಂದ, ಕಾಲೇಜಿಗೆ ಹುಡುಗಿಯರು ಹೋಗುವುದೇ ಚಂದ. ಅಯ್ಯೋ ಒಂದು ಹುಡುಗರಿಗೆ ಒಂದು ಖುಷಿ ಆದಂದ್ರೆ ಚಪ್ಪಾಳೆ ಚಪ್ಪಾಳೆ. ಇಲ್ಲಿನ ಬಂಡಾಕರ್ಸ್ ಕಾಲೇಜ್ ಚಂದ, ಕಾಲೇಜಿಗೆ ಹುಡುಗಿಯರು ಹೋಗುವುದೇ ಚಂದ, ಇಲ್ಲಿನ ಹೈಸ್ಕೂಲ್ ಇತಿಹಾಸ ಚಂದ, ಈ ಊರು ಹೊಳೆ ನೀರು ಆಕಾಶ ಚಂದ, ಕುಂದೇಶ್ವರ ವೆಂಕಟರಮಣ ದೇವಸ್ಥಾನ ಚಂದ, ಗಂಗೊಳ್ಳಿ ಹೊಳೆ ಬದಿ ತಿರುಗಾಟ ಚಂದ, ಕೋಟೇಶ್ವರ ಕೋಡಿ ಹಬ್ಬ ಕೋಡಿಯ ಗೆಂಡ, ಕಾಳಾರ ಷಷ್ಠಿಗೆ ಹೋದ ನನ್ನ ಗಂಡ, ಕಾಳಾವರ ಷಷ್ಠಿಗೆ ಹೋದ ನನ್ನ ಗಂಡ. ಅದು ಅತಿಯಕ ಮೈದಿನಕ ಸೊಪ್ಪಿ ಹೋಪಾಲೆ ಎಂಬ ಪದ್ಯದಾಗೆ ಇತ್ತು, ಕಾಳಾವರ ಷಷ್ಠಿಗೆ ಹೋದ ನನ್ನ ಗಂಡ ಅಂತೇಳಿ ಅದನ್ನ ಇದಕ್ಕೆ ಸೇರಿಸಿದ್ವಿ. ಅಷ್ಟು ಖುಷಿ ಜನಕ್ಕೆ. ಈ ಊರು ಶಾಂತಿಯ ತೌರು ನೋಡಮ್ಮ, ನಿಜವಾಗಿ ಹೌದು,
3: ಡೌಟ್ ಇಲ್ಲ.
2: ಕುಂದಾಪುರದಷ್ಟು ಶಾಂತಿ ಬೇರೆ ಯಾವ ಊರಿಗೂ ಇಲ್ಲ, ಎಲ್ಲ ಆರು ಇಲ್ಲಿ ಕೋಮ ಗಲಭೆಯೇ ಇರಲಿಲ್ಲ ಅಂತ ಒಂದು ಒಳ್ಳೆ ಊರು ನಮ್ಮ ಊರು. ಈ ಊರು ಶಾಂತಿಯ ತೋರು ನೋಡಮ್ಮ, ಊರ ಬಗೆ ಬಗೆ ಜನ ಅಣ್ಣ ತಮ್ಮ, ಇಲ್ಲುಂಟು ದೇವಸ್ಥಾನ ಚರ್ಚ್ ಮಸೀದಿ, ಜನರೆಲ್ಲ ವಿಶ್ವಾಸ ಸ್ನೇಹ ಸಂಬಂಧಿ, ಕುಂದಾಪುರ ಎನ್ನುವ ಮಾತೇ ಚಂದ, ಕುಂದಾಪುರ ಹೆಣ್ಣಿನ ನಡೆ ನುಡಿ ಚಂದ, ಕುಂದಾಪುರ ಮಕ್ಕಳ ಬುದ್ಧಿಯೇ ಚಂದ, ಕುಂದಾಪುರ ಜನಗಳ ಅಭಿಮಾನ ಚಂದ ಚಂದ ಚಂದ ಎಲ್ಲವೂ ಚಂದ, ನೀ ಕೇಳೋ ಮುದ್ದಿನ ಕುಂದಾಪುರದ ಕಂದ, ನೀ ಕೇಳೋ ಮುದ್ದಿನ ಕುಂದಾಪುರದ ಕಂದ ಅಂತ ಹೇಳಿ ಮುಗಿಸಿ ಬಿಟ್ಟಿದ್ದೆ. ಇದನ್ನ ಒಂದೊಂದು ಕಡೆಯಲ್ಲಿ ಒಂದೊಂದು ಸ್ಟಾನ್ಸ ಹೇಳಿಬಿಟ್ರೆ ಅಷ್ಟು ಖುಷಿ ಆಗ್ತಿತ್ತು,
1: ಎಲ್ಲ ಖುಷಿ,
2: ಅಂತಹದ್ದು ಖುಷಿ. ಅದು ಮಾತ್ರ ಅಲ್ಲ, ಈಗ ಚಿಕಾಗೋದಲ್ಲಿ ಅಕ್ಕ ಸಮ್ಮೇಳನ ಆಯ್ತು. ಅಕ್ಕ ಸಮ್ಮೇಳನ ಅಂದ್ರೆ ಅಮೇರಿಕನ್ ಕನ್ನಡ ಕೂಟಗಳ ಅಸೋಸಿಯೇಷನ್ ಅಂತ, ಅಮೇರಿಕದ ಕನ್ನಡ ಕೂಟಗಳ AKKA ಅಂದ್ರೆ ಅಕ್ಕ, ಹಾಗೆ ಅಮೇರಿಕದ ಕನ್ನಡ ಕೂಟಗಳ ಅಸೋಸಿಯೇಷನ್ ಅಕ್ಕ ಸಮ್ಮೇಳನ ಅಂತ. ಅಲ್ಲಿ ಚಿಕಾಗೋದಲ್ಲಿ ನಾನು ಅದೇ ಸಮಯದಲ್ಲಿ ಅಮೆರಿಕಕ್ಕೆ ಹೋಗಿದ್ದೆ ಮಗನ ಮನೆಗೆ, ಅಲ್ಲಿಂದ ನಂಗೆ ಇನ್ವಿಟೇಷನ್ ಬಂತು, ನೀವು ಒಂದು ಕವಿಗೋಷ್ಠಿ ಬರ್ಕ ಅಂತೇಳಿ. ಆಯ್ತು ಹೋದೆ ನಾನು ಕವಿಗೋಷ್ಠಿ, ಹೋದಾಗ ಬರ್ಕೊಂಡು ಪದ್ಯವೇ ಬೇರೆ. ಅಲ್ಲಿ ಹೋದ ಮೇಲೆ ಒಬ್ಬರು ಕವಿಗೋಷ್ಠಿಯಲ್ಲಿ ಆರಂಭದಲ್ಲಿ ತನ್ನ ಊರಿನ ಕನ್ನಡ ಶ್ರೇಷ್ಠ ಇಡೀ ಕರ್ನಾಟಕದಲ್ಲಿ, ಅದರಷ್ಟು ಚಂದ ಕನ್ನಡ ಇಲ್ಲ ಅಂತ ಹೇಳಿಬಿಟ್ರು. ನಂಗೆ ಮೈ ಉರಿದು ಹೋಯ್ತು, ಕುಂದಾಪುರ ಕನ್ನಡ ಏನು ಕಡಿಮೆಯ? ನಾನು ಬರ್ಕೊಂಡು ಹೋದ ಪದ್ಯ ಬಿಟ್ಟೆ, ನಾನು ಅಲ್ಲಿ ಹೋದ ಅಲ್ಲಿ ಹೋದ್ಕೊಳ್ಳಿ ನಾನು ಹಾಸ್ಯ ಬಿಟ್ಟೆ, ಯಾವುದು ನಂದೇ ಕನ್ನಡ ಹೊಡೆದು ಬಿಟ್ಟೆ. ಏನು ಗೊತ್ತಿಲ್ಲ ಮಾರಾರೆ, ನಂಗೆ ಗೊತ್ತಿಲ್ಲ, ಕುಂದಾಪುರಕ್ಕೆ ಏನಾಯ್ತು ನಂಗೆ ಗೊತ್ತಿಲ್ಲ, ಕುಂದಾಪುರ ಕುಂದಾಪುರ ಕುಂದಾಪುರ ಎಲ್ಲಿ ಹೋಯ್ತು ಆ ಹಳಿಯ ಕುಂದಾಪುರ, ನಾ ಸಣ್ಣದ ಇಪ್ಪತ್ತಿಗೆ ಕುಂದಾಪುರದೊಳಗೆಲ್ಲ ಎಲ್ಕಂಡ್ರೆ ಮಲ್ಲಿಗೆ ಹೂ ಇದ್ದಿತ್ತು, ಎಲ್ಕಂಡ್ರೆ ಮಲ್ಲಿಗೆ ಘಮ್ ಅಂತಿತ್ತು, ಕುಂದೇಶ್ವರ ದೇವಸ್ಥಾನ ರಸ್ತೆಯ ಬದಿಗೆಲ್ಲ ಮಲ್ಲಿಗೆ ತೋಟದ್ದು ಸಾಲಿದ್ದಿತ್ತು, ಮಲ್ಲಿಗೆ ತೋಟದ್ದೇ ಸಾಲಿದ್ದಿತ್ತು, ದೊಡ್ಡ ದೊಡ್ಡ ಮನುಷ್ಯರೆಲ್ಲ ಸಾಯಂಕಾಲದ ಮೇಲೆಲ್ಲ ಆ ಮಲ್ಲಿಗೆ ತೋಟದಾಗೆ ರಸಿಕ ತರದ ಕೆಲಸ ನಡೀತೈತೈತೆ. ಹಾಂಗಾಯಿ ಹಾಂಗಾಯಿ ಆಗಿನ ಕಾಲದ ಕಥೆ ಅದು, ಈಗಿನ ಕಾಲದಲ್ಲಿ ಮಕ್ಕಳಿಗೆಲ್ಲ ಅಂತ ಗೊತ್ತಿಲ್ಲ. ಆಗಲ್ಲ ಆಚೆ ಬದಿ ಈಚೆ ಬದಿ ಎಲ್ಲ ಮಲ್ಲಿಗೆ ತೋಟ, ನಾವೆಲ್ಲ ಹೊಪ್ಸನಿಗೆ ನನ್ನ ಮನೆ ಹಿಂದೆ ಬದಿ ಮಲ್ಲಿಗೆ ತೋಟ ಇದ್ದಿತ್ತು. ಕುಂದಾಪುರ ಇಡೀ ಕುಂದಾಪುರ ಅಂದ್ರೆ ಮಲ್ಲಿಗೆ ಊರು, ಕುಂದ ಕಲ್ಮಠಗಳ ಊರು ಕುಂದಾಪುರ ಅಂತ ಬನ್ನಂಜೆ ಗೋವಿಂದಾಚಾರ್ಯ ವ್ಯಾಖ್ಯಾನ ಮಾಡಿದ್ರು. ಕುಂದಾಪುರ ಅಂತ ಹೇಳಿದ್ರೆ ಕುಂದ ಪುಷ್ಪಗಳು ಅಂದ್ರೆ ಮಲ್ಲಿಗೆ ಹೂವಿನ ಊರು ಅಂತ. ಅಷ್ಟು ಮಟ್ಟಿಗೆ ಇಲ್ಲಿ ನಮ್ಮ ಕುಂದಾಪುರ ಮಲ್ಲಿಗೆ ಅನ್ನೋದು ಪ್ರಸಿದ್ಧ. ಕುಂದಾಪುರ ಮಲ್ಲಿಗೆ ಕಟ್ಟೋದು ಒಂದು ವಿಶಿಷ್ಟವಾದಂತಹ ಹೆಣಿಗೆ, ಅದು ಬೇರೆ ಕಡೆ ಕಟ್ಟೋದಿಲ್ಲ. ಹಾಗಾಗಿ ಕುಂದಾಪುರ ಮಲ್ಲಿಗೆಗೆ ಅಷ್ಟು ಬೇಡಿಕೆ ಇದ್ದಿತ್ತು ಆ ಸಮಯದಲ್ಲಿ. ಇಲ್ಲಿ ಕುಂದ ಹೂವಿನ ಕಟ್ಟೆ ಅಂತ ಇದ್ದಿತ್ತು ಇಲ್ಲಿ ಪಾದಯಾತ್ರೆ ಎದುರಿಗೆ ಮುಂಚೆ ನಾವು ಸಣ್ಣದಿರುವಾಗ. ಹೂವಿನ ಕಟ್ಟೆ ಅವರೆಲ್ಲ ಹಗ್ಗ ಭಾರಿ ಹಗ್ಗ ಮಲ್ಲಿಗೆ ಭಾರಿ ಹಗ್ಗ ಅಂತ ಕೂಗುದು ಮಲ್ಲಿಗೆ ಮಾರಾಟ ಹೋಗಿ. ಈಗ ಎಂತ ಒಂದು ಗಮ್ಮತ್ ಇದಲ್ಲ, ಈಗೆಲ್ಲ ಹೋಯ್ತು ಮಲ್ಲಿಗೆ ಕೃಷಿಯೇ ಹೋಯ್ತು ಎಲ್ಲ ಆಚೆ ಕಡೆ ಹೋಯ್ತು.
1: ಶಂಕರ್ಪುರ ಯಾಕಂಗಾಯ್ತು
2: ಎಂತ ಆಯ್ತು ಅಂತ ಗೊತ್ತಿಲ್ಲ. ಅಂದ್ರೆ ಇಲ್ಲಿ ಎಲ್ಲ ಈ ಮಲ್ಲಿಗೆ ತೋಟ ಎಲ್ಲ ಹೋಗಿ ಸೈಟ್ ಎಲ್ಲ ಆಗಿ ಮನೆ ಎಲ್ಲ ಆಗಿ ಕಟ್ಟಡ ಎಲ್ಲ ಬಂದು ಮಲ್ಲಿಗೆ ತೋಟ ಎಲ್ಲ ನಾಶ ಆಯ್ತು. ಕಡೆಗೆ ಮಲ್ಲಿಗೆ ಕೃಷಿಯ ಲಾಭದಾಯಕ ಅಂತ ಬಿಟ್ಬಿಟ್ರು. ಮತ್ತೆ ಮಲ್ಲಿಗೆ ಕೃಷಿ ಮಾಡುವಂತ ಕುಟುಂಬ ಇದ್ದಿತ್ತು, ಆ ಕುಟುಂಬ ಬೇರೆ ಕಡೆಗೆಲ್ಲ ಮಕ್ಕಳೆಲ್ಲ ದೊಡ್ಡ ದೊಡ್ಡ ಆರೋಗ್ಯ ಬೇರೆ ಕಡೆ ಹೋದ ನಂತರ ಆ ಕುಟುಂಬ ಇಲ್ಲ ಮಲ್ಲಿಗೆ ನಿಲ್ಲಿಸಿ ಈಗ ಹೊರಗಿಂದ ಮಲ್ಲಿಗೆ ಬಪ್ಪ ಹಂಗಾಯ್ತು ಕುಂದಾಪುರಕ್ಕೆ. ನಮ್ಮ ಮಲ್ಲಿಗೆ ಎಲ್ಲೂ ಇಲ್ಲ, ಅದು ಭಾರಿ ಬೇಜಾರ ಸಂಖ್ಯೆ. ನಾವು ಸಣ್ಣ ದೀಪ ಹಂಗಿರಲಿಲ್ಲ, ಅಷ್ಟಪ್ಪ ಮಲ್ಲಿಗೆ ತೋಟ ಇದ್ದಿತ್ತು. ಕುಂದೇಶ್ವರ ದೇವಸ್ಥಾನ ರಸ್ತೆಯ ಬದಿಗೆಲ್ಲ ಮಲ್ಲಿಗೆ ತೋಟದ್ದೇ ಸಾಲಿದ್ದಿತ್ತು, ಮಲ್ಲಿಗೆ ತೋಟದ್ದೇ ಸಾಲಿದ್ದಿತ್ತು, ದೊಡ್ಡ ದೊಡ್ಡ ಮನಸ್ಸೆಲ್ಲ ಸಾಯಂಕಾಲದ ಮೇಲೆಲ್ಲ ತಲೆ ಮೇಲೆ ಶಾಲು ಹೊದ್ಕೊಂಡು ಹೋತಿರಲ್ಲೇ, ಕತ್ ಕತ್ಲೆ ಆಯ್ತಂದ್ರೆ ಆಚೆಚ್ಚೆ ಕಂಡು ಕಂಡು ಪುಸ್ತಕದ ತೋಟದಾಗ ನುಗುಳುತ್ತಿದ್ರಲ್ಲೇ, ಮಲ್ಲಿಗೆ ಕಟ್ಟುವುದೇ ಚಂದ ಇತ್ತು, ಕುಂದಾಪುರದ ಹೂವಿಗೆ ಹೆಸರಿದ್ದಿತ್ತು, ಕುಂದಾಪುರ ಅಂದ್ರೆ ಮಲ್ಲಿಗೆ ಊರು, ಈಗಲ್ಲಿ ಮಲ್ಲಿಗೆ ಅಲ್ಲಲ್ಲಿ ಚೂರು, ಸಾಯಂಕಾಲ ಆದ್ಮೇಲೆ ಹೋಪುಕ್ಕಿಲ್ಲೆ ಬೇಜಾರಾತ್ತೇನ ನಂಗೊತ್ತಿಲ್ಲ ನಂಗೊತ್ತಿಲ್ಲ ಮಾರಾರೆ ನಂಗೊತ್ತಿಲ್ಲ ಕುಂದಾಪುರಕ್ಕೆ ಏನಾಯ್ತು ನಂಗೊತ್ತಿಲ್ಲ ಅಂಥೇಳಿ ಈ ಪದ ಆ ಚಿಕ್ಕಾಗೋದಕ್ಕೆ ನಾನು ಹೇಳಿದ್ದೇ ಹೇಳಿದ್ದು. ಒಂದು ಜಾನ ಒಂದು ಎದ್ದು ಬಿಟ್ರಂದ್ರೆ ಒಂದು ಖುಷಿ ಅಂದ್ರೆ ಚಂದ್ರಶೇಖರ್ ಕಂಬಾರರು ಅಧ್ಯಕ್ಷತೆ ವಹಿಸಿ ನನ್ನ ಹೊಟ್ಟೆ ಮೇಲೆ ಹೊಡೆದು ಹೆಬ್ಬಾರ ಸಿಕ್ಸರ್ ಬರ್ಸಿಬಿಟ್ರೆ ಅಂತ. ಸಿಕ್ಸರ್ ಬರ್ಸಿಬಿಟ್ರಲ್ಲ ಎಂಥ ಪದ ಮಾರರೆ, ಎಂಥ ಕನ್ನಡ ಮಾರರೆ ಕುಂದಾಪುರ ಕನ್ನಡ, ಇದೆಲ್ಲ ನೀವು ಪುಸ್ತಕ ಮಾಡ್ಕೊ ಅಂತ ನನ್ನನ್ನು ಹೊಗಳಿ ಮೆಚ್ಚುಗೆ ಮಾಡಿ ಬೆನ್ಮೇಲೆ ಕೈಯಾಡಿಸಿ ಅಲ್ಲಿ ಮಾಡಿದರೆ ಅಲ್ಲಿದ್ದು ಜನಗಳ ಕಾಣಕ ಕವಿಗೋಷ್ಠಿ ಆದ್ಯ ಆದ ಎಲ್ಲ ಮುತ್ತಿಗೆ ಹಾಕಿ ನನಗೆ, ನಾನು ಪಾಂಡೇಶ್ವರದವ, ನಾನು ಸಾಸ್ತಂದವ, ನಾನು ಎಡತ್ರೆಯವ, ನಾನು ಬೈಂದೂರ್ನವ, ನಾನು ತೆಕ್ಕಟ್ಟಿಯವ, ನಮಗೆ ಕುಂದಾಪುರಕ್ಕೆ ಇದ್ದಂಗೆ ಆಯ್ತು ಮಾರಾರೆ ನಿಮ್ಮ ಪಾದ ಕೇಂಡ್ ಅಷ್ಟು ಖುಷಿ ಆಯ್ತಂದ್ರೆ. ಚಿಕ್ಕಾಗೋದಾಗೆ ಕುಂದಾಪುರ ಕನ್ನಡ ಮೆರೆಸಿತ್ತಂದ್ರೆ ಎಂತ ಕುಂದಾಪುರ ಕನ್ನಡದ ಶಕ್ತಿ ಕಾಣಿ, ಎಷ್ಟು ಮಟ್ಟಿಗೆ ರಾಪ್ ನಮ್ದು, ಎಷ್ಟು ಜೋರು ಜಾಪ್ ಕುಂದಾಪುರ ಕನ್ನಡ ರಾಪ್ ಅಂದ್ರೆ ಜಾಪ್ ಅಂದ್ರೆ ಎಷ್ಟಿತ್ತು ಅಂದೇಳಿ ಅರ್ಥ. ಎಲ್ಲಿವರೆಗೆ ಅಂದ್ರೆ ಕೆಲವು ಶಬ್ದ ಇತ್ತಲ್ಲ ಯಾರಿಗೂ ಅರ್ಥವೇ ಆಗ್ತಿಲ್ಲ, ಅದು ನಮಗೆ ಮಾತ್ರ ಗೊತ್ತು, ಕುಂದಾಪುರ ಕನ್ನಡದವರಿಗೆ ಗೊತ್ತು. ಒಂದು ದೊಡ್ಡ ಸಾಹಿತ್ಯ ಸಮ್ಮೇಳನ, ನಾನು ಸ್ವಾಗತ ಭಾಷಣ, ನಾನು ಕುಂದಾಪುರ ಕನ್ನಡದಾಗ ಸ್ವಾಗತ ಮಾಡಿದೆ. ಹಾಯ್ ಬಂದ್ರಿಯಾ, ಕಾಪಿ ಕೊಡ್ರಿಯಾ, ಹ್ಯಾಂಗಿತ್ತು ಕಾಪಿ ತಿಂಡಿ ಎಲ್ಲ, ಕುಕ್ಕಣ್ರಿಯಾ, ಕುಕ್ಕಣಿ ಕುಕ್ಕಣಿ ಅಂತೇಳಿ ಮಾಡಿ ಕುಂದಾಪುರ ಕನ್ನಡ ನೆಗಾಡಿಸಿ ಎಲ್ಲ ಚಪ್ಪಾಳೆ ಬಂದು ಆಯ್ತು. ಮೇಲೆ ಕೂತು ಒಬ್ಬರು ಮಂಗಳೂರಿನ ಕಡೆಯವರಿಗೆ ತುಂಬ ಬೇಜಾರಾಯ್ತು.
1: ಯಾಕೆ
2: ಬ್ಯಾಜರ್ ಅಂದರೆ ಅವರು ಕುಂದಾಪುರ ಕನ್ನಡ ಮಾತಾಡಿಬಿಟ್ರೆ ಹೆಬ್ಬಾರ್ ಅವರು ನನ್ನನ್ನು ಕರೆದು ಹೇಳಿದರು, ಹೆಬ್ಬಾರರೇ ನೀವು ಇಷ್ಟು ಘನಗಂಭೀರವಾದಂಥ ಒಂದು ಸಾಹಿತ್ಯ ಸಮ್ಮೇಳನವನ್ನು ನಿಮ್ಮ ಕುಂದಾಪುರ ಕನ್ನಡದಲ್ಲಿ ಮಾತನಾಡಿ ಕೆಡಿಸಿಬಿಟ್ರಲ್ಲ
1: ಅಂತ ಹೇಳ್ಬಿಟ್ಟು
2: ಕೆಡಿಸಿಬಿಟ್ರಲ್ಲ ಅಂತ. ಯಾರಿಗಾದ್ರೂ ನಂಗೆ ರಕ್ತ ಕುದಿಯುತ್ತಾ ಇಲ್ಲ, ನಾನು ಹಂಗೆ ತಡುಕಾಗಲಿಲ್ಲ. ಇವರಿಗೆ ಎಂತ ಹೇಳುದು ಅಂತ ನಂಗೆ ಗೊತ್ತಾ ಇದೆ. ನಾನು ಕಂಡೆ ಹೀಗೆ ಅವ್ರನ್ನ ತೆವಡ್ಕಂತ ರೇಗೆಂಡೆ, ಒಂದೇ ಶಬ್ದ ತೆವಡ್ಕಂತ ರೇಗೆಂಡೆ. ಆ ಪಾಪ ಮನುಷ್ಯ ಆಚೆ ಕಂಡು ಈಚೆ ಕಂಡು ಆಚೆ ಇದ್ದವ್ರ ಹತ್ರ ಈಚೆ ಹೋದ್ರೆ ಹೆಬ್ಬಾರ್ ಎಂತ ಹೇಳದ್ ಹೆಬ್ಬಾರ್ ಎಂತ ಹೇಳದ್ ಹೆಬ್ಬಾರ್ ಎಂತ ಹೇಳದ್ ನಾನು ಹೇಳಿದ ಹೆಬ್ಬಾರ್ ಎಂತ ಹೇಳಿದಂತ ಅರ್ಥ ಆಯ್ಕಾರ ನೀವು ಕುಂದಾ ಪ್ರಕರಣ ಕಲ್ತ್ಕೊಬರ್ಕ ಅಲ್ಲಿವರೆ ನಿಮ್ಗೆ ಅರ್ಥಾತ್ಲ ಹೋಯ್ನ ಅಷ್ಟು ಪವರ್ಫುಲ್, ಅಷ್ಟು ಜೋರ್, ಅಷ್ಟು ಶಕ್ತಿ ಇದ್ದ ಭಾಷೆ ನಮ್ಮ ಕುಂದಾಪುರ ಕನ್ನಡ. ನಿಮಗೆ ತೆವಡ್ಕಂತ್ರಿ ಶಬ್ದದ ಸ್ಪೆಲ್ಲಿಂಗ್ ಬರ್ಗ್ ಗೊತ್ತಿತ್ತ ಕೇಳ, ಸ್ಪೆಲ್ಲಿಂಗ್ ಬರ್ಗ್ ಗೊತ್ತಿಲ್ಲ ತೆವಡ್ಕಂತ್ರಿ ಅಂತೇಳಿ. ಅಷ್ಟು ಖುಷಿ, ಅಷ್ಟು ಜೋರ್ ಇತ್ತು ನಮ್ಮ ಶಬ್ದ. ಆ ನಮ್ಮನೆಯ ಶಬ್ದ ಭಂಡಾರ ಕುಂದಾಪುರ ಕನ್ನಡಗೆ ಇತ್ತು, ಮತ್ತೆ ಎಲ್ಲಿ ಇಟ್ಕೆ ಸಾಧ್ಯವೇ ಇಲ್ಲ. ಅದೇ ನಾನು ಹೇಳುದು, ನಮ್ಮ ಕನ್ನಡವೂ ಹಾಗೆ, ಕನ್ನಡದಷ್ಟು ಒಂದು ಧ್ವನಿಪೂರ್ಣವಾದಂಥ ಭಾಷೆ ಪ್ರಪಂಚದಲ್ಲಿ ಇಲ್ಲ ಅಂತ ಹೇಳುದು. ಕಾಗೆ ಕಾ ಕಾ ಅಂತ ಕೂಗ್ತದೆ, ದನ ಅಂಬ ಅಂತ ಹೇಳ್ತದೆ, ನಾಯಿ ಬೌ ಬೌ ಅಂತ ಹೇಳಿ ಕೂಗ್ತದೆ, ಎಂತ ಪ್ರತಿಯೊಂದಕ್ಕೂ ಧ್ವನಿ. ನೀರು ಜುಳು ಜುಳು ಜುಳು ಜುಳು ಅಂತ ಹರಿತದೆ, ಮಳೆ ಧೋ ಅಂತ ಸುರಿತದೆ, ಗಂಟೆ ಡಣ ಡಣ ಡಣ ಗಂಟೆ ಬರೆಸುವಂಥದ್ದು, ಶಂಖ ಭೋ ಅಂತ ಶಂಖ ಊದುವಂಥದ್ದು, ಯಾವುದಕ್ಕೆ ಧ್ವನಿ ಇಲ್ಲ. ಕಮ್ಮ ಇಂಗ್ಲೀಷಿಗಿತ್ತ, ಇಂಗ್ಲೀಷಿಗೆ ಹೇಳಿ ಕಮ್ಮ ಇಷ್ಟಪಡ ಧ್ವನಿ ಎಲ್ಲಿ ಇಲ್ಲ. ಇಂಗ್ಲೀಷ್ ದೊಡ್ಡ ಕೋಲಲ್ಲ, ಇಂಗ್ಲೀಷ್ ದೊಡ್ಡ ಕೋಲಲ್ಲ, ಇಂಗ್ಲೀಷ್ ನಂತರ ಬಂದದ್ದು, ಕನ್ನಡ ಮುಂಚೆ ಇದ್ದಿತ್ತು. ಕನ್ನಡ ಸಾವಿರ ಸಾವಿರ ವರ್ಷಗಳ ಹಿಂದಿದ್ದು. ಕವಿರಾಜ ಮಾರ್ಗ ಎನ್ನುವಂತಹ ಮಹಾಕಾವ್ಯವೇ 2000 ವರ್ಷದ ಹಿಂದೆ ಅಂತ ಬಂದಿತ್ತಂತಾದ್ರೆ ಅದಕ್ಕಿಂತ ಮುಂಚೆ ಕನ್ನಡ ಎಷ್ಟು ಬೆಳೆದಿರಬೇಕು ಆಲೋಚನೆ ಮಾಡಿ. ನಿಮ್ಮ ಎಷ್ಟೆಷ್ಟು ಶಾಸನ, ಹಲ್ಮಡಿ ಶಾಸನ ಅದು 2000, ಆನಂತರ ಈಗ ಮತ್ತೆ ಪುನಃ ಹೊಸ ಶಾಸನ ಕಂಡು ಹಿಡಿದಿರು ಅದಕ್ಕಿಂತ ಹಿಂದಿದ್ದಂತೆ. ಅಂದರೆ ಕನ್ನಡ ಎನ್ನುವಂಥದ್ದು ಪ್ರಪಂಚದ ಅತ್ಯಂತ ಪುರಾತನವಾದ ಭಾಷೆ. ನಾನು ಅಮೆರಿಕಕ್ಕೆ ಹೋದಾಗ ನೀವು ಎಲ್ಲಿಂದ ಬಂದ್ರಿ ಅಂತ ಕೇಳಿದ್ರೆ ನಾನು ಹೇಳುದು, ಪ್ರಪಂಚದ ಅತ್ಯಂತ ಪುರಾತನವಾದ ಭಾಷೆ ಮಾತಾಡತಕ್ಕಂಥ ಜನರು ಇರತಕ್ಕಂಥ ಕನ್ನಡ ನಾಡೆಯಿಂದ ಬಂದಿದ್ದೇನೆ ಅಂತ ಹೇಳ್ತೇನೆ. ಅಷ್ಟು ಹೆಮ್ಮೆ ಇರಬೇಕು ನಮ್ಮ ಜನಗಳಿಗೆ, ನಮ್ಮ ಮಕ್ಕಳಿಗೆ. ಅದರಲ್ಲಿ ಕುಂದಾಪುರ ಕನ್ನಡ ಎನ್ನುವಂಥದ್ದು ಆಡು ಭಾಷೆ, ನಮ್ಮ ನಾಡು ಭಾಷೆ, ಅದು ನುಡಿ ಎನ್ನುವಂಥದ್ದು ನಮ್ಮ ಶಕ್ತಿ. ಅದು ಕುಂದಾಪುರ ಕನ್ನಡದ ಶಕ್ತಿ, ಅದನ್ನು ನಾವು ಬೆಳೆಸ್ಕು, ಅದನ್ನು ನಾವು ಉಳಿಸ್ಕು. ಹಾಗಾಗಿ ನಾನು ಪದ್ಯ ಬರೆದಿತ್ತಲ್ಲ, ಅಷ್ಟು ಆಗಲೇ ಕಾಲದಲ್ಲೇ ನಾನು ಪದ್ಯ ಬರೆದೆ. ಮಾತ್ರ ಅಲ್ಲ, ಭಾಷಣಗಳಲ್ಲಿ ವೇದಿಕೆ ಮೇಲೆ ನಾನು ಕನ್ನಡ ಕುಂದಾಪುರ ಕನ್ನಡ ಸರಾಗ ಮಾತಾಡೋಕೆ ಶುರು ಮಾಡಿದೆ. ಇವತ್ತು ಕುಂದಾಪುರ ಕನ್ನಡದ ಅಧ್ವರ್ಯು ಅಂತ ಹೇಳಿಸ್ಕೊಳ್ತಕ್ಕಂಥ ಎಷ್ಟೋ ಜನಕ್ಕೆ ವೇದಿಕೆ ಮೇಲೆ ಮಾತಾಡೋಕೆ ಬತ್ತಿಲ್ಲ.
1: ಇದು ಮಾತ್ರ ಸತ್ಯ,
2: ಸತ್ಯ. ಅವರು ಕುಂದಾಪುರ ಕನ್ನಡದ ಕಾರ್ಯಕ್ರಮಕ್ಕೆ ಬಪ್ಪದು ಮ್ಯಾಲ ಹೋಯ್ ನಂಗೆ ಕುಂದಾಪುರ ಕನ್ನಡ ಮಾತಾಡೋಕೆ ಬರ್ತಿಲ್ಲ ಅಂತ ಹೇಳಿ ಮಹನೀಯರೇ ಮತ್ತು ಮಹಿಳೆಯರೇ ಅಂತ ಹೇಳಿ ಶುರು ಮಾಡುದು ಪುಸ್ತಕದ ಕನ್ನಡ,
1: ನಿಜ
2: ಸಾಹಿತ್ಯದ ಕನ್ನಡ. ನನ್ಗೆ ಬೇಜಾರಾಗ್ತದೆ, ಯಾಕೆ ಮಾತಾಡೋಕೆ ಆಗ್ತಿಲ್ಲ, ಯಾಕೆ ಪ್ರಯತ್ನ ಮಾಡುತ್ತಿಲ್ಲ. ಪ್ರಯತ್ನ ಮಾಡ್ಕೊ, ಈಗ ಎಷ್ಟು ಮಂದಿ ಮಾಡ್ತರು, ಈಗ ಎಷ್ಟೋ ಪತ್ರಿಕೆಗಳ ಲೇಖನ ಎಲ್ಲ ಬರುತ್ತೆ. ಇವತ್ತು ಈ ಸಲ ಸುಧಾದಲ್ಲಿ ಕಮಲಶಿಲೆ ಹಬ್ಬದ ಬಗ್ಗೆ ಒಂದು ಲೇಖನ ಕುಂದಾಪುರ ಕನ್ನಡದ ಬಂದಿತ್ತು, ನಂಗೆ ಭಾರಿ ಖುಷಿ ಆಯ್ತು. ಹಂಗೆ ಮಾಡ್ಕೊ, ಆ ರೀತಿ ಮಾಡ್ರೆ ಮಾತ್ರ ನಮ್ಮ ಭಾಷೆ ಉಳಿತು ಮತ್ತೆ ಬೆಳೀತು. ಅಷ್ಟು ಶಬ್ದಗಳು ನಮ್ಮ ಬಳಕೆಯಲ್ಲಿತ್ತು. ಇವರದ್ದು ಪುಸ್ತಕ ಇತ್ತಲ್ಲ, ಇವರ ಅಪ್ಪಯ್ಯನ ಆಸ್ತಿಕತೆ ಅಂತೇಳಿ ಇಷ್ಟಪ್ಪ ಪುಸ್ತಕ, ನೀವು ಅದು ಕಾಣ್ಕ. ಕುಂದಾಪುರ ಕನ್ನಡ ಒಂದು ಓತಸ್ರೋತವಾಗಿ ಹರಿವಿಕೆ ಇರತಕ್ಕಂತ ಒಂದು ಕಾದಂಬರಿ ಇದ್ರೆ ಅದು ಅಪ್ಪಯ್ಯನ ಆಸ್ತಿಕತೆ.
1: ಅದು ನಮ್ದು ಉಪ ಇದ್ರದ್ದು.
2: ಹೌದು
1: ಅಲ್ಲ?
2: ಹೌದೌದು. ಅಷ್ಟು ಒಳ್ಳೆ ಪುಸ್ತಕ ನಾನು ನೋಡ್ಲಿಲ್ಲಪ್ಪ ಯಾವುದಲ್ಲ. ಮರಳಿ ಮಣ್ಣಿಗೆ ಕಾರಂತರದ್ದು ಬಹಳ ಪ್ರಸಿದ್ಧ, ಅದು ಮಣ್ಣಿನ ಕತೆ. ಕುಂದಾಪುರ ಕನ್ನಡ ಇಲ್ಲ. ಇದರಲ್ಲಿ ಯಾರಿಗೂ ಯಾರನ್ನು ಹೊಲಿಸ್ಕತಕ್ಕಂಥ ರೀತಿಯ ಕುಂದಾಪುರ ಕನ್ನಡ ಇತ್ತು. ನನಗೆ ಎಷ್ಟೋ ಶಬ್ದ ಅರ್ಥ ಇರಲಿಲ್ಲ. ಆ ನಮನೆ ಹೇರಳವಾದಂಥ ಕುಂದಾಪುರ ಕನ್ನಡ ಪದಗಳನ್ನು ಬಳಸಿದ್ದಾರೆ ಉಪಾಧ್ಯರು. ಎಂಥ ಅದ್ಭುತ ಗೊತ್ತುಂಟ, ಹಾಂಗಿರ್ಕಂತ ಹೇಳೋದು ನಾನು. ಒಂದು ಪುಸ್ತಕ ಕುಂದಾಪುರ ಕನ್ನಡದವರು ತಮ್ಮ ಗ್ರಂಥಗಳಲ್ಲಿ ಅದನ್ನು ಬರೀಕಂತ ಹೇಳುವಂಥ ನನ್ನ ಕತೆಗಳಲ್ಲಿ ನಾನು ಕುಂದಾಪುರ ಕನ್ನಡ ಬಳಸಿದ್ದೆ. ನಾನು ಕತೆ ಪುಸ್ತಕ,
1: ನಾನು ಅದೇ ನಿಮ್ ಕತೆ ಪುಸ್ತಕ ಓದೋ ಕಂಡೆ. ನಮ್ಮ ಮಾಬುಕಳ ಹೊಳಿ ದೋಣಿ ದೋಣಿ ಅದೊಂದು ಸೀನ್ ಇತ್ತಲ್ಲ, ದೋಣಿ
2: ದಾಟದೋಣಿ, ಅದ್ರಾಗ ಕುಂದಾಪುರ ಕನ್ನಡ ಇತ್ತು. ರುಕ್ಮಿಣಿ ಪ್ರಸಂಗ ಅಂತೇಳಿ ಒಂದು ಕತೆ ಇತ್ತು, ಅದರಲ್ಲಿ ಕುಂದಾಪುರ ಕನ್ನಡ. ನಾನು ಆದಷ್ಟು ಮಟ್ಟಿಗೆ ಅಲ್ಲಲ್ಲಿ ಕುಂದಾಪುರ ಕನ್ನಡನ ಭಾಷೆಯನ್ನ ಅಲ್ಲಲ್ಲಿ ಕತೆಗಳಲ್ಲೂ ಕೂಡ ಬಳಸಿದ್ದೆ, ಕವನ ಪದ್ಯಗಳಲ್ಲೂ ಬಳಸಿದ್ದೆ, ಭಾಷಣಗಳಲ್ಲಂತೂ ಬಳಸ್ತಾ ಬಂದಿದ್ದೆ. ಚಿಕಾಗೋದಲ್ಲಿ ಜಯಬೇರಿ ಕುಂದಾಪುರ ಕನ್ನಡ ಹೊಡೆದಿತ್ತು ಅಂತ ಹೇಳಕ್ಕೆ ನಂಗೆ ಭಾಳ ಸಂತೋಷ ಆಯ್ತು. ಹೀಗೆ ನಮ್ಮ ಕುಂದಾಪುರ ಕನ್ನಡ ಪಯಣ ಸಾಗ್ತಾ ಇತ್ತು. ಅದನ್ನು ಜನ ನೆನಪಿಟ್ಕೊಂಡಿದ್ದಾರೆ. ಆ ಟೈಮಲ್ಲಿ ಯಾರು ಮಾತಾಡದೇ ಇದ್ದಂಥ ಕಾಲದಲ್ಲಿ ಹೆಬ್ಬಾರು ಕುಂದಾಪುರ ಕನ್ನಡವನ್ನು ಗಟ್ಟಿ ಮಾಡಿ ಮಾತಾಡ್ರಲ್ಲೇ ಅಂಥೇಳಿ ಅವರ ಎದೆಗಾರಿಕೆಗೆ ಮೆಚ್ಚುತ್ತೆ ಅಂತ ಹೇಳೋರು ಇದ್ರು. ಇದೆಲ್ಲ ಎದೆ ಹೊಯ್ಲೆ ಅಂತ ಹೇಳ್ತಾರಲ್ಲ, ಹಾಗೆ ಎದೆ ಹೊಯ್ಲೆ. ಅದಕ್ಕೂ ಧೈರ್ಯ ಬೇಕಾಗ್ತದೆ, ಯಾಕಂದ್ರೆ ಜನ ತಕ್ಕಂತ ಇಲ್ಲ ಅಂತ ಒಂದು ಅನುಮಾನ ಇರುತ್ತೆ. ಆದರೆ ತಕ್ಕೊಂಡಿತ್ತಲ್ಲ ಅದು ನನಗೆ ಅಷ್ಟು ಸಂತೋಷ ಸಂಭ್ರಮ ತಂದಿತ್ತು. ಯಾಕಂದರೆ ಚಪ್ಪಾಳೆ ಚಪ್ಪಾಳೆ ಕುಂದಾಪುರ ಕನ್ನಡ ಮಾತಾಡಿ ಕೂಡ ಚಪ್ಪಾಳೆ. ಅಯ್ಯೋ ನಮ್ಮನೆ, ನಾನು ಆ ಪದ್ಯ ಹೇಳಿದಲ್ಲ, ಒಂದೊಂದು ಲೈನಿಗೂ ಕೂಡ ಚಪ್ಪಾಳೆ ಬರ್ತಿತ್ತು ಆ ಸಮಯದಲ್ಲಿ.
1: ಈಗ ನೀವು ಕುಂದಾಪುರದಲ್ಲೇ ಹುಟ್ಟಿದವರು, ಕುಂದಾಪುರದಲ್ಲೇ ಬೆಳೆದವರು, ಕುಂದಾಪುರದ ಉದ್ದ ಅಗಲ ಆಳ, ಈಗ ಕುಂದಾಪುರದ ನಮ್ಮ ಪ್ಯಾಟಿಯೇ ತಕೊಂಡ್ರು ಕೂಡ ಅದ್ರ ಆಳ, ಅಲ್ಲಿ ಯಾವ ಮರ ಎಲ್ಲಿದ್ದಿತ್ತು, ಈಗ ಯಾವ ಮರ ಹೋಗಿ ಯಾವ ಬಿಲ್ಡಿಂಗ್ ಬಂದಿತ್ತು, ಪ್ರತಿಯೊಂದು ಡೀಟೇಲ್ಸ್ ನಿಮ್ಮ ಹತ್ರ ಇತ್ತು. ಸೊ ನಿಮ್ಗೀಗ ಈಗ 86 ವರ್ಷ ಸರ್?
2: 85 ಆಗಿ 86ಕ್ಕೆ ಪಾದಾರ್ಪಣೆ ನವೆಂಬರ್ 2ಕ್ಕೆ.
1: ನವೆಂಬರ್ 2ಕ್ಕೆ. ಸೊ ಇಷ್ಟು ವರ್ಷ ಈ ಭೂಮಿ ಮೇಲೆ ಅಂದ್ರೆ ಈ ಕುಂದಾಪುರದ ಬಾಳಿ ಬದುಕಿದ್ ನಿಮ್ಗೆ, ಆ ಕುಂದಾಪುರ ಆಗಳಿಕೆ ನೀವು ಶಾನಕಿಪ್ಪತ್ತಿಗಿದ್ದು, ಈಗಳಿಕೆ ಕುಂದಾಪುರ ಏನ್ ತುಂಬಾ ಡಿಫ್ರೆನ್ಸ್, ನಮ್ಮ ಭಾಷೆಯಲ್ಲಿ ಡಿಫ್ರೆನ್ಸ್ ಎಂತೆಲ್ಲ ಕಾಣುತ್ತೆ ಸರ್ ನಿಮ್ಗೆ?
2: ಈಗ ತುಂಬಾ ವ್ಯತ್ಯಾಸ ಉಂಟು. ಅಂದ್ರೆ ನಮ್ಮ ನಾವು ಸಣ್ಣದೀಪ್ ಸನಿಗೆ ಇದ್ದಂತ ಜೀವನ ಕ್ರಮ ಇತ್ತಲ್ಲ, ಆ ಜೀವನ ಕ್ರಮವೇ ಬೇರೆ. ಮತ್ತೆ ಆಗೆಲ್ಲ ಸಾಯಂಕಾಲ ಆದ ನಂತರ ಇಡೀ ಕಪ್ಪಾಗಿ ಹೋಗ್ತಿತ್ತು, ನಮ್ಮ ಇಡೀ ಕುಂದಾಪುರ ಪ್ಯಾಟಿ ಅನ್ನುವಂಥದ್ದು ಕಪ್ಪಾಗಿ ಹೋಗ್ತಿತ್ತು. ಒಬ್ಬ ಮಂಗಳ ಅಂತ ಹೇಳಿ ಒಬ್ಬ ಇದ್ದ, ಅವ ಪಂಚಾಯತ್ ಬೋರ್ಡ್ನ ಒಂದು ಕೆಲಸದವ. ಅವನ ಸೈಕಲ್ ಮೇಲೆ ಒಂದು ಏಣಿ ಇಟ್ಕೊಂಡು, ಒಂದು ಡಬ್ಬಿ ಚಿಮಣೆಣ್ಣೆ ಹಿಡ್ಕೊಂಡು ಬತ್ತಿದ. ಬಂದು ಅಲ್ಲಲ್ಲಲ್ಲಿ ದೀಪದ ಸ್ತಂಭ ಅಂದ್ರೆ ದೀಪದ ಕಂಬ ಇರ್ತಿತ್ತು, ಆ ಏಣಿ ಇಟ್ಟು ಕಂಬ ಹತ್ತ. ಕಂಬ ಹತ್ತಿ ಆ ಕನ್ನಡಿ ಡಬ್ಬಿ ಮೇಲೆ ಅದರದ್ದು ಬಾಗಿಲು ತೆಗೆದು ಅದಕ್ಕೆ ಚಿಮಣೆಣ್ಣೆ ಹಾಕಿ ಬತ್ತಿ ಸ್ವಲ್ಪ ದೊಡ್ಡದು ಮಾಡಿ ದೀಪ ಹಚ್ಚಿ ಹೋತ. ಅವ್ ಹೋಗಿ ಅರ್ಧ ಗಂಟೆಗೆ ದೀಪ ಹರಿ ಹೊತ್ತು, ಆಸಕ್ತಿ ಬೇರೆ. ಆದ್ರೆ ಅಲ್ಲಲ್ಲಲ್ಲಿ ಇದ್ದ ಕಂಬಕ್ಕೆಲ್ಲ ದೀಪ ಹಾಕಿ ಹೋಗ್ತಿದ್ದ ಮಂಗಳ ಅಂತ ಹೇಳಿ, ನಂಗೆ ಇವತ್ತಿಗೆ ನೆನಪಿತ್ತು. ಆದ್ರೆ ರಾತ್ರಿ

0: ಅದನ್ನು ಕತೆ ಹಾಕಿದೆ.
1: ದಾಸಣದ ಇಪ್ಪತ್ತಿಗೆ ಸಾಯಂಕಾಲ ಆಯ್ತಂದ್ರೆ ಕುಂದಾಪುರ ಇಡೀ ಊರು ಕಪ್ಪತ್ತಿತ್ತು. ಓ ಅಲ್ಲೊಂದು ಇಲ್ಲೊಂದು ಮಿಣಕ್ ಮಿಣಕ್ ಅಂತಿತ್ತು. ಕಂಬದ ಮೇಲೆ ಪಂಚಾಯತ್ನ ಬೆಳಕಿದ್ದಿತ್ತು. ಸೈಕಲ್ ಮೇಲೆ ಒಂದು ಏಣಿ ಒಂದು ಡಬ್ಬಿ ತುಂಬ ಎಣ್ಣೆ ಹಾಯ್ಕೊಂಡು ಒಂದು ಮನುಷ್ಯ ಬರ್ಪುದಿತ್ತು. ಒಂದೊಂದೇ ಕಂಬಕ್ಕೆ ಏಣಿ ಇಟ್ಕೊಂಡು ಹತ್ತಿ ಎಣ್ಣೆ ಹಾಕಿ ದೀಪ ಹಚ್ಚುದಿತ್ತು. ಒಂದಿಷ್ಟು ಹೊತ್ತು ಈ ದೀಪ ಉರಿತಿದ್ದಿತ್ತು. ಕತ್ಲಾದ್ಮೇಲೆ ಕುಂದಾಪುರ ಸತ್ತಂಗಿತ್ತು. ಯಾರ್ಯಾರು ಎಲ್ಲೆಲ್ಲಿಗೆ ಕತ್ಲಾದ್ಮೇಲೆ ಹೋಗ್ತಿದ್ರೋ ಒಂದಾದ್ರೂ ನಮಗೆಲ್ಲ ಕಾಣ್ತಿರ್ಲಿಲ್ಲ. ಆದ್ರೂ ದೊಡ್ಡ ದೊಡ್ಡವರು ಓ ಅವರು ಓ ಇವರು ಓ ಅವಳನ್ನ ಇಟ್ಕೊಂಡಿರು ಅಂತಿದ್ರಲ್ಲ. ಈಗಂತೂ ಕುಂದಾಪುರ ಬೆಳಕಾಯ್ತಲೆ, ಕತ್ಲೆಲ್ಲ ಹೋಯ್ತು ಈಗ ಹಗಲಾಯ್ತಲೆ. ಈಗೆಲ್ಲ ದೊಡ್ಡವರು ಎಲ್ಲಿ ಹೋತ್ರೋ ಏನ್ ಕತೆಯೋ, ಯಾರನ್ನ ಯಾರು ಇಟ್ಕೊಂಡಿರೋ ನಂಗೆ ಗೊತ್ತಿಲ್ಲ, ಯಾರನ್ನ ಯಾರು ಇಟ್ಕೊಂಡಿರೋ ನಂಗೆ ಗೊತ್ತಿಲ್ಲ, ಗೊತ್ತಿಲ್ಲ ಮಾರಾರೆ ನಂಗೆ ಗೊತ್ತಿಲ್ಲ, ಕುಂದಾಪುರಕ್ಕೆ ಏನಾಯ್ತೋ ನಂಗೆ ಗೊತ್ತಿಲ್ಲ ಅಂಥೇಳಿ. ಇದು ಆಗಿನ ಕಾಲದ ಕುಂದಾಪುರದ ರಾತ್ರಿಯ ಸ್ಥಿತಿ. ಒಂದೊಂದು ಅಂಗಡಿ ಕಾಣಕ್ಕೆ ವೆಂಕಟರಮಣನ ಅಂಗಡಿ ಅಂತ ಇಲ್ಲಿ ಇತ್ತು, ಒಂದು ಸಣ್ಣ ಅಂಗಡಿ, ಎಷ್ಟು ಗೂಡಂಗಡಿ. ಅವ ಅದ್ರ ಮುದ್ಕೊಂಡು ಕೂತ್ಕೊಂಬುದು, ಅದ್ರಾಗ ನಾವು ಹೋಗಿ ಪೆಪ್ಪರ್ಮೆಂಟ್ ತಕೊಂಬುದು, ಅದ್ರ ಮೇಲೆ ಲಿಂಬೆಹಣ್ಣು ತಗೊಂಬಪ್ಪದು. ಇಲ್ದಿದ್ದ ಸಾಮಾನು ಇಲ್ಲ. ಆ ನಮ್ಮನೆ ಸಣ್ಣ ಸಣ್ಣ ಅಂಗಡಿ, ಸೈಕಲ್ ಅಂಗಡಿ, ಇಲ್ಲಿ ನಮ್ಮ ಮನೆ ಪಕ್ಕದಲ್ಲೇ ಸಣ್ಣ ಸೈಕಲ್ ತಗೊಂಡು ನಾವು ಕಲುಕೆ ನರಿಬೇಣಕ್ಕೆ ಹೋಗೋದು. ನರಿಬೇಣದ ಮೇಲಿಂದ ಕೆಳಗೆ ಸೈಕಲ್ ತಗೊಂಡು ಇಳುವುದು, ಅಲ್ಲಿ ಬೀಳುದು. ಅದು ಈಗ ಎಣಿಸ್ಕೊಂಡ್ರೆ ಆ ಸೈಕಲ್ನ ಎಣ್ಣೆದ ಪರಿಮಳ ನನ್ನ ಮುಗಿಗೆ ಹೊಡಿತೀಗ. ಆಗಿನ ಕಾಲದ ಒಂದು ಅಭ್ಯಾಸದ ಅದು ನಮ್ಮ ಕಣ್ಣಿಗೆ ಮುಗಿಗೆ ಈಗ ಹೊಡಿತೀಗ. ಆಗ ಒಂದು ಆಣೆ ಕೊಟ್ರೆ ಒಂದು ಗಂಟೆ, ಒಂದು ಅರ್ಧ ಆಣೆ ಕೊಟ್ರೆ ಅರ್ಧ ಗಂಟೆ ಬಾಡಿಗೆ, ಬಾಡಿಗೆ ಸೈಕಲ್ ಅಷ್ಟೆಲ್ಲ. ನಾವು ಶಾಲೆಗೆ ಹೋದ್ರೆ ಹಾಗೆ ಒಂದನೇ ಕ್ಲಾಸಿಗೆ ಒಂದು ಹಣೆ, ಎರಡನೇ ಕ್ಲಾಸಿಗೆ ಎರಡು ಹಣೆ, ಮೂರನೇ ಕ್ಲಾಸಿಗೆ ಮೂರು ಹಣೆ, ನಾಲ್ಕನೇ ಕ್ಲಾಸಿಗೆ ನಾಲ್ಕು ಹಣೆ, ಐದನೇ ಕ್ಲಾಸಿಗೆ ಐದು ಹಣೆ.
2: ಫೀಸ್
1: ಆಗಿಲ್ಲ, ಆ ರೀತಿಯಲ್ಲಿ ನಡೆಯುದು. ಆಗ ಒಂದು ಓಲಿ ಕೊಡೆ ಹಿಡ್ಕೊಂಡು ನಾವು ಶಾಲೆಗೆ ಒಪ್ಪುದು, ಓಲಿ ಕೊಡೆ. ಆ ಓಲಿ ಕೊಡೆ ಹಿಡ್ಕೊಂಡು ಶಾಲೆಗೆ ಹೋದ್ರೆ ಓಲಿ ಕಡೆ ಹಿಡಿದು ಶಾಲೆ ಹೊರಗಿನ ಗೋಡಿ ತಾಯಿಸಿ ಹಿಡ್ಕು ಸಾಂಚಿ ಇಡು. ಅಲ್ಲಿ ನಾವು ಒಳಗೆ ಕೂತ್ಕೊಂಡು ಒಳಗೆ ಕೂತ್ಕೊಂಡ್ರೆ ಜೋರ್ ಗಾಳಿ ಬಂದ್ರೆ ಓಲಿ ಕೊಡೆ ಎಲ್ಲ ರೊಯ್ ರೊಯ್ ರೊಯ್ ರೊಯ್ ರೊಯ್ ರಸ್ತೆ ಮೇಲೆ ಓಡು, ರಸ್ತೆ ಹೋಯ್ತು. ನಾವು ಶಾಲೆ ಮಾಸ್ಟರ್ನ್ಗೆ ಅಂತಿಲ್ಲ, ಯಾರಿಗೆ ಅಂತಿಲ್ಲ, ಬಡ ಬಡ ಬಡ ಓಡುದು. ಅದ್ರ ಯಾವ್ದು
2: ಕೊಡೆಯಿಂದ
1: ಕೊಡೆಯಿಂದ ಓಡಿ ನಮ್ ನಮ್ ಕೊಡೆ ಹಿಡ್ಕೊಂಡ್ ಹೋಗ್ತದೆ ಮಾಸ್ಟರ್ ಕಕ್ಕಾ ಬಿಕ್ಕಿ ಮಕ್ಕಳಿಲ್ಲ. ನಮ್ ಕೊಡೆ ಅಂದ್ ಗೊತ್ತಾಗ್ಕೆ ನಾವು ಎಂತ ಮಾಡ್ತಿತ್ತು. ಆಗೆಲ್ಲ ಡಾಮರ್ ಹತ್ತಿತ್ತು ಕೊಡೆಗೆ, ಹೊರಗಿಂದ ಹೊರಗಿಂದ ಡಾಮರ್ ಹತ್ತಿದ್ರೆ ಕೊಡಿ ಸ್ವಲ್ಪ ಬಾಳ್ಕೆ ಬತ್ತಂದಳಿ, ಇಲ್ಲದೆ ಕೊಳಿತು ಬೇಗ. ಡಾಮರ್ ಹತ್ತಿರ ಕೊಳಿತಿಲ್ಲ ಓಲಿ ಕೊಡೆ. ಒಳಗೆ ಅದೇ ಡಾಮರ್ ಕಡ್ಡಿಯಿಂದ ನಾನು ಶಂಕರ ಅಂತ ಬರೀತಿದ್ದೆ ನನ್ನ ಹೆಸರು, ಮತ್ತೆ ಮಕ್ಕಳ ಹೆಸರು ಬರೀತಿ ಲೀಲಾ ಲಲಿತಾ. ನಾನು ದೊಡ್ಡ ಆರ್ಟಿಸ್ಟ್ ಆಗ, ಯಾಕಂದ್ರೆ ಅಲ್ಲ ಮಕ್ಕಳಿಗೆಲ್ಲ ಶಾಲೆಗೆ ಕೊಡಿ ಹೆಸರು ಬರ್ಕೊಡೋದು, ಶಂಕರಣ್ಣಯ್ಯ ನನ್ನ ಹೆಸರು ಬರ್ಕೊಡೋದು, ನನ್ನ ಹೆಸರು ಬರ್ಕೊಡೋದು, ಮಕ್ಕಳಲ್ಲಿ ಬರ್ಬೋದು, ಅವ್ರ ಒಂದು ಗಡ್ಡಿ ತಕೊಂಡು ಡಾಮರಿಗೆ ಅದ್ದಿ ಬರ್ಕೊಡೋದು. ಆದ್ರೆ ಆಗಿನ ಕಾಲದ ಕತೆ ಇಲ್ಲ. ಹಿಂಗ ಅಲ್ಲಿ ಹೋಗಿ ಶಾಲೆಗೆ ನೆಲದ ಕೂತ್ಕೊಂಬ ಬೇಂತಿರ್ಲಿಲ್ಲ, ಅಯ್ಯೋ ಪುಕ್ಳಿ ಎಲ್ಲ ಮಣ್ಣು ಚಡ್ಡಿ ಎಲ್ಲ ಕೊಳೆ, ವಾರಕ್ಕೆ ಮೂರ್ ಚಡ್ಡಿ ಬೇಕತ್ತ ಅಂತ ಸಂದರ್ಭ. ಆ ನಮ್ಮನೆ ಒಂದು ಸ್ಥಿತಿ ಇದೈತೆ. ಈಗ ನಮ್ಮ ಒಳ್ಳೆ ಆಯ್ತು ಆಸಕ್ತಿ ಬೇರೆ, ಆಗಿನ ಕಾಲದ ಒಂದು ಹಳೆ ಕತೆ. ಆದ್ರೆ ಅಷ್ಟು ಒಂದು ಚಂದ ಇತ್ತು ಶಾಲೆ, ನಮ್ಗೆ ಇವತ್ತಿಗೂ ಒಂದು ಭಾವನಾತ್ಮಕ ಸಂಬಂಧ ಇತ್ತು ಆ ಶಾಲೆಗೆ. ಹಿಂದೂ ಶಾಲೆ ಅಂತೇಳಿ ಇಲ್ಲಿ ನಮ್ಮ ಆಸ್ಪತ್ರೆ ಎದುರಿಗಿತ್ತಲ್ಲ, ಬಂಟ್ವಾಳ ರಘುನಾಥ ರಾಯರ ಹಿಂದೂ ಹಿರಿಯ ಪ್ರಾಥಮಿಕ ಶಾಲೆ ಅಂತ ಹೆಸರು ಅದರದ್ದು. ಎಂಥ ಒಂದು ಮಾಸ್ಟರ್ಗಳು, ಎಷ್ಟು ಒಳ್ಳೆಯ ಶಿಸ್ತು ಇದ್ದಿತ್ತು. ಮತ್ತೆ ಗೋಡೆ ಮೇಲೆ ಬರೆದಿತ್ತು ಏನು, ದೇವರ ಭಯವೇ ಜ್ಞಾನದ ಮೂಲ. ಎಲ್ಲರ ಕೇಂದ್ರೀಯ ನಮ್ಮ ಶಾಲೆಯಲ್ಲಿ ಆಗ ಬರೀ ದೇವರ ಭಯವೇ ಜ್ಞಾನದ ಮೂಲ, ಕಡೆಗೆ ಸತ್ಯಂ ವದ ಧರ್ಮಂ ಚರ. ಈಗೆಲ್ಲ ಎಲ್ಲಿತ್ತು, ಯಾವ ಶಾಲೆಯಲ್ಲಿ? ಈಗೆಲ್ಲ ಒಂದು ಕಾರ್ಪೊರೇಟ್ ಸ್ಟೈಲ್ ಅಲ್ಲಿ ಶಾಲೆ ಕಟ್ತರು, ಇಂಥದ್ದು ಒಂದು ಒಂದು ಗೋಡೆ ಬರಹಿಲ್ಲ. ನಮ್ಗೆಲ್ಲ ಅಚ್ಚಳಿದೆ ನಮ್ಮ ಮನಸ್ಸೊಳಗೆ ಅದು, ನಮ್ಮ ಈ ಸಂಸ್ಕೃತಿಯ ಬೇರೆ ಊರ್ ಕಾರಣ ಆ ರೀತಿಯ ಗೋಡೆ ಬರಹ, ಆ ರೀತಿ ಆಗಿನ ಕಾಲದ ಕುಂದಾಪುರ ಹಾಂಗಿತ್ತು. ಇಲ್ಲೇ ನಿಮ್ಮ ವೃಂದಾವನ ಹೋಟ್ಲ್ ಹತ್ರ ದೊಡ್ಡ ಹೊಂಡ, ಅದು ಈ ಗಾಡಿ ಎಲ್ಲ ನಿಲ್ಲುವಂತ ಜಾಗ ಇತ್ತು. ನಾಟಕ ಕಂಪನಿ ಎಲ್ಲ ಬಪ್ಪದ ಅಲ್ಲಿಗೆ ಎಲ್ಲ ನಾಟಕ, ಗುಬ್ಬಿ ವೀರಣ್ಣನ ನಾಟಕ ಸಮೇತ ಅಲ್ಲಿ ಪ್ರದರ್ಶನ ಆಗ್ತಿತ್ತು. ಎಂತೆಂತ ದೊಡ್ಡ ಅಭಿನಯಕಾರರು ಆಕ್ಟರ್ ಎಲ್ಲ ಬರ್ತಿತ್ತು. ಕುಂದಾಪುರದವರೇ ಕೆಲವರೆಲ್ಲ ಒಳ್ಳೊಳ್ಳೆ ಆಕ್ಟರ್ ಇದ್ದಿದ್ರು ಅಲ್ಲಿ, ಅಲ್ಲಿ ನಾಟಕ ಎಲ್ಲ ಆಗ್ತಾ ಇದ್ದಿತ್ತು. ನಂತರ ಗಾಡಿ ಬೇಡ ಅಂತೇಳಿ ಯಾವ್ದು ಏನು ಅಜಂತ ಪ್ರಶ್ನೆ ಎದುರಿಗೆ, ಈಗ ಬಸ್ ಸ್ಟ್ಯಾಂಡ್ ಬಂದಿತ್ತಲ್ಲ, ಈಗ ಬಸ್ ಸ್ಟ್ಯಾಂಡ್ ಅಲ್ಲ ಅದು, ಈಗ ICICI ಬ್ಯಾಂಕ್ ಕಟ್ಟಡ ಇತ್ತಲ್ಲ ಅದು ಮುಂಚೆ ಖಾಲಿ ಜಾಗ, ಅದು ಬಸ್ ಸ್ಟ್ಯಾಂಡ್, ಹಳಿ ಬಸ್ ಸ್ಟ್ಯಾಂಡ್. ಅಲ್ಲಿ ಗಾಡಿ ಬೇಣ, ಗಾಡಿ ಬೇಣ ಅಂದ್ರೆ ಸಂತೀಪ್ ಬಾಪ ಗಾಡಿ ಎಲ್ಲ ನಿಲ್ಲುದೇ ಅಲ್ಲಿ. ನಮಗೆ ಗಮ್ಮತ್ ಅಂತ ಹೇಳಿದ್ರೆ ಸಂತೀಪ್ ಬಾಪ ಗಾಡಿ ನಿಲ್ಲೋ ಜೊತೆಗೆ ಆ ಗಾಡಿ ಎತ್ತಿಗಳನ್ನ ಅಡ್ಡ ಹಾಕಿ ಮಲಸಿ ಅದರ ಲಾಳ ಕೆತ್ತುದು ಉಂಟಲ್ಲ ಅದು ಕಾಮಕ್ಕೆ ನಾವು ಹೋಗ್ಬೋದು. ಮಕ್ಕಳ ಎತ್ತುಗಳನ್ನ ಕೆಳ ಹಾಕಿ ನಾಲ್ಕು ಕಾಲನ್ನ ಹಗ್ಗ ಹಾಕಿ ಕಟ್ಟಿ

0: ಆ ಲಾಳ ಎಲ್ಲ ಕೆತ್ತುದು ಇತ್ತಲ್ಲ, ಅದಕ್ಕೆ ಒಂದು ಜನ ಬರ್ತಿತ್ತು, ಅವ್ರಿಗೆಲ್ಲ ದುಡ್ಡು ಆಗ ಸಂತೆಯ ಸಮಯ. ಆ ಲಾಳ ಕೆತ್ತುದು, ಮತ್ತೆ ಮೊಳೆ ಹಾಕಿ ಲಾಳ ಹೊಡೆಯುದು, ಅದಕ್ಕೆ ಗೊರಸುಗಳಿಂದ ಕೆತ್ತುದು, ಲಾಳ ಹೊಡೆಯುದು, ಗೊರಸು ಕೆತ್ತುವಂತ ಕೆಲಸ ಇತ್ತಲ್ಲ, ಅದ್ಭುತ. ಅದನ್ನ ನೋಡುವಂತದ್ದು
1: ನೀವೆಲ್ಲ ಅದನ್ನ ಕಾಮಕ್ಕೆ
0: ಹೋಗ್ತಿತ್ತು ಗಾಡಿ ಬೇಣಕ್ಕೆ. ಅದಲ್ಲದೆ ನಮ್ಮ ಕೋರ್ಟ್ ಇತ್ತಲ್ಲ, ಕೋರ್ಟಿನ ಎದುರುಗಡೆ ದೊಡ್ಡ ಒಂದು ವಿಶಾಲವಾದಂತ ಜಾಗ. ಆಗ ಇವರು ಅಲ್ಲಿ ಗಾಡಿ ಬೇಣ, ಸಂತೆಯ ಗಾಡಿ ಎಲ್ಲ ಬಪ್ಪದ ಅಲ್ಲಿಗೆ, ಸಂತೆ ಗಾಡಿ ಎಲ್ಲ ಅಲ್ಲಿ ಗಾಡಿ ಅವರಿಗೆಲ್ಲ ನೆರಳು ಆಯ್ಕಂತೇಳಿ ಶ್ರೀರಾಮಕಾಂತರ ಅಣ್ಣ ರಾಮಕೃಷ್ಣ ಕೇಳ್ಕಾಂತ ಮರ ನೆಟ್ಟಿದ್ರು, ಅಷ್ಟು ಮರ ನೆಟ್ಟಿದ್ರು ಅಲ್ಲಿ ನೆರಳು ಬೇಕಂತೇಳಿ. ಅಲ್ಲಿ ಗಮ್ಮತ್ ಗುರೀತ, ಅಲ್ಲಿ ಗಾಡಿ ಎಲ್ಲ ಗಾಡಿ ಬೇಣದ ಗಾಡಿ ಬಂದಾಗ ಬಪ್ಪದೆಲ್ಲ ಹುಡುಗ ಹುಡುಗಿರು ಒಂದೊಂದು ಬಾಲ್ದಿ ಹಿಡ್ಕೊಂಡ್ ಬಪ್ಪದು, ಎಂತ ಗುರೀತ ಎತ್ತಲ್ಲ ಸೆಗಣಿ ಹಾಕತ್ತಲ್ಲ, ಆ ಎತ್ತು ಹಾಕಿದ ಸೆಗಣಿಯನ್ನ ಹಿಡ್ಕೊಂಡು ಮನೆಗೆ ಹೋಗುದು,
1: ಮನೆಗೆ
0: ಸಾರ್ಸೋಕೆ ಸೆಗಣಿ ಬೆರಟೆ ಮಾಡೋಕೆ ಎಲ್ಲ, ಅಷ್ಟು ಬಡತನ ಆಗಿನ ಕಾಲದಲ್ಲಿ. ಆನಮನಿಯ ಒಂದು ಸಂಸ್ಕೃತಿ, ಆನಮನಿಯ ಒಂದು ವಿಚಾರ ಆಚಾರ ವಿಚಾರ ಎಲ್ಲ ನಡೀತಿತ್ತು ಆಗಿನ ಕಾಲದಲ್ಲಿ.
1: ಈಗ ನಮ್ಮ ಗಾಂಧಿ ಮೈದಾನ ನರಿ ಬೇಣ ಅಂದ್ರೆ ಎಂತಕ್ಕೆ?
0: ಅದಕ್ಕೆ ನರಿ ಬೇಣ ಅಂತ ಹೇಳಿದ್ರೆ, ಒಂದು ಕಾಲದಲ್ಲಿ ಅಲ್ಲಿ ಮಸ್ತ್ ನರಿ, ನಾನು ಸಣ್ಣ ಇರುವಾಗಲೇ ನರಿ ಕೂಗಕ್ಕೆ ಅಂತಿದ್ದೆ ನಾನು, ಅಲ್ಲಿ ಪೊಟ್ರ ಎಲ್ಲ ನರಿ ಇರ್ತಿತ್ತು, ಸಾಯಂಕಾಲ ರಾತ್ರಿ ಆದ ಕೂಡ ನರಿ ಹೊರಗೆ ಬಂದು ಕೂವ ಕೂವ ಕೂವ ಕೂವ ಕೂ ಅಂತ ಕೂಗಕ್ಕೆ ಅಂತಿತ್ತು, ಹಾಗೆ ನರಿ ಬೇಣ ಅಂತ ಅದಕ್ಕೆ ಹೆಸರು ಬಂದದ್ದು. ಕಡೆಗೆ ಅದು ಈ ಗಾಂಧಿ ಮೈದಾನ, ನೆಹರು ಮೈದಾನ ಹೀಗಿಂದೆಲ್ಲ ಹೆಸರು ಹೊಸ ಹೊಸ ಹೆಸರು ಬಹು ಶುರು ಆಯ್ತು. ರಾತ್ರಿ ಕತ್ಲಾದ್ಮೇಲೆ ಅಲ್ಲಿ ಹೋಗೋಕೆ ಸಾಧ್ಯ ಇಲ್ಲ. ಅಲ್ಲಿ ಜನ ಹೇಳು ದೊಡ್ಡ ಮರ ಇತ್ತು, ಬ್ರಹ್ಮರಾಕ್ಷಸ ಇತ್ತು, ಹೋಯ್ಬೇಡಿ ಅಲ್ಲಿ ಅಂತ
1: ಹೇಳುದು.
0: ಮರ ಎಲ್ಲ ಹೋಯ್ತು, ಬ್ರಹ್ಮರಾಕ್ಷ ಅಂತ ಕತೆ ಯಾಕೆ ಹಾಕಿದ್ದಂತ ಕಡಕೆ ಅಂಶನಿಗೆ, ನಮ್ಮಲ್ಲಿ ಕೆಲವು ರಸಿಕರೆಲ್ಲ ದೊಡ್ಡ ದೊಡ್ಡ ವಕೀಲರೆಲ್ಲ ರಾತ್ರಿ ಕಟ್ಟಿಗೆ ಲಾಟನ್ ಹಿಡ್ಕೊಂಡು ಲಾಟನ್ ಹಿಡ್ಕೊಂಡು ಜನ ಇವ್ರು ಹೋಗೋದು ಬೇರೆ ಮನೆಗೆ, ಅದಕ್ಕೆ ಅವ್ರ ಅದ ಅವ್ರ ಗುಟ್ಟು ಗೊತ್ತಂದ್ರೆ ನಮ್ಗೆಲ್ಲ ಅಲ್ಲಿ ಹೋಯ್ಬಡಿ ಅಲ್ಲಿ ಬ್ರಹ್ಮರಾಕ್ಷಸಿತ್ತು ಅಂತ ಹೇಳುದು, ಹೆದರ್ಸು ಆಗಿನ ಕಾಲದಲ್ಲಿ. ಅದ್ ಮತ್ತೆ ಗಾಡಿ ಬರ್ತಿತ್ತಲ್ಲ ಸಂತಿಗೆ, ಸಾಲ್ ಸಾಲ್ ಸಾಲ್ ಸಾಲ್ ಗಾಡಿ ಬರುದು, ಆ ಗಾಡಿ ಎತ್ತುಗಳ ಕಣ್ಣು ಹೊಡೆದು ಕಾಣ್ಕೆ ರಾತ್ರಿಯಲ್ಲಿ, ಎಂತ ಪಳ ಪಳ ಪಳ ಪಳ ಹೊಡೆಯುದು. ಅದ್ರ ಜೊತೆಗೆ ಆ ಗಾಡಿಯ ಒಂದು ಹಾಡು ಹಾಡುದು, ಓ ಅಂತಕೊಂಡು ಹಾಡು ಹಾಡುದು. ಆ ಹಾಡೆಲ್ಲ ಸಂಗ್ರಹ ಮಾಡಿದ್ರೆ ಇವತ್ತಿಗೆ ಎಷ್ಟು ದೊಡ್ಡ ಸಾಹಿತ್ಯ ಆಗ್ತಿತ್ತು. ಅದೆಲ್ಲ ಆಶಿ ಕವಿತೆಗಳು ಅಲ್ಲೆಲ್ಲ ಹಾಡ್ತಿದ್ರು, ಇದೆಲ್ಲ ಎಲ್ಲಿ ಹೋಯ್ತು? ಅದೇ ನಂಗೆ ಬೇಜಾರಾಗುದು. ಆಗಿನ ಸಂಸ್ಕೃತಿ ಬೇರೆ, ಈಗಿನ ಸಂಸ್ಕೃತಿ ಬೇರೆ. ಮತ್ತೆ ಆಗ ಒಂದೇ ಶಬ್ದ, ಒಂದೇ ರಸ್ತೆ, ಅದು ಧೂಳು ರಸ್ತೆ, ತಾರ್ ರೋಡ್ ಇಲ್ಲ,
1: ಕಚ್ಚಾ ರೋಡ್.
0: ಎಷ್ಟು ಮಟ್ಟಿಗೆ ಬೆಳೀತು
1: ಅಲ್ಲ, ನಿಮ್ಗೆ ಎಂತ ಅನ್ಸುತ್ತೆ ಈಗ ನಮ್ಮ ಕುಂದಾಪುರ ಈ ತರ ಬೆಳೆದಿದೆಯಲ್ಲ?
0: ಅದು ನೋಡಿ, ನಾಗರಿಕತೆ ಬೆಳೆದ ಹಾಗೆ ಅವಶ್ಯಕತೆಗಳು ಜಾಸ್ತಿ ಆದ ಹಾಗೆ ಬೆಳೀತಾ ಬೆಳೀತಾ ಬೆಳೀತಾ ಹೋಗ್ತದೆ. ಈಗ ಕಾಂಕ್ರೀಟ್ ಬಂತು, ಸಿಮೆಂಟ್ ಬಂತು, ಈಗ ಒಂದು ಮನೆ, ಆಗಿನ ಮನೆ ಅಂತ ಹೇಳಿದ್ರೆ ಒಂದು ಜಂತಿ, ಒಂದು ಪಗಾಶಿ, ಒಂದು ಮಾಡ್ ಹಿಂಗಿಂದೆಲ್ಲ ಇದ್ದಿತ್ತು. ಒಂದು ಚಾವಡಿ, ಒಂದು ಅಡುಗೆ ಕೋಣೆ, ಒಂದು ಭೋಜನ ಶಾಲೆ, ಒಂದು ದೇವ್ರ ಕೋಣೆ, ಒಂದು ಪಡಸಾಲೆ, ಹಿಂಗೆಲ್ಲ ಇದ್ದಿತ್ತು. ನಮ್ಮನೆ ತಗೊಂಡು ನಮ್ಮನೆಗೆ ಗೇಟ್ ದಾಟಿ ಒಳಗೆ ಬಂದ್ರೆ, ಗೇಟ್ ದಾಟಿಗೆ ಮುಂಚೆ ಎರಡು ಗೋಪುರ ಇತ್ತು ಗೇಟಿಗೆ, ನಂತರ ಪಾಗಾರ ಇದ್ದಿತ್ತು. ಆ ಪಾಗಾರ ದಾಟಿ ಒಳಗೆ ಬಂದ್ರೆ ತಗಡಿನ ಚಪ್ರ, ತಗಡಿನ ಚಪ್ರ ಅಂದ್ರೆ ಅಪ್ಪಡ ಅಪ್ಪಡ ಕನ್ನಡ ಶಬ್ದ ಅದು, ತಗಡಿನ ಚಪ್ರ ಆಯ್ತಾ. ತಗಡಿನ ಚಪ್ರ ದಾಟಿ ಒಳಗೆ ಬಂದ್ರೆ ಚಾವಡಿ, ಚಾವಡಿ ಅಂತಲೇ ಹೇಳುದು. ಈಗ ಅದಕ್ಕೆ ಈಗ ಚಾವಡಿ ಅಂದ್ರೆ ಯಾರಿಗೂ ಅರ್ಥತ್ತಿಲ್ಲ. ಒಳ ಅದಕ್ಕಿಂತ ಒಳಗೆ ಬಂದ್ರೆ ಪಡಸಾಲೆ, ಪಡಸಾಲೆಯಿಂದ ಒಳಗೆ ಬಂದ್ರೆ ದೇವರ ಕೋಣೆ, ದೇವರ ಕೋಣೆಯಿಂದ ಆಚೆ ಬಂದ್ರೆ ಭೋಜನ ಶಾಲೆ, ಭೋಜನ ಶಾಲೆಯಿಂದ ಅಡಿಗೆ ಕೋಣೆ, ಅಡಿಗೆ ಕೋಣೆ ಆದ್ರೆ ಬಚ್ಲಿ ಕೋಣೆ, ಆಮೇಲೆ ಪಾಯ್ಕಾನೆ. ಈಗ ಬಚ್ಲಿ ಮನೆ ಪಾಯ್ಕಾನೆ ಹೆಸರೇ ಇಲ್ಲ.
1: ಮತ್ತೆ ಬಚ್ಚಲ ಮನೆ ಪಾಯ್ಕಾನೆ ಮನೆ ಒಳಗಲ್ಲ, ಹೊರಗಿ
0: ಮತ್ತೆ ಕಂಪೌಂಡ್ ಅಂದ್ರೆ ಹಿತ್ಲು, ಆಗೆಲ್ಲ ಹಿತ್ಲು, ಹಿತ್ಲು ಅಂದ್ರೆ ಭಾರಿ ಪ್ರಸಿದ್ಧ. ಹಿತ್ಲಲ್ಲಿ ಬಾವಿ, ಆಮೇಲೆ ಬಾವಿಯಲ್ಲಿ ಇದು ಬಟ್ಟೆ ಒಗ್ಯಕ್ಕೊಂದು ಕಲ್ಲು, ಪಾತ್ರೆ ಒಗ್ಯಕ್ಕೊಂದು ಕಲ್ಲು, ಹಿಂಗಿಂದೆಲ್ಲ. ಅದೇ ಆಗಿನ ಸಂಸ್ಕೃತಿ. ಈಗ ಎಷ್ಟು ಬದಲಾವಣೆ ಆಯ್ತಂತ ಹೇಳಿದ್ರೆ, ಈಗ ನಮ್ಮ ಇವನೇ ಇಂಗ್ಲಿಷ್ ಸುಟ್ಟು ಕೊಟ್ರೆ ಬರ್ತಿಲ್ಲ ಅಂತ ಹೇಳುವ ಕಾಂಟ್ರಾಕ್ಟ್ ಆದವ, ಈಗ ಬಂದು ವಕೀಲ್ರೆ ಇದು ನಮ್ಮ ಸೈಟ್, ಜಾಗ ಅಂತಿಲ್ಲ, ಇದು ನಮ್ಮ ಸೈಟ್, ಇದು ನಮ್ಮ ಸೈಟ್, ಇದು ಕಾಣಿ ಇದು ಫೌಂಡೇಶನ್, ಇದು ಕಾಣಿ ಇದು ನಮ್ಮ ಬಿಲ್ಡಿಂಗ್ ಅಂತ ಹೇಳ್ತಾ, ಇದು ಪೋರ್ಟಿಕೋ, ಇದು ಮತ್ತೆ ಇದು ಬಂತು ಮೇಲೆ ಟೆರೇಸ್ ಕಾಂಕ್ರೀಟ್, ಹೀಗೆಲ್ಲ ಹೇಳ್ತಾ ಇರ್ತಾರೆ ಹೊರತು ಒಂದೇ ಒಂದು ಹಳೆ ಕನ್ನಡದ ಒಂದು ಶಬ್ದ ಅವ್ರ ಬಾಯಿಗೆ ಬಂದ್ರೆ ಕೇಳಿ. ಹಾಗಾಗಿ ಚಾವಡಿ ಹೋಯ್ತು, ಭೋಜನಶಾಲೆ ಹೋಯ್ತು, ಅಡಿಗೆ ಕೋಣೆ ಹೋಯ್ತು, ದೇವ್ರ ಕೋಣೆ ಹೋಯ್ತು, ದಾಸ್ತಾನು ಕೋಣೆ, ಸಾಮಗ್ರಿ ಕೋಣೆ ಎಲ್ಲ ಹೋಯ್ತು. ಇದೆಲ್ಲ ಈಗ ಬದಲಾವಣೆ ಆದಂತ ಸಂಗತಿಗಳು. ಆದ್ರೆ ನಾಗರಿಕತೆ ಎಂತ ಮಾಡಕ್ ಬರ್ತದೆ, ನಾವ್ ಎಂತ ಮಾಡಕ್ಕೆ ನಮ್ಗೆ ಈಗ ಎಂತ ಇಲ್ಲ. ನೆನಪಿನಿಂದ ಹಳೆಯ ನೆನಪುಗಳನ್ನ ಮಾತ್ರ ಇಲ್ಲಿ ಮರುಕಳಿಸ್ತಾ ಇರತಕ್ಕಂಥದ್ದು ನಮ್ ಕೆಲಸ ಅಷ್ಟೇ. ಹಂಗಾಗಿ ಕುಂದಾಪುರ ಕನ್ನಡ ಅಂತ ಹೇಳಿದ್ರೆ ಬರೀ ಕನ್ನಡ ಅಲ್ಲ, ಅದು ನಮ್ಮ ಬದುಕು ಮಾತ್ರ ಅಲ್ಲ, ಬದುಕಿನಲ್ಲಿ ಏನು ಸೀರೆ ಹೋಗಿದೆ. ಅದರಲ್ಲಿ ಅಪ್ಪಿ ಮಿಡಿ ಉಪ್ಪಿನಕಾಯಿ ಬಂತು, ಪತ್ರಡೆ ಬಂತು, ಶಾಮಿಗೆ ಬಂತು, ಕಾಯಿಹಾಲು ಬಂತು, ನಮ್ಮ ಜನ ಜೀವನ ಬಂತು.

0: ನಮ್ಮ ಆಗಿನ ಕಾಲದ ಆಟ ಓಟ ಕಲೆ ಎಲ್ಲ ಬಂತು. ಕುಂದಾಪುರ ಕನ್ನಡ ಅಂತ ಹೇಳಿದ್ರೆ, ಕುಂದಾಪುರ ಕನ್ನಡ ಅಂತ ಹೇಳಿದ್ರೆ ಒಂದು ಸಮಗ್ರವಾದಂತಹ ಒಂದು ಜೀವನ, ಸಮಗ್ರವಾದಂತಹ ಒಂದು ಬದುಕು, ಅದರಲ್ಲಿ ಎಲ್ಲವೂ ಬಂದ್ರೆ ಆಗ ಕುಂದಾಪುರ ಕನ್ನಡ ಎನ್ನುವಂತಹದ್ದು ನಮ್ಮನ್ನ ಒಳ್ಳೆ ಸ್ವಾರಸ್ಯಕರವಾಗಿ ನಾವು ಅದನ್ನು ಸವಿಲಿಕ್ಕೆ ಸಾಧ್ಯ ಇತ್ತು ಅಂತ ನನಗೆ ಅನಿಸ್ತು.
1: ಈಗ ನೀವು ಮದುವೆಯಾದವರು ಕಾಸರಗೋಡಿನವರು, ಅವರಿಗೆ ಇಲ್ಲಿ ಬಂದಾಗ ಯೂಶುವಲಿ ಅದೊಂದು ಇರುತ್ತೆ. ಈಗ ತುಳುವಿನವರು ಅಥವಾ ಬೇರೆ ಭಾಷೆಯವರು ಕುಂದಾಪುರಕ್ಕೆ ಬಂದಾಗ ಅವ್ರಿಗೆ ಫಸ್ಟ್ ಕುಂದಾಪುರ ಕನ್ನಡ ಅರ್ಥವೇ ಆತಿಲ್ಲ. ನಮ್ಮ ಭಾಷೆ ಅಷ್ಟು ಸ್ಪೀಡ್, ನಾವು ಮಾತಾಡೋದು ಅಷ್ಟು ಯಂತ್ರ ಗಡಿ ಬಿಡಂಗೆ ಮಾತಾಡ್ದಂಗೆ. ಅವರಿಗೆ ಎಷ್ಟು ಅಯೋಮಯ ಆಯ್ತು, ಅವ್ರು ಎಷ್ಟು ನಮ್ಮ ಭಾಷೆನ ಪ್ರೀತಿಸೋಕ್ ಶುರು ಮಾಡ್ರ. ನೀವು ಅದಕ್ಕೆ ಎಂತಲ್ಲ ಸರ್ಕಸ್ ಮಾಡ್ಕಾಯ್ತು.
0: ಬಂದು ಕೂಡ ಹಾಂಗೆ ಆಯ್ತು ಅವರಿಗೆ. ಅವರದೆಲ್ಲ ಬಹಳ ಬಿಡಿಸಿ ಬಿಡಿಸಿ ಬಿಡಿಸಿ ಆಡುವಂತ ಮಾತು, ಅದು ಪುಸ್ತಕದ ಕನ್ನಡವನ್ನ ಅವರು ಮಾತನಾಡ್ತಕ್ಕಂತ ರೀತಿ. ನಾನು ನಮ್ಮ ಅವರಿಗೆ ಅಲ್ಲಿ ಹೋದಾಗ ಅವಳ ತಂಗಿ ಹತ್ರ ಕೇಳಿದೆ, ಈ ಕಾಸರಗೋಡ ಕನ್ನಡ ಸಿನಿಮಾ ಬತ್ತ ಅಂತ ಕೇಳಿದೆ. ಅವಳು ಅಷ್ಟು ಸ್ಪೀಡ್ ಆಗಿ ನಾನು ಹೇಳಿದ್ದೆ, ಅವಳಿಗೆ ಅರ್ಥವೇ ಇಲ್ಲ ಎಂತ ಏನಂತ ಕೇಳಿದ್ಲು. ಪ್ರತಿಕೋಣ ಕಾಸರಗೋಡ ಕನ್ನಡ ಸಿನಿಮಾ ಬತ್ತ ಅಂತೇಳಿ. ಹಾಗೆ ಅವಳು ಹೇಳಲು, ಕಾಸರಗೋಡಿನಲ್ಲಿ ಕನ್ನಡ ಸಿನಿಮಾಗಳು ಅಪರೂಪಕ್ಕೆ ಬರುತ್ತವೆ ಅಂತ ಹೇಳುವಾಗ ನನಗೆ ನನ್ನ ಇಡೀ ಆಯುಷ್ಯ ಅನ್ನುವಂಥದ್ದು ಹೋಯ್ತಾ ಅಂತೇಳಿ ಕಾಂತ. ಅಷ್ಟರ ಮಟ್ಟಿಗೆ ಮೆಲ್ಲ ಮೆಲ್ಲ ಮೆಲ್ಲ ಹೇಳ್ತಿದ್ರು. ಮತ್ತೆ ನಾ ಇಲ್ಲಿ ಬಂದ ಕೂಡಲೇ ಮದುವೆಯಾಗಿ, ಹಾಯ್ ಚಪ್ಪರದಾಗ ಹಪ್ಪಳ ಹೋಯ್ತಾ ಅಂತ ಕೇಳಿದ್ರೆ ಅವಳಿಗೆ ಅರ್ಥವೇ ಇಲ್ಲ. ಅವ್ರ ಹತ್ರ ಕೇಳಿದ್ರೆ ಚಪ್ಪರದಲ್ಲಿ ಹಪ್ಪಳ ಹೋಯ್ತಾ ಅಂತ ಹೇಳಬೇಕು. ಈಗ ಅವಳ ಕನ್ನಡ ಎಷ್ಟು ನಮ್ಮ ಹಂಗೆ ಕುಂದಾಪುರ ಕನ್ನಡ ಅವಳು ಕಲ್ತು ಎಷ್ಟು ಸ್ಪೀಡ್ ಮಾತಾಡ್ತಲ್ ಅಂತ ಹೇಳಿದ್ರೆ, ಅವಳು ಕಾಸರಗೋಡಿಗೆ ಹೋದ್ರೆ ಅಲ್ಲಿ ಅವ್ರು ಕೇಂಬುದು, ಎಂತ ಸುಧಕ್ಕ ನಿನ್ನ ಕನ್ನಡ ಎಂತ ಆಯ್ತಿದ್ದು, ನಿನ್ನ ಕನ್ನಡ ಎಂತೋ ಬೇರೆ ಆಯ್ಕ ಅಂತಲ್ಲ ಅಂತ ಅಲ್ಲಿವರ್ ಕೇಂತ್ರಿಕ. ಹಾಗೆ ಅವಳು ಅದನ್ನ ಕಲ್ತ್ಕೊಂಡು ಅವಳು ನಮ್ಮೊಟ್ಟಿಗೆ ಮಾತಾಡೋಕೆ ನನಗೆ ಅಷ್ಟ ಮಟ್ಟಿಗೆ ವೇಗ ಆಗಿ ಮಾತಾಡೋಕೆ ಶುರು ಮಾಡಿರ್ಲಿ. ಈಗ ಕುಂದಾಪುರ ಕನ್ನಡ ಸ್ವಲ್ಪ ವೇಗದ್ದು, ಒಂದು ಜೋರಿತ್ತು, ಅದಕ್ಕೆ ರಾಪ್ ಇತ್ತು ಎಲ್ಲ, ಅದು ಬತ್ತೆ ರಾಪು ಅವಳಿಗೆ ಬಂದಿತ್ತು ಈಗ.
1: ಆದ್ರೆ ನೀವು ನೋಡಿ, ಯಾವುದೇ ವೇದಿಕೆ ಆದ್ರೂ ಕುಂದಾಪುರ ಕನ್ನಡ ಮಾತಾಡೋದು. ನೀವು ವಕೀಲರು ವೃತ್ತಿಯಲ್ಲಿ, ಅದು ಬಹುಶಃ ನಿಮ್ಗೆ ಅಂತ ಹೇಳಿ ಮಾಡಿಸಿದ ಕೆಲಸ ಅಲ್ದಾ. ಸೊ ಈ ವೃತ್ತಿಯಲ್ಲಿ ವಕೀಲರಾಗಿ ನೀವು ವಕೀಲಿತನ ಮಾಡುವತ್ತಿಗೂ ಕುಂದಾಪುರ ಕನ್ನಡವೇ ಮಾತಾಡೋದ ಹೆಂಗೆ?
0: ಇಲ್ಲ ಅಂದ್ರೆ ಕುಂದಾಪುರ ಕನ್ನಡ ಈ ಕಕ್ಷಿಗಾರ ಹತ್ರ ಮಾತಾಡುತ್ತೆ, ಸಾಕ್ಷಿಗಾರ ಹತ್ರ ಮಾತಾಡುತ್ತೆ. ಸಾಕ್ಷಿಗಾರರಿಗೆ ಕುಂದಾಪುರ ಕನ್ನಡದಾಗೆ ಕೇಳಕ್
1: ಕಂಫರ್ಟೇಬಲ್
0: ಅವರಿಗೆ ಅರ್ಥ ಆಗ್ತದೆ. ಆದ್ರೆ ಮೇಲೆ ಕೂತವರು ಇದ್ರಲ್ಲ, ಅವರಿಗೆ ಅವರು ಯಾವ್ದಾವ್ದೋ ಊರಿಂದ ಬತ್ತರು, ಯಾವ್ದಾವ್ದು ಊರಿಂದ. ಕುಂದಾಪುರದವ್ರು ಯಾರಿಲ್ಲ, ಎಲ್ಲ ಬಾಗಲಕೋಟೆ, ಬಿಜಾಪುರ, ಚಿತ್ರದುರ್ಗ, ಬೆಂಗಳೂರು, ಹಾಸನ, ಶಿವಮೊಗ್ಗ ಈ ಕಡೆಯಿಂದ ಒಪ್ಪವರು. ಅವ್ರಿಗೆ ಅರ್ಥ ಆಗ್ತ ಹಾಗೆ ನಾವು ಅರ್ಥ ಮಾಡಿ ಹೇಳ್ಕತ್ತು. ಹಾಗೆ ಅಲ್ಲಿ ಕುಂದಾಪುರ ಕನ್ನಡ ನಡೀತಿಲ್ಲ, ನಮ್ಮ ವಾದ ವಿವಾದ ಎಲ್ಲ ಇಂಗ್ಲಿಷ್ನಲ್ಲೇ, ಅದು ಕೂಡ ಅಲ್ಲಿ ಕುಂದಾಪುರ ಕನ್ನಡ ನಡೀತಿಲ್ಲ. ಒಂದೊಂದ್ಸಲ ತಮಾಷೆ ಮಾಡೋದಿತ್ತು ಒಬ್ಬರಿಂದ ಒಬ್ಬರಿಗೆ, ಆಗ ಕುಂದಾಪುರ ಕನ್ನಡ ಮಾತಾಡ್ಕೊಂಡು ವಕೀಲರುಗಳೆಲ್ಲ. ಒಂದ್ಸಲ ಎಂತಾಯ್ತು, ಒಂದು ಕೇಸ್ ನಲ್ಲಿ ನಾನು ಒಬ್ಬ ಕಿರಿಯ ವಕೀಲ, ನನ್ನ ಅತಿ ಹಿರಿಯ ವಕೀಲರು ನೇರಂಬಳ್ಳಿ ಪರಮೇಶ್ವರಯ್ಯ, ಅವರು ದೊಡ್ಡ ವಕೀಲರು. ಅವರ ಕೇಸ್ನಲ್ಲಿ ನಾನು ಅವರನ್ನ ಮೀರಿಸಿ ಒಂದು ವಾದ ಮಾಡಿಬಿಟ್ಟೆ. ಮೀರಿಸಿ ವಾದ ಮಾಡಿಬಿಟ್ರಂದ್ರೆ ಅವರಿಗೆ ತಾನು ಸೋತೆ ಅಂತ ಗೊತ್ತಾಯ್ತು. ಅವ್ರಿಗೆ ಸಿಟ್ಟತ್ ಬಂತು, ಸಿಟ್ಟತ್ ಬಂದು ಅವರಿದ್ದಂತ ಹೇಳ್ರು ಕುಂದಾಪುರ ಕನ್ನಡ ಬೈದು ಬಿಟ್ರ ನಂಗೆ. ಆಗ ನಿನ್ನ ಕೈಪೆತ್ತಗಲ್ಲ ಹೇತ್ ಕಂಡಿದೆಯಲ್ಲ ಅಂದ್ರು, ನಿನ್ನ ಕೈಪೆತ್ತಗಲ್ಲ ಹೇತ್ ಕಂಡಿದೆಯಲ್ಲ ಅಂದ್ರು. ಅದು ಕುಂದಾಪುರ ಕನ್ನಡ ಗೊತ್ತಿದ್ದವ್ರಿಗೆ ಅರ್ಥತ್ತೆ, ಯಾರಿಗೂ ಅರ್ಥತ್ತಿಲ್ಲ ಇಳಿದವರಿಗೆ. ಅಂದ್ರೆ ನನ್ನ ವಾದ ಪತ್ರ ಇತ್ತಲ್ಲ ಅದ್ರಲ್ಲೆಲ್ಲ ನೀನ್ ಹೇಳ್ ಮಾಡ್ಕೊಂಡಿದ್ದೆ ಅಂತ ಲೆಕ್ಕ. ಅದ್ರ ಅರ್ಥ ಎಲ್ರಿಗೂ ಆಶ್ಚರ್ಯ ಆಯ್ತು, ಅವ್ರು ಹಿಂಗೆ ಓಪನ್ ಆಗಿ ಕುಂದಾಪುರ ಕನ್ನಡ ಬೈದ್ ಬಿಟ್ರಲ್ಲ ಹೆಬ್ಬರ್ ಎಂತ ಹೇಳಿದ್ರೆ ಕಾಂಬ ಅಂತ. ನಾನು ಒಂದೇ ಮಾತು ಹೇಳಿದೆ, ಅದು ನಿಮ್ ಬಾಯಿಗೆ ಬಪ್ಪಕ್ಕಾಗಿತ್ತು ಅಂದ್ರೆ, ಅದು ನಿಮ್ ಬಾಯಿ ಬಪ್ಪಕ್ಕಾಗಿತ್ತಂತೆ. ಅಯ್ಯೋ ಒಂದು ನೆಗಾಡಿ ನೆಗಾಡಿ ಎಲ್ರಿಗೂ. ಆಗಿನ ಕಾಲ ವಕೀಲರು ಎಷ್ಟು ದೊಡ್ಡ ಮನುಷ್ಯರು ಅಂದ್ರೆ, ಪರಮೇಶ್ವರಯ್ಯ ಕೂಡ ಅದನ್ನ ಒಳ್ಳೆ ರೀತಿಯಲ್ಲಿ ತಗೊಂಡು, ಅಡ್ಡಿಲ್ಲ ಮರೆ ನೀನು ಅಡ್ಡಿಲ್ಲ ಹೇಳ ಹೇಳ ಹೇಳ್ಕ ಹೇಳ್ಕ ಅಂತ ಹೇಳಿ ಆ ರೀತಿ ತಕಂತ್ರ ಸ್ವೀಕಾರ ಮಾಡ್ತಾರೆ ಶಾಸ್ತ್ರಿಯನ್ನು ಕೂಡ. ಮೇಲಿಗಿದ್ದ ಜಡ್ಜ್ಗಳ ಕಡೆ ಅರ್ಥ ಆಗಿ ಅವರು ಹೋಪಲ್ಲರಿಗೂ ನಾನು ಹೇಳು, ಹೆಬ್ಬರ್ರಿ ಆ ದಿವಸ ನೀವು ಒಂದು ಮಾತಾಡಿದ್ರೆ ಅವ್ರ ಬಾಯಿ ಬಪ್ಪಗಾಗಿದ್ದು, ಎಷ್ಟು ಚಂದ ಉತ್ತರ ಕೊಟ್ರಿ ಮಾರ್ರಿ ಅಂತ ಹೇಳ್ತಾರೆ. ಹೀಗಿಂದಲ್ಲಿ ನಡೀತು ಕುಂದಾಪುರ ಕನ್ನಡದ ಸಂಭಾಷಣೆಗಳೆಲ್ಲ ಅಲ್ಲಿ ನಮಗೆಲ್ಲ ನೆನಪಿರುತ್ತೆ ಕೆಲವೆಲ್ಲ.
1: ಓಕೆ, ನೀವೀಗ ಬರವಣಿಗೆಯಲ್ಲಿ ಸಹ ಇದ್ದವ್ರು ಅಂದ್ರೆ ಬರೀ ಮಾತಾಡೋದಲ್ಲ, ಕತೆಗಳನ್ನ ಬರ್ದಾರ, ಪದ್ಯಗಳನ್ನ ಬರ್ದಾರ. ಸೊ ನಿಮ್ಮ ಇಡೀ ಜೀವಮಾನ ಈಗ 85 ವರ್ಷ ಏನಿತ್ತು, ನೀವು ಸಣ್ಣ ಮಗುವಿಂದ ಇವತ್ತು ಅಜ್ಜ ಆಯ್ರಿ 6 ಮೊಮ್ಮಕ್ಕಳಿಗೆ, ಅಲ್ಲಿ ತನಕದ ಪ್ರಯಾಣದಲ್ಲಿ ನಮ್ಮ ಏಸನ್ ಹೆಬ್ಬಾರ್ ಒಟ್ಟಿಗೆ ಎಂತ ಇದ್ಕೇಂದ್ರೆ ಅದು ಕುಂದಾಪುರ ಕನ್ನಡ. ಕುಂದಾಪುರ ಕನ್ನಡ ಒಟ್ಟಿಗೆ ಯಾರಿದ್ದಿರ್ಕೇಂದ್ರೆ ಅದು ಏಸನ್ ಹೆಬ್ಬಾರ್ ಅಲ್ದಾ. ನಂದೊಂದು ಪ್ರಶ್ನೆ, ಈಗಿನ ದಿನಗಳಲ್ಲಿಗೆ ನಾವು ಕುಂದಾಪುರ ಕನ್ನಡ ಹಬ್ಬ ಅದರದೊಂದು ಆಚರಣೆಯನ್ನ ವಿಜೃಂಭಣೆಯಿಂದ ಮಾಡುತ್ತೆ, ಆಗಳಿಕೂ ನೀವು ಮಾಡ್ತಿದ್ದೀರಿ, ನಿಮ್ಗಾದ ಮಟ್ಟದಲ್ಲಿ ಆಗ ಸೋಷಿಯಲ್ ಮೀಡಿಯಾಗಳಲ್ಲಿ ಇರಲಿಲ್ಲ, ಅದನ್ನ ನಿಮ್ಗೆ ಇಡೀ ಊರಿಗೆ ತೋರಿಸುವಂತ ಸಾಧ್ಯತೆಗಳಿರಲಿಲ್ಲ, ಆ ಇತಿಮಿತಿಯಲ್ಲೇ ಇದ್ದಿತ್ತು. ಈಗ ನಿಮ್ಮ ಕಾಮತಿಗೆ ಹೆಂಗ ಅನ್ಸುತ್ತೆ, ನಾವು ಒಂಚೂ ತಡದಾಯಿ ಹುಟ್ಟಿದ ಆತಿದ್ದಿತ್ತು ಅನ್ಸುತ್ತೆ ಹೆಂಗೆ?
0: ಇಲ್ಲ, ನನಗೆ ಆಗಿನ ಕಾಲವೇ ನನಗೆ ಬಹಳ ಇನ್ನು ಕೂಡ ಸುಂದರವಾಗಿ ಒಂದು ಅಪ್ಯಾಯಮಾನವಾಗಿ ಮನಸ್ಸಿಗೆ ಹಾಯಾಗಿ ಕಾಣ್ತಕ್ಕಂಥದ್ದು ಆಗಿನ ಕಾಲವೇ. ಯಾಕೆಂದ್ರೆ ನಮ್ಮ ಮನೆಯಲ್ಲಿ ನಾವೆಲ್ಲ ಕುಂದಾಪ ಕನ್ನಡಿಗೆ ಬಯಸ್ಕೊಂಬುದು, ಮನೆಯೊಳಗೆ ಕುಂದಾಪ ಕನ್ನಡದಿಗೆ ಹಾಸ್ಯ ಮಾಡೋದು, ಆನೆ ಮನೆ ಬೆಳೆದವ್ರು ನಾವು. ಅಷ್ಟು ಮಟ್ಟಿಗೆ ಅಂದ್ರೆ ದೊಡ್ಡ ಮನೆ ನಮ್ಮದು. ನಮ್ಮದೇ ನಾನು ನಿಮಗೆ ಹೇಳಿದಲ್ಲ, ನಮ್ಮ ಅಪ್ಪನಿಗೆ 10 ಹೆಣ್ಣು 4 ಗಂಡು, ನಾವು ಅಷ್ಟು ದೊಡ್ಡ ಸಂಸಾರದವ್ರು, ದೊಡ್ಡ ಸಂಸಾರದವರು. ನಮ್ಮ ಹೆಂಡತಿ ಮನೆಯವರೇನು ಕಡಿಮೆ ಇಲ್ಲ, ಅವರ ಅಪ್ಪನಿಗೆ 11 ಹೆಣ್ಣು 2 ಗಂಡು, 13 ಜನ, ನಾವು 14 ಜನ, 2 ಕ್ರಿಕೆಟ್ ಟೀಮ್ ಇದ್ದಂಗೆ. ಅಷ್ಟೆಲ್ಲ ಇವರ ವಿಪ್ಸನೆಗೆ ಕುಂದಾಪುರ ಕನ್ನಡ ಹಾಸು ಹೊಕ್ಕಾಗಿ ಇದ್ದ ಹಾಗೆ, ಅದು ಹರಿತೆ ಇದ್ದ ಹಾಗೆ ನಮ್ಮೊಳಗೆ ಹರಿತೆ ಇದ್ದಿತ್ತು, ನಾವು ಅದರೊಳಗೆ ಬೆಳೆದು ಬಂದಿತ್ತು. ಈಗ ಹೊರಗೆ ಹೋಗಿದ್ರೆ ಕುಂದಾಪುರ ಕನ್ನಡ ಮಾತಾಡೋದು ಜನಗಳಿಗೆ ಕಡಿಮೆ. ಅದು ನಂಗೆ ಒಂದು ವಿಶ್ವಾಸ ಉಂಟು ಅಂತ ಹೇಳಿದ್ರೆ, ಒಂದು ಸಂತೋಷ ಅಂತ ಹೇಳಿದ್ರೆ, ನಾನು ಶಾಲೆ ಮಕ್ಕಳು ಹೋಗೋದು ಕಾಂತೆ, ಕಾಲೇಜ್ ಮಕ್ಕಳು ಹೋಗೋದು ಕಾಂತೆ, ಕೆಲವು ಸಲ ನನ್ನ ಮುಂದಿಂದ ಹೋದ್ರು, ಕೆಲವು ಸಲ ನನ್ನ ಹಿಂದಿನ ಬತ್ತರು. ಖುಷಿ ಅಂದ್ರೆ ಅವರು ಅವರೊಳಗೆ ಮಾತಾಡೋ ಸಮಯ ಕುಂದಾಪುರ ಕನ್ನಡವೇ ಮಾತಾಡ್ತಾರೆ. ಕಾಲೇಜ್ ಮಕ್ಕಳು ಹಾಗೆ, ಶಾಲೆ ಮಕ್ಕಳು ಹಾಗೆ. ಹಾಗಾಗಿ ನಂಗೊಂದು ವಿಶ್ವಾಸ ಇತ್ತು ಅಂದ್ರೆ ಕುಂದಾಪುರ ಕನ್ನಡಕ್ಕೆ ಅಳಿವು ಇಲ್ಲ, ಅದು ಎಂದೂ ಕೂಡ ಅಳೆದು ಹೋಗುದಿಲ್ಲ, ಉಳಿತು. ಯಾಕಂದ್ರೆ ಮಕ್ಕಳ ಬಾಯಲ್ಲಿ ಯಾವಾಗ ಕುಂದಾಪುರ ಕನ್ನಡ ನಲ್ಲಿರಾಡ್ತಾ ಉಂಟಾ ಇವತ್ತಿಗೂ, ಆಗ ಕುಂದಾಪುರ ಕನ್ನಡ ಉಳಿತಂತ ಲೆಕ್ಕ. ಮತ್ತೆ ಕುಂದಾಪುರ ಕನ್ನಡಕ್ಕೆ ಸಂಬಂಧಿಸಿದ ಆಗಿದ್ದಂತಹ ಆಚರಣೆಗಳು ಎಷ್ಟು ಆಚರಣೆಗಳಿದ್ದಾವಲ್ಲ, ಅದು ಇವತ್ತಿಗೂ ಉಂಟು. ದೇವರದಿಂದ ಇವತ್ತು ಕೆಲವು ಕಡೆಯಲ್ಲಿ ಸಾಮೂಹಿಕವಾಗಿ ಗಣೇಶೋತ್ಸವ ಮಾಡೋದಾಗ್ಲಿ, ಸಾಮೂಹಿಕವಾಗಿ ಬೇರೆ ಬೇರೆ ಇದು ಶಾರದೋತ್ಸವ ಮಾಡೋದಾಗ್ಲಿ, ಸಾಮೂಹಿಕವಾಗಿ ನವರಾತ್ರಿ ಮಾಡೋದಾಗ್ಲಿ, ಹೀಗಿಂದೆಲ್ಲ ಮಾಡಿ ನಮ್ಮೂರಿನ ಎಷ್ಟೋ ಇಂಥ ಸಂಸ್ಕೃತಿಯನ್ನು ಉಳಿಸಿದ್ರು. ಈಗ ಹುಲಿವೇಷ, ನಮ್ಮ ಕಲಾಕ್ಷೇತ್ರದವರು ವರ್ಷಕ್ಕೊಂದ್ಸಲ ಹುಲಿವೇಷದ ಸ್ಪರ್ಧೆ ಮಾಡಿ ಆ ಹುಲಿವೇಷ ಉಳಿಸತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತೆ ಕೆಲವು ಕಡೆಗಳಲ್ಲಿ ಇದು ಹೌಂದರನ ವಾಲ್ಗ, ಮತ್ತೊಂದು ಕಡೆಯಲ್ಲಿ ಕೋಲ, ಮತ್ತೊಂದು ಕಡೆಯಲ್ಲಿ ಆಟ, ಮತ್ತೊಂದು ಹಿಂಗಿಂದೆಲ್ಲ ಒಂದು ಸ್ಪರ್ಧೆಯೆಲ್ಲ ಮಾಡಿ ಈ ಕುಂದಕನ್ನಡದ ಸಂಸ್ಕೃತಿ ಉಳಿಸುವ ಹಾಗೆ ಮಾಡ್ತಾ ಇರುವಂತಹದ್ದು ಈಗ ಬಂದಂತಹ ಒಂದು ಸಂಘಟನಾತ್ಮಕವಾದಂತಹ ಪ್ರಯತ್ನ, ಅದು ನಂಗೆ ಖುಷಿ ಕಾಣುತ್ತೆ, ಅದು ಉಳಿತು ಖಂಡಿತ.
1: ಆಯ್ತು, ನೀವೀಗ ಆವತ್ತಿನ ಪತ್ರಿಕೆಗಳು ಪಾಪ ಮುಂಚಿನ ಕಾಲದಿಂದ ಬೆಳೆದು ಬಂದ ನೀವು, ಇವತ್ತು ಸೋಷಿಯಲ್ ಮೀಡಿಯಾದಲ್ಲೂ ಅಷ್ಟೇ ಆಕ್ಟಿವ್ ಇದ್ರಿ, ಹೆಬ್ಬಾರ್ ಪ್ರಪಂಚ ಅಂತ ಒಂದು ಪೇಜ್ ಮಾಡ್ಕೊಂಡು, ಇದು ಆಸಕ್ತಿ ಅದು ಹ್ಯಾಂಗ ಸರ್? ನೀವು ದಿನ ಹೋದಾಗ ನಿಮ್ಮ ಯೌವನ ಜಾಸ್ತಿ ಆತಿತ್ತ ಹ್ಯಾಂಗೆ ಅಂತೇಳಿ.
0: ಇದು ಬಹಳ ವಿಚಿತ್ರವಾದಂತಹ ಪ್ರಶ್ನೆ, ಮತ್ತೆ ಪ್ರಮುಖವಾದ ಪ್ರಶ್ನೆ. ಹೌದು, ನಾನು 97ನೇ ಇಸ್ವಿಯಲ್ಲಿ ಫ್ರಾನ್ಸ್ ದೇಶಕ್ಕೆ ಹೋಗಿದ್ದೆ, ಅಲ್ಲಿ ಅಧ್ಯಯನ ವಿನಿಮಯ ತಂಡದ ನಾಯಕನಾಗಿ ರೋಟರಿಯಿಂದ ಕಳಿಸಿಕೊಟ್ಟಿದ್ರು. ಆಗ ನನಗೆ ಪ್ರಾಯ ಅನ್ನುವಂಥದ್ದು ಏನು ಕಡಿಮೆ ಇಲ್ಲ, 50 ವರ್ಷಕ್ಕೆ ಹತ್ತಿರ ಇದ್ದಿತ್ತು. ಅದು ಕೂಡ ತುಂಬ ಹುಡುಗನಾಗಿ ನಾನು ಓಡಾಡ್ತಿದ್ದೆ. ಆಗ ಅವರು ಒಂದು ಪ್ರಶ್ನೆ ಕೇಳಿದ್ರು, ಹೆಬ್ಬರ್ರೆ ನೀವು ಈ ಪ್ರಾಯದಲ್ಲಿ ಒಳ್ಳೆ ಹುಡುಗರಾಗಿದ್ರಿ ಅಲ್ಲ, ನಿಮ್ಮ ಯೌವನದ ಗುಟ್ಟಿ ಏನು ಅಂತ ಕೇಳಿದ್ರು. ಆಗ ನಾವು ಒಂದು ಉತ್ತರ ಕೊಟ್ಟೆ ಇಂಗ್ಲಿಷ್ ಆಗಿ ಅವರಿಗೆ, ಐ ಹ್ಯಾವ್ ನೋ ಟೈಮ್ ಟು ಗ್ರೋ ಓಲ್ಡ್ ಅಂತ.
1: ರೈಟ್,
0: ನಂಗೆ ಹಳತಪ್ಪಗೆ ಪುರುಸೊತ್ತಿಲ್ಲ ಮಾರೇ ಅಂತ ಹೇಳಿದೆ. ನಾನು ಈಗ ಕೂಡ ಎಲ್ರಿಗೂ ಹೇಳುದು ಒಂದೇ ಮಾತು, ನಿಮಗೆ ಹಳತಪ್ಪಕ್ಕೆ ಪುರುಸೊತ್ತಿಪ್ಪಕ್ಕಾಗ, ಪುರುಸೊತ್ತು ಇಲ್ಲದಷ್ಟು ನೀವು ತೊಡಕೊಳ್ಬೇಕು, ನಿಮ್ಮನ್ನ ನಿಮ್ಮ ತೊಡಸ್ಕೊಳ್ಬೇಕು, ಅದು ಎಂತದ್ರಲ್ಲಾಗ್ಲಿ. ಹಂಗಾಗಿ ಈಗ ತೊಡಸ್ಕೊಂಬುದು ಹ್ಯಾಂಗೆ, ನಾವು ಬೇರೆ ಅಂತ ನಮಗಿಲ್ಲ, ಈಗ ಕುಟ್ಟಿ ದೊಣ್ಣೆ ಇಲ್ಲ, ಮತ್ತೊಂದು ಆಟ ಇಲ್ಲ, ಯಾವುದು ಇಲ್ಲ, ಮುಂಚಿನ ಹಳೆ ಹಳೆ ಆಟಗಳೆಲ್ಲ ಹೋಯ್ತು. ಈಗ ಹೊಸ ಆಟ ಯಾವುದು, ಮೊಬೈಲ್ ಕಂಪ್ಯೂಟರು ಅಥವಾ ಫೇಸ್ಬುಕ್ ಮತ್ತೊಂದು ಇತ್ತು, ಅದರೊಳಗೆ ತೊಡಸ್ಕೊಳ್ಳೋದು. ಅದ್ರ ತೊಡಸ್ಕೊಳ್ಳೋದು ಹೇಗೆ, ನಾನು ಒಂದು ಒಳ್ಳೆ ಹೂವು ಬಂತಪ್ಪ ಅದ್ರದ್ದು ಫೋಟೋ ತೆಗೆದೆ, ಒಂದು ಹುಲಿ ವೇಷ ಬಂತು ಅದ್ರ ಫೋಟೋ ತೆಗೆದೆ, ಒಂದು ಮತ್ತೊಂದು ಬೇಡುವ ಬಂದ, ಮತ್ತೊಬ್ಬ ಮಾರಿ ಹೊತ್ಕೊಂಡು ಬಂದ, ಹಳೆಯ ಜನಪದ ಒಂದು ಸಂಸ್ಕೃತಿ ಎಲ್ಲ ಫೋಟೋ ತೆಗೆದು ನಾನು ಹೆಬ್ಬಾರ ಪ್ರಪಂಚ ಅಂತ ಮಾಡಿ ಅದರೊಳಗೆ ಹಾಕೋಕೆ ಶುರು ಮಾಡಿದೆ. ಹಳೆ ಹಳೆಯ ತಿಂಡಿಗಳು, ಶಾಮಿಗೆಯಿಂದ ಹಿಡಿದ, ಪತ್ರಗಳಿಂದ ಹಿಡಿದು, ನಮ್ಮ ಮನೆಯಲ್ಲಿ ಹಳತು ತಿಂಡಿಗಳು, ಅದು ಬೇಕಾದ್ರೆ ಹೊಸ್ತಿನ ಗಂಜಿ ಆಗಲಿ, ಅದರದ್ದು ಫೋಟೋ ತೆಗೆದು ಹಾಕೋದು. ಆಗ ಜನಕ್ಕೆ ಆಸಕ್ತಿ ಹುಟ್ಟುತ್ತೆ, ಜನರು ತಮ್ಮನ ಮನೆಗೂ ಅದನ್ನು ಮಾಡಕ್ಕೆ ತಾವು ಸಹ ಪಟ ಹಾಕು ಅಂತ ಹತ್ತು. ಹಿಂಗಿಂದೆಲ್ಲ ಮಾಡೋಕೆ ಶುರು ಮಾಡ್ಕೊಂಡೆ. ಎಷ್ಟು ಜನ ಅಂದರೆ ನನಗೆ 49,000 ಫಾಲೋವರ್ಸ್ ಇದ್ದಾರೆ. 49,000 ಫಾಲೋವರ್ಸ್ ನಮ್ಮ ಹೆಬ್ಬರ ಪ್ರಪಂಚಕ್ಕೆ ಇದ್ರು ಅಂತ ಹೇಳಿದ್ರೆ, ನಾನೊಂದು ಸಣ್ಣ ಜನ ಅಲ್ಲ, ಸಣ್ಣ ಊರಿನ ಕುರಿತ ಜನ ಅಲ್ಲ, ಅಷ್ಟು ಜನ ಇದನ್ನ ಕಾಂತ ಅಂತ ಆದ್ರೆ, ಅಷ್ಟು ಜನಕ್ಕೆ ಆಸಕ್ತಿ ಇತ್ತು ಅಂತಂದ್ರೆ, ನಾನು ಯಾಕೆ ಅವರಿಗೆ ಆಸಕ್ತಿ ಸರಿಯಾಗಿ ಕೊಡುಕಾಗ. ಹಾಂಗಾಗಿ ಬರುಕ್ ಶುರು ಮಾಡಿದೆ, ಕತೆ ಬರೋಕ್ ಶುರು ಮಾಡಿದೆ, ಅದರೊಳಗೆ ಒಳ್ಳೊಳ್ಳೆ ವಿಚಿತ್ರ ಸಂಗತಿ ಬಾರಿ ಶುರು ಮಾಡಬೇಕು ಅಂದ್ರೆ ಕುಂದಾಪುರ ಸಂಗತಿಯೇ. ಎಷ್ಟು ಮಟ್ಟಿಗೆ ಅಂತ ಹೇಳಿ, ಪ್ರಪಂಚದಲ್ಲಿ ಬೇರೆ ಬೇರೆ ದೇಶದಲ್ಲಿ ಕುಂದಾಪುರ ಕನ್ನಡಗಳ ಓದ್ಕೊಂಡು ನಮ್ಮ ಹತ್ರ ಹೇಳಿದ್ರು, ಕುಂದಾಪುರ ಏನಾಗ್ತು ಏನಾಗುದಿಲ್ಲ ಎಂಬುದು ನಿಮ್ದ ಕಂಡ್ಕೊಂಡೆ ನಮ್ಗೆ ಗೊತ್ತತ್ತು ಬಾರ್ರೆ. ಮತ್ತೆ ಹೊಸ ಸಂಧಿ ಗೊತ್ತತ್ತು, ಕುಂದಾಪುರ ಏನೆಲ್ಲ ಅಷ್ಟೆಲ್ಲ ನಡೀತ ಕುಂದಾಪುರದಾಗೆ. ಈ ಕುಂದಾಪುರವನ್ನ ಇಡೀ ಪ್ರಪಂಚಕ್ಕೆ ನಮ್ಮ ಹೆಬ್ಬಾರ್ ಪ್ರಪಂಚ ಪರಿಚಯ ಮಾಡತ್ತು. ಅದನ್ನ ಮಾಡಿಸೋಕೆ ನನಗೊಂದು ಉಮೇದಿತ್ತು, ಈ ಪ್ರಾಯ ಇತ್ತು, ಇನ್ನೂ ಆಪ್ತೆ ಇಲ್ಲ ಗೊತ್ತಿಲ್ಲ, ಯಾಕಂದ್ರೆ 85 ಆಗ್ತಾ ಬಂತು.

0: ಆದ್ರೂ ಕೂಡ ಇವತ್ತಿಗೂ ಅದನ್ನ ಇಟ್ಕೊಂಡಿದೆ. ದಿವಸಕ್ಕೊಂದೆರಡು ಫೋಟೋ ಹಾಕಿದ್ರೆ ನಂಗೆ ನಿದ್ದೆ ಬರ್ತಿಲ್ಲ.
1: ಎಲ್ಲ ಅಪ್ಲೋಡ್ ಮಾಡುದಿಲ್ಲ ನೀವೇ?
0: ಎಲ್ಲ ಫೋಟೋ ತೆಗೆದು ನಾನೇ, ಎಡಿಟ್ ಮಾಡೋದು ನಾನೇ, ಅಪ್ಲೋಡ್ ಮಾಡೋದು ನಾನೇ. ಅದಕ್ಕಿಂತ ಹೆಚ್ಚು ನನ್ನ ಬರ್ತಿಲ್ಲ, ಅಷ್ಟೇ
1: ಬರ್ತಲ್ಲ.
0: ಅದಕ್ಕಿಂತ ಹೆಚ್ಚು ಬರ್ತಿಲ್ಲ. ಕೆಲವೆಲ್ಲ ಏನೆಲ್ಲ ಮಾಡ್ತಾರಲ್ಲ ಅದೆಲ್ಲ ಮಾಡಕ್ ಬರ್ತೇನೆ ನನಗೆ. ಈಗ AI ಇತ್ತಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೋಗಿ ಕೆಲವೆಲ್ಲ ಮಾಡ್ತಾರೆ, ಅದು ಬರ್ತಿಲ್ಲ, ಅದೆಲ್ಲ ಮಾಡಕ್ ಹತ್ತಿಲ್ಲ. ಅದು ಏನೇನೋ ಅದ ಕಡೆಗೆ ಹಂಗೆ, ಅದಕ್ಕೆ ಅದ ಅಂತ ಕೈ ಕೋಚಿಗೆಲ್ಲ ಹೋಗ್ತಿಲ್ಲ ನಾನು.
1: ತುಂಬಾ ತುಂಬಾ ತುಂಬಾ ಖುಷಿ ಆಯ್ತು. ಈಗ ನಮ್ಮ ಹೆಬ್ಬಾರ್ ರೊಟ್ಟಿಗೆ ಅವರ ಹೆಂಡತಿ ಕೂಡ ಇದ್ರ, ಅವ್ರ ಹತ್ರ ಒಂದೇ ಮಾತು ನಂಗೆ ಒಂದೇ, ನೀವು ಕುಂದಾಪುರ ಕನ್ನಡದ ಬಗ್ಗೆ ಎರಡೇ ಮಾತಾಡ್ರೆ ಸಾಕು. ನೀವು ಫಸ್ಟ್ ಟೈಮ್ ಮದುವೆ ಬಂದಾಗ ಕಣೆ, ಎಷ್ಟೊಂದ್ ಸಲ ನಂಗೆ ಇದೊಂದು ಗಮ್ಮತ್ ಸಿಚುವೇಶನ್ ಅರ್ಥ. ಇಲ್ಲಿ ಅವರೊಂದು ಹೇಳುದು ನಿಮ್ಗೆ ಇನ್ನೊಂದು ಅರ್ಥ ಆಗ್ಬೋದು. ಈಗ ನಿಮ್ ಅತ್ತೆ ಮಾತಾಡದಾಗಿರ್ಬೋದು ಅಥವಾ ನಿಮ್ ಗಂಡ ಮಾತಾಡದಾಗಿರ್ಬೋದು, ಆ ತರದ ಒಂದ್ ಸನ್ನಿವೇಶ ಇತ್ತ ಮ್ಯಾಮ್. ನಮ್ಮೊಟ್ಟಿಗೆ ಎಸ್ಎನ್ ಹೆಬ್ಬಾರ್ ಅವರ ಧರ್ಮ ಪತ್ನಿ ಪ್ರಾಣ ಪ್ರಿಯ ಸುಧಾ ಹೆಬ್ಬಾರ್ ಅವರಿದ್ರ ಮ್ಯಾಮ್ ಹೇಳಿ.
2: ಹೌದು, ಬಂದಾಗ ತುಂಬಾ ಕಷ್ಟ ಆಗ್ತಿತ್ತು ನಂಗೆ. ಅತ್ತೆಂತೂ ಇನ್ನೂ ಸ್ಪೀಡ್, ನಂಗೆ ಮಾತಾಡಿದ್ರೆ ಅರ್ಥಾಗ್ತಿರ್ಲಿಲ್ಲ. ಅವರು ಎಂತ ಅಂತ ವಾಪಸ್ ಕೇಳಲಿಕ್ಕೂ ಹೆದರಿಕೆ ನಂಗೆ. ಮದುವೆ ಆಗಿ ಹೊಸದಾಗಿದ್ರ ಅವ್ರು ಆಚೆ ಹೋದ ಕೂಡ್ಲೇ ನನ್ನ ನಾದಿನಿ ಹತ್ರ ಕೇಳೋದು ಎಂತ ಹೇಳಿದ್ರು. ಅವ್ರು ನಗಾಡ್ತಿದ್ಲು ಮತ್ತೆ ಹೇಳ್ತಿದ್ಲು ಹೀಗೆ ಹೀಗೆ ಹೇಳಿದ್ರು ಅಂತ. ತುಂಬಾ ಕಷ್ಟ ಆಗ್ತಿತ್ತು ನಂಗೆ. ಆದ್ರೆ ಕುಂದಾಪುರ ಭಾಷೆ ಹೇಳಿದ್ರೆ ತುಂಬಾ ಪ್ರೀತಿ ಉಂಟು ನಂಗೆ, ತುಂಬಾ ಗೌರವ ಉಂಟು, ಅಭಿಮಾನ ಉಂಟು ಎಲ್ಲ. ಅಂದ್ರೆ ಅದು ಕ್ರಮೇಣ ಬರ್ಬೇಕಲ್ಲ, ಬಂದ ಕೂಡಲೇ ಬರೋದಿಲ್ಲ
1: ಟೈಮ್ ತಕ್ಕಂತ.
2: ಅದು ನಂಗೆ ತುಂಬಾ ಕಷ್ಟ ಆಯ್ತು ಮಾತ್ರ ಇಲ್ಲಿ.
1: ನೀವು ತುಂಬಾ ಮಿತ ಭಾಷಿಣಿ, ಅಂದ್ರೆ ಜಾಸ್ತಿ ಏನ್ ಮಾತಾಡೋದಿಲ್ಲ. ಅದು ದೇವ್ರ ಹಾಂಗೆ ಅಮ್ಮರು ಬ್ಯಾಲೆನ್ಸ್ ಮಾಡುದು, ಒಬ್ರು ಬಾಯಿ ತುಂಬಾ ಮಾತಾಡೋದು ಮತ್ತೊಬ್ರು ಸೈಲೆಂಟ್ ಆಗಿ ಇಪ್ಪದು. ನಮ್ಮ ಹೆಬ್ಬಾರ್ ಬಾಯಿ ತುಂಬಾ ಮಾತಾಡ್ತಾರೆ. ಈಗ ಮರ ಸಿಕ್ಕರು ಮಾತಾಡ್ಸಿ ಬಪ್ಪಾರ. ನಿಮ್ಗೆ ಯಾವತ್ತಾರು ಅನ್ಸಿತ್ತ ಯಪ್ಪ ಎಷ್ಟಪ್ಪ ಮಾತಾಡ್ತಾರೆ ಮಾರ್ರೆ ಇವ್ರಂತ?
2: ಇಲ್ಲ ಇಲ್ಲ ಇಲ್ಲ, ನಾನು ಅಂತ ಮನೆಯಲ್ಲೇ ಬಂದವಳಲ್ಲ. ನಮ್ಮನೇಲೂ ಸುಮಾರು ಜನ, ಎಲ್ಲ ವೆರೈಟಿ ಜನಗಳೇ ಇರೋದು, ಹಾಗೇನ್ ಅನ್ಸ್ಲಿಲ್ಲ. ಆದ್ರೆ ನಾನು ಮೌನ ಅಷ್ಟೇ. ನನ್ನ ಅತ್ತೆ ಯಾವಾಗ್ಲೂ ಕೇಳ್ತಿದ್ರು ಮದ್ವೆ ಆದ ಸರ್ ಯಾಕೆ ನೀನ್ ಮಾತಾಡೋದಿಲ್ಲ, ಮಾತ್ರ ಏನ್ ತೊಂದ್ರೆ ಉಂಟಾ ನಿಂಗೆ ಇಲ್ಲಿ, ಏನ್ ಕಷ್ಟ ಆಗ್ತದೆ? ಇಲ್ಲ ಕಷ್ಟ ಇದೇನಿಲ್ಲ, ಅಬ್ಸರ್ವ್ ಮಾಡುದು ಒಂದಷ್ಟು ಸಮಯ ಅಬ್ಸರ್ವ್ ಮಾಡುದಷ್ಟೇ.
1: ಇನ್ನೊಂದು ಜಟಾಪಟಿ ಅತ್ಯಂತ ಗೊತ್ತಿತ್ತ, ಈ ತುಳುವರು ಮತ್ತು ಕುಂದಾಪುರ ಕನ್ನಡ ಅಥವಾ ಯಾವುದೇ ಭಾಷೆ ಮದಿ ಆದಾಗಲಿಕ್ಕೆ ಅಪ್ಪನ ಭಾಷೆ ಕನ್ನಡ ಅಮ್ಮನ ಭಾಷೆ ತುಳು ಅಥವಾ ಅಮ್ಮನ ಭಾಷೆ ಕನ್ನಡ ಅಪ್ಪನ ಭಾಷೆ ತುಳು ಆದಾಗ ನನ್ನ ಭಾಷೆ ನಾ ಹೇಳಿಕೊಡ್ತಿ ನನ್ನ ಭಾಷೆ ನಾ ಹೇಳಿಕೊಡ್ತಿ, ಇದು ಇಲ್ಲಿ
2: ಹಾಗೇನಿಲ್ಲ. ಆದ್ರೆ ನಂಗೆ ಸಹಜವಾಗಿ ಮಕ್ಕಳ ಹತ್ರ ತುಳು ಬಂತು, ಯಾಕೆ ನಾನು ಮೂರು ಹೆತ್ತದ ಕಾಸುಗೂಡಲ್ಲಿ ಎಲ್ಲ ಕನ್ನಡ ಮಾತಾಡಿ, ನಂಗೆ ಮಕ್ಕಳ ಹತ್ರ ಸಹಜವಾಗಿ ತುಳು ಬಂತು. ಅಲ್ಲಿ ಇಲ್ಲಿ ಬರುವಾಗ ಕಷ್ಟ ಆಗ್ತದೆ, ಅದು ಇಲ್ಲಿ ಎಲ್ರಿಗೂ ನೀ ಕನ್ನಡ ಮಾತಾಡು ಕನ್ನಡ ಮಾಡು, ನೀ ಯಾಕೆ ತುಳು ಮಾತಾಡೋದು ಅಂತ. ಅದ್ರೆ ನಂಗೆ ಅದು ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ. ಎರಡು ಮೂರು ತಿಂಗಳು ಅಲ್ಲಿ ಇದ್ದು ಮಕ್ಕಳ ಹತ್ರ ತುಳುವೇ ಮಾತಾಡಿ ಇಲ್ಲಿ ಬಂದು ಚೇಂಜ್ ಮಾಡಿ ಹೇಳಿದ್ರೆ ಆಗುದಿಲ್ಲ, ಟ್ರೈ ಮಾಡಿದ್ರು ಆಗುದಿಲ್ಲ ನಂಗೆ.
1: ಈಗ ನಿಮ್ ಮಕ್ಕಳ ಕುಂದಾಪುರ ಕನ್ನಡ ಹೆಂಗ್ ಮಾತಾಡ್ತಾರೆ?
2: ಲಾಯಕ್ ಮಾತಾಡ್ತಾರೆ,
1: ಲಾಯಕ್ ಮಾತಾಡ್ತಾರೆ.
2: ಅದೇ ಅವರಿಗೆ ತಿದ್ದುವಷ್ಟು ನಂಗೆ ಗೊತ್ತಿತ್ತು, ಅವ್ರು ತಪ್ಪು ಮಾಡಿದ್ರೆ ತಿದ್ದುವಷ್ಟು ನಂಗೆ ಗೊತ್ತಿತ್ತು. ನಂಗೆ ಸ್ವತಃ ಮಾತಾಡ್ಲಿಕ್ಕೆ ಆ ಆಕ್ಸೆಂಟ್ ಬೇರೆ, ನಮ್ಮ ಆಕ್ಸೆಂಟ್ ನಮ್ಗೆ ಬರೋದೇ ಇಲ್ಲ,
1: ಅದು ಟೋನ್ ಟೋನೇ ಚೇಂಜ್ ಇರುತ್ತೆ.
2: ಹೌದು, ಆಗ ಆಚೀಚಿನವರೆಲ್ಲ ನಗಾಡಿದ್ರೆ ಅದು ನಂಗೆ ಆಗುದಿಲ್ಲ. ನಾನ್ ಸ್ವಲ್ಪ
1: ದಾಕ್ಷಿಣ್ಯ ಸಂಕೋಚ
2: ಅದೇ
1: ಅವ್ರಿಗೆ ಫುಲ್ ಅಪೋಸಿಟ್. ಅದೇ ನಾ ಕೇಳದು, ಯಾಕೆಂದ್ರೆ ಇದು ಸಾಮಾನ್ಯವಾಗಿ ಎಲ್ಲರ ಕುಟುಂಬದಲ್ಲೂ ಆಪದು. ಸೊ ಅಮ್ಮನ ಭಾಷೆ ಅಮ್ಮನ ಹತ್ರ, ಅಪ್ಪನ ಭಾಷೆ ಅಪ್ಪನ ಹತ್ರ, ಮಕ್ಕಳು ಎರಡರಲ್ಲೂ ಎಕ್ಸ್ಪರ್ಟ್ ಆಗಿರ್ತಾರೆ. ಬಟ್ ಈಗ ಇವತ್ತು ವಿಶ್ವ ಕುಂದಾಪುರ ಕನ್ನಡ ದಿನ, ಸೊ ಒಂದ್ ಮಾತು ಹೇಳಿದಾರೆ,
2: ಕುಂದಾಪುರ ಭಾಷೆ ಬಾರಿ ಲೈಕ್ ಇತ್ತು,
1: ಬಾರಿ ಲೈಕ್ ಇತ್ತು,
2: ನಾನು ತುಂಬಾ ಇಷ್ಟಪಡ್ತೀನಿ ಅದನ್ನ.
1: ಪ್ರಿಯ ಕೇಳುಗರೆ, ಇಷ್ಟೊತ್ತು ವಿಶ್ವ ಕುಂದಾಪುರ ಕನ್ನಡ ದಿನದ ಅಂಗವಾಗಿ ನಮ್ಮ ಕುಂದಾಪುರ ಕನ್ನಡದ ರಾಯಭಾರಿ ಒಂದು ಕಾಲದಿಂದ ಇವತ್ತಿನವರೆಗೂ ಇವರ ಎಸ್ಎನ್ ಹೆಬ್ಬಾರ್ ಅವರು ಇವರೊಟ್ಟಿಗೆ ನಾವು ಮಾತಾಡ್ತೀವಿ, ಇವರ ಹೆಂಡತಿಯೊಟ್ಟಿಗೂ ಮಾತಾಡ್ತಾ ಅವರ ಕುಂದಾಪುರ ಕನ್ನಡ ಪ್ರೀತಿ ಅಷ್ಟು ಬಾಯಿ ತುಂಬಾ, ಮನಸ್ಸು ತುಂಬಾ, ಹೃದಯ ತುಂಬಾ, ಮಂಡಿ ತುಂಬಾ, ಕೈಕಾಲು ತುಂಬಾ, ಇಡೀ ದೇಹ ತುಂಬಾ ಒಂದು ಕುಂದಾಪುರ ಕನ್ನಡವೇ ಇಪ್ಪದ. ಅವರ ಪ್ರೀತಿಗೆ ಶರಣು ಶರಣು, ಯಾಕಂದ್ರೆ ನಮ್ಮ ಕಣಂಗಿದ್ದರಲ್ಲೂ ಆ ಕುಂದಾಪುರ ಕನ್ನಡದ ಬಗ್ಗೆ ಒಂದು ಗೌರವದ ಭಾವನೆ, ಆ ಪ್ರೀತಿ, ಅದ್ರ ಬಗ್ಗೆ ನಾವು ಸಂಕುಚಿತ ಮನೋಭಾವ ಇಟ್ಕೊಂಬಾಗ ಅಂತ ನಮ್ಗೆ ಶಣ್ಣಕಿಪ್ಪತ್ತಿಂದ ಹೇಳ್ಕೊಟ್ಟವರು ಎಎಸ್ಎನ್ ಹೆಬ್ಬಾರ್ ಅವರು. ಸೊ ಅದಕ್ಕಾಗಿ ನಾವು ಅವರನ್ನ ಕುಂದಾಪುರ ಕನ್ನಡ ಅಂತ ಬಂದ ಕೂಡಲೇ ನೆನಪಿಸಿಕೊಳ್ಳೇಬೇಕು ಸರ್. ಅದಕ್ಕಾಗಿ ಇಂದು ವಿಶೇಷವಾದ ಸಂದರ್ಶನ ನಂಗೆ ಮಾಡ್ಕೆ ಮಾಡ್ಕೊಂಡಲೇ ಅಂದ್ಕೊಂಡು ನಿಮ್ಮ ಮನೆಗೆ ಬಂದು ಅದಕ್ಕೊಂದು ಅವಕಾಶ ಕೊಟ್ಟ ಇಷ್ಟೊತ್ತು ಮಾತಾಡ್ರಿ ಸರ್. ಥ್ಯಾಂಕ್ ಯು ಸೋ ಮಚ್. ಹಲಸಿನ ಹಪ್ಪಳಕ್ಕೂ, ಕೊಬ್ಬರಿ ಕೊಟ್ಟದಕ್ಕೂ, ಮತ್ತೆ ಬೇಳೆ ಹಣ್ಣು ಕೊಟ್ಟದಕ್ಕೂ ಥ್ಯಾಂಕ್ ಯು.
0: ಹಲಸಿನ ಹಪ್ಪಳ ಮತ್ತು ಕೊಬ್ಬರಿ ಅನ್ನುವಂಥದ್ದು ನಮ್ಮ ಕುಂದಾಪುರ ಕನ್ನಡದ ಒಟ್ಟಿಗೆ ಜೊತೆ ಜೊತೆ ಹೋಗ್ತದೆ. ಕುಂದಾಪುರ ಕನ್ನಡದ ಸಂಸ್ಕೃತಿ ಅದು. ಹಾಂಗಾಗಿ

0: ಮಳೆ ಜೋರು ಪಪ್ಸನೆ ಹೊರಗೆ ಒಳಗೆ ಕೂತ್ಕೊಂಡು ಹಲಸಿಕಾಯಿ ಹಪ್ಪಳ ತೆಂಗಿನಕಾಯಿ ಚೋರು ತಿಂಬುದಂದ್ರೆ ಎಷ್ಟು ಖುಷಿಯಲ್ಲ. ನಮ್ಮೂರೇ ಚಂದ, ನಮ್ಮೂರೇ ಅಂದ, ಕುಂದಾಪುರ ಭಾಷೆಯೇ ಕರುಣಾನಂದ. ನಮಸ್ಕಾರ.
1: ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಕೇಳುಗ್ರೆ. ಮತ್ತೆ ಸಿಕ್ವಾ ಕೇಂತಾರಿ ರೇಡಿಯೋ ಕುಂದಾಪುರ 89.6 FM ಭಂಡಾರಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ತೆ ಸಿಕ್ವಾಕ.
2: ಹೋಯ್, ಎಲ್ರಿಗೂ ನಮಸ್ಕಾರವೇ. ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆಯ ಶುಭಾಶಯಗಳು. ನಾ ನಿಮ್ಮ ಸುಮೇತ್ ಪುರಾಣಿಕ. ಕುಂದಾಪುರ ಕನ್ನಡದಲ್ಲಿ ಬೇಕಾದಷ್ಟು ಗಾದಿ ಇತ್ತಂಬ್ರೆ, ಕೆಲವು ಗಾದೆಗಳಿಗೆ ಕತಿ ಸಹಿತ್. ಅಂಥದೊಂದು ಗಾದಿ ಮಾತೇನು ಅಂತ ಹೇಳಿಕೊರ್ಟಿದ್ನೆ. ಒಕ್ಕೋಡಿಯವ್ರು ಬಂದ್ರಂಬ್ರು ಗಾಡಿ ಓಡಿಸಿ ಕೊಟ್ರಂಬ್ರು ಅಂತ ಒಂದು ಗಾದಿ ಇತ್ತು. ಕತಿ ಕೇಂತ್ರಿಯಾ, ಕುಂದಾಪುರದಲ್ಲಿ ಒಂದ್ಸತಿ ಒಂದು ಮನೆಗೆ ಜೋರು ಬೆಂಕಿ ಹತ್ಕೊಂಡದಂಬ್ರೆ. ಪಕ್ಕದ ಮನೆಯವರು, ಊರ್ ಜನರು ಎಲ್ಲ ಬಂದು ಬೆಂಕಿ ನೊಂಚು ಕಾಣ್ತಿದ್ರು. ಅದೇ ದಾರಿ ಹಂಗೆ ಒಬ್ರು ಒಕ್ಕೋಡಿಯವ್ರು ನಡ್ಕೊ ಹೋಗ್ತಿದ್ರಂಬ್ರು. ಅವ್ರು ಈ ಬೆಂಕಿ ಹತ್ಕೊಂಡದ ಕಂಡು ದಡ್ಬಡ್ ದಡ್ಬಡ್ ಓಡಿ ಬಂದ್ರಂಬ್ರು. ಓಡಿ ಬಂದು ಕೆಲಸ ಮಾಡೋದ್ ಬಿಟ್ಟು, ಏ ಅಕ್ಕ ಅಲ್ಲಿ ಬೆಂಕಿ ಹತ್ಕೊಂಡಿತ್ತು, ಅದಕ್ಕೊಂದು ನೀರು ಹಾಕ, ಇಲ್ಲಿ ಗ್ವಾಡೆ ನೀರು ಹಾಕ, ಏ ಇಲ್ಲಿ ಬುಡ್ದೆ ನೀರು ಹಾಕ, ಅಲ್ಕ ಹೊಂಚ ಮೇಲೆ ಹತ್ಕೊಂಡಿತ್ತು, ಅಲ್ಲಿ ನೀರು ಹಾಕ ಅನ್ಕಂಡು ಬರೀ ಯಜಮಾನಿಕೆ ಮಾಡ್ತಿದ್ದೀರಂಬ್ರು. ಅಂತೂ ಕೊನೆಗೆ ಬೆಂಕಿಯೂ ನಂದಿ ಹೋಯ್ತು, ಮನೆಯೂ ಸುಟ್ಟೋಯ್ತು, ಗ್ವಾಡಿ ಒಂದು ಉಳ್ಕಂತಂಬ್ರು ಕಣಿ. ಇವ್ರು ಊರ ಜನರೆಲ್ಲ ಅದನ್ ಕಂಡು ಒಕ್ಕೊಡಿಯವ್ರು ಬಂದ್ರೆ ಗ್ವಾಡಿ ಒಂದು ಉಳಿಸಿ ಕೊಟ್ಟಿಗೆ ಹೋರ್ಕಾಣಿ ಅನ್ಕಂಡು ವ್ಯಂಗ್ಯ ಮಾಡ್ಕಂಡು ಈ ಗಾದಿ ಮಾತನ್ನು ಸೃಷ್ಟಿ ಮಾಡಿರು. ಕೆಲವರು ಕೆಲಸ ಬಂದ್ರು ಕೆಲಸ ಮಾಡೋದಿಲ್ಲ, ಬರೀ ಯಜಮಾನಿಕೆ ಮಾಡ್ತೇಕಂತ್ರು. ಇಂಥವ್ರಿಗೋಸ್ಕರ ಈ ಗಾದಿ ಮಾತು ಹೇಳ್ತಾರೆ ಕಣಿ. ಕುಂದಾಪುರ ಕನ್ನಡದಲ್ಲಿ ಹಿಂಗಿದೆ ಗಾದಿಗಳಿತ್ ಕಣಿ. ಹೇಳುದಾರೆ, ಹೊಗಳಿ ಹೊಗಳಿ ನಗಳ ನುಂಗಿತ್ತು, ಕಲ್ತದ ಹೆಚ್ಚೆ ಕಾಲ್ ಮೇಲಾಯ್ತು, ಗಾಳಿ ಬರ್ಕು ಮನೆಗೆ ಹೋಯ್ಕು, ಎತ್ತು ಸತೋಯ್ಕು ಒಣಗ್ ಬಿಟ್ಟೋಯ್ಕು, ಹಿಂಗಿಂದೆ. ಈ ಗಾದಿ ಗೊತ್ತಿಪ್ಪವ್ರು ಒಂಚೂರು ಹಮಲು ಮಾಡ್ಕಣಿ, ಗೊತ್ತಿಲ್ದಿದ್ದವ್ರು ನೀವು ದೊಡ್ಡವ್ರ ಹತ್ರ ಕೇಂಡು ತಿಳ್ಕಣಿ. ಅಕ್ಕ ನಾ ಬತ್ತೆ. ನೀವು ಕೇಂತಿದ್ರಿ ರೇಡಿಯೋ ಕುಂದಾಪುರ 89.6 FM ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮ ಸುಮೇತ್ ಪುರಾಣಿಕ. ನಮಸ್ಕಾರ.
1: ಪ್ರಿಯ ಕೇಳುಗ್ರೆ, ನಮ್ಮ ಕುಂದಾಪುರ ಕನ್ನಡದಲ್ಲಿ ಇನ್ನೊಂದು ಪರಿಪೂರ್ಣ ಭಾವಗೀತೆ ಬಂದಿತ್ತು. ಇದನ್ನ ಬರೆದಿರೋರು ಶಿಕ್ಷಕರಾಗಿರೋ ವಿಜಯ್ ಕುಮಾರ್ ಕುಂಭಾಶಿ ಅವರು. ಇದಕ್ಕೆ ವಾದ್ಯ ಸಂಯೋಜನೆ ಮಾಡಿದವರು ಸಮೀರ್ ರಾವ್ ಅವರು. ಸಂಗೀತ ಮತ್ತು ಗಾಯನದಲ್ಲಿ ರಾಘವೇಂದ್ರ ಬೀಜಾಡಿ ಅವರು. ಈ ಹಾಡು ಕೇಂದ್ಮೇಲೆ ಖಂಡಿತ ನಿಮ್ಮ ಎದೆಯೊಳಗೂ ಒಂದು ಮಲ್ಲಿಗೆ ಬಳ್ಳಿ ಚಿಗ್ರತ್. ಬೇಕರ್ ಕಾಣಿ, ಅಲ್ಲಲ್ಲ ಕೇಣಿ.

0: ನೆನ್ನೆದೆಯ ಕಡಲೇಕೆ ಬೀಗುತ್ತಿಯುವುದು.
1: ದ್ಯಾಸಿ ತಿಂಗ್ಳ ಜಕ್ಣಿ, ಸ್ವಾಣಿ ತಿಂಗ್ಳಲ್ ಅಜ್ಜಿ, ಕೊಚ್ಚಕ್ಕಿ ಕೂಳಿಗೆ ಚಟ್ಲಿ ಹಾಕದ್ ಬಜ್ಜಿ.
2: ರೇಡಿಯೋ ಕುಂದಾಪುರ 89.6 FM, ಕುಂದ ಕಂಠಗಳ ಪ್ರಕೃತಿಯ ಸ್ವರ.
3: ಅಪ್ಪಯ್ಯ, ಓ ಅಪ್ಪಯ್ಯ.
4: ಅಯ್ಯಯ್ಯ, ಎಂತ ಐತಣ್ಣ ನಿಂಗೆ? ಬೇಳ ಮುಂಚೆ ಹೊಸ್ಲ ಕಡೆ ನಂಗೆ ನಿತ್ಕ ದೇವಣ್ಣ ನಾಯ್ಕರ ಮನೆ ಎಮ್ಮಿ ಬೈರ್ ಹಾಕ್ತಿರ್ ಕೊಡ್ಲಕ್ ಹೋಗತ್ತಲ್ಲ, ಹ್ಯಾಂಗ ಹೋಗ್ತಿದ್ದೆ ಇವ್ ಹೊತ್ತನಿಂದ? ಹಾ, ಇದ್ಯಾರ? ನಾನ್ ಗಮ್ಮತ್ತಿಗೆ ದೇವಣ್ಣ ನಾಯ್ಕರ ಸುದ್ದಿ ಹೇಳದ್ ಮಾರ್ರೆ. ನೀನ್ ಕಂಡ್ರ ಅವ್ರ ಮಗನನ್ನೇ ಕರ್ಕ ಬಂದಿದೆ.
3: ಅಪ್ಪಯ್ಯ, ಇನ್ಮೇಲೆ ಇವ್ರ ಬರೀ ದೇವಣ್ಣ ನಾಯ್ಕರ ಮಗ ಅಲ್ಲ,
4: ಮತ್ತೆ
3: ನಿಮ್ ಅಳಿಯ.
4: ಏಪ್ರಿಲ್ ಒಂದಕ್ಕೆ ಮಾತ್ರ ಏಪ್ರಿಲ್ ಪುಲ್ ಮಾಡುದ, ತಿಂಗಳಿಡೀ ಮಾಡ್ತೇಕಂದಲ್ಲ.
3: ಅಪ್ಪಯ್ಯ, ನಾನ್ ಕಾಮಿಡಿ ಮಾಡ್ತಿಪ್ಪದಲ್ಲ, ನಾ ಸೀರಿಯಸ್ ಆಗೇ ಹೇಳ್ತಿಪ್ಪದ. ನಾನ್ ಮದಿ ಅಂದಳಿ ಆದ್ರೆ ಈ ದ್ಯಾವಣ್ಣ ನಾಯ್ಕನ ಮಗನ್ ಮಾತ್ರ, ಇಲ್ಲಾಂದ್ರೆ ನನ್ ಕೊರಳಿಗೆ ಉರುಳು ಹಾಕೊಂಡು ಸೊಟ್ಟೋತೆ.
4: ಅಯ್ಯಬ್ಬ, ಒಂದ್ ರಗಳಿ ತಪ್ಪಿ ಹೋಯ್ತು.
3: ಅಪ್ಪಯ್ಯ ಹೆದ್ರಬೇಡಿ, ನಾನು ಮ್ಯಾಳಿಗ್ ಬಳ್ಳಿ ಹಾಕೊಂಬತ್ತಿಗೆ ನಿಮ್ ಹೆಸರನ್ ಬರ್ದಿಟ್ಟ ಬಳ್ಳಿ ಹಾಕಂತೆ.
4: ಏ ದೇವ್ರೆ, ಇದು ನನ್ ಬುಡಕ್ಕೆ ಬಂತಲ್ಲ. ಹಾ ಹಾ, ಅದಿರ್ಲಿ, ನನ್ನ ಅಳಿ ಅಪ್ಪಕ್ಕೆ ಅವನಿಗೆ ಎಂತ ಯೋಗ್ಯತೆ ಇತ್ತ?
3: ಅವ್ರು ತುಂಬಾ ಒಳ್ಳೆಯರಪ್ಪ.
4: ಒಳ್ಳೆತನ ಹೊಟ್ಟೆ ತುಂಬಿಸುದಿಲ್ಲ,
3: ಅವ್ರ ಹತ್ರ ಹೊತ್ತ ಎಮ್ಮಿತ್ತ.
4: ನೀನು ದಿನ ಕೊಡ್ಕೆಂಗ್ ನಿತ್ಕೊಂಡು ಗೊಬ್ಬರ ಕೋರ್ತ ಕಣಕಷ್ಟೇ.
3: ಅವ್ರಿಗೆ ಯಾವ ಕೆಟ್ಟ ಅಭ್ಯಾಸವೇ ಇಲ್ಲಪ್ಪ.
4: ಹ್ಮ್, ಇದ್ಯಾವುದು ಸಾಕತ್ತಿಲ್ಲ, ಇನ್ನು ಎಂತದೋ ಬೇಕ.
3: ಅವ್ರ ಹತ್ರ ಮೂರ್ ಗ್ಯಾಸ್ ಅಂಡಿ ಇತ್ತಪ್ಪ.
4: ಎಂತ ಗೆಣಕ್ ತಿಂದಿನ?
3: ಅಪ್ಪಯ್ಯ, ಗ್ಯಾಸ್ ಅಂಡಿ ಅಂದ್ರೆ ಮೂರ್ ಗ್ಯಾಸ್ ಸಿಲಿಂಡರ್ ಅಪ್ಪ.
4: ಎಂತ ಮೂರ್ ಗ್ಯಾಸ್ ಸಿಲಿಂಡರ್? ಹಂಗಾರೆ ನಂಗ್ ಹುಡ್ಗ ಓಕೆ.
3: ಏ ಬಬ್ಬರ್ ಯಾವ